ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಶ್ರಾವಣ ಮಾಸದ 5ನೇ ದಿನ. ಸ್ಥಳೀಯ ಪಂಚಾಂಗ ನಿಜ ಆಷಾಢ ಮಾಸ ಶುಕ್ಲಪಕ್ಷದ ತ್ರಯೋದಶಿ ಅಂದರೆ 2026 ಇಸವಿ ಜುಲೈ ತಿಂಗಳ 27ನೇ ತಾರೀಖು ಸೋಮವಾರ. ಈಗ ವೇಳೆ 5:58:37. ಆತ್ಮೀಯ ಕೇಳುಗರಿಗೆಲ್ಲ ಸಹನ ಮಾಡುವ ನಮಸ್ಕಾರಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ

0: 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು, ಹಾಡಿದ್ದಾರೆ ಪ್ರತಿಮಾ ಆತ್ರೇಯ. 7:30 ಸೇವಾ ವಾಹಿನಿ. ಬೆಳಿಗ್ಗೆ 7:45, 8:30, 9:30, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳು. 9:00 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರಾದ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ ಪಾಟೀಲ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೈಸೂರು ಎಂ ಮಂಜುನಾಥ್ ಅವರ ವಯಲಿನ್ ವಾದನ. ಬೆಳಿಗ್ಗೆ 10:30 ಹಾಗೂ ಸಂಜೆ 4:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಚಿನ್ಮಯಿ. ಮಧ್ಯಾಹ್ನ 12:05 ವನಿತಾ ವಿಹಾರ. ನೀ ಆಪರೇಷನ್ ಕುರಿತು ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ದೇವರ ನಾಮ, ಸುಚೇತನ್ ರಂಗಸ್ವಾಮಿ ಅವರಿಂದ. 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಓಆರ್ಎಸ್ ದಿನದ ಸಂದರ್ಭದಲ್ಲಿ ಓಆರ್ಎಸ್ನ ಪ್ರಾಮುಖ್ಯತೆ ಕುರಿತು ತಿಳಿಸಿಕೊಡುತ್ತಾರೆ ಮೈಸೂರಿನ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ಕೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ರಾಷ್ಟೀಯ ಜಾನುವಾರು ಮಿಷನ್ ಹಾಗೂ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಅಶೋಕ್ ಜೋಶಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ನಿಖಿಲ ಬೇವಿ ಅವರಿಂದ. ಮಧ್ಯಾಹ್ನ 1:30 ಹಾಗೂ ಸಂಜೆ 5:20 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕುನ್ನಕುಡಿ ವೈದ್ಯನಾಥನ್ ಅವರ ವಯೋಲಿನ್ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಪ್ರಿಯಾಂಕಾ ಬಿಸಿ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಸಂಜೆ 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಗ್ಲಾಕೋಮಾ ಲಕ್ಷಣಗಳು ಮತ್ತು ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಾರ್ಥನಾ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಬರಗಾಲದ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆಗಳು, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಜಿಆರ್ ದಿನೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:15 ಯುವವಾಣಿ, ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಪಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ. 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿಮುದ್ರಣದ ಪ್ರಸಾರ. ಕೇಳುವರೆ, ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಸಮಯ 6:05 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರಾ ರಾಮಚಂದ್ರನ್. The government will introduce the Public Examinations Prevention of Unfair Means Amendment Bill 2026 in the Lok Sabha today. The bill seeks to amend the Public Examinations Prevention of Unfair Means Act 2024. It will be introduced by Union Minister Dr. Jitendra Singh. On Friday, Union Cabinet had

ಕಾರ್ಯಕ್ರಮದ ಕೊನೆಗೆ ದಿವಾಕರ ಹೆಗಡೆಯವರು ಬರೆದಿರುವ ಒಂದು ದೇಶಭಕ್ತಿಗೀತೆ ವೃಂದಗಾನದಲ್ಲಿ, ಭಾರತ ಭಾರತ ಬೆಳಕನು ಬೀರುತ್ತಾ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30 ವಾಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ.

0: ಅವರಿಂದ ಚಿಂತನ ಕೇಳುವಿರಿ.
1: ಕುತೂಹಲ ಎನ್ನುವುದು ಮನುಷ್ಯನ ಸಹಜ ಪ್ರವೃತ್ತಿ. ಯಾಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳೊಂದಿಗೆ ಆತನು ಸೂರ್ಯೋದಯವನ್ನು ನೋಡುತ್ತಾನೆ. ಚಂದ್ರನಲ್ಲೂ ಅಂಥ ಪ್ರಶ್ನೆಗಳನ್ನು

0: ಹೇಳುತ್ತಾನೆ ಮನುಷ್ಯ. ಸೂರ್ಯ, ಚಂದ್ರ, ಭೂಮಿ, ಆಕಾಶ ಇವೆಲ್ಲ ಪ್ರಕೃತಿಯ ಕೌತುಕಗಳು ಎಂಬ ಭಾವನೆ ನಮ್ಮದು. ಇಂದಿನ ವಿಜ್ಞಾನ ತಂತ್ರಜ್ಞಾನದ ದಿನಗಳಲ್ಲಿ ಮನುಷ್ಯ ಹೆಚ್ಚಿನ ಅನ್ವೇಷಣೆ ಆವಿಷ್ಕಾರಗಳಿಗೆ ತನ್ನನ್ನು ತೆರೆದುಕೊಂಡು ಪ್ರಕೃತಿ ಸಹಜವಾದ ವಾಸ್ತವಿಕತೆಯೊಂದಿಗೆ ಬದುಕಬೇಕು. ದಿನದ 24 ಗಂಟೆಗಳಲ್ಲೂ ಮನುಷ್ಯ ಒಂದಲ್ಲ ಒಂದು ಕಾರಣಕ್ಕೆ ಕುತೂಹಲಿಯಾಗಿ ಇರುತ್ತಾನೆ. ಸೂರ್ಯ, ಚಂದ್ರ, ನಕ್ಷತ್ರ, ಬೆಂಕಿ ಇವೆಲ್ಲವೂ ದೇವಶಕ್ತಿ ಅಥವಾ ಅಲೌಕಿಕ ಶಕ್ತಿಗಳ ಸೃಷ್ಟಿ ಎಂಬುದಾಗಿ ಭಾವಿಸಿಕೊಂಡಿದ್ದ ಮನುಷ್ಯ ಚಂದ್ರನ ಮೇಲೆ, ಬಾಹ್ಯಾಕಾಶದ ಮೇಲೆ ಹೆಜ್ಜೆಗಳನ್ನು ಊರುತ್ತಾನೆ, ಬಾವುಟಗಳನ್ನು ಹಾರಿಸುತ್ತಾನೆ. ಇವೆಲ್ಲವೂ ಮನುಷ್ಯನಲ್ಲಿ ಮೂಡಿದ ವೈಜ್ಞಾನಿಕ ಮನೋಭಾವದ ಪ್ರತಿಬಿಂಬಗಳು ಎಂದರೆ ತಪ್ಪಾಗಲಾರದು. ವೈಜ್ಞಾನಿಕ ಮನೋಭಾವವೆಂದರೆ ತಾರ್ಕಿಕ ಚಿಂತನೆ, ಅನುಭವ ಹಾಗೂ ಪರಿಶೀಲನೆ ಆಧಾರದ ಮೇಲೆ ಸ್ವೀಕರಿಸುವ ದೃಢ ನಿರ್ಧಾರ. ಮೂಢನಂಬಿಕೆ, ಅಂಧವಿಶ್ವಾಸ, ಅಪಪ್ರಚಾರ, ಕುತಂತ್ರಗಳ ಮೂಲಕ ಮನುಷ್ಯ ತನ್ನನ್ನು ಮಿತಿಗೊಳಿಸುತ್ತಾನೆ. ಇವೆಲ್ಲವನ್ನು ತಳ್ಳಿಹಾಕಿ ಸತ್ಯವನ್ನು ಹುಡುಕುವ ದೃಷ್ಟಿಕೋನ ಮನುಷ್ಯನಿಗೆ ಬಹಳ ಮುಖ್ಯವಾದುದು. ಮಾರಣಾಂತಿಕ ಕಾಯಿಲೆಗಳನ್ನು ಹೊಂದಿರುವ ಮನುಷ್ಯ ಉತ್ತಮ ಮಟ್ಟದ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವುದರ ಬದಲು ಮಾಟ ಮಂತ್ರವಾದಿಗಳಲ್ಲಿಗೆ ಹೋಗಿ ಅಪಾರವಾದ ನೋವು ನಷ್ಟಗಳನ್ನು ಅನುಭವಿಸುತ್ತಾನೆ. ದೈವ ದೇವರುಗಳಿಗೆ ಹರಕೆ ಹೇಳಿ ಕೊನೆಗೆ ಯಾವುದೂ ಪ್ರಯೋಜನಕ್ಕೆ ಬಾರದಿರುವಾಗ ವೈದ್ಯರಲ್ಲಿಗೆ ಬಂದು ಚಿಕಿತ್ಸೆ ಪಡೆದು ಗುಣಮುಖನಾಗುತ್ತಾನೆ. ವಿಜ್ಞಾನದ ಮಹತ್ವವನ್ನು ಅರಿತು ಮನುಷ್ಯ ತನ್ನ ಬದುಕಿನ ವಿವಿಧ ರಂಗಗಳಲ್ಲಿ ತೊಡಗಿಸಿಕೊಂಡರೆ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಬೆಳೆಯಲು ಸಾಧ್ಯ. ಪ್ರಶ್ನಾತ್ಮಕ ದೃಷ್ಟಿ, ದೃಢ ನಿರ್ಧಾರ, ವಿವೇಚನಾ ಶಕ್ತಿ, ಮುಕ್ತ ಮನಸ್ಸು, ಮೂಢ ನಂಬಿಕೆ, ಅಂಧಶ್ರದ್ಧೆಗಳ ವಿರುದ್ಧ ಪ್ರತಿರೋಧ, ಇಂತಹ ವಿಚಾರಗಳಲ್ಲಿ ಮನುಷ್ಯ ತನ್ನನ್ನು ತೊಡಗಿಸಿಕೊಳ್ಳುವುದನ್ನು ನಾನು ಹೆಚ್ಚು ಇಷ್ಟಪಡುತ್ತೇನೆ. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮನೋಭಾವವನ್ನು ಬೆಳೆಸುವಂಥ ವಾತಾವರಣ ನಿರ್ಮಾಣವಾಗಬೇಕು. ಆರೋಗ್ಯ ಜಾಗೃತಿ ಮೂಡಿಸಲು ಅಂಧವಿಶ್ವಾಸದಿಂದ ದೂರವಿರಿಸಿ ಉತ್ತಮ ವೈಜ್ಞಾನಿಕ ವಿಧಾನದ ಚಿಕಿತ್ಸೆ ದೊರಕುವಂತಾಗಬೇಕು. ಹಾಗೆಯೇ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ, ಉದ್ಯಮ ರಂಗದಲ್ಲಿ ವೈಜ್ಞಾನಿಕ ಮನೋಭಾವದ ಆವಿಷ್ಕಾರಗಳೇ ಸಾಮಾಜಿಕ ಜೀವನದಲ್ಲಿ ಅಂಧಶ್ರದ್ಧೆಗಳ ವಿರುದ್ಧ ಸಮಾನತೆ, ಸಹಿಷ್ಣುತೆಯ ಮನೋಭಾವ ಬೆಳೆಯಬೇಕು. ವಿಜ್ಞಾನ ಜನರಲ್ಲಿ ಧೈರ್ಯವನ್ನು ತುಂಬುತ್ತದೆ. ಮನುಷ್ಯ ಹೆಚ್ಚು ದೃಢ ವ್ಯಕ್ತಿತ್ವವನ್ನು ಹೊಂದುತ್ತಾನೆ. ನಮ್ಮ ದೇಶದ ಸಂವಿಧಾನವೇ ವೈಜ್ಞಾನಿಕ ಮನೋಭಾವವನ್ನು ನಾಗರಿಕರಲ್ಲಿ ವಿಸ್ತರಿಸುವ ಅವಕಾಶವನ್ನು ಕಲ್ಪಿಸಿದೆ. ಸಮಾಜದ ಪ್ರತಿಯೊಂದು ಜೀವರಾಶಿಗಳಿಗೂ ಬದುಕುವ ಹಕ್ಕಿದೆ. ನಾವು ಕೆಲವೊಂದು ಆರಾಧನೆಗಳಿಗಾಗಿ ಪ್ರಾಣಿಗಳನ್ನು ಬಲಿ ಕೊಡುವುದು, ಅವುಗಳ ರಕ್ತವನ್ನು ದೈವಾರಾಧನೆಗೆ ಮೀಸಲಿರಿಸುವುದು, ಮಾಂಸವನ್ನು ಸಂಬಂಧಿಸಿದವರೇ ತಿಂದು ತೇಗುವುದು, ಇದರಿಂದ ನಾಡಿಗೆ ಸುಭಿಕ್ಷೆ ದೊರಕುತ್ತದೆ ಎಂಬ ರಾಕ್ಷಸಿ ಸ್ವಭಾವ, ಅಂಧಶ್ರದ್ಧೆ, ಮೂಢನಂಬಿಕೆಗಳಿಂದ ನಾವು ಖಂಡಿತ ಹೊರಬರಬೇಕಾಗಿದೆ. ಇದು 21ನೇ ಶತಮಾನ. ವಿಜ್ಞಾನ, ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬುದ್ಧಿಮತ್ತೆಯ ಕಾಲ ಇದು. ಇಲ್ಲಿ ವಾಸ್ತವಿಕ ಸತ್ಯದ ಪಾರುಪತ್ಯವೇ ನಡೆಯಬೇಕು. ನಾಗರಿಕ ಸಮಾಜ ಎಚ್ಚೆತ್ತುಕೊಂಡು ತನ್ನನ್ನು ಮತ್ತು ಹುಟ್ಟಿ ಬೆಳೆಯುತ್ತಿರುವ ನಾಡು, ದೇಶವನ್ನು ಮೂಢನಂಬಿಕೆಗಳಿಂದ ರಕ್ಷಿಸಬೇಕಾದ ಕಾಲವಿದು. ವಿಜ್ಞಾನದ ಸದುದ್ದೇಶ, ಬಳಕೆ, ಪ್ರಯೋಜನ ಇವೆಲ್ಲವನ್ನು ನಮ್ಮ ಪ್ರಬಲ ಶಕ್ತಿಯಾಗಿ ಸ್ವೀಕರಿಸಬೇಕು. ವಿಜ್ಞಾನವನ್ನು, ಬದುಕನ್ನು ಕಟ್ಟಿಕೊಳ್ಳುವ ಮನುಷ್ಯರು ನಾಡಿನ ನಿಜವಾದ ಆಸ್ತಿಯಾಗುತ್ತಾರೆ. ವಿಜ್ಞಾನ ನಿಂತ ನೀರಲ್ಲ, ಹರಿಯುತ್ತಲೇ ಇರುತ್ತೆ. ಹೊಸ ಹೊಸ ರೂಪವನ್ನು ತಾಳಿ ನಾಡನ್ನು ಜಗತ್ತಿಗೆ ಪರಿಚಯಿಸುವ ವಾಹಕವಾಗುತ್ತದೆ. ಇದುವೇ ವಿಜ್ಞಾನದ ಅರಿವು, ವೈಜ್ಞಾನಿಕ ಮನೋಭಾವ. ಇದೇ ನಾವು ಗೌರವಿಸಬೇಕಾದಂಥ ವಿಚಾರ.
1: ಇದುವರೆಗೂ ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕೇಳುಗರೆ, ಸಮಯ ಸರಿಯಾಗಿ 6:35.
1: ಆಕಾಶವಾಣಿ ಮೈಸೂರು.
2: ಓಂ ಧನ್ ಧನ್ವಂತರಯೇ ನಮಃ.
1: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
2: ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ.
1: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.

0: ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಜ್ವರ ಬಂದಾಗ ತುಳಸಿ ಕಷಾಯ ಒಂದು ಉತ್ತಮವಾದ ಮನೆಮದ್ದು. ಇಷ್ಟೆಲ್ಲ ಉತ್ತಮ ಅಂಶ ಇರುವಂತಹ ತುಳಸಿಯನ್ನ ತಪ್ಪದೆ ಮನೆ ಮುಂದೆ ಮನೆ ಸುತ್ತಮುತ್ತ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಿರಿ ಮತ್ತು ಇದರ ಪ್ರಯೋಜನವನ್ನು ತಾವು ಪಡ್ಕೋಬಹುದು. ಇದು ಕೇವಲ ಮನೆಮದ್ದು ಅಷ್ಟೇ ಅಲ್ಲ, ತುಳಸಿಯನ್ನು ನಾವು ಆಹಾರವಾಗಿಯೂ ಸಹ ಬಳಸಬಹುದು. ತುಳಸಿಯ ಚಿಗರನ್ನ ಮುಂಜಾನೆ ವೇಳೆಯಲ್ಲಿ ಸಂಗ್ರಹಿಸಿಟ್ಟುಕೊಳ್ಳಿ. ಚೆನ್ನಾಗಿ ತೊಳೆದು ಒಂದು ಹಿಡಿಯಷ್ಟು ತುಳಸಿ ಕುಡಿಯನ್ನು ಒಂದು ಚಮಚ ಜೀರಿಗೆ 8-10 ಕಾಳುಮೆಣಸು ಸೇರಿಸಿ ತುಪ್ಪದಲ್ಲಿ ಹುರ್ಕೋಬೇಕು. ನಂತರ 2 ಚಮಚ ಕಾಯಿತುರಿ ಸೇರಿಸಿ ನೀರನ್ನು ಹಾಕಿ ಇವೆಲ್ಲವನ್ನು ರುಬ್ಬಿಟ್ಕೊಳ್ಬೇಕು. ನಂತರ ಈ ರುಬ್ಬಿರುವಂಥ ಮಿಶ್ರಣಕ್ಕೆ ಸಾಕಷ್ಟು ನೀರು, ಮಜ್ಜಿಗೆ ಮತ್ತು ರುಚಿಗೆ ಅನುಸಾರವಾಗಿ ಉಪ್ಪನ್ನು ಸೇರಿಸಬೇಕು. ಅವಶ್ಯಕತೆ ಇದ್ರೆ ಬೆಲ್ಲವನ್ನು ಸಹ ಹಾಕೋಬಹುದು. ಈ ಮಿಶ್ರಣಕ್ಕೆ ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸಿಕಾಯಿಯ ಒಗ್ಗರಣೆಯನ್ನು ನೀಡಿದ್ರೆ ಈ ತುಳಸಿ ಕುಡಿಯ ತಂಬುಳಿ ಸೇವನೆಗೆ ಸಿದ್ಧ ಆಗುತ್ತೆ. ಈ ಆಹಾರವನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಈ ಮೊದಲು ಹೇಳಿದಂತಹ ಎಲ್ಲಾ ಔಷಧೀಯ ಗುಣಗಳು ನಮ್ಮ ದೇಹಕ್ಕೆ ಸೇರುತ್ತೆ ಹಾಗೂ ಅಜೀರ್ಣ, ಶೀತ ನಿವಾರಣೆ ಆಗುತ್ತೆ, ಚರ್ಮದ ತೊಂದರೆ ಕಡಿಮೆ ಆಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ. ಈ ತುಳಸಿಯ ತಂಬುಳಿಯನ್ನ ತಯಾರಿಸಿ ಹಾಗೂ ಬಳಸಿ. ಅದೇ ರೀತಿ ಇನ್ನೊಂದು ಬಹು ಉಪಯೋಗಿ ತರಕಾರಿ ಹೀರೆಕಾಯಿ. ಮನೆಯ ಕೈತೋಟದಲ್ಲಿ ಇದು ಇರಲೇಬೇಕಾದಂಥ ಒಂದು ರುಚಿಕಟ್ಟಾದ ತರಕಾರಿ. ಈ ಹೀರೆಕಾಯಿಯಲ್ಲಿ ಯಥೇಚ್ಛವಾಗಿ ನೀರಿನಂಶ ಇರುವ ಕಾರಣ ದೇಹದ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅನ್ನು ಇದು ಕಾಪಾಡುತ್ತೆ, ಜೀರ್ಣಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ, ಮಲಬದ್ಧತೆಯನ್ನು ನಿವಾರಿಸುತ್ತೆ. ಇದು ಪೋಷಕಾಂಶಗಳ ಆಗರ, ವಿಟಮಿನ್ ಎ, ವಿಟಮಿನ್ ಸಿ, ಕಬ್ಬಿಣದ ಅಂಶ ಯಥೇಚ್ಛವಾಗಿ ಇರುತ್ತೆ. ದೇಹದ ಯಕೃತನ್ನು ಪರಿಶುದ್ಧಗೊಳಿಸುವ ಅಂದರೆ ಡಿಟಾಕ್ಸ್ ಮಾಡುವಂಥ ಅಂಶ ಹೀರೆಕಾಯಿನಲ್ಲಿ ಇದೆ. ಇದನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ದೇಹಕ್ಕೆ ತಂಪು, ಮಧುಮೇಹವನ್ನು ನಿಯಂತ್ರಿಸುವ ಶಕ್ತಿ ಸಹ ಹೀರೆಕಾಯಿನಲ್ಲಿ ಇದೆ. ಇದು ಎಲ್ಲಾ ಹವಾಗುಣದಲ್ಲಿ ಬೆಳೆಯುವಂತಹ ಒಂದು ಬಳ್ಳಿ. ಈ ಹೀರೆಕಾಯಿಯನ್ನ ಮನೆ ಮುಂದೆ ಬೆಳೆದು ತಾವು ಪ್ರಯೋಜನವನ್ನು ಪಡೆಯಬಹುದು. ಹೀರೆಕಾಯಿಯನ್ನ ತರಕಾರಿಯಾಗಿ ನಾವೆಲ್ಲ ಬಳಸ್ತಾ ಇದ್ದೇವೆ, ಆದರೆ ಹೀರೆಕಾಯಿಯ ಮೇಲಿನ ಸಿಪ್ಪೆಯಲ್ಲೂ ಸಹ ಇಷ್ಟೆಲ್ಲಾ ಔಷಧೀಯ ಗುಣಗಳು ಇರುತ್ತೆ. ಈ ಹೀರೆಕಾಯಿ ಸಿಪ್ಪೆಯಿಂದ ಕೆಲವು ಕಡೆ ಚಟ್ನಿಯನ್ನು ತಯಾರು ಮಾಡ್ತಾರೆ. ಇದು ಅತ್ಯಂತ ಪೋಷಕಾಂಶಗಳಿಂದ ಸಹ ಕೂಡಿರುತ್ತೆ. ಹಾಗಾಗಿ ಈ ಹೀರೆಕಾಯಿ ಸಿಪ್ಪೆಯಿಂದ ಮಾಡುವಂತಹ ಇನ್ನೊಂದು ಆಹಾರ ಪದಾರ್ಥ ತಂಬುಳಿ, ಹೀರೆಕಾಯಿ ಸಿಪ್ಪೆಯ ತಂಬುಳಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹೀರೆಕಾಯಿ ಮೇಲಿನ ಸಿಪ್ಪೆಯನ್ನು ತೆಕ್ಕೊಂಡು ಆ ಸಿಪ್ಪೆಯನ್ನು ತುಪ್ಪದಲ್ಲಿ ಹುರ್ಕೋಬೇಕು. ನಂತರ ಇದಕ್ಕೆ 4 ಚಮಚ ಹಾಲನ್ನು ಹಾಕಿ ಈ ಸಿಪ್ಪೆ ಮೆತ್ತಗಾಗುವಂತೆ ಬೇಯಿಸ್ಕೋಬೇಕು. ಇದಕ್ಕೆ 1 ಚಮಚ ಜೀರಿಗೆ, 4-5 ಕಾಳುಮೆಣಸು, 2 ಚಮಚ ಕಾಯಿತುರಿ ಹಾಗೂ ನೀರನ್ನು ಹಾಕಿ ರುಬ್ಬಿಟ್ಕೋಬೇಕು. ನಂತರ ಈ ಮಿಶ್ರಣಕ್ಕೆ ರುಚಿಗೆ ಅನುಸಾರವಾಗಿ ಮಜ್ಜಿಗೆ, ಉಪ್ಪು, ಬೇಕಾದರೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಮಿಶ್ರಣ ಮಾಡಿಟ್ಕೋಬೇಕು. ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆಯನ್ನು ನೀಡಿದರೆ ಹೀರೆ ಸಿಪ್ಪೆಯ ರುಚಿಕಟ್ಟಾದ ತಂಬುಳಿ ಸೇವನೆಗೆ ಸಿದ್ಧ ಆಗುತ್ತೆ. ಇದು ಸ್ವಾದಿಷ್ಟಕರ ಹಾಗೂ ಆರೋಗ್ಯಕರ. ಈ ಎರಡೂ ಆಹಾರಗಳನ್ನು ಮನೆಯಲ್ಲಿ ತಯಾರಿಸಿ ಬಳಸಿ ಆರೋಗ್ಯಕರವಾಗಿರಿ.
1: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದಿರಿ.
1: ಓಂ ಧನ್ ಧನ್ವಂತರಯೇ ನಮಃ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಕೇಳುಗರೆ, ಇಂದು ಬೆಳಿಗ್ಗೆ 9 ಗಂಟೆಗೆ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರಾದ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ ಪಾಟೀಲ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗವನ್ನು ನೀವು ಆಲಿಸಬಹುದು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:40. ಇದೀಗ ಪದ ಸಂಸ್ಕೃತಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ
5: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
4: ಸಿರಿಗನ್ನಡ ದೇವಿಯ ಮುಕುಟ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾ. ಸಂಗಮೇಶ್ ಸವದತ್ತಿಮಠ್. ಪದಪರಿಚಯ

0: ಇವತ್ತು ಕಲ್ಲಿ ಕಿಲ್ಲಿ ಪೊಲೀಸ್ ಎಂಬ ಪದಗಳನ್ನು ನೋಡೋಣ. ಹೈದರಾಬಾದ್ ಕರ್ನಾಟಕದ ಕನ್ನಡ ಆಡುನುಡಿಯಲ್ಲಿ ಇವತ್ತಿಗೂ ನಮಗೆ ಆಗಾಗ ಕೇಳಿಬರುವ ಪದಗಳೆಂದರೆ ಕಲ್ಲಿ ಕಿಲ್ಲಿ, ಕದು ಕಿದು, ಕಕಡೆ ಕಿಕಡಿ. ಈ ಎಲ್ಲ ಪದಗಳಿಗೆ ಉಳಿದ ಕನ್ನಡ ಪ್ರದೇಶಗಳಲ್ಲಿ ಇರುವ ಪದಗಳೆಂದರೆ ಅಲ್ಲಿ ಇಲ್ಲಿ, ಅದು ಇದು, ಆ ಕಡೆ ಈ ಕಡೆ ಎಂಬವು. ಕದು ನೋಡೋ, ಕಲ್ಲಿ ನಿಂತಾದಲ್ಲ. ಕದು ಹಾಂ, ಕಾಣವತ್ತೇನು? ಕಕಡೆ ಬೇಡ, ಕಿಲ್ಲಿ ಬಾ, ಕಿಕಡಿನಿಲ್ಲ, ಏಟ್ ಚಂದದಲ್ಲ. ಇಂಥ ಆಡುಮಾತಿನ ಪದಗಳು ಅಲ್ಲಿ ಬಳಕೆಯಾಗಿರುವುದನ್ನು ನಾವು ಕಾಣಬಹುದು. ಅಲ್ಲಿ ಇಲ್ಲಿ ಎಂಬವು ಕಲ್ಲಿ ಕಿಲ್ಲಿ ಎಂದು ಯಾಕೆ ಬಳಸಲ್ಪಡುತ್ತವೆ ಎಂಬುದಕ್ಕೆ ಯಾವುದೇ ಖಚಿತ ಕಾರಣವನ್ನು, ಆಧಾರವನ್ನು ನೀಡುವುದು ತುಂಬ ಕಷ್ಟ. ಒಂದು ಪ್ರದೇಶದ ಜನರು ತಮ್ಮ ತಮಗೆ ತಿಳಿದಂತೆ, ತಮ್ಮ ಅನುಕೂಲಕ್ಕೆ ತಕ್ಕಂತೆ ಭಾಷೆಯನ್ನು ಬಳಸುತ್ತಾರೆ ಎನ್ನುವುದಕ್ಕೆ ಇದು ಉದಾಹರಣೆ ಆಗಬಲ್ಲದು. ಭಾಷಾ ಬಳಕೆಯಲ್ಲಿ ಜನರ ಆಯ್ಕೆಯೇ ಅಂತಿಮವಾದದ್ದು. ಅಲ್ಲಿ ಇಲ್ಲಿ, ಅದು ಇದು, ಆ ಕಡೆ ಈ ಕಡೆ, ಈ ಪದಗಳಲ್ಲಿ ಮಾತ್ರ ಆರಂಭದ ಸ್ವರ ಅ ಈಗಳಿಗೆ ಕಕಾರ ವ್ಯಂಜನ ಸೇರಿಕೊಳ್ಳುವುದು ವಿಶೇಷವಾಗಿದೆ. ಕಕಾರವು ಸ್ವಲ್ಪ ದೂರ ಎಂಬ ಅರ್ಥವನ್ನು ನೀಡುವ ಮತ್ತು ಗಮನವನ್ನು ಸೆಳೆಯುವ ಸೂಚಕವಾಗಿ ಅಕೋ ಎಂಬುದು ಕೋ, ನಂತರ ಕ ಎಂಬುದಾಗಿ ಸಂಕ್ಷಿಪ್ತಗೊಂಡು ಅಲ್ಲಿ ಇಲ್ಲಿ, ಅದು ಇದು, ಆ ಕಡೆ ಈ ಕಡೆ ಎಂಬ ಪದಗಳಿಗೆ ಅಂಟಿಕೊಂಡು ಬಳಕೆಯಲ್ಲಿ ಮಾತ್ರ ರೂಢಿಗೊಂಡಂತೆ ತೋರುತ್ತದೆ. ಪೊಲೀಸ್ ಎಂಬ ಪದ ಮೂಲತಃ ಪೊಲೆತಿಯಾ ಎಂಬ ಗ್ರೀಕ್ ಭಾಷೆಯ ಪದ, ನಂತರ ಲ್ಯಾಟಿನ್, ಫ್ರೆಂಚ್, ಇಂಗ್ಲಿಷ್ ಭಾಷೆಗಳು ಸ್ವೀಕರಿಸಿ ಇದನ್ನು ಬಳಸತೊಡಗಿದವು. ಗ್ರೀಕ್ ಭಾಷೆಯಲ್ಲಿ ಪೊಲೀಸ್ ಪದವು ಕಾನೂನು ವ್ಯವಸ್ಥೆಯಲ್ಲಿ ಭಾಗಿಯಾಗುವ ನಾಗರಿಕ ರಕ್ಷಣಾ ಸಿಬ್ಬಂದಿಗಳಿಗೆ ಅನ್ವಯಿಸುವ ಬಹುವಚನ ಪದವಾಗಿದೆ. ಆಂಗ್ಲರ ಆಗಮನದ ನಂತರ ಅವರು ಆಡಳಿತಕ್ಕಾಗಿ ಬಳಸುತ್ತಿದ್ದ ಬಹಳಷ್ಟು ಇಂಗ್ಲಿಷ್ ಪದಗಳು ಭಾರತೀಯ ಭಾಷೆಗಳಲ್ಲಿ ಸೇರಿಕೊಂಡವು. ಅವುಗಳಲ್ಲಿ ಪೊಲೀಸ್ ಪದವೂ ಒಂದಾಗಿದೆ. ಆಂಗ್ಲರ ಮಾದರಿಯ ಪೊಲೀಸ್ ವ್ಯವಸ್ಥೆಯನ್ನು ಭಾರತದ ರಾಜಮಹಾರಾಜರು ರೂಢಿಸಿಕೊಂಡಿರಲಿಲ್ಲ. ಕೆಲವು ಅರೆ ಸೈನಿಕರು ಸ್ಥಳೀಯ ನಾಗರಿಕ ರಕ್ಷಣಾ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದರು. ಅಂತೆಯೇ ಪೊಲೀಸ್ ಎಂಬುದಕ್ಕೆ ಭಾರತೀಯ ಭಾಷೆಗಳಲ್ಲಿ ಸಮಾನ ಅರ್ಥಕ ಪದ ಇದ್ದಂತಿಲ್ಲ. ಪೊಲೀಸರ ಕಾರ್ಯನಿರ್ವಹಿಸುತ್ತಿದ್ದ ಕಾಯಕದವರಿಗೆ ತಳವಾರರು ಎಂದು ಕರೆಯುತ್ತಿದ್ದರು. ನೆಲ ತಳವಾರನಾದಡೆ ಕಳ್ಳನೆಲ್ಲಿ ಹೋಹನು ಎಂದು ವಚನಗಳಲ್ಲಿ ಹೇಳಿದೆ. ಪರದೇಶದ ಪೊಲೀಸ್ ಪದ ಬಂದ ಮೇಲೆ ಕನ್ನಡದ ತಳವಾರ ಮಾಯವಾಗಿ ಹೋಯಿತು. ಪೊಲೀಸ್ ಎಂಬ ಪದಕ್ಕೆ ಆರಕ್ಷಕ ಎಂಬ ಸಂಸ್ಕೃತ ಪದವನ್ನು ಕನ್ನಡದಲ್ಲಿ ಅಧಿಕೃತವಾಗಿ ಸ್ವೀಕರಿಸಿದ್ದರೂ ಕೂಡ ಅದು ಹೆಚ್ಚು ಪ್ರಚಲಿತದಲ್ಲಿ ಇಲ್ಲ.
1: ತಪ್ಪು ಒಪ್ಪು.
0: ಕೆಲವು ಸಲ ಕೆಲವರಿಗೆ ನಾಲಿಗೆ ಹೊರಳುವುದು ಅಸ್ತವ್ಯಸ್ತವಾಗಿ ಪದಗಳಲ್ಲಿನ ಅಕ್ಷರಗಳನ್ನು ಪಲ್ಲಟಗೊಳಿಸಿ ಉಚ್ಚರಿಸುತ್ತಾರೆ, ಅದರಂತೆ ಬರೆಯುತ್ತಾರೆ. ಇದರಿಂದ ತಪ್ಪು ಪದಗಳು ಚಾಲ್ತಿಯಲ್ಲಿ ಬಂದುಬಿಡುತ್ತವೆ. ಉದಾಹರಣೆಗೆ, ಅಲುಗಾಡು ಎಂಬ ಪದ ಅಗಳಾಡು ಎಂದಾಗುವುದು, ಉಪರಾಟೆ ಎಂಬುದು ಉರುಪಾಟೆ ಆಗುವುದು, ಹೊಟ್ಟೆ ಕಿಚ್ಚು ಎಂಬುದು ಹಚ್ಚಿ ಕಿಟ್ಟು ಆಗುವುದು, ಕಾಗದ ಪದವು ಕಾದಗ ಆಗುವುದು, ನಾಳಿ ಕೇರ ಪದವು ನಾರಿ ಕೀಳ ಆಗುವುದು ಮುಂತಾದವು. ಇಂತಹ ತಪ್ಪುಗಳಾಗದಂತೆ ಎಚ್ಚರ ವಹಿಸುವುದು ಅಗತ್ಯ. ಸಾಮಾನ್ಯವಾಗಿ ಇಂತಹ ತಪ್ಪು ಉಚ್ಚರಿತ ಪದಗಳು ಅರ್ಥಗಳಿಗೆ ಬಾಧೆ ಇರುವುದಿಲ್ಲ. ಅವುಗಳನ್ನು ವಿಕೃತ ರೂಪಗಳು ಎಂದು ಕರೆಯಬಹುದು. ವಿಕೃತ ರೂಪಗಳು ಇಂತಹ ಪದಗಳಿಗೆ ಅಷ್ಟೇ ಸೀಮಿತ ಆಗಿರುವುದಿಲ್ಲ. ಉಡುಗೊರೆ ಪದವನ್ನು ಉಡುಗೊರೆ ಎಂದು ಬರೆಯುವುದು, ತೊಡುಗೆಯನ್ನು ತೊಡಿಗೆ ಎಂದು ಬರೆಯುವುದು, ಹಸಿರು ಇದನ್ನು ಹಸುರು ಎಂದು ಬರೆಯುವುದು, ಹಸಿವು ಇದನ್ನು ಹಸುವು ಎಂದು ಬರೆಯುವುದು, ಇಂತಹ ಪದಗಳು ಇದೇ ಸಾಲಿಗೆ ಸೇರುತ್ತವೆ.
1: ಸುಮಧುರ.
0: ಇದು ಶಿವಶರಣೆ ಅಕ್ಕ ಮಹಾದೇವಿಯ ವಚನ.

ಮಾಯೆ ಬಗ್ಗೆ ಉಳಿದ ಶರಣ ಶರಣೆಯರು ಏನೇ ಹೇಳಲಿ, ಅಕ್ಕ ಮಹಾದೇವಿ ಮಾತ್ರ ಅತ್ಯಂತ ಮಾರ್ಮಿಕವಾಗಿ ಅನುಭವದ ಹಿನ್ನೆಲೆಯಲ್ಲಿ ಮಾಯೆಯನ್ನು ವಿವರಿಸುವುದು ಎದ್ದು ಕಾಣುವಂಥದ್ದು. ಮಾಯೆಗೆ ಗಂಡು ಹೆಣ್ಣು ದೇವ ರಾಕ್ಷಸ ಹಿರಿಯ ಕಿರಿಯರು ಎಂಬ ಭೇದ ಭಾವ ಇಲ್ಲ, ಎಲ್ಲರನ್ನೂ ಗೋಳಾಡಿಸುವುದೇ ಇದರ ಕಾರ್ಯ. ಮಹಾದೇವಕ್ಕನು ಈ ಮಾಯೆಯ ಕಪಟ ಜಾಲ ಎಲ್ಲಿಯವರೆಗೆ ಇರುತ್ತದೆ ಎಂಬುದನ್ನು ಈ ವಚನದಲ್ಲಿ ಹೇಳುತ್ತಾ, ಯೋಗಿಗಳಾಗಲಿ ಜೈನ ಸನ್ಯಾಸಿಗಳಾಗಲಿ ಋಷಿ ಮುನಿಗಳಾಗಲಿ ಯಾರನ್ನೂ ಈ ಮಾಯೆ ಬಿಟ್ಟಿಲ್ಲ, ಆದರೆ ನಾನು ಮಾತ್ರ ಇಂಥ ಮಾಯೆಗೆ ಅಂಜುವವಳಲ್ಲ ಎನ್ನುತ್ತಾಳೆ. ಅಕ್ಕ ಮಹಾದೇವಿ ಬಿಟ್ಟ ಮಂಡೆಯ ದಿಟ್ಟೆಯಾಗಿ ಹೊರಬಿದ್ದು ಮಾಯೆಯನ್ನು ಗೆದ್ದ ಗಟ್ಟಿಗಿತ್ತಿಯಾಕೆ. ತಾನು ಎಂತಹ ಮಾಯೆಗೂ ಅಂಜುವವಳಲ್ಲ ಎಂಬುದನ್ನು ಬರೀ ಬಾಯಿ ಮಾತಿನಿಂದ ಅವಳು ಹೇಳದೆ ಚೆನ್ನ ಮಲ್ಲಿಕಾರ್ಜುನನ ಆಣೆ ಇಟ್ಟು ಅದನ್ನು ಹೇಳುತ್ತಾರೆ.

0: ಈ ವಚನದಲ್ಲಿ ಪರಾಕೆ ಎಂಬ ವಿಶಿಷ್ಟ ಪದ ಬಳಕೆಯಾಗಿದೆ. ಪರಾಕು ಎಂದರೆ ಜೋರಾಗಿ ಹಾಡಿ ಹೊಗಳುವುದು, ಉಗ್ಗಡಿಸುವುದು. ರಾಜ ಮಹಾರಾಜರು ಆಗಮಿಸುವಾಗ ಪರಾಕು ಹಾಕುವ ವಾಡಿಕೆ ಇತ್ತು. ಈ ವಚನದಲ್ಲಿ ಯತಿಗೆ ಪರಾಕೆಯಾಯಿತು ಅಂದರೆ ಋಷಿಮುನಿಗಳನ್ನು ಬಿಡದೆ ಹೊಗಳೆ ತನ್ನ ಮಾಯಾಬಲೆಗೆ ಹಾಕಿಕೊಂಡಿತ್ತು ಎಂದರ್ಥ. ಶ್ರವಣಿ ಎಂಬ ಪದವು ಜೈನ ಸನ್ಯಾಸಿ ಎಂಬರ್ಥವನ್ನು ಹೊಂದಿದೆ. ಜೈನ ಯತಿಗಳಿಗೆ ಶ್ರವಣರು ಎನ್ನುತ್ತಾರೆ. ಶ್ರವಣ ಪದದ ತದ್ಭವ ಶ್ರವಣ. ಶ್ರವಣ ಈ ಪದದ ಸ್ತ್ರೀಲಿಂಗ ರೂಪವೇ ಶ್ರವಣಿ. ಯೋಗಿಣಿ ಎಂಬ ಪದವು ಇದೇ ರೀತಿ ಯೋಗವನ್ನು ಮಾಡುವ ಪುರುಷ ಯೋಗಿ, ಯೋಗವನ್ನು ಮಾಡುವ ಸ್ತ್ರೀ ಯೋಗಿಣಿ. ಕನ್ನಡದಲ್ಲಿ ಣಿ ಎಂಬ ಸ್ತ್ರೀವಾಚಕ ಪ್ರತ್ಯಯವನ್ನು ಅನ್ವಯ ಮಾಡುವುದರಿಂದ ಇಂತಹ ಪದಗಳು ಸಿಂಹ ಸಿಂಹಿಣಿ, ಕುಂಟ ಕುಂಟಿಣಿ, ಮಲುಹಣ ಮಲುಹಿಣಿ ಎಂಬಂತೆ ಸೃಷ್ಟಿಯಾಗುತ್ತವೆ.
1: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್. ಸಹಕಾರ ಆಕಾಶವಾಣಿ ಧಾರವಾಡ ಕೇಂದ್ರ.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಕೇಳುವರೆ, ಇಂದು ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಓಆರ್ಎಸ್ ದಿನದ ಸಂದರ್ಭದಲ್ಲಿ ಓಆರ್ಎಸ್ನ ಪ್ರಾಮುಖ್ಯತೆ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಆಲಿಸಬಹುದು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಇದೀಗ ಕೇಳಿ ರೈತರಿಗೆ ಸಲಹೆ.
5: ಕೈಗೆ ಬ್ಯಾಂಡೇಜು
6: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಆಕಾಶವಾಣಿ ಮೈಸೂರು, ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್, ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು, ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರಿ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ, ಸಮುದ್ಯತ ಶ್ರೋತೃಸಂಘ ಮೈಸೂರು, ಸಂಧ್ಯಾಕೃಷ್ಣ ನೇಚರ್ ಫಾರಂ ದೊಡ್ಡ ಕವಲಂದೆ ಗ್ರಾಮ ನಂಜನಗೂಡು ತಾಲೂಕು, ಕನಕಶ್ರೀ ಎರೆಗೊಬ್ಬರ ತಯಾರಿಕಾ ಹಾಗೂ ಉತ್ಪಾದನಾ ಘಟಕ ಮಿಕ್ಕೆರೆ ಗ್ರಾಮ ಕಿರುಗಾವಲು, ಈ ಎಲ್ಲ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯ

0: ದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಈ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರ್ಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ಏರ್ಪಾಡಾಗಿದೆ. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು ಈ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರ್ಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಹಾಗೂ ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ಏರ್ಪಾಡಾಗಿದೆ. ಮೈಸೂರಿನಿಂದ ಟಿ ನರಸೀಪುರ ರಸ್ತೆ ಮಾರ್ಗದಲ್ಲಿ ವರ್ಣಕೆರೆ, ನಂತರ ವರಕೋಡು ಪೇಪರ್ ಬೋರ್ಡ್ ಕಾರ್ಖಾನೆ ಸಿಗುತ್ತೆ, ಅದರ ಪಕ್ಕದಲ್ಲೇ ತಪೋವನ ತೋಟ ಇದೆ. ಡಿಟಿ ಪ್ರಕಾಶ್ ಅವರು ತೆಂಗನ್ನು ಬೆಳೆದಿದ್ದಾರೆ, ಮಾವನ್ನು ಬೆಳೆದಿದ್ದಾರೆ, ಸಮಗ್ರ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ ತಪೋವನ ತೋಟದಲ್ಲೇ ಈ ಬೆಳಗ್ಗೆ 10 ಗಂಟೆಗೆ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಮಂಜುನಾಥ ಅಂಗಡಿ ಅವರು ನೆರವೇರಿಸ್ತಾ ಇದ್ದಾರೆ. ಸಮಗ್ರ ಜೈವಿಕ ಕೃಷಿ ಕುರಿತಂತೆ ಪ್ರಧಾನ ಭಾಷಣವನ್ನು ಮಾಡಲಿದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಹೋಬಳಿ ಮುಧಿ ಮಗಡು ಗ್ರಾಮದ ರಮೇಶ್ ಕೆಸ್ತೂರ್ ಅವರು. ರಮೇಶ್ ಕೆಸ್ತೂರ್ ಅವರು ಸಮಗ್ರ ಜೈವಿಕ ಕೃಷಿಯ ಜೊತೆಗೆ ಕಾಡು ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ, ಹಣ್ಣಿನ ಬೆಳೆಗಳನ್ನು ಬೆಳೆದಿದ್ದಾರೆ. ವಿಶೇಷವಾಗಿ ಕೃಷಿಯಲ್ಲಿ ಕೃತಕ ಬುದ್ಧಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಅಳವಡಿಕೆ ಮಾಡಿಕೊಂಡು ಉತ್ತಮವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ರಮೇಶ್ ಕೆಸ್ತೂರ್ ಅವರು ಸಮಗ್ರ ಜೈವಿಕ ಕೃಷಿ ಕುರಿತಂತೆ ಪ್ರಧಾನ ಭಾಷಣವನ್ನು ಮಾಡಲಿದ್ದಾರೆ. ಬೆಂಗಳೂರಿನ ಸಂಸೃಷ್ಟಿ ಟೆಕ್ನಾಲಜೀಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಟಿಎನ್ ಗುರುಪ್ರಸಾದ್ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರ್ತಾರೆ. ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆ ಅಂತಂದರೆ ತೋಟಗಾರಿಕಾ ಇಲಾಖೆ ವತಿಯಿಂದ ಒಂದಷ್ಟು ತಾಂತ್ರಿಕತೆಗಳನ್ನು ಪ್ರದರ್ಶನ ಮಾಡಲಾಗುತ್ತೆ. ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿರೋ ಜೈವಿಕ ಗೊಬ್ಬರ ಹಾಗೂ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಇರುತ್ತೆ. ಮೈಸೂರಿನ ಶಾರದಾ ಆಯುರ್ವೇದ ಚಿಕಿತ್ಸಾಲಯದ ವತಿಯಿಂದ ಆರೋಗ್ಯ ವರ್ಧಕಗಳು, ಸೌಂದರ್ಯ ವರ್ಧಕಗಳು ಹಾಗೂ ಕೃಷಿ ಆಧಾರಿತ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಇರುತ್ತೆ. ಕನಕಶ್ರೀ ಎರೆಹುಳು ಗೊಬ್ಬರ ಮಾರಾಟ ಹಾಗೂ ಪ್ರದರ್ಶನ, ಹಾಗೆ ಡಿಎನ್ ಹರ್ಷ ಅವರು ಬರೆದಿರುವ ಅನ್ನದಾತೋ ಸುಖೀ ಭವ ಪುಸ್ತಕವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಈ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ನಡೀತಾ ಇದೆ. ಆಸಕ್ತರು ಈ ಕಾರ್ಯಕ್ರಮದ ಲಾಭವನ್ನು ಪಡೆದುಕೊಳ್ಳಿ.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:55 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪರೀಕ್ಷಾ ಪರಿಷ್ಕಾರಾರ್ಥಂ ಉಚ್ಚಸ್ತರೀಯ ಕಾರ್ಯಬಲಸ್ಯ ನಿರ್ಮಾಣಸ್ಯ ಘೋಷಣಾಂ ಕೃತವಾನ್. ಅಸ್ಯ ಕಾರ್ಯಬಲಸ್ಯ ಅಧ್ಯಕ್ಷತಾಂ ವಿಖ್ಯಾತಃ ಪ್ರೌದ್ಯೋಗಿಕೀ ವಿಶೇಷಜ್ಞಃ ನಂದನ್ ನಿಲೇಕಣಿ ಕರಿಷ್ಯತಿ. ಅಸ್ಮಿನ್ ಕಾರ್ಯಬಲೆ ಐಬಿ ಇತ್ಯಸ್ಯ ಪೂರ್ವ ನಿದೇಶಕಃ ತಪನ ಡೇಕಾ, ಪೂರ್ವ ಇಸ್ರೋ ಅಧ್ಯಕ್ಷಃ ಎಸ್ ಸೋಮನಾಥಃ, ಐಐಟಿ ಚೆನ್ನೈ ಇತ್ಯಸ್ಯ ಪೂರ್ವ ನಿದೇಶಕಃ ವಿ ಕಾಮಕೋಟಿಃ, ಪೂರ್ವ ಶಿಕ್ಷಾ ಸಚಿವ ಅನಿತಾ ಕರವಾಲಃ ತಥಾ ಆಪೂರ್ತಿ ಶೃಂಖಲಾ ಪ್ರಬಂಧನ ವಿಶೇಷಜ್ಞಃ ಅಮಿತಲಾಲ್ ಮೀಣಾ ಚ ಸದಸ್ಯಾಃ ಭವಿಷ್ಯಂತಿ. ಏಕಸ್ಮಿನ್ ದೃಶ್ಯ ಶ್ರವ್ಯ ಸಂದೇಶೆ ಪ್ರಧಾನಮಂತ್ರಿ ಅವದತ್ ಯತ್ ಏತತ್ ಕಾರ್ಯಬಲಂ ಪರೀಕ್ಷಾ ವ್ಯವಸ್ಥಾಯಾಃ ಸುದೃಢೀಕರಣೆ ವಿಶೇಷಂ ಧ್ಯಾನಂ ಪ್ರದಾಶ್ಯತಿ. ತಸ್ಯ ಅನುಶಂಸಾನಾಂ ಆಧಾರೇಣ ಭಾವಿ ಪರೀಕ್ಷಾಣಾಂ ವಿಶ್ವಸನೀಯತಾಂ ಸುನಿಶ್ಚೇತುಂ ಆವಶ್ಯಕೋಪಾಯಾಃ ಯಥಾಶೀಘ್ರಂ ಕ್ರಿಯಂತೆ.

0: ಟೈಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
0: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:02 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಳೆದ 12 ವರ್ಷಗಳಲ್ಲಿ ಖಾದಿ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಒಟ್ಟು ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ದೇಶಬಾಂಧವರು ಖಾದಿ ಕೈಮಗ್ಗ ಹಾಗೂ ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿನಂತಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮ

0: ಸಂದರ್ಭದ 103ನೇ ಆವೃತ್ತಿಯಲ್ಲಿ ಅವರು ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಂಡರು. ವೋಕಲ್ ಫಾರ್ ಲೋಕಲ್ ಧ್ಯೇಯದೊಂದಿಗೆ ಧಾರವಾಡದ ಯುವ ನವೋದ್ಯಮಿ ಅವನಿ ಚೇತನ್ ದೇಶಪಾಂಡೆ ವಸ್ತ್ರಕುಟಿ ಕೈಮಗ್ಗ ಹಾಗೂ ಖಾದಿ ವಸ್ತ್ರಭಂಡಾರ ಸ್ಥಾಪಿಸಿ ಉಡುಗೆ ಎಂಬ ಸ್ಥಳೀಯ ಬ್ರ್ಯಾಂಡ್ ಮೂಲಕ ಕರ್ನಾಟಕದ ಕೈಮಗ್ಗ ಖಾದಿ ಉತ್ಪನ್ನಗಳನ್ನು ಪಾಂಡಿಚೇರಿಯಲ್ಲೂ ಪ್ರಚುರಪಡಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುದ್ರಾ ಯೋಜನೆಯಿಂದ ಪ್ರೇರಿತರಾದ ಯುವ ನವೋದ್ಯಮಿ ಅವನಿ ಹಾಗೂ ಚೇತನ್ ದೇಶಪಾಂಡೆ ದಂಪತಿ ಕಳೆದ 2018 ಆಗಸ್ಟ್ 15ರಂದು ಧಾರವಾಡದಲ್ಲಿ ದೇಸಿ ಖಾದಿಯ ಕೈಮಗ್ಗ ಉತ್ಪನ್ನಗಳ ಮಳಿಗೆ ಆರಂಭಿಸಿ ಸ್ವಾವಲಂಬಿ ಉದ್ಯಮಿಗಳಾದರು. ತಮ್ಮ ವಸ್ತ್ರಕುಟಿಯಲ್ಲಿ ನಾಲ್ವರಿಗೆ ಖಾದಿ ಹಾಗೂ ಕೈಮಗ್ಗ ನೇಕಾರರ 25ಕ್ಕೂ ಹೆಚ್ಚು ಕುಟುಂಬಗಳಿಗೆ ಉದ್ಯೋಗ ಹಾಗೂ ಯುವ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತೆ ನವೀನ ವಿನ್ಯಾಸದ ವಸ್ತ್ರಗಳನ್ನು ಸಿದ್ಧಪಡಿಸಿ ದೇಶ ವಿದೇಶಗಳಿಗೂ ಈಗ ರವಾನಿಸುತ್ತಿದ್ದಾರೆ. ಪ್ರಧಾನಮಂತ್ರಿಯವರ ಮನದ ಮಾತು ಪಾಂಡಿಚೇರಿಯಲ್ಲಿ ಆಲಿಸಿರುವ ಅವನಿ ಚೇತನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
2: ನಾನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮನದ ಮಾತು ಆಕಾಶವಾಣಿ ಮೂಲಕ ಆಲಿಸಿದೆ. ಆಗ ನನಗನ್ಸಿದ್ದೆಂದರೆ ದೇಶವು ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕರಕುಶಲತೆ, ಆಟೋಟಗಳ ಸ್ಪರ್ಧೆಗಳು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯಿಂದ ಸಾಗುತ್ತಿದೆ. ಇದೇ ಕನಸನ್ನಿಟ್ಟುಕೊಂಡು ಚಿಕ್ಕದಾಗಿ ಕೈಮಗ್ಗ ಹಾಗೂ ಕರಕುಶಲ ಉಡುಪುಗಳಿಗೆ ಪ್ರೋತ್ಸಾಹ ನೀಡಲು ನಾವು ವಸ್ತ್ರಕುಟಿ ಎನ್ನುವ ಮಳಿಗೆಯನ್ನು ಆಗಸ್ಟ್ 15, 2018ರಂದು 8 ವರ್ಷದ ಹಿಂದೆ ಪ್ರಾರಂಭ ಮಾಡಿದೆವು. ನಮ್ಮ ಉತ್ತರ ಕರ್ನಾಟಕದ ನೇಕಾರರ ಕಡೆಯಿಂದ ಮತ್ತು ದೇಶದ ಇತರೆ ಭಾಗಗಳಾದ ಆಂಧ್ರಪ್ರದೇಶದ ಕಲಂಕಾರಿ ಬಟ್ಟೆ, ಇಕತ್ ಬಟ್ಟೆ, ಒಡಿಸಾದ ಸಂಬಲ್ಪುರಿ ಬಟ್ಟೆ, ಪಶ್ಚಿಮ ಬಂಗಾಳದ ನೇಕಾರರ ಕೈಮಗ್ಗದ ಬಟ್ಟೆ ಮತ್ತು ದೇಶದ ಇತರೆ ಭಾಗಗಳಿಂದ ಕೈಮಗ್ಗದ ಬಟ್ಟೆಗಳನ್ನು ತರಿಸಿ ನಾವು ಸಿದ್ಧ ಉಡುಪುಗಳನ್ನು ತಯಾರಿಸಿ ವ್ಯಾಪಾರ ಮಾಡುತ್ತಿದ್ದೇವೆ. ಇನ್ನು ಪೀಳಿಗೆಗೆ ಇಷ್ಟವಾಗುವಂತೆ ಆಧುನಿಕ ವಿನ್ಯಾಸಗಳನ್ನು ಮಾಡಿ ಹ್ಯಾಂಡ್ಬ್ಲಾಕ್ ಪ್ರಿಂಟಿಂಗ್ ಹಾಗೂ ಕಸೂತಿ ಕಲೆಯ ಪರಿಚಯವನ್ನು ಮಾಡುತ್ತಿದ್ದೇವೆ. ನೇಕಾರರ ಕುಟುಂಬಗಳು, ಕರಕುಶಲ ಕಾರ್ಯಕರ್ತರು ಮತ್ತು ನಮ್ಮೊಂದಿಗೆ ಕೆಲಸ ಮಾಡುವ ಅನೇಕ ಕುಟುಂಬಗಳು ನಮ್ಮ ಕೈ ಜೋಡಿಸುತ್ತಿದ್ದಾರೆ. ಸ್ಥಳೀಯರಿಗೆ ಧ್ವನಿಯಾಗುವ ಮೂಲಕ ನಾವೆಲ್ಲರೂ ಖಾದಿ ಮತ್ತು ಕೈಮಗ್ಗದ ಉತ್ಪನ್ನಗಳನ್ನು ಪ್ರೋತ್ಸಾಹಿಸೋಣ. ಧನ್ಯವಾದಗಳು.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಡೆಸುವ ಪರೀಕ್ಷೆಗಳಲ್ಲಿ ಕೈಗೊಳ್ಳಬೇಕಾದ ಸುಧಾರಣಾ ಕ್ರಮಗಳ ಕುರಿತು ಶಿಫಾರಸು ಮಾಡಲು ಆಧಾರ್ ಶಿಲ್ಪಿ ಎಂದೇ ಹೆಸರಾದ ಕನ್ನಡಿಗ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನಿಲೇಕಣಿ ನೇತೃತ್ವದ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಪ್ರಕಟಿಸಿದ್ದಾರೆ. ಈ ಮಧ್ಯೆ ಕೇಂದ್ರದ ನೂತನ ಶಿಕ್ಷಣ ಖಾತೆ ಸಚಿವರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡ ಪ್ರಹ್ಲಾದ್ ಜೋಶಿ ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸಲು ತಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರದಲ್ಲಿ ಬಾಕಿ ಹಾಗೂ ವಿಳಂಬವಾಗಿರುವ ರಾಜ್ಯದ ಯೋಜನೆಗಳು ಸೇರಿದಂತೆ ಒಟ್ಟಾರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಇಂದು ಸಂಜೆ 6:30ಕ್ಕೆ ವಿಶೇಷ ಸಭೆ ನಡೆಸಲಿದ್ದಾರೆ. ರಾಜ್ಯದ ಎಲ್ಲ ಸಂಸದರು, ರಾಜ್ಯಸಭೆ ಸದಸ್ಯರು ಪಾಲ್ಗೊಳ್ಳಲಿದ್ದು ಬಳಿಕ ಪ್ರಧಾನಮಂತ್ರಿಯವರ ಬಳಿ ಸರ್ವಪಕ್ಷ ನಿಯೋಗ ಕೊಂಡೊಯ್ಯುವ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಟಿಜಿ ಉಪಾಧ್ಯಾಯ ಅವರು ಇಂದಿನಿಂದ ಹೊಸದಿಲ್ಲಿಯ ತ್ಯಾಗರಾಜ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಸಹಾಯಕ ರೆಫರಿ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಹಲವಾರು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಟೇಬಲ್ ಟೆನಿಸ್ ಟೂರ್ನಿಗಳಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿರುವ ಟಿಜಿ ಉಪಾಧ್ಯಾಯ ಅವರನ್ನು ಕರ್ನಾಟಕ ಟೇಬಲ್ ಟೆನಿಸ್ ಸಂಸ್ಥೆ ನಾಮನಿರ್ದೇಶನ ಮಾಡಿದೆ. ಪ್ರದೇಶ ಸಮಾಚಾರಕ್ಕಾಗಿ ಟಿಜಿ ಉಪಾಧ್ಯಾಯ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
6: ನನ್ನನ್ನು ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ತಿಂಗಳ

0: 27 ರಿಂದ ಆಗಸ್ಟ್ 2 ರವರೆಗೆ ನಡೆಯಲು ಅಸಿಸ್ಟೆಂಟ್ ರೆಫರಿ ಅಂತ ನಾಮಿನೇಟ್ ಮಾಡಿದ್ದಾರೆ. ನನಗೆ ಹೆಮ್ಮೆಯ ವಿಷಯ, 7 ದಿನ ನಡೆಯಲು ಈ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 35ಕ್ಕೂ ಹೆಚ್ಚು ದೇಶಗಳು ಪಾರ್ಟಿಸಿಪೆಂಟ್ಸ್, ಎಸ್ಪೆಷಲಿ ಟಾಪ್ ಪ್ಲೇಯರ್ಸ್ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ಸ್ಕಾಟ್ಲೆಂಡ್, ಸೌತ್ ಆಫ್ರಿಕಾ, ಸಿಂಗಾಪುರ್, ಮಲೇಷಿಯಾ, ಇಂಡಿಯಾ ಭಾಗವಹಿಸುತ್ತಾರೆ. ಈ ಕ್ರೀಡಾಕೂಟದಲ್ಲಿ 7 ಕ್ಯಾಟಗರಿ ಕಾಂಪಿಟೇಷನ್ ಆಗ್ತದೆ. 1,000ಕ್ಕಿಂತ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಅಂದ್ರೆ ಪ್ಲೇಯರ್ಸ್, ಕೋಚಸ್, ಮ್ಯಾನೇಜರ್ಸ್, ಮೆಂಟರ್ಸ್, ಡೆಲಿಗೇಟ್ಸ್ ಎಲ್ಲ ಸೇರಿ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳುವರು. ನಮ್ಮಲ್ಲಿಂದ ಯಶಸ್ವಿನಿ ಗೋರ್ಪಡೆ ಕರ್ನಾಟಕದಿಂದ ಒಂದು ಒಳ್ಳೆ ಪ್ಲೇಯರ್, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನನಗೆ ಮಾಹಿತಿ ಇದೆ. ನಾನು ಫಸ್ಟ್ ಟೈಮ್ 1987 ವರ್ಲ್ಡ್ ಚಾಂಪಿಯನ್ಶಿಪ್ ಡೆಲ್ಲಿ ಒಳಗೆ ಅಂಪೈರ್ ಹೇಳಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆವಾಗಿಂದ ಸುಮಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ರೆಫರಿ ಅಂತಲೂ ಕೆಲಸ ಮಾಡಿದ್ದೇನೆ. 2010 ಅಲ್ಲಿ ಕಾನ್ವೆಲ್ತ್ ಗೇಮ್ಸ್ ನಲ್ಲಿ ಕೂಡ ಟೇಬಲ್ ಟೆನಿಸ್ ನಲ್ಲಿ ಅಸಿಸ್ಟೆಂಟ್ ರೆಫರಿ ಆಗಿ ಕೆಲಸ ಮಾಡಿದ್ದೇನೆ.
1: ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಅಂದಿನ ಕೇಂದ್ರ ಗೃಹ ಖಾತೆ ಸಚಿವ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ದೂರದೃಷ್ಟಿಯ ಫಲವಾಗಿ ಭಾರತ ಒಕ್ಕೂಟದ ಪ್ರಮುಖ ಕೇಂದ್ರ ಪೊಲೀಸ್ ಪಡೆಯಾಗಿ ಆಂತರಿಕ ಭದ್ರತೆ ಕಾಪಾಡುವ ನಿರ್ಣಾಯಕ ಹೊಣೆ ಹೊತ್ತ ಪಡೆ ಸಿದ್ದವಾಯಿತು. ಜುಲೈ 27, 1939 ದೇಶಿ ಸಂಸ್ಥಾನಗಳಲ್ಲಿ ಹೆಚ್ಚುತ್ತಿದ್ದ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಅಶಾಂತಿಗೆ ಪ್ರತಿಕ್ರಿಯೆಯಾಗಿ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಹೆಸರಿನಲ್ಲಿ ಆರಂಭಗೊಂಡ ಈ ಪಡೆ ಕಾಲಕ್ರಮೇಣ ದೇಶದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಕೇಂದ್ರ ಅರೆಸೇನಾ ಪಡೆಗಳಲ್ಲಿ ಒಂದಾಗಿ ರೂಪುಗೊಂಡಿದೆ. ಶಿವಮೊಗ್ಗ ಕ್ಷೇತ್ರದ ಮಾಜಿ ಶಾಸಕ, ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ಎಂ ಚಂದ್ರಶೇಖರಪ್ಪ ನಿಧನರಾಗಿದ್ದಾರೆ. ಅವರಿಗೆ 78 ವರ್ಷ ವಯಸ್ಸಾಗಿತ್ತು. ಶಾಸಕರಾಗಿ ಹಾಗೂ ರಾಜ್ಯ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷರಾಗಿ ಅವರು ಸಾರ್ವಜನಿಕ ಜೀವನದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪಶು ವೈದ್ಯಾಧಿಕಾರಿಗಳ 400 ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮದ ಆರೋಪಗಳ ಹಿನ್ನೆಲೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಂತಿಮ ಆಯ್ಕೆ ಪಟ್ಟಿಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದ್ದು ಆರೋಪಗಳ ವಿಚಾರಣೆ ನಡೆಸಲು 4 ಸದಸ್ಯರನ್ನು ಒಳಗೊಂಡ ಉಪಸಮಿತಿ ರಚಿಸಿ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಕಾರ್ಯದರ್ಶಿ ಕೆ ಜ್ಯೋತಿ ಆದೇಶಿಸಿದ್ದಾರೆ. ವಿಜಯಪುರದ ಆದಿಲ್ಶಾಹಿ ಕಾಲದ ಐತಿಹಾಸಿಕ ಮಮದಾಪುರ ಕೆರೆ ಕರ್ನಾಟಕದ 3ನೇ ಅತಿದೊಡ್ಡ ಕೆರೆಯಾಗಿದ್ದು ಕೆರೆಗೆ ಮತ್ತೆ ಜೀವಕಳೆ ಬಂದಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಮಮದಾಪುರ ಕೆರೆ ಸುತ್ತಮುತ್ತಲಿನ 32 ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವುದರ ಜೊತೆಗೆ ವಿಜಯಪುರ ಜಿಲ್ಲೆಯ ಬಹುಭಾಗದಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸಲು ಮಹತ್ವದ ಪಾತ್ರ ವಹಿಸುತ್ತಿದೆ, ವಿಜಯಪುರ ಜನತೆಯ ಜೀವನಾಡಿಯಾಗಿದೆ ಎಂದಿದ್ದಾರೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅವರಿಗೆ ಅಮೆರಿಕದ ಮಲ್ಟಿ ಎಥ್ನಿಕ್ ಕಮಿಷನ್ ಪ್ರತಿಷ್ಠಿತ ಗ್ಲೋಬಲ್ ಸಿವಿಕ್ಸ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಶಿಕಾಗೋದಲ್ಲಿ ನೀಡಿ ಗೌರವಿಸಿತು. ಸಾರ್ವಜನಿಕ ಸೇವೆ, ಆರೋಗ್ಯ ಹಾಗೂ ಸಮಾಜ ಕಲ್ಯಾಣ ಕ್ಷೇತ್ರದಲ್ಲಿ ಖಾದರ್ ಅವರು ಸಲ್ಲಿಸಿದ ಅನುಪಮ ಸೇವೆಗಾಗಿ ಈ ಪುರಸ್ಕಾರ ನೀಡಿ ಗೌರವಿಸಿದ್ದಾಗಿ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಕೋಲಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಪರಿಚಯಿಸುವ ವಸ್ತು ಸಂಗ್ರಹಾಲಯ, ಗ್ರಂಥಾಲಯ ಹಾಗೂ 1,000 ಆಸನಗಳ ಸಭಾಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ವಿಧಾನ ಪರಿಷತ್ ಶಾಸಕ ಎಂಎಲ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:15. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಹಾಡಿದ್ದಾರೆ ಪ್ರತಿಮಾ ಆತ್ರೇಯ. ಮೊದಲಿಗೆ ಪೂತಿ ನರಸಿಂಹಾಚಾರ್ ಅವರ ರಚನೆ ನನ್ನೋಳು ನಿನ್ನೋಳು ನೀ.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:30. ಸೇವಾ ವಾಹಿನಿ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಪ್ರಕಟಣೆಗಳು. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಮಕ್ಕಳ ದಿನಾಚರಣೆ 2026 ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೂ ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ 6

18 ವರ್ಷದೊಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳಿಗೆ ತಲಾ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಒಳಗೊಂಡಿರುತ್ತದೆ. ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ ತಲಾ 25,000 ರೂಪಾಯಿ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ, ಹಾಗೂ ಸಂಸ್ಥೆಗಳಿಗೆ ತಲಾ 1,00,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುವುದು. ಮಕ್ಕಳ ದಿನಾಚರಣೆ 2026 ಸಾಲಿನ ಪ್ರಶಸ್ತಿಗಾಗಿ ನಿಗದಿಪಡಿಸಿರುವ ಅರ್ಜಿ ನಮೂನೆಗಳನ್ನು ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 1ನೇ ಮಹಡಿ ಸ್ತ್ರೀಶಕ್ತಿ ಭವನ, ಕೃಷ್ಣದೇವರಾಯ ವೃತ್ತ, ವಿಜಯನಗರ 2ನೇ ಹಂತ, ಮೈಸೂರು ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಆಗಸ್ಟ್ ತಿಂಗಳ 14ರೊಳಗೆ ಸಲ್ಲಿಸಬೇಕು. ಅರ್ಜಿಗಳನ್ನು ಕನ್ನಡ ಭಾಷೆಯಲ್ಲಿಯೇ ಸಲ್ಲಿಸಬೇಕಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0821-2495-432 ಮತ್ತೊಮ್ಮೆ 2495-432 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಪ್ರಕಟಣೆ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ ಮಾರ್ಚ್ 2027 ಮಾಹೆಯವರೆಗೆ ವಿಸ್ತರಿಸಲಾಗಿರುತ್ತದೆ. ಎಲ್ಲ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಸೇವಾವಾಹಿನಿ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆ. 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ. ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಮೀರಾಬಾಯಿ ಚಾನುಗೆ ಸ್ವರ್ಣ. ಟಿ20 ಕ್ರಿಕೆಟ್. ಜಿಂಬಾಬ್ವೆ ವಿರುದ್ಧ 3-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಮಂಡಿಸಲಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯ

0: ಇದರ ಶಿಫಾರಸುಗಳ ಆಧಾರದ ಮೇಲೆ ಮುಂದಿನ ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಖಾತ್ರಿಪಡಿಸಲು ಶೀಘ್ರವೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೇಶದ ಪರೀಕ್ಷಾ ವ್ಯವಸ್ಥೆ ವಿಶ್ವಾಸಾರ್ಹ, ಪಾರದರ್ಶಕ ಹಾಗೂ ತಂತ್ರಜ್ಞಾನದ ಗರಿಷ್ಠ ಬಳಕೆಯನ್ನು ಒಳಗೊಂಡಿರಬೇಕು ಎಂದರು. ಕಾರ್ಯಪಡೆಯಲ್ಲಿ ಗುಪ್ತಚರ ದಳದ ಮಾಜಿ ನಿರ್ದೇಶಕ ತಪ್ಪಂಡೇಕ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್, ಐಐಟಿ ಚೆನ್ನೈನ ನಿರ್ದೇಶಕ ವಿ ಕಾಮಕೋಟಿ, ಮಾಜಿ ಶಿಕ್ಷಣ ಕಾರ್ಯದರ್ಶಿ ಅನಿತಾ ಕಾರ್ವಾಲ್ ಹಾಗೂ ವ್ಯವಸ್ಥಾಪನಾ ತಜ್ಞ ಅಮೃತ್ ಲಾಲ್ ಮೀನಾ ಸದಸ್ಯರಾಗಿದ್ದಾರೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕಠಿಣ ಕಾನೂನು ನಿಯಮಗಳನ್ನು ಒಳಗೊಂಡ ಹೊಸ ಮಸೂದೆಯನ್ನು ಇಂದು ಸಂಸತ್ತಿನಲ್ಲಿ ಮಂಡಿಸಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಾವಿತ್ರ್ಯ ಕಾಪಾಡುವುದು ಹಾಗೂ ಕೋಟ್ಯಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವುದು ಸರ್ಕಾರದ ಬದ್ಧತೆಯಾಗಿದೆ ಎಂದು ಅವರು ಪುನರುಚ್ಚರಿಸಿದರು. ಹೊಸ ತಲೆಮಾರಿನ ಭವಿಷ್ಯವನ್ನು ರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ನಿರಂತರ ಸುಧಾರಣೆಯ ತತ್ವವನ್ನು ಅನುಸರಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ ದೇಶದ ಪರೀಕ್ಷಾ ವ್ಯವಸ್ಥೆಯ ಪಾವಿತ್ರ್ಯಕ್ಕೆ ಧಕ್ಕೆ ಉಂಟಾಗದಂತೆ ನೋಡಿಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತಿದ್ದು ಹಾಗೂ ಇಂತಹ ಅಪರಾಧ ಎಸಗಲು ಯಾರೂ ಧೈರ್ಯ ಮಾಡದಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವಿಕಸಿತ ಭಾರತ ನಿರ್ಮಿಸುವಲ್ಲಿ ದೇಶದ ಯುವಕರು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಯುವಕರು ಅಭಿವೃದ್ಧಿ ಹೊಂದಿದ ಭಾರತದ ಹಿಂದಿನ ಪ್ರೇರಕ ಶಕ್ತಿ ಮಾತ್ರವಲ್ಲದೆ ಅದರ ಅತಿದೊಡ್ಡ ಫಲಾನುಭವಿಗಳು ಕೂಡ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2026ರಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400ಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಅಭಿವೃದ್ಧಿ ಪ್ರಕ್ರಿಯೆಯಿಂದ ಹೊರಗುಳಿದವರಿಗೆ ಆದ್ಯತೆ ನೀಡಲು ಹಾಗೂ ಸಬಲೀಕರಣಗೊಳಿಸಲು ಸರ್ಕಾರ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಯುವತಿಯರ ಭಾಗವಹಿಸುವಿಕೆಯು ಭಾರತದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬ ಯುವ ವ್ಯಕ್ತಿ, ವಿಶೇಷವಾಗಿ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ನಡೆದರೂ ಅದು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಕುರಿತಾಗಿ ಮಾತ್ರ ನಡೆಯಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪುನರುಚ್ಚರಿಸಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಅದನ್ನು ಪಾಕಿಸ್ತಾನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ ಎಂದು ಹೇಳಿದ್ದಾರೆ. ಲಡಾಖ್ನ ದ್ರಾಸ್ನಲ್ಲಿ ನಡೆದ 27ನೇ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತದ ಸಾರ್ವಭೌಮತ್ವದ ವಿರುದ್ದದ ಯಾವುದೇ ದುಷ್ಕೃತ್ಯವು ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರು ಹಾಗೂ ಅವರ ಬೆಂಬಲರಿಗೆ ಭಾರತೀಯ ಸಶಸ್ತ್ರ ಪಡೆಗಳು ನೀಡಿದಂತೆಯೇ ದೃಢ ಮತ್ತು ತಕ್ಕ ಉತ್ತರ ನೀಡಲಾಗುವುದು ಎಂದು ಹೇಳಿದರು. ಆಪರೇಷನ್ ಸಿಂಧೂರ್ನ ಯಶಸ್ಸು ಪಾಕಿಸ್ತಾನದ ಯಾವುದೇ ದುಸ್ಸಾಹಸಕ್ಕೆ ಅದರ ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಪ್ರತಿಕ್ರಿಯಿಸುವ ಸಾಮರ್ಥ್ಯ ಭಾರತಕ್ಕಿದೆ ಎಂಬುದನ್ನು ಸಾಬೀತುಪಡಿಸಿದೆ ಎಂದರು. ಭಾರತ ನಾವೀನ್ಯತೆ, ಚಿಪ್ ವಿನ್ಯಾಸ ಹಾಗೂ ಅರೆವಾಹಕ ಉತ್ಪಾದನೆಯಲ್ಲಿ ಹೊಸ ಮೈಲಿಗಲ್ಲನ್ನು ಸಾಧಿಸುತ್ತಿದ್ದರೆ ಪಾಕಿಸ್ತಾನ ಒಳನುಸುಳುವಿಕೆ, ಭಯೋತ್ಪಾದನೆ ಮತ್ತು ಆತ್ಮಾಹುತಿ ದಾಳಿಕೋರರನ್ನು ಸೃಷ್ಟಿಸುವುದರಲ್ಲಿ ತೊಡಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಿ ಹೂಡಿಕೆದಾರರು ಜುಲೈ ತಿಂಗಳಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ನಿವ್ವಳ ಖರೀದಿದಾರರಾಗಿ ಹೊರಹೊಮ್ಮಿದ್ದು ಇದುವರೆಗೆ 14,946 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿದ್ದಾರೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಕಳೆದ ವಾರವೊಂದರಲ್ಲೇ ವಿದೇಶಿ ಹೂಡಿಕೆದಾರರು ದೇಶೀಯ ಷೇರು ಮಾರುಕಟ್ಟೆಗೆ 3,049 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇದೇ ವೇಳೆ ಭಾರತದ ಸಾಲ ಭದ್ರತೆ ಮಾರುಕಟ್ಟೆಯಲ್ಲೂ ವಿದೇಶಿ ಹೂಡಿಕೆದಾರರ ಆಸಕ್ತಿ ಮುಂದುವರೆದಿದೆ. ಜುಲೈ ತಿಂಗಳಲ್ಲಿ ಸಂಪೂರ್ಣ ಪ್ರವೇಶ ಮಾರ್ಗದ ಮೂಲಕ 9,521 ಕೋಟಿ ರೂಪಾಯಿ ಹಾಗೂ ಸಾಮಾನ್ಯ ಮಾರ್ಗದ ಮೂಲಕ 27,391 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ. ಭಾರತದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೀರಾಬಾಯಿ ಚಾನು

0: ಇಪ್ಪತ್ತಾರರ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಚಿನ್ನದ ಪದಕ ಗೆದ್ದಿದ್ದಾರೆ. ಮಹಿಳೆಯರ 48 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಒಟ್ಟು 190 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಪ್ರಾಬಲ್ಯ ಸಾಧಿಸಿದ್ದಾರೆ. ಸ್ನಾಚ್ನಲ್ಲಿ 85 ಕಿಲೋಗ್ರಾಂ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 105 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ. 2018 ಮತ್ತು 2022 ನಂತರ ಈ ವಿಜಯವು ಅವರಿಗೆ ಸತತ 3ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕವನ್ನು ತಂದುಕೊಟ್ಟಿತು. ಮೀರಾಬಾಯಿ ಚಾನು ಅವರ ಈ ಸಾಧನೆಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 60 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟಾರೆ 264 ಕೆಜಿ ತೂಕ ಎತ್ತಿದ ರಿಷಿಕಾಂತ್ ಸಿಂಗ್ ಸ್ನಾಚ್ನಲ್ಲಿ 121 ಕೆಜಿ ಎತ್ತುವ ಮೂಲಕ ದಾಖಲೆ ನಿರ್ಮಿಸಿದರು. ಕ್ಲೀನ್ ಮತ್ತು ಜರ್ಕ್ನಲ್ಲಿ 143 ಕಿಲೋಗ್ರಾಂ ಭಾರ ಎತ್ತಿದರು. ಪುರುಷರ 65 ಕೆಜಿ ವಿಭಾಗದಲ್ಲಿ ರಾಜ ಮುತ್ತುಪಾಂಡಿ ಒಟ್ಟು 286 ಕೆಜಿ ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಪೈಕಿ ಸ್ನಾಚ್ನಲ್ಲಿ 126 ಕೆಜಿ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 160 ಕೆಜಿ ಸೇರಿದೆ. ಬಾಕ್ಸಿಂಗ್ನಲ್ಲಿ ಪಾಕಿಸ್ತಾನದ ಸುಮಾಮಾ ರೆಹಮಾನ್ ಅವರನ್ನು ಸೋಲಿಸುವ ಮೂಲಕ ಜದುಮಣಿ ಸಿಂಗ್ ಪುರುಷರ 55 ಕೆಜಿ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ ಮಲಾವಿಯ ಡೆಬೋರೆ ವಿರುದ್ದ ಜಯಗಳಿಸುವ ಮೂಲಕ ಪ್ರೀತಿ ಪವಾರ್ ಮಹಿಳೆಯರ 54 ಕೆಜಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. 1 ಚಿನ್ನ 2 ಬೆಳ್ಳಿ ಮತ್ತು 1 ಕಂಚಿನೊಂದಿಗೆ ಭಾರತದ ಪದಕಗಳ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ. ಪ್ಯಾರಾ ಪವರ್ಲಿಫ್ಟರ್ ಜುಂಡು ಕುಮಾರ್ ಸ್ಪರ್ಧೆಯ ಮೊದಲ ದಿನದಂದು ಪುರುಷರ ಹೆವಿ ವೇಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ. ಹರಾರಿಯಲ್ಲಿ ನಿನ್ನೆ ನಡೆದ ಜಿಂಬಾಬ್ವೆ ವಿರುದ್ದದ 3ನೇ ಹಾಗೂ ಅಂತಿಮ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ 35 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ಸರಣಿಯನ್ನು 3-0 ಅಂತರದಿಂದ ವಶಪಡಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 192 ರನ್ ಗಳಿಸಿತು. ಭಾರತದ ಪರ ವೈಭವ್ ಸೂರ್ಯವಂಶಿ 49 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ್ದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 157 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಮಯಾಂಕ್ ಯಾದವ್ 3 ವಿಕೆಟ್ ಮತ್ತು ಯಶ್ ಠಾಕೂರ್ 2 ವಿಕೆಟ್ ಪಡೆದರು. ವೈಭವ್ ಸೂರ್ಯವಂಶಿ ಪಂದ್ರಶ್ರೇಷ್ಠ ಮತ್ತು ಸರಣಿಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಹಾರ್ಮಸ್ ಜಲಸಂತಿಯಲ್ಲಿ ಸ್ಫೋಟಕ ಸಾಧನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ತೈಲ ಸಾಗಣೆ ಹಡಗಿನಲ್ಲಿ ಇಂದು ಸ್ಫೋಟ ಸಂಭವಿಸಿದೆ. ಇರಾನ್ ಅಧಿಕಾರಿಗಳು ನಿಗದಿಪಡಿಸಿದ್ದ ಸಮುದ್ರ ಮಾರ್ಗದಿಂದ ಹಡಗು ದಿಕ್ಕು ಬದಲಿಸಿದ್ದ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಮಹಿಳೆಯರ 48 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಮೀರಾಬಾಯಿ ಚಾನುಗೆ ಸ್ವರ್ಣ. ಟಿ20 ಕ್ರಿಕೆಟ್ ಜಿಂಬಾಬ್ವೆ ವಿರುದ್ದ 3-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಸಮಯ 7:45:25. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಸ್ ಜಾನಕಿ ಅವರು ಹಾಡಿರುವ ಇಮ್ಮಡಿ ಪುಲಿಕೇಶಿ ಚಿತ್ರದ ಗೀತೆ, ಸಾಹಿತ್ಯ ಜಿ ವಿ ಅಯ್ಯರ್, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.
4: ನಿನ್ನ

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
6: ಇನ್ನು ಮುಂದೆ ಕೆವಿ ಮಹದೇವನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಗೀತೆ.

ಕಾರ್ಯಕ್ರಮದ ಕೊನೆಗೆ ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆ ಹಾಡಿದ್ದಾರೆ ಘಂಟಸಾಲ ಹಾಗೂ ಪಿ ಲೀಲಾ. ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ಸಂಯೋಜನೆ ಪೆಂಡ್ಯಾಲ ನಾಗೇಶ್ವರ ರಾವ್.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಆನಂದರಾಮ್ ಅವರ ಸಾಹಿತ್ಯ, ಎಮಿಲ್ ಅವರ ಸಂಗೀತ ಸಂಯೋಜನೆಯಲ್ಲಿ ಶ್ರೀನಿವಾಸ್, ರಂಜಿತ್, ಕಾರ್ತಿಕ್ ಹಾಗೂ ಎಮಿಲ್ ಅವರು ಹಾಡಿರುವ ನಂದಾ ಲವ್ಸ್ ನಂದಿತಾ ಚಿತ್ರದ ಗೀತೆ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಇದೊಂದು ಪ್ರಕಟಣೆ ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ಮನವಿ ಮಾಡಿದ್ದಾರೆ. ಪ್ರಧಾನ ಅಂಚೆ ಕಚೇರಿಗಳಲ್ಲದೆ ಮೈಸೂರು ಯೂನಿವರ್ಸಿಟಿ

ಯಾದವಗಿರಿ ಮತ್ತು ಮೇಟಗಳ್ಳಿ ಅಂಚೆ ಕಚೇರಿಗಳಲ್ಲೂ ಆಧಾರ್ಗೆ ಸಂಬಂಧಿಸಿದ ಸೇವೆಗಳು ಲಭ್ಯವಿದ್ದು, ಈ ಎಲ್ಲ ಅಂಚೆ ಕಚೇರಿಗಳಲ್ಲಿ ಬೆಳಿಗ್ಗೆ 9:30 ಸಂಜೆ 4 ಗಂಟೆಯವರೆಗೆ ಹೊಸದಾಗಿ ಆಧಾರ್ ಮತ್ತು ಇತರೆ ಎಲ್ಲ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು, ಹೆಚ್ಚಿನ ವಿವರಗಳಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಕೂಡ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಇನ್ನು ಮುಂದೆ ಅಧ್ಯಕ್ಷ ಚಿತ್ರದ ಗೀತೆ. ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ, ಗೀತೆಗೆ ಧ್ವನಿಯಾಗಿದ್ದಾರೆ ವಿಜಯಪ್ರಕಾಶ್ ಹಾಗೂ ಸಂಗಡಿಗರು.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಭಾವಸಂಗಮ ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಬಹುದು.
1: ಕವಿ ಮಳೆಗಾಲದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬೇಕು. ಪ್ರಕೃತಿಯೊಂದಿಗೆ ಬೆರೆತು ಅದರ ಸಂತೋಷವನ್ನು ಅನುಭವ

0: ಗೌರವಿಸಬೇಕು ಹಾಗೂ ಮಳೆಯು ನೀಡುವ ಜೀವದಾಯಕ ಶಕ್ತಿಯನ್ನು ಗೌರವಿಸಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ.
1: ತಪ್ಪದೆ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭಾವಸಂಗಮ ಕಾರ್ಯಕ್ರಮ. ಇನ್ನು ಮುಂದೆ ಸುಪ್ರಿಯಾ ರಘುನಂದನ್ ಅವರು ಹಾಡಿರುವ ರಂಗಿತರಂಗ ಚಿತ್ರದ ಗೀತೆ, ಸಾಹಿತ್ಯ ಸದಾನಂದ ಸುವರ್ಣ ಹಾಗೂ ಸುಧಾಕರ್ ಸಾಚಾ, ಸಂಗೀತ ಸಂಯೋಜನೆ ಅನು ಭಂಡಾರಿ

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ.
2: ಸಿಕ್ಬಿದ್ರು
3: ಅಪರಿಚಿತ ಆಪ್ ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
6: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
7: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
8: ಇನ್ನು ಮುಂದೆ

ಅವನೇ ಶ್ರೀಮನ್ ನಾರಾಯಣ ಚಿತ್ರದ ಗೀತೆ. ಹಾಡಿದ್ದಾರೆ ಅನುರಾಗ್ ಕುಲಕರ್ಣಿ, ಅನನ್ಯ ಭಟ್ ಹಾಗೂ ಸಂಗಡಿಗರು. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಚರಣ್ ರಾಜ್.

ಆನ್ಲೈನ್ ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲಾಖೆಯ ವೆಬ್ಸೈಟ್ schooleducation.karnataka.gov.in. schooleducation.karnataka.gov.in ಈ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಜುಲೈ 16ರಿಂದ 31ನೇ ತಾರೀಖಿನವರೆಗೆ ಅವಧಿಯನ್ನು ನಿಗದಿಪಡಿಸಲಾಗಿದ್ದು, ಅದರಂತೆ ಆಸಕ್ತ ಶಿಕ್ಷಕರು ನಿಗದಿತ ಸಮಯದಲ್ಲಿ ಈಗ ಹೇಳಿದ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವಂತೆ ಈ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕಾರ್ಯಕ್ರಮದ ಕೊನೆಯದಾಗಿ ಆ ದಿನಗಳು ಚಿತ್ರದ ಗೀತೆ ಹಾಡಿದ್ದಾರೆ ಇಳಿಯರಾಜ ಹಾಗೂ ನಂದಿತಾ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಇಳಿಯರಾಜ ಅವರ ಸಂಗೀತ ಸಂಯೋಜನೆ ಇದೆ.

0: ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು 9:25 ನಂತರ ಆಲಿಸಬಹುದು. ಸಮಯ ಸರಿಯಾಗಿ 9:00.
1: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರು, ಸಂಶೋಧಕರು, ವಿಮರ್ಶಕರು ಹಾಗೂ ಬೇಂದ್ರೆ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿರುವ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ್ ಪಾಟೀಲ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗ.
2: ನಮಸ್ಕಾರ ಕೇಳುಗರೆ, ಒಬ್ಬ ವಿಶೇಷದ ಅತಿಥಿ ನಮ್ಮೊಂದಿದ್ದಾರೆ, ಜಿ ಕೃಷ್ಣಪ್ಪ ಅನ್ನುವರು. ಜಿ ಕೃಷ್ಣಪ್ಪ ತಮ್ಮ ಒಂದು ಪುಸ್ತಕದ ಮುನ್ನುಡಿಯಲ್ಲಿ ಈ ಥರ ಬರ್ಕೊಂಡಿದ್ದಾರೆ: ನಾನೊಬ್ಬ ವರಕವಿ ದ ರಾ ಬೇಂದ್ರೆಯವರ ಕಾವ್ಯಾಭ್ಯಾಸಿ, ಅವರ ಕಾವ್ಯದ ಗುಂಗಿಗೆ ಒಳಗಾಗಿ ಅವರ ಕಾವ್ಯವನ್ನು ನಾಡಿನ ಮಕ್ಕಳಿಗೆ ಸಾರುತ್ತಾ

0: ಆನಂದ ಲಹರಿಯಲ್ಲಿ ಕುಣಿಯುತ್ತಾ ಅದರ ಅಂತರಾಳವನ್ನು ತಿಳಿಯಲು ಪ್ರಯತ್ನಿಸಿದವನು. ಆದರೆ ಜಿ ಕೃಷ್ಣಪ್ಪ ಅವ್ರನ್ನ ಈ ಮೊದಲು ನಾನು ಒಂದೆರಡು ಸಲ ನೋಡಿದ ಅನುಭವದಿಂದ ಹೇಳೋದಂದರೆ, ಜಿ ಕೃಷ್ಣಪ್ಪ ಅಂದರೆ ಬೇಂದ್ರೆಯ ಹುಚ್ಚು, ಬೇಂದ್ರೆ ಅಂದರೆ ಒಂದು ಸಂಭ್ರಮ, ಬೇಂದ್ರೆ ಒಂದು ಹಬ್ಬ, ಹಂಗೆಲ್ಲ ಏನೇನೋ ಶಬ್ದಗಳಲ್ಲಿ ಹೇಳಿಬಿಡ್ಬೋದು. ಅಷ್ಟೊಂದು ಬೇಂದ್ರೆಯವರನ್ನು ಜಿ ಕೃಷ್ಣಪ್ಪ ತಮ್ಮ ನರನಾಡಿಗಳಲ್ಲಿ, ಕಣಕಣಗಳಲ್ಲಿ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ. ತಮ್ಮ ಇಡೀ ಜೀವನದುದ್ದಕ್ಕೂ ಬೇಂದ್ರೆಯವರದ್ದೇ ಓದು, ಅವರ ಕಾವ್ಯವೇ ಅವರ ಉಸಿರಾಟ ಅನ್ನೋಷ್ಟರ ಮಟ್ಟಿಗೆ ಬೇಂದ್ರೆಯನ್ನು ಅನುಭವಿಸಿದವರು ಜಿ ಕೃಷ್ಣಪ್ಪ. ಅವರ ಜೊತೆಗೆ ಇವತ್ತಿನ ಮಾತುಕತೆ ಇದೆ. ನಮಸ್ಕಾರ ಜಿ ಕೃಷ್ಣಪ್ಪ.
1: ನಮಸ್ಕಾರ ಸರ್.
0: ಕೃಷ್ಣಪ್ಪ, ಈಗ ನಿಮ್ಮ ಜೊತೆಗೆ ಮಾತಿಗಿಡಿಯೋದಕ್ಕೆ ಮೊದಲು ನನಗೆ ಒಂದು ಸಣ್ಣ ಪೀಠಿಕೆ ಹಾಕೋದಕ್ಕೆ ತುಂಬ ಅನುಕೂಲವಾಗಿರೋ ಸಾಲುಗಳು ಇಲ್ಲಿ ಸಿಕ್ಕಿವೆ. ಬೇಂದ್ರೆ ಕನ್ನಡವನ್ನು ಪರಿಪರಿಯಾಗಿ ಮಿದ್ದಿ ನಾದಿ ತಮ್ಮ ಕಾವ್ಯಕ್ಕಾಗಿ ಹದಗೊಳಿಸಿದರು. ಎಷ್ಟು ಪರಿಪರಿಯಾಗಿ ಯಥಾರ್ಥವಾಗಿ ಹದಗೊಳಿಸಿದರು ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಡಾಕ್ಟರ್ ಜಿ ಕೃಷ್ಣಪ್ಪನವರನ್ನು ಓದಬೇಕು, ಆಮೇಲೇ ನಾವು ಬೇಂದ್ರೆಯವರನ್ನು ಸರಿಯಾಗಿ ಓದಬಲ್ಲೆವು ಅಂತ ಹೇಳಿದ ಮಾತುಗಳನ್ನು ನಾವು ಕೇಳೋದು ಹಿರಿಯ ಲೇಖಕರು, ಹಿರಿಯ ವಿಮರ್ಶಕರು ಆದಂಥ ಡಾಕ್ಟರ್ ಶಂಕರ್ ಮುಕಾಶಿ ಪುಣೇಕರ್ ಅವರಿಂದ. ಅಂಥವರಿಂದ ನೀವು ಇಷ್ಟೊಂದು ಸಾರ್ಥಕವಾದ ಮಾತುಗಳನ್ನು ಅನ್ನಿಸ್ಕೋಬೇಕಾದರೆ ಅದಕ್ಕೂ ಒಂದು ಆಳ, ಒಂದು ಗತ್ತು ಎಲ್ಲ ನಿಮ್ಮ ಅಧ್ಯಯನದಲ್ಲಿ ಇರೋದಕ್ಕೆ ಖಂಡಿತ ಸಾಧ್ಯ. ನನಗೆ ತುಂಬ ಆಶ್ಚರ್ಯದ ಸಂಗತಿ ಏನು ಅಂತಂದರೆ, ಸಾಮಾನ್ಯವಾಗಿ ಸಾಹಿತ್ಯದ ಓದಿನಲ್ಲಿ ಇಷ್ಟೊಂದು ಗಾಢವಾಗಿ ಅಧ್ಯಯನಕ್ಕೆಲ್ಲ ತೊಡಕೊಳ್ಳುವಂಥವ್ರು ಅದರ ಅಧ್ಯಾಪಕರಾಗಿಯೋ ಪ್ರಾಧ್ಯಾಪಕರಾಗಿಯೋ ಅಂಥಲ್ಲಿ ಸಂಶೋಧನೆಯಲ್ಲಿ ತೊಡಗಿದವರು ಅಂಥವ್ರು ಸಾಮಾನ್ಯವಾಗಿ ಇರೋದು ಅಂಥದ್ದೊಂದು ವಾಡಿಕೆ ನಮ್ಮ ಸುತ್ತಮುತ್ತಲು ನೋಡಿದಾಗ. ಆದರೆ ನೀವೆಲ್ಲೋ ಒಂದು ಬೇರೆ ಎಲ್ಲೋ ಇಲಾಖೆಯಲ್ಲಿದ್ದು ಸಾರಿಗೆ ಇಲಾಖೆಯಲ್ಲೆಲ್ಲೋ ಕೆಲಸ ಮಾಡಿದ್ರಿ ಅಂತ ಕಾಡುತ್ತೆ. ಅದನ್ನೆಲ್ಲ ಮಾಡಿ ಈ ಬೇಂದ್ರೆಯನ್ನು, ಅದು ನೀವು ಧಾರವಾಡದ ಕಡೆಯವರು ಬೇರೆ ಅಲ್ಲ,
1: ಬೆಂಗಳೂರಿನವರು,
0: ಅಲ್ಲಿದ್ದುಕೊಂಡು ಈ ಬೇಂದ್ರೆ ಹುಚ್ಚು ಅದು ಹೆಂಗೆ ನಿಮ್ಮ ತಲೆಯಲ್ಲಿ ಸೇರಿಕೊಂಡು ಅಂತ.
1: ಈಗ ಕನ್ನಡ ನಮ್ಮದು ಅಲ್ವಾ ಸರ್, ನಾವು ಕನ್ನಡಿಗರು. ಬೇಂದ್ರೆ ಧಾರವಾಡದವರು ಅಷ್ಟೇ ಅಲ್ಲ, ಕನ್ನಡದ ಕವಿ. ಬೇಂದ್ರೆಯವರ ಕಾವ್ಯದಲ್ಲಿ ಆತ್ಮೀಯತೆ ಇದೆ. ನಮ್ಮ ಮಾವನೋ, ನಮ್ಮ ಚಿಕ್ಕಪ್ಪನೋ, ನಮ್ಮ ದೊಡ್ಡಪ್ಪನೋ ನಮ್ಮನ್ನು ಹತ್ತಿರ ಕುಂಡ್ರಿಸ್ಕೊಂಡು, ಅಪ್ಪ ನೀನು ಹೀಗಿರೋ, ಇದು ಕನ್ನಡ, ಇದು ಭಾಷೆ, ಇದು ಸಂಸ್ಕೃತಿ, ಇದು ನಿನ್ನ ಬದುಕೋ, ನಿನ್ನ ಉಸಿರೋ ಅಂತ ಹೇಳತಕ್ಕಂತಹ ಕಂಪಿದೆಯಲ್ಲ ಸರ್, ಬೇಂದ್ರೆಯವರದು ಕಂಪಿನ ಕರೆ. ಆ ಕಂಪಿನ ಕರೆಗೆ ಒಳಗಾದ ಎಷ್ಟೋ ಕನ್ನಡಿಗರಲ್ಲಿ ನಾನೊಬ್ಬ. ಬೆಂಗಳೂರಾದ್ರೇನು, ಧಾರವಾಡ ಆದ್ರೇನು ಸರ್, ಆಮೇಲೆ ಬೇಂದ್ರೆ ಹೇಳ್ತಾನೆ, ಕೊಡುವುದೇನು
0: ಕೊಂಬುದೇನು
1: ಕೊಂಬುದೇನು
0: ಒಲವು
1: ಸ್ನೇಹ ಪ್ರೇಮ ಹೊರಗೆ ಬರಿದು ಒಳಗೆ ಬಲಿದು ಇದ್ದವರಿಗೆ ನೇಮ. ಇದು ಕನ್ನಡದ ಸಂಸ್ಕೃತಿಯ ಸಾರ ಅಲ್ವಾ ಸರ್. ಅದನ್ನು ನೋಡಿದಾಗ ಆಮೇಲೆ ಏನು ಕುಣಿತ, ಕುಣಿಯೋನು ಬಾರ ಕುಣಿಯೋನು ಬಾ, ಕುಲುಕಿಸಿ ಕೈ ಕೈ ಮಲಕಿಸಿ ಮೈ ಮೈ ತಕ ತಕ ತೈ ತೈ ಕುಣಿಯೋನು ಬಾ. ಏನು ಕುಣಿಸ್ತಾನೆ ಬೇಂದ್ರೆ, ಇದ್ದದ್ದು ಮರೆಯೋಣ ಇಲ್ಲದ್ದು ತೆರೆಯೋಣ ಹಾಲ್ ಜೇನು ಸುರಿಸೋಣ ಕುಣಿಯೋಣ ಬಾ. ಇಂಥ ಕುಣಿತದ ಕವಿಯನ್ನು ನಾವು ಸ್ವೀಕರಿಸಿ ಆನಂದಿಸದೇ ಇದ್ದರೆ ಈ ಕನ್ನಡಿಗನಾಗಿ ಹುಟ್ಟಿದ್ದು ಏನು ಪ್ರಯೋಜನ ಅನ್ನಿಸ್ತು. ಕನ್ನಡತನವನ್ನು ಮೈದುಂಬಿಕೊಂಡಂಥ ಕವಿ ಇವತ್ತಿನ ಸಮಾಜದಲ್ಲಿ ಏನೇನೋ ಅನಾಚಾರ ಅತ್ಯಾಚಾರ ಏನೇನೋ ಆಗ್ತಾ ಇದೆ ಅಂತ ಹೇಳ್ತೇವೆ. ಆ ಮಕ್ಕಳನ್ನು ಸರಿದಾರಿಗೆ ತರಿಸ್ಬೇಕಾದ್ರೆ ಅಪ್ಪ ತನ್ನ ತಾಯಿಯ ಹೆಸರನ್ನು ಕಾವ್ಯನಾಮವಾಗಿ ಇಟ್ಕೊಂಡಲ್ಲ ಕವಿ ಬೇಂದ್ರೆ. ಅಂಬಿಕಾತನೆಯ ದತ್ತ, ತಾಯೇ ಮಾಯೇ ಅಂಬಿಕೆಯೇ ನಿನ್ನ ತನಯ ದತ್ತನು ನೀನು ಈಯಲಿತ್ತನು. ಅವ್ವ ನೀನು ನನಗೆ ಜನ್ಮ ಕೊಟ್ಟೆ, ನಾನು ಮಣ್ಣಿನ ಗೊಂಬೆಯಾಗಿರತಕ್ಕಂಥವನಿಗೆ ಎಣ್ಣೆ ಬೆಣ್ಣೆ ಹಾಕಿ ತೀಡಿ ನನ್ನ ಮನುಷ್ಯನನ್ನಾಗಿ ಮಾಡಿ ನನಗೆ ವಿದ್ಯೆ ಬುದ್ಧಿ ಎಲ್ಲವನ್ನೂ ಕೊಟ್ಟಲ್ಲ ತಾಯಿ. ಅವ್ವ ನಿನ್ನ ಹೆಸರಿನಲ್ಲಿ ಬರೆಯುವುದೇನು ಸೋಜಿಗ ಅಂತಾನಲ್ಲ, ಅದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಬೇಕಲ್ಲ ಸರ್. ಆ ಬೆಳಕು ಅಂದರೆ ಜ್ಞಾನ, ಪಂಚೇಂದ್ರಿಯಗಳ ಜಾಗೃತಿ, ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ಲ ಸರ್. ಆ ಹೇಳ್ಕೊಡೋದ್ರಿಂದ ಮಕ್ಕಳೇನಾಗ್ತದೆ, ಕನ್ನಡತನ ಒಳಿ

0: ಈ ಜೀವಂತಿಕೆ, ಈ ಜ್ಞಾನ, ಅರಿವು ಎಲ್ಲ ತಾನೇ ತಾನಾಗಿ ಬೆಳೆಯುತ್ತೆ.
1: ಕೃಷ್ಣಪ್ಪ, ನೀವು ಬೇಂದ್ರೆ ಕಾವ್ಯವನ್ನು ಮಕ್ಕಳಿಗೆಲ್ಲ ಮುಟ್ಟಿಸ್ಬೇಕು
0: ಹೌದು
1: ಅಂತ
0: ಸರ್,
1: ನೀವು ಈಗ ಶಾಲೆಗಳಿಗೆಲ್ಲ ಅಡ್ಡಾಡ್ತಾ ಸುಮಾರು ವರ್ಷಗಳನ್ನು
0: ಹೌದು
1: ಕಳೆದಿದ್ದೀರಿ.
0: ಹೌದು,
1: ನಾನೇ ಒಂದು ಅಂಥ ಒಂದು ಕಾರ್ಯಕ್ರಮದಲ್ಲಿ
0: ತಾವು
1: ಭಾಗವಹಿಸಿದಾಗ
0: ಹೊಸಪೇಟೆನಲ್ಲಿ
1: ಕೇಳಿದ್ದೆ.
0: ಅಲ್ಲ, ನನಗೆ ಸಂತೋಷ ಇರೋದ್ರೆ ನೀವು ನನ್ನನ್ನು ನೋಡಿರಲಿಲ್ಲ, ನಾನು ನಿಮ್ಮನ್ನು ನೋಡಿರಲಿಲ್ಲ. ಅಲ್ಲೊಂದು 7 ಶಾಲೆಗಳಲ್ಲಿ ಬೇಂದ್ರೆ ಕಾರ್ಯಕ್ರಮ ಮಾಡಿದ್ರಿ. ಅಲ್ಲಿ ಬಂದು ನೋಡ್ತೀನಿ, ಎಲ್ಲ ಶಿಸ್ತಾಗಿದೆ, ಎಲ್ಲ ಮಕ್ಕಳು ನಿಷ್ಠಾಗಿ ಹಾಡ್ತಿದ್ದಾರೆ.
1: ನನಗೆ ಅಲ್ಲಿ ಒಂದು ವಿಶೇಷ ಕಂಡದ್ದು ಅಂದರೆ, ನೀವು ಬೇಂದ್ರೆ ಕಾವ್ಯವನ್ನು ಮಕ್ಕಳಿಗೆ ಮುಟ್ಟಿಸ್ಬೇಕು, ಅವ್ರಿಗೆ ತಿಳಿಸಿ ಹೇಳಬೇಕು ಅಂತ ಹೇಳಿ ಸುಮ್ಮನೆ ಭಾಷಣವನ್ನು ಮಾಡೋದಿಲ್ಲ, ಆ ಕವಿತೆಯನ್ನು ಪ್ರೆಸೆಂಟ್ ಮಾಡೋದಿದೆಯಲ್ಲ ಅದನ್ನು ಹಾಡೋದಕ್ಕೆ ಹೋಗ್ತೀರಿ. ಅದನ್ನು ಗದ್ಯದ ವಾಚನವನ್ನು ಹೇಳುವಾಗಲೂ ಕೂಡ ಭಾಳ ವಿಶಿಷ್ಟವಾದ ನಿಮ್ಮದೇ ಶೈಲಿಯಲ್ಲಿ ಹೇಳ್ತೀರಿ,
0: ಅವ್ರಿಗೂ ಹಾಡಿಸ್ತೀವಿ.
1: ಅದು ಹಾಡಿಸ್ತೀರಿ, ಅದನ್ನು ಹೇಳೋ ಶೈಲಿ ಇದೆಯಲ್ಲ, ಅದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅವರಿಗೆ. ನನಗೆ ನೀವು ಆ ರೀತಿ ಕಾವ್ಯವನ್ನು ಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದೊಂಥರ ಖುಷಿ ಕೊಡುವಂಥದ್ದು, ವಿಶೇಷವಾಗಿ ನಮ್ಮನ್ನು ತಡೆದು ನಿಲ್ಲಿಸಿ ಕೇಳೋ ಹಂಗೆ ಮಾಡೋದು. ಬೇಂದ್ರೆಯವರಿದ್ದಾಗಲೂ ಕೂಡ ಅವರ ಕಾವ್ಯವಾಚನ ತುಂಬ ವಿಶಿಷ್ಟವಾಗಿತ್ತು, ಜನ ಹಾಗೆ ಆಲಿಸ್ತಾ ಇದ್ರು. ನಾನು ಕೂಡ ಅದನ್ನ ಅನುಭವಿಸಿದ್ದೇನೆ ಧಾರವಾಡ ವಿದ್ಯಾವರ್ಧಕ ಸಂಘದಲ್ಲಿ. ಹೌದು, ಅನೇಕ ಸಲ. ನೀವು ಬೇಂದ್ರೆಯವರ ಸಂಪರ್ಕದಲ್ಲಿ ಬಂದ ಕೆಲವು ದಿವಸಗಳು ಅಂಥದ್ದು ಹಳೆ ಆ ನೆನಪುಗಳು ಏನಾದರೂ ಹೇಳಕ್ಕೆ ಸಾಧ್ಯ ಅಂತ?
0: ಏನು ಅಂದರೆ ಸರ್, ನಾನು ಬೆಂಗಳೂರಿನವನು, ನನಗೆ ಬೇಂದ್ರೆ ಕಾವ್ಯದ ಹುಚ್ಚು. ಶಾಲೆಯಲ್ಲಿ ಓದೋವಾಗ ತುಂಬ ಬಡತನ ಇತ್ತು. ನಮಗೆ ಕೋಡಂದ್ರು ಲಿಂಗಪ್ಪನವರು ಮೇಷ್ಟ್ರಾಗಿದ್ದರು, ಅವರು ಬೇಂದ್ರೆ ಕವನವನ್ನು ಹೇಳೋರು. ಅದರಲ್ಲಿ ಒಂದು ಕವನ ಏನು ಅಂದರೆ, ಹಳ್ಳದ ದಂಡಿಯಾಗ ಮೊದಲಿಗೆ ಕಂಡಾಗ ಏನೊಂದು ನಗೆಯಿತ್ತ, ಏನೊಂದು ನಗೆಯಿತ್ತ, ಏಸೊಂದು ನಗೆಯಿತ್ತ, ಏರಿಕೆ ನಗೆಯಿತ್ತ, ನಕ್ಕೊಮ್ಮೆ ನಕ್ಕೊಮ್ಮೆ ಹೇಳ ಚೆನ್ನಿ, ಆ ನಗೆಯಿತ್ತಿತ್ತ ಹೋಗೈತಿ ಎತ್ತೆತ್ತ. ಹಂಗೆ ಹೇಳ್ತಾ ಹೇಳ್ತಾ ನಾವು ಬೇಂದ್ರೆಯವರನ್ನು ಅರ್ಥ ಮಾಡಿಕೊಳ್ಬೇಕಾಗಿರೋದು, ಕನ್ನಡದ ಒಬ್ಬ ಆದರ್ಶ ವ್ಯಕ್ತಿ. 1918 ಅವರು BA ಪಾಸ್ ಮಾಡಿದಾಗ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಸಿಗೋದು. ಆದರೆ ಅವರು, ನಾನು ಕನ್ನಡದ ಮಕ್ಕಳಿಗೆ ಕನ್ನಡವನ್ನು, ಸಂಸ್ಕೃತಿಯನ್ನು, ದೇಶಭಕ್ತಿಯನ್ನು ಮೂಡಿಸುವ ಮೇಷ್ಟ್ರ ಕೆಲಸ ಮಾಡ್ತೀನಿ, ಬ್ರಿಟಿಷರು ಹೊರಗಿನವರು ಸರ್ಕಾರಿ ಕೆಲಸ ಮಾಡಲ್ಲ ಅಂತ ತೀರ್ಮಾನ ತಗೊಂಡ್ರು. ಎಷ್ಟು ದೊಡ್ಡ ತೀರ್ಮಾನ, ಬಡತನದಲ್ಲೇ ಬೆಳೆದು ಬಂದರು. ನೇರವಾದ ವ್ಯಕ್ತಿ, ಪ್ರೈವೇಟ್ ಕಾಲೇಜುಗಳಲ್ಲಿ ತಾತ್ಪೂರ್ಕ ಕೆಲಸ ಮಾಡ್ತಾ ಅವರು ಯಾವಾಗಲೋ ತೆಗೆದಾಕ್ಬಿಡೋರು, ಇನ್ಯಾವಾಗೋ ಕೆಲಸ ಇಲ್ಲ. ಈ ಬಡತನದಲ್ಲೇ ಬೆಳೆದು ಬಂದಾಗ ಆ ಹೆಂಡತಿ ಕಣ್ಣಾನ ಬೆಳಕೇನ, ಮಾರಿಯಾಗಿನ ತುಳುಕೇನ, ತುಟಿಯಾಗಿನ ಜಳಕೇನ ಅನ್ನತಕ್ಕಂಥ ಸುಂದರವಾದಂಥ ಹೆಣ್ಣು ಈತನ ಆ ಬಡತನದ ನೋವಿನಲ್ಲಿ ನಲುಗಿ ಹೋಗ್ತಾಳೆ. ಅದನ್ನು ಕವಿ ಹೇಳ್ತಾನೆ. ಎಂತಹ ಆತ್ಮಶೋಧಕ ಕಾವ್ಯವನ್ನು ಬೇಂದ್ರೆ ಕೊಟ್ಟಿದ್ದಾನೆ ಅಂದರೆ, ತನ್ನ ಹೆಂಡತಿಯನ್ನು ಸಖಿ ಅಂತ ಕೊಡೋದು, ಅವಳ ನೋವನ್ನೆಲ್ಲ ತಾನು ಅನುಭವಿಸಿದಂತೆ ಬರೀತಾ, ಬಡತ

0: सुट्टू हप्पड़ांग सोरगीदी सोपांग बंतंत मुप्पु ब्याग आ कवन नान हाईस्कूलली ओद्दाग नम्मव्वन कष्ट ननगे अर्थ आयतु ಬಡತನದ ನೋವನ್ನು ಕೊಡುವ ಕವಿ ಇವನು, ಇವನು ನನ್ನವನು ಅಂತ ಅನ್ನಿಸ್ತು. ನಾನು ಓದ್ದೆ ಓದ್ದೆ ಓದ್ದೆ, ಏನು ಆ ಕಾವ್ಯ, ಅದರ ಸೆಳೆತಕ್ಕೊಳಗಾದೆ. ಗಾಂಧಿ ಸಾಹಿತ್ಯ ಸಂಘ ಮಲ್ಲೇಶ್ವರದಲ್ಲಿ ಒಮ್ಮೆ ಬೇಂದ್ರೆ ಬಂದಿದ್ರು, ನಾನು ಹೋದೆ. ಅವ್ರದ್ದು ಏನು ಆ ಮಾತಿನ ಓಗ, ಆ ಸೆಳೆತ, ಕಾವ್ಯದ ಧಾಟಿ, ನಾನು ಅದರ ಗುಂಗಿಗೆ ಒಳಗಾಗಿ ಹೋದೆ.
1: ಅದು ಮೊದಲನೇ ಸಲ ನಾನು
0: ಮೊದಲನೇ ಸಲ ನೋಡಿದ್ದು.
1: ಅವಾಗ ಎಷ್ಟು ವಯಸ್ಸು ನಿಮಗೆ?
0: ಆಗ ನಾನು ಹೈಸ್ಕೂಲ್ ವಿದ್ಯಾರ್ಥಿ ಸರ್. ಆಮೇಲೆ ಹೋಹ್, ಕನ್ನಡ ಅಂದರೆ ಇದೆ, ಭಾವಗೀತೆ ಅಂದರೆ ಇದೆ, ಕವಿ ಅಂದರೆ ಬೇಂದ್ರೆ, ಅದು ನನ್ನ ಮನಸ್ಸಿನಲ್ಲಿ ನಾಟಿಬಿಡ್ತು. ಆ ಕವಿಯ ಅಧ್ಯಯನ ಮಾಡ್ತಾ ಮಾಡ್ತಾ ಮಾಡ್ತಾ ಹೋದ ಹಾಗೆ, ಏನು ಕವಿ, ನಾವು ಬರೀ ಕನ್ನಡ ಕನ್ನಡ ಅಂತ ಮಾತಾಡಿದ್ರೆ ಏನಾಗ್ತದೆ, ಇಂತಹ ಅಮೂಲ್ಯ ನಿಧಿಯನ್ನು ಜನಗಳಿಗೆ ಹೇಗೆ ತಲುಪಿಸೋದು ಅಂತ ವಿಚಾರ ಮಾಡಿದೆ. ದೇವರು ನನ್ನ ಮೇಲೂ ಕಂಡುಬಿಟ್ಟ. ನಾನು ಮೋಟಾರು ವಾಹನ ಇಲಾಖೆ ಒಳಗೆ ಇನ್ಸ್ಪೆಕ್ಟರ್ ಆಗಿಬಿಟ್ಟೆ. ಅದನ್ನು ನಾನೇನು ಮಾಡಿದೆ, 88 ಧಾರವಾಡಕ್ಕೆ ಹೋದೆ, ವಾಮನ ಬೇಂದ್ರೆಯವರನ್ನು

0: ಹೋಗಿದೆ. ಬೇಂದ್ರೆ ಕಾವ್ಯನ ತಲುಪಿಸೋ ಮಾರ್ಗ ನನಗೇನೋ ಒಂದು ಸರಳವಾಗಿ ಗೋಚರವಾಯಿತು. ಪ್ರತಿ ವರ್ಷ ಒಂದಷ್ಟು ಬೇಂದ್ರೆ ಪುಸ್ತಕ ಕೊಂಡ್ಕೊಳ್ಳೋದು, ಶಾಲಾ ಕಾಲೇಜುಗಳಿಗೆ ಹೋಗೋದು, ಕವನ ಸ್ಪರ್ಧೆ ಏರ್ಪಡಿಸಿ.
1: ಬೇಂದ್ರೆ ಅವರನ್ನ ಸ್ವತಃ ಭೇಟಿಯಾಗಿದ್ದಂಥ ಪ್ರಸಂಗ ಬರಲಿಲ್ಲ.
0: ಅವರನ್ನು ನೋಡಿದೆ. ಇನ್ನೊಮ್ಮೆ ಬೆಂಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಬೇಂದ್ರೆಯವರು ಬಂದಿದ್ದರು. ಹಾಗೂ ಮಾತಾಡಿದಾಗ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಸಹಿ ತಗೊಂಡೆ, ಒಂದು ಎಕ್ಸಸೈಸ್ ಬುಕ್ಕು. ಏನಾ ಯಾವೂರು ಅಂದರು. ನನಗೆ ಭಯ ಆಯಿತು. ನಾನು ಬೆಂಗಳೂರು ಸರ್ ಅಂದೆ. ಏನಾ ಕವಿ ಅಂದರೆ ಗೊತ್ತಿಲ್ಲ, ಹಾಡಿ ತಂದಿದ್ದಿ ಅಂದರು. ನಾನು ಏನೂ ಇಲ್ಲ, ನಾನು ಮುಗ್ಧ ಸುಮ್ಮನೆ ಹಿಡಿದೆ. ತಗೋ ಒಳ್ಳೆಯದಾಗಲಿ, ಸೈನ್ ಮಾಡಿ ಕೊಟ್ಟರು. ನಾನು ಇಲ್ಲದ್ದೆಲ್ಲ ಏನೂ ಹೇಳೋಕ್ಕಾಗೋಲ್ಲ. ಇಷ್ಟೇ ನನ್ನ ಬೇಂದ್ರೆ ಬಾಂಧವ್ಯ.
1: ಕೃಷ್ಣಪ್ಪ, ಈಗ ಅಕಸ್ಮಾತ್ ಬೇಂದ್ರೆ ಇದ್ದಿದ್ರೆ ಇವತ್ತಿನ ಈ ಎಲ್ಲ ನಿಮ್ಮ ಹಾಳೆಗಳನ್ನು ಒಯ್ದು ತೋರಿಸಿದ್ರೆ ಬೇಂದ್ರೆ ಎಷ್ಟು ಖುಷಿ ಪಡ್ತಿದ್ರಲ್ವಾ?
0: ಅದು ಕಲ್ಪನೆಗೆ ಸಿಗೋಲ್ಲ ಸರ್, ಕಲ್ಪನೆಗೆ ಸಿಗೋಲ್ಲ. ಏನೋ ನನ್ನಂಗೆ ಹುಚ್ಚ ಅದೇನು, ನೀನು ಒಂದಿದ್ರು ಅಂದವರು ಅನ್ಬಹುದು ಸರ್
1: ಅನ್ಸುತ್ತೆ. ಕೃಷ್ಣಪ್ಪ, ಏನು ಅಂದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಮಧ್ಯ ಹಾಡುಗಳನ್ನು ಹಾಕ್ತೀವಿ.
0: ಹಾಕಿ ಸರ್.
1: ನಮಗೆ ಅನುಕೂಲಕರವಾಗಿ ಬೇಂದ್ರೆಯವರು ಎಷ್ಟೋ ಹಾಡುಗಳು ಸಿನಿಮಾದಲ್ಲಿ ಬಂದು ಹೋಗಿವೆ, ಮತ್ತೆ ನಮ್ಮ ಗಾಯಕರು ಕೂಡ ತುಂಬಾ ಸೊಗಸಾಗಿ ಹಾಡಿದ್ದಾರೆ. ಆಮೇಲೆ ಕಾಂಪೋಸ್ ಕೂಡ ಬಹಳ ಚೆನ್ನಾಗಿ ಎಲ್ಲ ಮಾಡಿದಂತ ಹಾಡುಗಳಿವೆ. ಈಗ ನಿಮಗೆ ತುಂಬಾ ಇಷ್ಟವಾಗಿರೋ ಹಾಡು ನಾವು ಇವಾಗ ಯಾವ್ದು ಕೇಳಿಸೋಣ ಹೇಳಿ.
0: ನನಗೆ ಬಂತಿದೋ ಶೃಂಗಾರ ಮಾಸ ತುಂಬಾ ಕಾಡುತ್ತೆ ಸರ್.
1: ನನಗೂ ತುಂಬಾ ಇಷ್ಟವಾಗಿರೋ ಹಾಡು ಅದು, ವಾಣಿ ಜಯರಾಮ್ ಅವರು ಹಾಡಿರೋದು ಶೃಂಗಾರ ಮಾಸ ಸಿನಿಮಾದಲ್ಲಿ.
0: ಹೌದು ಸರ್. ಅಲ್ಲಿ ಆ ಕಾವ್ಯದಲ್ಲಿ ಕವಿ ತನ್ನ ನೋವನ್ನು ಹೇಳ್ತಾನ, ತನ್ನ ದಾಂಪತ್ಯದ ಸವಿಯನ್ನು ಹೇಳ್ತಾನ, ಈ ಗಂಗಾ ನದಿಯಲ್ಲಿ ಬಿಡತಕ್ಕಂತಹ ದೀಪದ ಹೊಳಪನ್ನು ಸವಿತಾನ, ಏನು ಅವನ ಜೀವನದ ಸಂಘರ್ಷದ ಜೊತೆಗೆ ಕತ್ತಲು ಬೆಳಕಿನ ಆಟದಲ್ಲಿ ಬೆಳಕನ್ನೇ ವೈಭವೀಕರಣಕ್ಕೆ ತೆಗೆದುಕೊಂಡು ಹೋಗತಕ್ಕಂತಹ ಅವನ ಆಂತರ್ಯದ ಶಕ್ತಿ ಎಂತಾದು ಎಲ್ಲ ಗೋಚರ ಆಗುತ್ತೆ ಸರ್. ಆ ಕವನ ಅಂದರೆ ನನಗೆ ತುಂಬ ಇಷ್ಟ. ಬಂತಿದೋ ಬಂತಿದೋ ಶೃಂಗಾರ ಮಾಸ ಕಂತು ನಕ್ಕ ಚಂದ್ರಹಾಸ, ಎಂತೂ ಎಂತೂ ತುಂಬಿತಾಕಾಶ ಕಂಡವರನ್ನು ಹರಸಲು, ಏನು ಭಾಷೆ! ಅದರ ಹಿನ್ನೆಲೆ ಅಂದರೆ ನನಗೆ ಗೊತ್ತಿರಲಿಲ್ಲ. ನಾನು ವಾಮನ ಬೇಂದ್ರೆಯವರನ್ನು ಕೇಳಿದೆ, ಅದು ತುಂಬ ನೋವಿನ ಹಿನ್ನೆಲೆ. ಅವರು ಪೂನಾದಲ್ಲಿ ಅವರ ಚಿಕ್ಕಪ್ಪನ ಮನೆಗೆ ಇದ್ದಾಗ ಅವರು ಕಾಶಿಗೆ ಹೋಗ್ತಾರೆ, ಚಿಕ್ಕಪ್ಪ ಚಿಕ್ಕಮ್ಮ ಅವರ ಜೊತೆಗೆ ಬೇಂದ್ರೆಯೂ ಹೋಗ್ತಾರೆ. ಗಂಗಾ ನದಿಯಲ್ಲಿ ದೀಪವನ್ನು ತೇಲಿ ಬಿಡುವುದು ದಂಪತಿಗಳ ಸಂಪ್ರದಾಯ. ಆ ತೇಲಿ ಬಿಡುವ ದೀಪವನ್ನು ಕೊಳ್ಳುವ ಹಣ ಬೇಂದ್ರೆಯವರಲ್ಲಿರುವ, ಅದನ್ನೂ ಚಿಕ್ಕಪ್ಪ ಕೊಟ್ಟರು. ಏನು ಗಂಡಸು ನಾನು, ಏನು ಮದುವೆ ಆದೆ, ಈ ಶೃಂಗಾರ ಮಾಸದ ಸವಿ ಏನು, ಅದರ ಆಂತರ್ಯದ ಸೊಬಗಿನ ಸವಿಯುವ ಬಗೆಯ ರೀತಿ ಹೇಗೆ, ಈ ಎಲ್ಲ ಮನಸ್ಸಿನ ಸಂಘರ್ಷದಲ್ಲಿ ಅದನ್ನು ಸುಂದರವಾಗಿ ನೇಯ್ದನಲ್ಲ ಕವಿ, ಅವನ ಆಂತರ್ಯದ ಗಟ್ಟಿತನ ಏನು ಸರ್, ಆಶ್ಚರ್ಯದ ಕವಿ ಸರ್. ವಾಮನ ಬೇಂದ್ರೆ ಹೇಳಿದರು ಅದೇ ಕೊನೆಯಂತೆ, ಮತ್ತೆ ಅವರು ಕಾಶಿಗೆ ಹೋಗಲಿಲ್ವಂತೆ. ಇಂತಹ ಘಟನೆಗಳನ್ನೆಲ್ಲ ನಾವು ತಿಳ್ಕೊಳ್ಬೇಕು.
1: ಕೃಷ್ಣಪ್ಪ, ನನಗೆ ನೀವು ಆ ಕವಿತೆಯನ್ನು ಇಷ್ಟೊಂದು ಅನುಭವಿಸಿ ಹೇಳ್ತಾ ಇದ್ದೀರಿ, ಅದ್ರ ಹಿನ್ನೆಲೆ ಎಲ್ಲ ಹೇಳ್ತಾ ಇದ್ದೀರಿ, ನನಗೆ ಅದು ಏನೂ ಗೊತ್ತಿರಲಿಲ್ಲ. ಆ ಕವಿತೆಯನ್ನು ಮೊದಲು ಕೇಳಿದ್ದೇ ಶೃಂಗಾರ ಮಾಸಸ್ ಟಾಕೀಸ್ನಲ್ಲಿ ಕುಳಿತು ಸಿನಿಮಾ ನೋಡುವಾಗ. ನಾನು ಆ ಹಾಡು ಬಂದಾಗ ಇಷ್ಟು ಗುಂಗಿನಲ್ಲಿ ಮುಳುಗು ಹೋಗ್ಬಿಟ್ಟೆ ಅಂದರೆ
0: ಹೇಳಿಯತ್ತೆ.
1: ಅದರಲ್ಲೂ ವಾಣಿ ಜಯರಾಮ್ ಇಷ್ಟೊಂದು ತಲ್ಲೀನವಾಗಿ ಹಾಡಿದ್ದಾರೆ, ಅದರಲ್ಲೂ ಈ ಎರಡು ಸಾಲು ದೀಪತೇಲಿ ಬಿಟ್ಟೆವು,
0: ದೀಪತೇಲಿ ಬಿಟ್ಟೆವು, ದೀಪತೇಲಿ ಬಿಟ್ಟೆವು. ನೋಡಿ ಈ ಈ ಹಿನ್ನೆಲೆ ಗೊತ್ತಾದ್ರೆ ದೀಪತೇಲಿ ಬಿಟ್ಟೆವು, ದೀಪತೇಲಿ ಬಿಟ್ಟೆವು ಬಿಟ್ಟೆವು, ಇನ್ನು ಮುಂದಕ್ಕೆ ಅದು ಬೇಡ. ಆ ಬೇಂದ್ರೆಯವರ ಕಾವ್ಯದ ಧ್ವನಿಗಳು ನಮ್ಮ ಜನಪದರ ನುಡಿಯ ಆಂತರ್ಯದ ಬೆಳಗಿನಲ್ಲೂ ಇದ್ದಾವೆ.
1: ನನಗೆ ಅದು ರಾಜೀವ್ ತಾರಾನಾಥೆ ಅದಕ್ಕೆಲ್ಲ
0: ಸಂಗೀತ
1: ಕೊಟ್ಟಿದ್ದು,
0: ಅದ್ಭುತವಾದ ಸಂಗೀತ,
1: ಮತ್ತು ವಿಜುವಲ್ ಇದನ್ನು ಇಫೆಕ್ಟ್ ತುಂಬ ಚೆನ್ನಾಗಿ ತಂದಿದ್ದಾರೆ ಸಿನಿಮಾ ಈ ಹಾಡು ಬಂದಾಗ. ನನಗೆ ಒಂದು ಗಳಿಗೆ ಹೀಗೆ ಅನ್ನಿಸ್ತು, ಬೇಂದ್ರೆ ಇದ್ದಾಗ ಈ ಹಾಡು ಪ್ರೊಡ್ಯೂಸ್ ಆಯಿತೋ ಇಲ್ವೋ, ಅವ್ರನ್ನ ಕೇಳಿದ್ರೋ ಇಲ್ವೋ, ಕೇಳಿದ್ರೆ ಎಷ್ಟು ಸಂಭವ ಪಡ್ತಿದ್ರು ಅವರು ಅಂತ ಎಲ್ಲೋ ಒಂದು ಕಡೆ ಅನ್ಸೋಯ್ತು ನನಗೆ.
0: ಆದರೆ ಕನ್ನಡಿಗರ ಮನಸ್ಸಿನಲ್ಲಿ ಬೇಂದ್ರೆ ಒಂದಾಗಿ ಹೋಗಿದ್ದಾನೆ.

ಕನ್ನಡಿಗರ ಜೀವ ಚೈತನ್ಯದ ನುಡಿಯ ಭಾಗವಾಗಿ ರಸಲಹರಿಯಲ್ಲಿ ಅವನು ತೇರ್ತಿದ್ದಾನೆ. ಆ ಕಾವ್ಯ ಓದಿದ ತಕ್ಷಣ ಹಾಡುಗಾರನಿಗೆ, ಸಂಗೀತಗಾರನಿಗೆ, ಕೇಳುವವನಿಗೆ ಒಂದು ಸುಂದರ ಲೋಕ ನಿರ್ಮಾಣ ಆಗುತ್ತೆ ಸರ್.

0: ಬೇಂದ್ರೆಯವರ ಕವಿತೆಗಳಲ್ಲಿ ಅನೇಕ ಪದರುಗಳು ಇರುತ್ತೆ.
1: ಹೌದು,
0: ಅದು ನಾವು ಎಷ್ಟು ಕಂಡಷ್ಟೂ ಪದರುಗಳು ಸಿಗ್ತಾ ಹೋಗುತ್ತೆ.
1: ಹೌದು,
0: ಎಲ್ಲವೂ ನಮಗೆ ದಕ್ಕುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ನೀವು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು, ಆ ಕಡೆಯವರು, ಅದರಲ್ಲಿ ಬೇಂದ್ರೆಯವರ ಧಾರವಾಡದ ಭಾಷೆಯನ್ನು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ, ಆತ್ಮಸತ್ ಮಾಡ್ಕೊಳ್ಳಿಕ್ಕೆ ತುಂಬ ನೀವು ಅದರಲ್ಲಿ ತೊಡಕೊಂಡು ಏನೇನೋ ಕೆಲಸ ಮಾಡಿರ್ಬೋದು ಅಲ್ಲಿ ಇಲ್ಲಿ ಅಡ್ಡಾಡಿ ಅಂತ ಅನಿಸುತ್ತೆ ನನಗೆ. ನೀವು ಏನೇನು ಮಾಡಿ,
1: ಒಂದೊಂದು ಪದವು ಸಹ ಒಂದು ಅರ್ಥವನ್ನು ಬಿಟ್ಟುಕೊಡದ ಗಟ್ಟಿ ಪದಗಳಾಗಿ, ದೇಸಿ ಪದಗಳಾಗಿದ್ದಾವೆ. ಜನಪದ ಕವಿ ಅಲ್ಲ ಬೇಂದ್ರೆ. ಜನಪದರ ನುಡಿಯನ್ನು, ನುಡಿಗಟ್ಟನ್ನು, ದೇಸಿ ಪದಗಳನ್ನು ಶಿಷ್ಟಕಾವ್ಯದಲ್ಲಿ ಕಸಿಗೊಳಿಸಿದಂತಹ ಕವಿ ಅನ್ನೋದು ಮುಖ್ಯ. ಅಲ್ಲಿ ಹಾಗೆ ಕಸಿಗೊಳಿಸಿ ನವೋದಯ ಕಾವ್ಯದ ಗಟ್ಟಿತನವನ್ನು ತಂದುಕೊಟ್ಟವರು, ಗಟ್ಟಿತನವನ್ನು ನವೋದಯ ಕಾವ್ಯಕ್ಕೆ. ಅಲ್ಲಿ ನಿಮಗೆ ಹೇಳಬೇಕು ಅಂದರೆ, ಒಂದು ಕವನ ಅಲೌಕಿಕ ಅಂತ ಇದೆ. ಆ ಅಲೌಕಿಕ ಕವನದಲ್ಲಿ ಬೇಂದ್ರೆಯವರು ಮದಗ ಎನ್ನುವ ಪದವನ್ನು ಬಳಸಿದ್ದಾರೆ. ಮದಗ ಅನ್ನುವ ಪದ

0: ವನ್ನ ಹೇಗೆ ಬೆಳೆಸಿದ್ದಾರೆ ಅಂದರೆ, ಇಲ್ಲಿ ನನ್ನ ಪ್ರಕಾರ ಪುರುಷ, ನಾವು ಪುರುಷರು, ನಾವು ಏನೋ ಅಧ್ಯಾತ್ಮದ ಅನುಭವಕ್ಕೆ ಒಳಗಾಗ್ಬಿಡ್ತೀವಿ ಅಂತ ಹೇಳ್ಕೊಳ್ತೀವಿ. ಆದರೆ ಬೇಂದ್ರೆ ಆ ತಾಯಿಯನ್ನು, ಆ ಹೆಣ್ಣನ್ನು ತನ್ನ ಜೀವ ಭಾವದ ಒಂದು ಭಾಗವಾಗಿಸಿಕೊಂಡು ಬೆಳಕಿನ ಬಾಂಧವ್ಯದಿಂದ ತಾಯ ಸೆರಗ ಹಿಡಿದೆವು, ಬೆಳಕಿನಿಂದ ಬಂದೆವಣ್ಣ ಬೆಳಕಿನತ್ತ ನಡೆವೆವು ಎಂದು ತಾಯಿಯನ್ನ ಜ್ಞಾನ ಮತ್ತು ಬೆಳಕಾಗಿ ಕಂಡವರು. ಆ ಹೆಣ್ಣು ಮಗುವನ್ನ ಹೆರುವಂತಹ ಕ್ರಿಯೆಯಲ್ಲಿಯೇ ಅಧ್ಯಾತ್ಮದ ಸೂಕ್ಷ್ಮತೆಗೆ ಜಗತ್ತಿನ ಹೆಣ್ಣುಗಳೆಲ್ಲ ಒಳಗಾಗ್ತಾರೆ. ಇದು ಸತ್ಯ. ಅದನ್ನು ಬೇಂದ್ರೆ ನನ್ನ ಪಂಕದಲ್ಲಿ ಹುಟ್ಟಿ ಲೇಪವಿಲ್ಲದಿರುವ ನನ್ನ ಪಂಕಜವೇ, ನನ್ನ ನೀರಲ್ಲಿ ಬೆಳೆದು ನೀರಾಳದಲ್ಲಿರುವೆ ನನ್ನ ನೀರಜವೇ, ಒಡೆಯಲು ಬಾರದ ಒಡಪಿನಂತಿರುವೆ, ಬಿಡಿಸಲು ಬಾರದ ತೊಡಕಿನಂತಿರುವೆ ನನ್ನ ಮಾನಸದ ಮದಗವೇ ಅಂತ ಕರೆದರು. ನನಗೆ ಗುರುಗಳ ರೀತಿ ಕೀರ್ತಿನಾಥ ಕುರ್ತುಕೋಟಿಯವರು ಅಕಸ್ಮಾತಾಗಿ ಕಣ್ತಪ್ಪಿನಿಂದ ಅದನ್ನು ಮದಗಜ ಅಂತ ತಮ್ಮ ವಿಮರ್ಶೆಯಲ್ಲಿ ಬರೆದ್ಬಿಟ್ರು. ನಾನು ಯೋಚನೆ ಮಾಡಿದೆ, ಯಾವ ಜಗತ್ತಿನ ತಾಯಿಯು ತನ್ನ ಮಗನನ್ನು ಮದಗಜ ಅನ್ನಲ್ಲ, ಮುದ್ದು ಆನೆ ಮರಿ ಅಂತಾಳೆ. ಹಾಗಾದರೆ ಇದು ಮದಗನೇ ಇರಬೇಕಲ್ಲ. ಅದನ್ನು ಅಧ್ಯಯನ ಮಾಡ್ತಾ ಹಲವಾರು ತಿಂಗಳು ಯೋಚನೆ ಮಾಡಿದ ಮೇಲೆ ನನ್ನ ಸ್ನೇಹಿತ ಹಳ್ಳಿಯವನು ಕೆ ಆರ್ ಪುರಂನವನು, ಅವನನ್ನು ಕೇಳಿದೆ. ನಾನು ಮೈಸೂರಲ್ಲೇ ಇದ್ದಾಗ ಮದಗ ಅಂದರೆ ಏನಿರ್ಬೋದು ಕಾಳಯ್ಯ? ಆತ ಹೇಳ್ದಾಗ ಗೊತ್ತಿಲ್ವ ಕೃಷ್ಣಪ್ಪ, ಕೆರೆ ತುಂಬಿ ತೂಬಿನಲ್ಲಿ ಹರಿದು ಹೋಗುವ ನೀರು ಮದಗ. ಅರೆ ಬೇಂದ್ರೆ, ಎಂತಹ ದೇಸಿ ಪದವನ್ನು ಅಲೌಕಿಕದ ನೆಲೆಯಲ್ಲಿ ಎಷ್ಟು ಚೆನ್ನಾಗಿ ಸೃಷ್ಟಿಸಿದ್ದಾನೆ. ಜೀವದ ತಾಯಿಯ ಜೀವ ಭಾವ ರಕ್ತ ಚೈತನ್ಯ ರಕ್ತ ಮಾಂಸ ಎಲ್ಲ ಒಂದೇ ಆಗಿ ಅವಳಿಂದ ಹರಿದು ಹೋಗುವುದು ಮದಗ. ನೋಡಿ ಕುವೆಂಪು ಏನು ಮಾಡ್ತಾರೆ ರೂಪಕ ಸೃಷ್ಟಿಯಲ್ಲಿ, ಅಲ್ಲಿ ಉಕ್ತಿ ಪ್ರಕಾರವೇ ಅನುಭವ ಪ್ರಕಾರ. ಆಗ ಅದು ಅಲಂಕಾರವೂ ಅಲ್ಲ ಚಮತ್ಕಾರವೂ ಅಲ್ಲ, ಅದೊಂದು ಅಪರೋಕ್ಷ ಸಾಕ್ಷಾತ್ಕಾರ ಅಂತ ಕುವೆಂಪು ಹೇಳಿದ್ದಾರೆ. ಆ ಅಪರೋಕ್ಷ ಸಾಕ್ಷಾತ್ಕಾರದ ರೂಪಕವನ್ನು ಈ ಅಲೌಕಿಕ ಕವನದ ಮದಗದಲ್ಲಿ ಕಾಣ್ತೇವೆ. ಹೀಗೆ ಬೇಂದ್ರೆ ಅರ್ಥ ಮಾಡಿಕೊಳ್ಬೇಕು, ಸಮಯ ತಗೊಳ್ಳುತ್ತೆ, ಆ ಪದದ ಹಿಂದೆ ಹೋಗಬೇಕು, ಅದರ ಆ ಸಂದರ್ಭಗಳು ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕು, ಆಗ ನಮಗೆ ಬೇಂದ್ರೆ ಅರ್ಥ ಆಗ್ತಾರೆ.
1: ಅಂತೂ ಕೃಷ್ಣಪ್ಪ, ನೀವು ಕನ್ನಡವನ್ನು ಉಳಿಸೋದಕ್ಕೆ ಆ ಬೇಂದ್ರೆ ಹುಚ್ಚಿನೊಂದಿಗೆ
0: ಹೌದು
1: ನಿಮ್ಮದೇ ಆದಂಥ ಒಂದು ಗುಂಗಿನ ವಾತಾವರಣ ನಿರ್ಮಿಸ್ಕೊಂಡಿದ್ದೀರಿ, ನಿಮ್ಮದೇ ನಿಟ್ಟಿನಲ್ಲಿ ಮಾಡ್ಕೊಂಡು ಹೊರಟಿದ್ದೀರಿ. ನಿಮ್ಮ ಈ ಬಗೆಯ ಕನಸುಗಳು ಹೊಸದೊಂದು ಲೋಕವನ್ನು ನಿರ್ಮಿಸಲಿ, ಬೇಂದ್ರೆ ಕಾವ್ಯದ ರುಚಿಯನ್ನು ಹೆಚ್ಚಿಸಲಿ, ಕನ್ನಡದ ಪ್ರೀತಿಯನ್ನು ನಮ್ಮ ಮಕ್ಕಳ ಮಧ್ಯೆ ಎಲ್ಲ ಹಬ್ಬಿಸಲಿ ಅಂತ ಆಶಿಸ್ತಾ ಇಲ್ಲಿವರೆಗೂ ಬಂದು ನಮ್ಮೊಡನೆ ಸೊಗಸಾದ ಸಮಯವನ್ನು ಕಳೆದಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನನಗೆ ನೀವು ಪ್ರೀತಿ ಅಂತ ಹೇಳಿದ್ರಿ, ಆರದಂತವನಾರು ಕುಡಿದು ಪ್ರೀತಿಯ ನೀರು, ಅಮೃತ ಫಲ ತಾನುಂಡ ಹಣ್ಣು ಅಂತ ಬೇಂದ್ರೆ ಹೇಳ್ತಾರೆ. ನೀವು ಆಕಾಶವಾಣಿಯವರು ಅಮೃತ ಫಲವನ್ನು ಕೊಟ್ಟಿದ್ದೀರಾ, ಅದನ್ನು ಸೌದಿದ್ದೀರಿ. ನಿಮಗೆ ಎಲ್ಲ ಕೇಳುಗರಿಗೆ ನಿಮ್ಮ ಸಂಸ್ಥೆಗೆ ನನ್ನ ಮನಃಪೂರ್ವಕ ಧನ್ಯವಾದ.
2: ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರು, ಸಂಶೋಧಕರು, ವಿಮರ್ಶಕರು ಹಾಗೂ ಬೇಂದ್ರೆ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿರುವ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ ಪಾಟೀಲ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 3/8/2014 ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 9:27 ಸೆಕೆಂಡುಗಳು. ಚಿತ್ರಗೀತೆಗಳ ಕಾರ್ಯ

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.

0: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
1: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
2: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
0: ಆಲಿಸಿ ಅನುಸರಿಸಿ.
2: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
0: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಇನ್ನು ಮುಂದೆ ಚೆಲ್ಲಾಟ ಚಿತ್ರದ ಗೀತೆ. ಗೋತುರಿಯವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ಮುರಳಿ ಮೋಹನ್, ಶಮಿತಾ ಮಲ್ನಾಡ್ ಹಾಗೂ ಸಂಗಡಿಗರು.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಚಾನಲ್ಲೇ ಎಲ್ಲ ಹೇಳುತ್ತೆ ಇಂಥದ್ದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಇಂಥ ಕ್ಯಾರೆಕ್ಟರ್ ಮಾಡಬೇಕು ಅಂತೇಳಿ. ಆ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳೇ ಹಾಕಬೇಕು, ಹಿಂಗಿಂಗೆ ಇರಬೇಕು, ಕೈಗೆ ಒಂದು ದಾರ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಚಾನಲ್ಲೇ ಹೇಳುತ್ತೆ.
0: ಕೇಳಿ, ಇಂದು ರಾತ್ರಿ 8:15 ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಕೇಳುಗರೆ, ಇದೊಂದು ಪ್ರಕಟಣೆ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವತಿಯಿಂದ ಇದೇ ತಿಂಗಳ 29 ಬೆಳಿಗ್ಗೆ 11:30 ಕಿರುರಂಗ ಮಂದಿರ ಕರ್ನಾಟಕ ಕಲಾಮಂದಿರ ಆವರಣದಲ್ಲಿ ಹಡಪದ ಅಪ್ಪಣ್ಣ ಜಯಂತಿಯನ್ನು ಆಚರಿಸಲಾಗ್ತಾ ಇದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇನ್ನು ಮುಂದೆ ಹರಿಹರನ್ ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವ ಓಂಕಾರ ಚಿತ್ರದ ಗೀತೆ, ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಗುರುಕಿರಣ್.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ, ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
2: ಪ್ರೀತ್ಸೆ ಪ್ರೀತ್ಸೆ ಚಿತ್ರದ ಗೀತೆ ಹಾಡಿದ್ದಾರೆ ಕುನಾಲ್ ಗಾಂಜಾವಾಲ ಹಾಗೂ ಅನೂಪ್ ಸಿಲಿನ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಅನೂಪ್ ಸಿಲಿನ್.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
0: ಕೃಷಿ

0: ಇದಾಗಿತ್ತು ಕಾರ್ಯಕ್ರಮದ ಕೊನೆಯ ಗೀತೆ. ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದ್ರಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 9:56:20.
1: ಮೈಸೂರು ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: PM ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ. ಪ್ರತಿ ಸೋಮವಾರ

0: ಪ್ರಾ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಆಟದ ಗತ್ತು ಗಮ್ಮತ್ತು,
0: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
0: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
0: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
0: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ. ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಬಹುದು.
2: ಕವಿ ಮಳೆಗಾಲದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬೇಕು, ಪ್ರಕೃತಿಯೊಂದಿಗೆ ಬೆರೆತು ಅದರ ಸಂತೋಷವನ್ನು ಅನುಭವಿಸಬೇಕು ಹಾಗೂ ಮಳೆಯು ನೀಡುವ ಜೀವದಾಯಕ ಶಕ್ತಿಯನ್ನು ಗೌರವಿಸಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭಾವಸಂಗಮ ಕಾರ್ಯಕ್ರಮ.
3: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
4: ಚಾನಲ್ಲೇ ಎಲ್ಲ ಹೇಳುತ್ತೆ ಇಂಥದ್ದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಇಂಥ ಕ್ಯಾರೆಕ್ಟರ್ ಮಾಡಬೇಕು ಅಂತೇಳಿ. ಆ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳೇ ಹಾಕಬೇಕು, ಹಿಂಗಿಂಗೆ ಇರಬೇಕು, ಕೈಗೆ ಒಂದು ದಾರ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಚಾನಲ್ಲೇ ಹೇಳುತ್ತೆ.
3: ಕೇಳಿ ಇಂದು ರಾತ್ರಿ 8:15 ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 10 ಗಂಟೆ. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೈಸೂರು ಎಂ ಮಂಜುನಾಥ್ ಅವರ ವಯಲಿನ್ ವಾದನ. ಇವರೊಂದಿಗೆ ಮೃದಂಗದಲ್ಲಿ ಎನ್ ಸುದರ್ಶನ್ ಹಾಗೂ ಖಂಜಿರ ಸಹಕಾರ ನೀಡಿದ್ದಾರೆ ಸಿಪಿ ವ್ಯಾಸವಿಠಲ. ಆಲಿಸಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಶಿವಕಾಮೇಶ್ವರಿ ಚಿಂತೆಯೇ, ಕಲ್ಯಾಣಿ ರಾಗ ಆದಿತಾಳದಲ್ಲಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೈಸೂರು ಎಂ ಮಂಜುನಾಥ್ ಅವರ ವಯೋಲಿನ್ ವಾದನವನ್ನು ಆಲಿಸಿದಿರಿ. ಇವರೊಂದಿಗೆ ಮೃದಂಗದಲ್ಲಿ ಎನ್ ಸುದರ್ಶನ್ ಹಾಗೂ ಖಂಜರ ಸಹಕಾರ ನೀಡಿದವರು ಸಿಪಿ ವ್ಯಾಸವಿಠಲ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುನ್ನಕುಡಿ ವೈದ್ಯನಾಥನ್ ಅವರ ವಯಲಿನ್ ವಾದನ, ಇವರೊಂದಿಗೆ ಮೃದಂಗದಲ್ಲಿ ಸೇಲಂ ಪಿ ರಾಘವನ್, ಘಟ ಸಹಕಾರ ಸೇಲಂ ಟಿವಿ ವಯ್ಯಾಪುರಿ ಹಾಗೂ ಮೋರ್ಚಿಂಗ್ನಲ್ಲಿ ಟಿಎಸ್ ರಾಜಾರಾಮ್. ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆಯನ್ನು ನೀವು ಆಲಿಸಬಹುದು.

0: ಸಮಯ ಸರಿಯಾಗಿ 10:30. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕಾರ್ಯಕ್ರಮದ ಮೊದಲಿಗೆ ಲತಾ ಮಂಗೇಶ್ಕರ್, ಶಂಷದ್ ಬೇಗಂ ಹಾಗೂ ಸಂಘಟಿಗರು ಹಾಡಿರುವ ಮುಘಲ್ ಎ ಆಜಾಮ್ ಚಿತ್ರದ ಗೀತೆ.

ಇನ್ನು ಮುಂದೆ ಬರಸಾತ್ ಕಿ ರಾತ್ ಚಿತ್ರದ ಗೀತೆ ಹಾಡಿದ್ದಾರೆ ಮನ್ನಾಡಿ ಆಶಾ ಭೋಸ್ಲೆ, ಬಾತೀಶ್, ಸುಧಾ ಮಲ್ಹೋತ್ರಾ ಹಾಗೂ ಸಂಗಡಿಗರು.

ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಇದೀಗ ಕೇಳಿ ಮನ್ನಾಡೆಯವರು ಹಾಡಿರುವ ಜನ್ಸೀರ್ ಚಿತ್ರದ ಗೀತೆ.

ہم سفر ہم راز ہوں تا قیامت, تا قیامت

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000

0: ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
3: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
2: ಆಟದ ಗತ್ತು ಗಮ್ಮತ್ತು,
3: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
2: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
3: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
2: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
3: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
2: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
3: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.

0: ಮುಂದಿನ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಚಿನ್ಮಯಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆ. ಇದೀಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಚಿನ್ಮಯಿ ಕೆಎಸ್.
1: ಆಕಾಶವಾಣಿ ಮೈಸೂರು ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ.

0: ये चाकी वो जोकर ए मल्लिनी गाइडु
1: चौ चौ बात ಒಗಟುಗಳು ಗಾದೆ ಗಮ್ಮತ್ತು ರಸಪ್ರಶ್ನೆಗಳು ಹಾಡು ಹರಟೆ ಪದಬಂಧ ಲೆಕ್ಕಾಚಾರ ಎಲ್ಲದಕ್ಕೂ ಒಂದೇ ವೇದಿಕೆ ಇದು ಗೇಮ್ ಶೋ ಬನ್ನಿ ಮನಬಿಚ್ಚಿ ಮಾತನಾಡುವ ನಿಮ್ಮದೇ ಕಾರ್ಯಕ್ರಮ ಗೇಮ್ ಶೋ
2: ಹಾಯ್ ಹಲೋ ನಮಸ್ಕಾರ ನೀವು ಕೇಳ್ತಾ ಇದ್ರಿ ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮೈಸೂರು ಕೇಂದ್ರವನ್ನ
3: ಸೃಷ್ಟಿ ಪ್ರಾರಂಭವಾಗಿದ್ದು ಶಬ್ದದಿಂದಾದರೆ ಆ ಶಬ್ದಕ್ಕೆ ಜನ್ಮ ಕೊಟ್ಟಿದ್ದು ಅಕ್ಷರ ಅದೇ ನಮ್ಮೆಲ್ಲರ ಪಾಲಿನ ಬಂಗಾರ ನಮ್ಮೆಲ್ಲ ಧೀರ ಶ್ರೋತೃಗಳ ಪ್ರೀತಿ ಅಪಾರ ಅದೇ ನಮಗೆ ಸದಾ ಸತ್ಕಾರ ಸಾಗರದಷ್ಟು ವಿಚಾರಗಳನ್ನೊಳಗೊಂಡ ಅಕ್ಷರದ ಉತ್ತರಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಅಕ್ಷರ ನಿಮ್ಮದು ಆಟ ನಮ್ಮದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಚಿನ್ಮಯಿ ಹಾಗೆ ನನ್ನ ಜೊತೆಯಲ್ಲಿ
2: ನಾನು ನಿಮ್ಮ ದಿಗ್ವಿಜಯ್ ಬಿ ಈ ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಿಂದ ಮೂಡಿ ಬರ್ತಾ ಇದೆ ಪ್ರತಿ ವಾರ ವಿಭಿನ್ನ ವಿಶಿಷ್ಟ ಆಟಗಳನ್ನು ಆಡ್ತಾ ಇದ್ದೀರಿ ಹಾಗೆ ಕೇಳ್ತಾ ಇದ್ದೀರಿ ಕೂಡ ಇವತ್ತು ಆಟ ಆಡಬೇಕು ಅಂದಲ್ಲಿ ನೀವೇನು ಮಾಡಬೇಕು ಅಂತ ಈಗಾಗಲೇ ಗೊತ್ತು ಕರೆ ಮಾಡಿ ಭಾಗವಹಿಸಬೇಕು ಕರೆ ಮಾಡಲು ದೂರವಾಣಿ ಸಂಖ್ಯೆ ಹೀಗಿದೆ ನಮ್ಮ ದೂರವಾಣಿ ಸಂಖ್ಯೆ 251-258-2 251-258-2 ಎಸ್ ಡಿ ಕೋಡ್ 08-251-5089 ಎಸ್ ಡಿ ಕೋಡ್ 08-21 ಹಾಗೆ ವಾಟ್ಸಪ್ ಸಂಖ್ಯೆ ಕೂಡ ಇದೆ ವಾಟ್ಸಪ್ ಸಂಖ್ಯೆಯಲ್ಲಿ ಏನು ಮಾಡಬೇಕು ಕರೆ ಮಾಡಬಾರ್ದು ಸಂದೇಶ ಕಳಿಸ್ಬೇಕು ಅದು ಬರೀ ವಾಟ್ಸಪ್ ಸಂದೇಶ ಆಗಿರಬೇಕು ವಾಯ್ಸ್ ಮೆಸೇಜ್ ಕಳಿಸ್ಬಾರ್ದು ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂದೇಶಕ್ಕೆ ದೂರವಾಣಿ ಸಂಖ್ಯೆ 9408-585-8523 ಇಂದು ಕೂಡ ನಿಮಗೊಂದು ಮುಖ್ಯ ಪ್ರಶ್ನೆ ಕೇಳಲಾಗುತ್ತೆ ಯಾರು ವಾಟ್ಸಪ್ನಲ್ಲಿ ಮುಖ್ಯ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ತಾರೆ ಅವರು ಆಕಾಶವಾಣಿಗೆ ಭೇಟಿ ಕೊಡುವಂತಹ ಅವಕಾಶವನ್ನು ಪಡ್ಕೋತಾರೆ ಬರೀ ವಾಟ್ಸಪ್ನಲ್ಲಿ ಸಂದೇಶವನ್ನು ಮಾತ್ರ ಕಳಿಸ್ಬೇಕು ಇದು ನಿಮಗೊಂದು ಸೂಚನೆ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸ್ಬೋದು ವಿಳಾಸ ನಿಲಯ ನಿರ್ದೇಶಕರು ಗೇಮ್ ಶೋ ವಿಭಾಗ ಯಾದವಗಿರಿ ಆಕಾಶವಾಣಿ ಮೈಸೂರು ಇಮೇಲ್ ಕೂಡ ಮಾಡಬಹುದು ರಿಪ್ಲೈ @mysuru@gmail.com @replymysuru@gmail.com ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಏನು ಚಿನ್ಮಯ್
3: ಕಾನ್ಸೆಪ್ಟ್ ಆಮೇಲೆ ಹೇಳೋಣ ಓಪನಿಂಗಲ್ಲಿ ಆಗಲೇ ನಮ್ಮ ಕೇಳುಗರಿಗೆ ಕಾನ್ಸೆಪ್ಟ್ ಏನು ಅನ್ನೋದು ಒಂದು ಸ್ವಲ್ಪ ಅರ್ಥ ಆಗಿರುತ್ತೆ ಹಾಡು ಕೇಳಿ ಇನ್ನೊಂದು ಸ್ವಲ್ಪ ಅರ್ಥ ಆಗಲಿ ಆಮೇಲೆ ನಾವು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡೋಣ
2: ಏನು ಅಕ್ಷರ ಸಂಗಮ ಅದು ಇದು ಅಂತ ಏನೇನೋ ಹೇಳಿದ್ರಿ
3: ಹೌದು
2: ನೋಡೋಣ ಇವತ್ತಿನ ಕಾನ್ಸೆಪ್ಟ್ ಗೇಮ್ ಶೋ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿ ಮೊದಲು ಒಂದು ಹಾಡಿನ ತುಣುಕು ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ

0: ಕೇಳಿದ್ರೆ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದಾದ್ರೆ ಏನು ಇವತ್ತಿನ ಕಾನ್ಸೆಪ್ಟ್ ಚಿನ್ಮಯ್?
1: ಇವತ್ತಿನ ಕಾನ್ಸೆಪ್ಟ್ ಆಗ್ಲೇ ಹೇಳಿದ್ವಿ, ಅಕ್ಷರ ಸಂಗಮ. ಆ ಅಕ್ಷರ ನಿಮ್ಮದು, ಆಟ ನಮ್ಮದು. ಏನಿವತ್ತಿನ ಆಟ ಅಂತ ನೋಡೋ,
0: ಎರಡಕ್ಷರ ನಮ್ಮದು, ಮೂರಕ್ಷರ ನಿಮ್ಮದು ಅಂತಾನ? ಎಷ್ಟಕ್ಷರ ನಮ್ಮದು, ಎಷ್ಟಕ್ಷರ ಅವ್ರದ್ದು?
1: ಹೌದು, ನಮ್ದು ಎರಡಕ್ಷರ, ಅವ್ರದ್ದು ಎರಡಕ್ಷರ, ಅಷ್ಟೇ ಇವತ್ತಿನ ಆಟ. ನಾವು ಎರಡಕ್ಷರನ ಕೊಡ್ತೀವಿ. ನಾವು ಬೇಸಿಕಲಿ ಒಂದು ಸೆಂಟೆನ್ಸ್ ನ ಹೇಳ್ತೀವಿ, ಅದರಲ್ಲಿ ಯಾವ್ದಾದ್ರು ಎರಡಕ್ಷರ ಯಾವ್ದು ಅನ್ನೋದು ನಾವು ಹೇಳ್ತೀವಿ. ಅದು ಒಂದು ಪದ ಆಗಿರುತ್ತೆ, ಅದರಲ್ಲಿ ಎರಡಕ್ಷರ ಯಾವ್ದು ಅಂತೀವಿ, ಅದು ಆ ಉತ್ತರದ ಮೊದಲನೇ ಹಾಗೂ ಕಡೆ ಅಕ್ಷರ ಆಗಿರುತ್ತೆ. ಇನ್ ಮಧ್ಯದಲ್ಲಿ ಅವ್ರು ಎರಡಕ್ಷರ ಸೇರಿಸಿದ್ರೆ ಸಾಕು, ಅದು ಉತ್ತರ ಆಗೋಗುತ್ತೆ.
0: ಓಕೆ, ಹಾಗಾದ್ರೆ ಈಗ ನೀವು ಕೊಡುವಂತಹ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಉತ್ತರ ಅಡಗಿದೆ.
1: ಹೌದು
0: ಅಲ್ವಾ?
1: ಹೌದು.
0: ನಾವು ಏನು ಸ್ಟೇಟ್ಮೆಂಟ್ ಅನ್ನು ಹೇಳ್ತೀವಿ, ಅದರಲ್ಲಿ ಎರಡಕ್ಷರ ಜೊತೆಗೆ ನೀವು ಸೇರಿಸಬೇಕು ಎರಡಕ್ಷರ. ಆ ಸ್ಟೇಟ್ಮೆಂಟ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲೇ ಉತ್ತರ ಇದೆ ಅಂತ. ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು ಆ ಸ್ಟೇಟ್ಮೆಂಟು. ಒಂದು ಉದಾಹರಣೆ ಕೊಡೋದಾರೆ ಚಿನ್ಮಯ್.
1: ಮಣಿಯಲ್ಲಿರುವ ಮಹಾರಾಜನ ಸತಿ.
0: ಮಣಿಯಲ್ಲಿರುವ ಮಹಾರಾಜನ ಸತಿ, ಇದರಲ್ಲಿ ಯಾವ್ದು ಎರಡಕ್ಷರ ನೀವು ಕೊಡ್ತಾ ಇದ್ದೀರಿ?
1: ಮಣಿ.
0: ಮಣಿ, ಓಕೆ.
1: ಮಣಿ ಅಂದ್ರೆ ಮೊದಲನೇ ಅಕ್ಷರ ಮಾ, ಕಡೆ ಅಕ್ಷರಣಿ ಅಂದ್ರೆ ಮಹಾರಾಣಿ ಅನ್ನೋದು ಉತ್ತರ.
0: ಮಣಿಯಲ್ಲಿರುವ ಮಹಾರಾಜನ ಸತಿ, ನೋಡಿ ಅಲ್ಲೇ ಬಂದ್ಬಿಡ್ತು ಉತ್ತರ, ಮಹಾರಾಣಿ.
1: ಹೌದು,
0: ನೀವು ಮಣಿ ಕೊಟ್ಟಿದ್ದೀರಿ ಮಹಾರಾಣಿ. ಹ ರ ಅನ್ನ ಸೇರಿಸಿದ್ರೆ ಆಯ್ತಲ್ವಾ?
1: ಹೌದು.
0: ಇನ್ನೊಂದು ಉದಾಹರಣೆ ಕೊಡ್ಬೋದಾ?
1: ಮತ್ತೊಂದು ಉದಾಹರಣೆ, ಅತಿಯಾಯಿತು ಒಪ್ಪಿಗೆ ಕೊಡಬಾರದು.
0: ಅತಿಯಾಯಿತು ಒಪ್ಪಿಗೆ ಕೊಡಬಾರದು, ಏನಂಗಂದ್ರೆ
1: ಅತಿ ಅನ್ನೋದು ಎರಡಕ್ಷರ ನಾವು ಕೊಡ್ತಾ ಇರೋದು. ಉತ್ತರ ಬಂದು ಅಸಮ್ಮತಿ. ಮೊದಲನೇ ಅಕ್ಷರ ಆ, ಕಡೆ ಅಕ್ಷರ ತಿ, ಎರಡೂ ನಾವು ಕೊಟ್ಟಿದ್ವಿ. ಅಸಮ್ಮತಿ, ಒಪ್ಪಿಗೆ ಕೊಡದೇ ಇರೋದು ಅಸಮ್ಮತಿ ಅನ್ನೋದು ಅರ್ಥ ಕೊಡುತ್ತೆ. ಆದ್ರಿಂದ ಅಸಮ್ಮತಿ ಅನ್ನೋದು ಅರ್ಥ.
0: ಓಕೆ, ಈಗ ನಮ್ಮ ಕೇಳಿದ್ರೆ ನಾವು ಹೇಳೋಣ, ಆರಂಭದಲ್ಲಿ ಬರುವಂತಹ ಎರಡಕ್ಷರನೇ ಇದಕ್ಕೆ ಏನು ಬೇಸ್ ಅಲ್ಲ, ನಾವು ಹೇಳ್ತೀವಿ ಅದನ್ನು ಕೇಳಿಸ್ಕೊಳ್ಳಿ ಯಾವ್ದು ಎರಡಕ್ಷರ ಅಂತ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಎರಡಕ್ಷರ ಯಾವ್ದು ಹೇಳ್ತೀವಿ ಆ ಎರಡಕ್ಷರಕ್ಕೆ ನೀವು ಎರಡಕ್ಷರ ಸೇರಿಸ್ಬೇಕು. ಆ ಎರಡಕ್ಷರ ಏನಿದ್ದೀರಿ, ಮೊದಲು ಮತ್ತು ಕೊನೆಯ ಅಕ್ಷರ ಆಗಿರುತ್ತೆ, ನಾಲ್ಕು ಅಕ್ಷರದ್ದು. ನೀವು ಮಧ್ಯ ಎರಡಕ್ಷರ ಸೇರಿಸಿದ್ರೆ ಉತ್ತರ ಬರುತ್ತೆ. ಅಸಮ್ಮತಿ ಮಹಾರಾಣಿ ರೀತಿಯಲ್ಲಿ ಮೊದಲ ಕರೆಯ ನಿರೀಕ್ಷೆಯಲ್ಲಿ ಸ್ವೀಕಾರ ಮಾಡೋಣ. ಹಲೋ, ನಮಸ್ಕಾರ.
2: ರಾಮಕೃಷ್ಣನಗರದಿಂದ.
0: ಹಲೋ, ನಮಸ್ಕಾರ, ಹೇಳಿ, ಯಾರು?
2: ವಿಜಯಲಕ್ಷ್ಮಿ, ರಾಮಕೃಷ್ಣನಗರದಿಂದ.
0: ವಿಜಯಲಕ್ಷ್ಮಿ ಅವರೇ ನಮಸ್ಕಾರ.
2: ನಮಸ್ಕಾರ.
0: ಕಾನ್ಸೆಪ್ಟ್ ಗೊತ್ತಾಯ್ತಾ?
2: ಹಾ, ಗೊತ್ತಾಗಿದೆ.
0: ಓಕೆ, ಪ್ರಶ್ನೆ ಕೇಳಲಿಕ್ಕೆ ರೆಡಿ ಇದ್ದೀರಾ?
2: ಹಾ, ಕೇಳಿ ಸರ್.
1: ನಿಮ್ಮ ಪ್ರಶ್ನೆ, ಈ ಪ್ರೀತಿಯ ಶುಕ ಹಾರಲು ಅಣಿಯಾಗಿದೆ. ಎರಡಕ್ಷರ ಅಣಿ.
0: ಈ ಪ್ರೀತಿಯ ಶುಕ ಹಾರಲು ಅಣಿಯಾಗಿದೆ.
2: ಅರಗಿಣಿ.
0: ಹೇಗೆ ಅರಗಿಣಿ ವಿಜಯಲಕ್ಷ್ಮಿ ಅವರೇ?
2: ಅಣಿನಲ್ಲಿ ಮೊದಲನೇ ಅಕ್ಷರ ಆ, ಕೊನೆ ಅಕ್ಷರ ಅಣಿ. ಶುಕ ಅಂದ್ರೆ ಗಿಣಿ.
0: ವಿಜಯಲಕ್ಷ್ಮಿ ಅವರೇ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಿ ಕಾನ್ಸೆಪ್ಟ್ ನ.

0: ಮೊದಲನೇ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀರಿ, ಬಹಳ ಸಂತೋಷ. ಕಾರ್ಯಕ್ರಮ ಆರಂಭ ಏನು ಶುಭದಿಂದ ಆಗಿದೆ.
1: ಹೌದು, ಶುಭಾರಂಭ ಆಯ್ತು ಇವತ್ತಿಗೆ.
0: ಕರೆ ಮಾಡಿ ಧನ್ಯವಾದಗಳು.
2: ಚಿನ್ಮಯ್ಯ ಅವ್ರಿಗೂ ಧನ್ಯವಾದಗಳು.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಮುಂದಿನ ಕರೆ ಹೋಗೋಣ? ಇಲ್ಲ,
1: ಖಂಡಿತ ಹೋಗ್ಬೋದು. ಯಾರು ವಿಜಯಲಕ್ಷ್ಮಿ ಅವ್ರು ಹೇಳುವಷ್ಟ್ರಲ್ಲಿ ಕಳಿಸ್ಲಿಲ್ಲ, ಅದರಿಂದ ಮುಂದಿನ ಕರೆಗೆ ಹೋಗ್ಬೋದು.
0: ಮುಂದಿನ ಕರೆ. ಹಲೋ, ನಮಸ್ಕಾರ.
3: ನಮಸ್ಕಾರ ಸರ್.
0: ಯಾರು, ಎಲ್ಲಿಂದ?
3: ಮಾಧವನ್.
0: ಓ, ನಮಸ್ಕಾರ ಮಾಧವನ್ ಅವರೇ. ಪ್ರಶ್ನೆ ಕೇಳ್ತಾ?
3: ಕೇಳ್ತು ಸರ್.
0: ಓಕೆ, ಸ್ವಲ್ಪ ನಿಮ್ಮ ರೇಡಿಯೋ ಸೆಟ್ ಒಂಚೂರು ದೂರ ಇರ್ಬೋದಾ? ಓಕೆ, ಕೇಳದ ಪ್ರಶ್ನೆ.
1: ನಿಮ್ಮ ಪ್ರಶ್ನೆ, ಆಕೆಗೆ ನಿದ್ರೆ ಬಂದಿರಬೇಕು, ಆದ್ದರಿಂದ ಬಾಯಿ ತೆಗೆದಿದ್ದಾಳೆ.
0: ಆಕೆಗೆ ನಿದ್ರೆ ಬಂದಿರಬೇಕು, ಆದ್ದರಿಂದ ಬಾಯಿ ತೆಗೆದಿದ್ದಾಳೆ.
1: ಎರಡಕ್ಷರ ಆಕೆ.
3: ಆಕಳಿಕೆ.
0: ಸೂಪರ್.
3: ಎರಡನೇದು ಸೂಪರ್.
0: ಎರಡನೇದು ಸೂಪರ್ ಅಲ್ಲ, ಇವತ್ತಿನ ಕಾರ್ಯಕ್ರಮ ಎಲ್ಲ ಸೂಪರ್ ಆಗಿರ್ಲಿ ಅನ್ನೋದು ನಮ್ಮ ಆಶಯ.
1: ಹೌದು
0: ಅಲ್ವಾ ಮಾಧವನ್ ಅವರೇ?
3: ಹೌದು ಸರ್.
0: ಚೆನ್ನೈಯಿಂದ ಕರೆ ಮಾಡ್ತಿದ್ರಿ ಅಲ್ವಾ?
3: ಹೌದು ಸರ್. ಚೆನ್ನೈಲಿ
0: ಮಳೆ ಇದೆಯಾ?
3: ಇಲ್ಲ ಸರ್, ಮೋಡ ಇದೆ.
0: ಮೋಡ ಇದೆ, ಆದ್ರೂ ಕೂಡ ನಮ್ಮ ಮಾತು ನೀವು ಕೇಳೋದಿಲ್ಲ ಬಿಡಿ.
3: ಯಾಕೆ ಸರ್?
0: ರೇಡಿಯೋ ಸೆಟ್ ಕಮ್ಮಿ ಮಾಡಿಲ್ವಲ್ಲ ವಾಲ್ಯೂಮ್ನ. ದೂರ ಬಂದಿರೋ ಹತ್ರ ತಗತಿದೀವಲ್ಲ ನಾವು ನಿಮ್ಮನ್ನ. ಓಕೆ ಆಯ್ತು ಮಾಧವನ್, ಕರೆ ಮಾಡಿ ಧನ್ಯವಾದ, ನಮಸ್ಕಾರ.
1: ಅವರು ಅಷ್ಟು ಬೇಗ ಹೇಳಿದ್ರು, ಆದರೂ ಅಷ್ಟರಲ್ಲಿ ತುಂಬ ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಎನ್ ಚಂದ್ರಶೇಖರ್ ಎಸ್ ಪಿ ಎಂ ಲೇಔಟ್ನಿಂದ, ಕೆ ಆರ್ ನಗರ ಅಂತ ಕಳಿಸಿದ್ದಾರೆ, ಅವ್ರ ಹೆಸರನ್ನ ಕಳಿಸಿದ, ತೇಜೇಶ್ವರ ರಾವ್ ಐ ಪಿ ಎಸ್ ನಗರದಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ಗೌರವ್ ಅರಸ್ ತಾರಾ ಸಿದ್ದರಾಮ್ ವಿಜಯನಗರದಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ನರಸಿಂಹಯ್ಯ ಐ ಪಿ ಎಸ್ ನಗರದಿಂದ, ವಿನುತಾ ಜಯಲಕ್ಷ್ಮೀಪುರಂನಿಂದ, ಸುಧಾ ರಾಜ್ ಜೆ ಎಸ್ ಎಸ್ ನಗರದಿಂದ, ಎಸ್ ನಾಗಮಣಿ ಮೈಸೂರು ಜೆ ಪಿ ನಗರದಿಂದ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಇವರಿಷ್ಟು ಜನ ಅವ್ರು ಹೇಳೋ ಅಷ್ಟರಲ್ಲಿ ಸರಿ ಉತ್ತರವನ್ನ ಕಳಿಸಿದ್ರು.
0: ಓಕೆ, ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ.
4: ಹಲೋ, ನಮಸ್ತೆ ಸರ್.
0: ಯಾರು, ಎಲ್ಲಿಂದ?
4: ನಾನು ಪಾರ್ವತಿ, ಮಂಡ್ಯ ಚೆನ್ನೈ ಬಡಾವಣೆಯಿಂದ.
0: ನಮಸ್ಕಾರ ಪಾರ್ವತಿ ಅವರೇ, ಪ್ರಶ್ನೆ ಕೇಳದ ಗೊತ್ತ?
4: ನಿಮಗೂ ಚಿನ್ಮಯ ಅವರಿಗಿಬ್ಬರಿಗೂ ನಮಸ್ತೆ ಸರ್.
0: ನಮಸ್ಕಾರ. ಕಾನ್ಸೆಪ್ಟ್ ಗೊತ್ತಾಗಿದೆ ಅಲ್ವಾ?
4: ಗೊತ್ತಾಗಿದೆ ಸರ್.
0: ಓಕೆ, ಕರೆಕ್ಟ್ ಪ್ರಶ್ನೆ ಕೇಳಿಸ್ಕೊಳ್ಳಿ.
1: ನಿಮ್ಮ ಪ್ರಶ್ನೆ, ಅಂಗದಲ್ಲಿ ಸೇರಿಕೊಂಡಿದೆ ಒಳ ಮನಸ್ಸು, ಎರಡಕ್ಷರ ಅಂಗ.
0: ಅಂಗದಲ್ಲಿ ಸೇರಿಕೊಂಡಿದೆ ಒಳ ಮನಸ್ಸು, ಬಹಳ ಸುಲಭ ಇದೆ ಪಾರ್ವತಿ ಅವರೇ, ಉತ್ತರ ಕೊಡ್ಬೋದು.
4: ಹೌದಾ, ಅಂಗ
1: ಎರಡಕ್ಷರನಾ?
0: ಅಂಗದಲ್ಲಿ ಸೇರಿಕೊಂಡಿದೆ ಒಳ ಮನಸ್ಸು, ಏನಿರಬಹುದು ಉತ್ತರ ಅಂತೀರಿ? ಬಹಳ ಸುಲಭ ಇದೆ, ಬಹಳ ಸುಲಭ ಇದೆ. ಯಾಕೆಂದ್ರೆ ಈಗ ಅರಗಿಣಿ ಆಕಳಿಕೆ ಅನ್ನೋದು ಬಂತಲ್ಲ, ಅದೇ ಪ್ಯಾಟರ್ನ್ ಇದೆ. ನಿಮಗೆ ಸ್ವಲ್ಪ ಸುಲಭನೂ ಆಯ್ತು ಅಂತ ಅನ್ಕೋತೀನಿ ಪ್ರಶ್ನೆ ಅದು.
4: ಹೌದಾ,
0: ಕೊಡ್ಬೋದಾ ಉತ್ತರ? ಇಲ್ಲ ಮುಂದಕ್ಕೆ ಹೋಗೋಣ.
4: ಮುಂದಕ್ಕೆ ಹೋಗಿ ಸರ್, ಯಾಕೋ ಈ ಎರಡ್ ಮೂರು ವಾರದಿಂದ ಎಲ್ಲ ಉತ್ತರ ತಪ್ಪೇ ಆಯ್ತಿದೆ.
0: ಯಾಕೋ ಪಕ್ಕದಲ್ಲಿ ಮಗನ್ ಕೂರಿಸ್ಕೊಂಡಿಲ್ಲ ನೀವು?
4: ಇಲ್ಲ, ಇದ್ರೂ ನಾನು ಏನು ಇಷ್ಟೊಂದು ಅದೇ ಉತ್ತರ ಹೇಳಿದ್ಮೇಲೆ ಅಯ್ಯೋ ಅನ್ನಿಸ್ತದೆ, ಈಗ ಗೊತ್ತಾಗ್ತಿಲ್ಲ.
0: ಓಕೆ, ಪ್ರಯತ್ನ ಪಟ್ಟಿದ್ರಿ ಪಾರ್ವತಿ ಅವ್ರ. ನಮಸ್ಕಾರ, ಮುಂದಿನ ಕರೆ ಹೋಗ್ತಾ ಇದ್ವಿ. ಹಲೋ.
5: ಹಲೋ,
0: ನಮಸ್ಕಾರ.
5: ನಮಸ್ತೆ ಸರ್, ಒಣಸೆ ಬ್ರತಲಕ್ಕೋ ಆನೇಕಲ ಮಡಿಯಿಂದ.
0: ಏನ್ ಹೆಸರು?
5: ಸೋಮಶೇಖರ್ ಅಂತ ಸರ್.
0: ಸೋಮಶೇಖರ್, ಹೊಳೆ ನರಸೀಪುರದಿಂದ?
5: ಹೌದು ಸರ್, ಆನೇಕಲ ಮಡಿ.
0: ಮೊದಲನೇ ಬಾರಿನಾ?
5: ಹೌದು ಸರ್, ಮಾತಾಡ್ತಾ ಇರ್ತೀವಿ, ಈ ಕಾರ್ಯಕ್ರಮಕ್ಕೆ ಇದೆ ಮೊದಲೇ ಬಾರಿ ಸರ್.
0: ಓಕೆ, ಯಾಕೆ ಮಾಡ್ಬೇಕು ಅಂತ ಅನ್ನಿಸ್ತು ಸೋಮಶೇಖರ್?
5: ಅದು ಅಂತರಂಗ ಅಂತ ಹೇಳದಂತ ಮಾಡಿದೆ ಸರ್.
1: ನಾವು ಪ್ರಶ್ನೆ ಕೇಳಿದ್ರೆ ಚೆನ್ನಾಗಿ ಹೇಳಿದ್ರಿ ನೀವು, ಅಂತರಂಗ ಅಂತ ಹೇಳಕ್ ಮಾಡಿದ್ರಿ ಅಂತ.
0: ಅಲ್ಲ, ಉತ್ತರ ಗೊತ್ತು ಅಂತ ಮಾಡಿದಿರಿ. ನಿಮ್ಮ ಅದೃಷ್ಟ ನೋಡಿ, ಉತ್ತರ ಗೊತ್ತಿದ್ರೆ, ಗೊತ್ತಿದ ತಕ್ಷಣ ಸಿಕ್ಕಿದೆಯಲ್ಲ ಕರೆ.
5: ಹೌದು ಸರ್, ಅವ್ರಿಗೆ ಕೇಳದಕ್ಕೆ ಆನ್ಸರ್ ಗೊತ್ತಾಯ್ತು. ಅನ್ಬಿಟ್ಟು ಕರೆ ಮಾಡಿದೆ.
0: ಹೌದು ಸೋಮಶೇಖರ್, ಉತ್ತರ ಸರಿಯಾಗಿದೆ, ಅಂತರಂಗ. ಅಂಗದಲ್ಲಿ ಸೇರಿಕೊಂಡಿದೆ ಒಳ ಮನಸ್ಸು, ಅಂತರಂಗ. ಪಾರ್ವತಿ ಅವರೇ ನೋಡಿ, ಬಹಳ ಸುಲಭ ಇತ್ತು, ನೀವು ಮಿಸ್ ಮಾಡ್ಕೊಂಡ್ರಿ ಅಂತ ಕಾಣುತ್ತೆ. ಸೋಮಶೇಖರ್ ಹೊಳೆ ನರಸೀಪುರದಿಂದ ಉತ್ತರ ಕೊಟ್ಟಿದ್ದಾರೆ. ಕರೆ ಮಾಡಿ ಧನ್ಯವಾದ ಸೋಮಶೇಖರ್, ನಮಸ್ಕಾರ.
5: ಥ್ಯಾಂಕ್ ಯು ಸರ್.
0: ನಮಸ್ಕಾರ. ಮುಂದಿನ ಕರೆ ಹೋಗೋಣ. ಬೇಡ,
1: ಖಂಡಿತವಾಗ್ಲೂ ಬೇಡ. ಇಲ್ಲಿ ಒಂದು ಉತ್ತರಗಳ ಸರಮಾಲೆನೇ ಇದೆ ಅಂತ ಹೇಳಬಹುದು. ಆದ್ರೆ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿ ಅಂತರಾಳ ಅಂತ ಹೇಳಿದ್ರು. ನಾವು ಕೊಟ್ಟಿದ್ದು ಎರಡಕ್ಷರ ಅಂಗ ಆಗಿತ್ತು, ಅದರಿಂದ ಕಡೆ ಅಕ್ಷರ ಗಾ ಬರಬೇಕಾದ್ರೆ ಅಂತರಂಗನೇ ಆಗ್ಬೇಕಿತ್ತು. ಅಂತರಾಳ ಅಂತ ಕೆಲವೊಬ್ರು ಹೇಗೆ ಹೇಳಿದ್ರು ಅನ್ನೋದು ಗೊತ್ತಿಲ್ಲ. ಸರಿ ಉತ್ತರ ಕೊಟ್ಟರು ಉಷಾ ಯುಗಾನಂದಾರಂಪುರಿ ನಜರ್ಬಾದ್ನಿಂದ, ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರದಿಂದ, ಹಾಗೆ ಮಹೇಶ್ ಹೊಸೂರು ಶಿಕಾರಿಪುರದಿಂದ. ಸುಮಾರು ಜನ ಅವ್ರ ಹೆಸರು ಕಳಿಸ್ತಾ ಇದ್ದಾರೆ. ಪೂರ್ಣಿಮಾ, ಲತಾ ಮತ್ತು ವೇದಾರಂಗ.

0: ವಿದ್ಯಾರಣ್ಯಪುರಂನಿಂದ, ಸುಮಾ ಸಾವಿತ್ರಿ ಶ್ರೀರಾಂಪುರದಿಂದ, ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೇಲರ್, ಜಯಶ್ರೀ ರಾಮಕೃಷ್ಣನಗರದಿಂದ ಆಹಿರಿ ಮೈಸೂರಿನಿಂದ ವಿಜಯಲಕ್ಷ್ಮಿ ಸಿ ಅವರು, ಹಾಗೆ ಸುರಭಿ ಮೈಸೂರಿನಿಂದ, ಶಾಂತಿನಿ ಹಾಸನದಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ಶೋಭಾ ಹಾಸನದಿಂದ, ನಿವೇದಿತಾ ಕುವೆಂಪು ನಗರದಿಂದ, ಶಾಂತಲಾ ರಾಮಾನುಜ ರೋಡ್ನಿಂದ, ಮೀನಾ ನಾಗರಾಜರು, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಜಿ ಗಿರೀಶ್ ಕುಮಾರ್ ವಾಟಾಳ್ ಅವರು, ರಾಜೇಂದ್ರನಗರದಿಂದ ಸತೀಶ್ ಹಾಗೂ ವೆಂಕಟೇಶ್, ನಾಗರತ್ನ ಸೋಮಶೇಖರ್ ಅವರು, ಗುಂಡ್ಲುಪೇಟೆಯಿಂದ ಟೈಲರ್ ಪ್ರಶಾಂತ್, ವೀರೇಶ್ ಜಯಲಕ್ಷ್ಮೀಪುರಂನಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾದಿಂದ, ಪೂರ್ಣಿಮಾ ಜನತಾನಗರ ಮೈಸೂರಿನಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿ ಅವರು, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ತಾರಾ ಸೀತಾರಾಮ್ ವಿಜಯನಗರದಿಂದ, ಸುಮತಿ ನಾಗರಾಜ್ ಅವರು, ಸ್ವರ್ಣಲತಾ ಮೈಸೂರಿನಿಂದ, ಪುಷ್ಪಾ ಮಂಜುನಾಥ್ ಕುವೆಂಪುನಗರದಿಂದ, ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ, ಹರ್ಷಿತಾ ಶಕ್ತಿನಗರದಿಂದ, ರೇಖಾ ಕನಕದಾಸ್ ನಗರದಿಂದ, ಪುಷ್ಪಾ ಹುಟ್ಟಗಳ್ಳಿಯಿಂದ, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಸಿದ್ದಾರ್ಥ ಲೇಔಟ್ ಅಂತ ಕಳಿಸಿದರೆ ಅವರ ಹೆಸರು ಕಳಿಸಿಲ್ಲ, ಸಿದ್ದಪ್ಪ ಸ್ಕ್ವೇರ್ನಿಂದ ರಮಾಮಣಿ ಅವರು, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ರಜನಿ ಮದ್ದೂರಿನಿಂದ, ಎಸ್ ಆನಂದ ನಾಯ್ಕ ಸುಣ್ಣದಗಿರಿಯಿಂದ, ಯುಧಿಷ್ಠರಾಂಪುರಿ ನಜರ್ಬಾದ್ನಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ರಾಧಾ ಹಿರಣ್ಣ ನಾಗಮಂಗಲದಿಂದ, ಪುಷ್ಪಲತಾ ಪಣಿರಾಜ್ ಅಗ್ರಹಾರದಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ಜಾಹ್ನವಿ ರಾಮಕೃಷ್ಣ ನಗರದಿಂದ, ಎನ್ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ರೇಖಾ ಶ್ರೀನಿವಾಸ್ ವಿಜಯನಗರದಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ವಿನುತಾ ಜಯಲಕ್ಷ್ಮೀಪುರಂನಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ ಬೋಗಾದಿಯಿಂದ, ಸುಧಾರಾ ಜೆಎಸ್ಎಸ್ ನಗರದಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಗಾಯತ್ರಿ ರಮೇಶ್ ಅವರು, ಇವರಿಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
1: ಓಕೆ, ಕಾನ್ಸೆಪ್ಟ್ ಬಹಳ ಸುಲಭ ಆಗಿದೆ ಅಂತಾಯ್ತು. ಬಹಳ ಉತ್ಸುಕತೆಯಿಂದ ಸಂದೇಶಗಳನ್ನ ಪ್ರೀತಿಯಿಂದ ಕಳಿಸ್ತಾ ಇದ್ದಾರೆ, ಸರಿಯಾದ ಉತ್ತರವನ್ನ ಕಳಿಸ್ತಾ ಇದ್ದಾರೆ. ಯಾರು ಹೆಸರು ಕಳಿಸ್ತಾ ಇಲ್ಲ, ಬರೀ ಊರೆಸರು ಕಳಿಸ್ತಿದ್ರಿ, ಹೆಸರನ್ನ ಕಳಿಸಿ ಆತರ ಪಡಬೇಡಿ, ಸಮಯ ಇದೆ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗೋಣ. ಹಲೋ, ನಮಸ್ಕಾರ.
2: ನಮ್ಮ ಆತ್ಮೀಯ ಮಿತ್ರರಾದ ವಿಜಯವರಿಗೂ ಮತ್ತು ಸಹೋದರಿಯಾದಂತಹ ಚಿನ್ಮಯವರಿಗೂ ಕ್ಯಾತ್ನಳ್ಳಿ ಸೋಮಶೇಖರ್ ಮಾಡೋ ಧನ್ಯವಾದಗಳು.
1: ನಮಸ್ಕಾರ ಸೋಮಶೇಖರ್ ಅವರೇ, ನಿಮ್ ಕರೆ ಸಿಗ್ತಾ ಇಲ್ಲ ಅಂತೇನೋ ಕಂಪ್ಲೇಂಟ್ ಇತ್ತಂತೆ.
2: ಏನ್ ಸರ್,
1: ನಿಮ್ ಕರೆ ಎತ್ತಾ ಇಲ್ಲ ಅಂದ್ಬಿಟ್ಟು
2: ಎತ್ತಾರ ಅಂತಲ್ಲ ಸರ್, ಲಾಕ್ ಮಾಡಿದ್ರು ಸರ್.
1: ಏನು ಲಾಕ್ ಆಗಿಲ್ಲ, ಎಲ್ಲ ಕರೆ ಬರ್ತಾವೆ, ಏನಾಗಿತ್ತು ಗೊತ್ತಿಲ್ಲ. ಒಟ್ಟು ನೋಡಿ, ಈಗ ಒಂದು ವಾರದಿಂದ ನಿಮ್ ಕರೆ ಬರ್ತಾ ಇದೆ ಅಲ್ವಾ
2: ಸರ್? ಈಗ ಇದನ್ನ ಪಾಂಡವಪುರ ಕೊಟ್ಟಿ ಲಾಕ್ ತೆಗ್ಸುದು ಸರ್.
1: ಹಾ ನೋಡಿ, ನೀವು ತೆಗ್ಸಿರೋದು ಲಾಕು, ನಾವಲ್ಲ, ನಾವ್ ಯಾವ್ದು ಲಾಕ್ ಮಾಡಲ್ಲ. ಆಯ್ತಾ,
2: ಯಾವ್ದಾಗಿತ್ತೋ ಯಾಕೆ ಹಿಂದಾಗಿತ್ತೋ ಅದನ್ನ ಲಾಕ್ ಆಗ್ಬಿಟ್ಟಿದ್ರು ಸರ್.
1: ಓಕೆ ನೋಡಿ, ಬಹಳ ಪ್ರೀತಿಯಿಂದ ಪಾಂಡವಪುರಕ್ಕೆ ಹೋಗ್ಬಿಟ್ಟು ಲಾಕ್ ತೆಗ್ಸಿದ್ರಿ.
2: ನಮ್ಗೆ ಅಭಿಮಾನ ಜಾಸ್ತಿ ಇರೋದ್ರಿಂದ ಮಾಡ್ಲೇಬೇಕು.
1: ಸರಿ, ಪ್ರಶ್ನೆ ಕೇಳದಾ?
2: ಕೇಳಿ ಸರ್.
1: ಮಂಗಳನಿಗೆ ಕೊಟ್ಟ ಅಂಕ, ಅಂಕ ಅನ್ನುವಂಥದ್ದು ಎರಡಕ್ಷರದ ಪದ ನಿಮಗೆ. ಇನ್ನು ಎರಡಕ್ಷರ ಸೇರಿಸಿ ನಾಲ್ಕು ಅಕ್ಷರದ ಒಂದು ಪದವನ್ನ ಉತ್ತರವನ್ನ ಕೊಡಬೇಕು.
2: ಅಂಕ
1: ಅಂಕ ಮಂಗಳನಿಗೆ ಕೊಟ್ಟ ಅಂಕ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮಂಗಳನಿಗೆ ಕೊಟ್ಟ ಅಂಕ
2: ಬರಬೇಕು.
1: ಆ ಅಂಗ್ ಇದೆಯಲ್ಲ, ಅದು ಮೊದಲ ಅಕ್ಷರ.
2: ಏನ ಅವಳು ಕೊಟ್ಟ ಕದಲೆ?
1: ಇಲ್ಲ ಸೋಮಶೇಖರ್, ತಪ್ಪು. ಆ ಅಂಗ್ ಕಾ ಇದೆಯಲ್ಲ, ಆ ಅಂಗ್ ಬರುವಂತದ್ದು ಮೊದಲ ಅಕ್ಷರ, ಕಾ ಬರೋದು ಕೊನೆಯ ಅಕ್ಷರ. ಇನ್ ಎರಡಕ್ಷರ ಮಧ್ಯದಲ್ಲಿ ಸೇರಿಸ್ಬೇಕು. ನೀವು ಏನೇನೋ ಸೇರಿಸ್ತಾ ಇದ್ದೀರಿ.
2: ಹೇಳ್ತೀವಿ ಸರ್.
1: ಹೇಳ್ತೀರಾ?
2: ಹೇಳಿ,
1: ಜಲ್ದಿ ಹೇಳ್ಬೇಕು. ಹೋಗಲ್ಲ ಮುಂದಕ್ಕೆ. ಯಾವ್ದು ತಪ್ಪುತ್ರ ಸೋಮಶೇಖರ್ ಕರೆ ಮಾಡಿ ಧನ್ಯವಾದಗಳು. ಮುಂದಿನ ಕರೆ. ಹಲೋ, ನಮಸ್ಕಾರ.
3: ಹಲೋ,
1: ನಮಸ್ಕಾರ. ಯಾರು?
3: ನಾನು ಶುಭ ಅಂತ ಮಾತಾಡ್ತಾ.
1: ಶುಭ ಅವ್ರು ಎಲ್ಲಿಂದ?
3: ನಾನು ಮೈಸೂರಿಂದ ಸರ್.
1: ಓಕೆ, ಶುಭ ಅವ್ರು ಮೊದಲನೇ ಬಾರಿ ಅಂತ ಅನ್ಕೋತೀನಿ.
3: ಹೌದು ಸರ್.
1: ಓಕೆ ಶುಭ ಅವರೇ, ಪ್ರಶ್ನೆ ಕೇಳ್ತಾ.
3: ಅಂಗಾರಕ
1: ಹೇಗೆ ಅಂಗಾರಕ ಅಂತೀರಿ?
3: ಮಂಗಳಂಗಿದ್ದ ಹೆಸರು.
1: ಹಾ ನೋಡಿ, ಕರೆಕ್ಟ್. ಬಹಳ ಸುಲಭ ಇದೆ. ಮಂಗಳನಿಗೆ ಕೊಟ್ಟ ಅಂಕ ಅಂದ್ರೆ ಮಂಗಳಕ್ಕೆ ಇನ್ನೊಂದು ಹೆಸರು ಅಂಗಾರಕ. ಹೌದಾ? ಓಕೆ, ಬಹಳ ಸಂತೋಷ ಶುಭ ಅವರೇ, ಕರೆ ಮಾಡಿ ಧನ್ಯವಾದಗಳು. ಉತ್ತರ ಸರಿಯಾಗಿ ಹೇಳಿದ್ರಿ, ಮೊದಲ ಬಾರಿ ಕರೆ ಮಾಡಿ ಉತ್ತರ ಸರಿಯಾಗಿ ಹೇಳಿದ್ರಿ, ಈಗ ಕರೆ ಮಾಡ್ತೀರಿ. ನಮಸ್ಕಾರ. ಓಕೆ ಚಿನ್ಮಯ್, ಉತ್ತರ ಇದೆಯಾ ಇಲ್ವಾ?
0: ಖಂಡಿತವಾಗ್ಲೂ ಇದೆ.
1: ಹೇಳಿ ಮತ್ತೆ.
0: ನಾನು
1: ಸೈಲೆಂಟ್ ಆಗ್ಬಿಡ್ಲಾ?
0: ಹೌದು, ಇನ್ನು 2 ನಿಮಿಷ ರೆಸ್ಟ್. ಗಾಯತ್ರಿ ರಮೇಶ್, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಸುಧಾರಾ ಜೆಎಸ್ಎಸ್ ನಗರದಿಂದ, ನಾಗರತ್ನ ಸೋಮಶೇಖರ್ ಅವರು, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ರೇಖಾ ಕನಕದಾಸ್ ನಗರದಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ 2ನೇ ಹಂತದಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಶಶಿ ಉಡುಪ ವಿಜಯನಗರ 4ನೇ ಹಂತದಿಂದ, ಗೌರವರ ಸಿದ್ದಾರ್ಥ ಲೇಔಟ್ನಿಂದ, ವಿನುತಾ ಜಯಲಕ್ಷ್ಮೀಪುರಂನಿಂದ, ಜಾಹ್ನವಿ ರಾಮಕೃಷ್ಣ ನಗರದಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ಯುಧಿಷ್ಠಿರ ರಾಂಪುರೆ ನಜರ್ಬಾದ್ನಿಂದ, ಮಹಾಲಕ್ಷ್ಮಿ ಬಿಎಂ

0: ಯರಿಯೂರ್ ಯಳಂದೂರ್ನಿಂದ, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾಯಿಂದ, ಶಾಂತಿನಿ ಹಾಸನದಿಂದ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ನಂಜನಗೂಡು ತಾಲೂಕು ಬುದ್ದಳ್ಳಿ ಪುಟ್ಟಸ್ವಾಮಿಯವರು, ಪೂರ್ಣಿಮಾ ಕೆಆರ್ಎಸ್, ಸಚಿನ್ ರಾಜರಾಜೇಶ್ವರಿ ನಗರದಿಂದ, ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ, ಜಿ ಗಿರೀಶ್ ಕುಮಾರ್ ವಾಟಾಳ್ ಅವರು, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಪ್ರಶಾಂತ್, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ನಿಂದ, ಮೀನಾ ನಾಗರಾಜ್ ಮಂಡ್ಯದಿಂದ, ನರಸಿಂಹಯ್ಯ ಆರ್ ಐಪಿಎಸ್ ನಗರದಿಂದ, ಉಷಾ ಆರ್ಎಸ್ ಗೋಕುಲಂನಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ಸುಮತಿ ನಾಗರಾಜ್ ಶಾಂತಿಲಾ ರಾಮಾನುಜ ರೋಡ್ನಿಂದ, ತೇಜೇಶ್ವರ ರಾವ್ ಐಪಿಎಸ್ ನಗರದಿಂದ, ಲತಾ ಮತ್ತು ವೇದಾರಂಗಯ್ಯ ವಿದ್ಯಾರಣ್ಯಪುರಂನಿಂದ, ಮಮತಾ ನಂಜನಗೂಡ್ನಿಂದ, ಲೀಲಾವತಿ ನಂಜನಗೂಡ್ನಿಂದ, ಶ್ರೀರಂಗಪಟ್ಟಣದಿಂದ ಟೇಲರ್ ಕೃಷ್ಣ, ಹಾಗೆ ಡಾಕ್ಟರ್ ಎಂಡಿ ಕೃಷ್ಣ ಶ್ರೀರಾಮ್ಪುರದಿಂದ, ಪುಷ್ಪಲತಾ ಫಣಿ ರಾಜಗ್ರಹಾರದಿಂದ, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನ ಕಳಿಸಿದ್ದಾರೆ.
1: ಓಕೆ, ಒಂದು ಸ್ವಲ್ಪ ಉಸಿರನ್ನ ತಗೊಳ್ಳಿ ಚಿನ್ಮಯಿ, ಒಂದು ಸ್ವಲ್ಪ ಉಸಿರು ತಗೊಳ್ಳಿ ಅಂತ ಹೇಳ್ತಾ ಈಗ ನಾನೇ ಮಾತಾಡ್ತೀನಿ. ಏನಂತಂದರೆ, ಕಳೆದ ವಾರ ಗೇಮ್ ಶೋ ವಿನ್ನರ್ ಆಗಿ ಆಕಾಶವಾಣಿಗೆ ಭೇಟಿ ಕೊಟ್ಟಂತಹ ಪುಷ್ಪ ಗುಪ್ತಾ ಅವರು ಅಗ್ರಹಾರದಿಂದ,
0: ಹೌದು,
1: ಇವರು ಬಂದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಮಾತುಗಳನ್ನು ಕೇಳ್ಕೊಂಬರೋಣ, ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ.
2: ನಮಸ್ಕಾರ, ನಾನು ಪುಷ್ಪಾ ಗುಪ್ತಾ ಅಂತ ಅಗ್ರಹಾರದಿಂದ ಬಂದಿದ್ದೀನಿ. ನಾನು ಗೇಮ್ ಶೋ ವಿನ್ನರ್ ಆಗಿದ್ದೀನಿ. ಯಾವಾಗಲೂ ಆಕಾಶವಾಣಿಲಿ ಬರೀ ಮನೇಲಿ ಕೇಳಿ ರೂಢಿ ಇತ್ತು, ಇಲ್ಲಿ ಬಂದು ತುಂಬ ತುಂಬ ಖುಷಿ ಆಗ್ತಾ ಇದೆ. ನಂಗೆ ಗೇಮ್ ಶೋ ಯಾಕೆ ಇಷ್ಟ ಅಂದರೆ ಅದರಲ್ಲಿ ಎಲ್ಲ ಸಬ್ಜೆಕ್ಟ್ಸ್ನೂ ಕವರ್ ಮಾಡ್ತಾರೆ, ಎಲ್ಲ ಜನರಲ್ ನಾಲೆಡ್ಜ್ ತುಂಬ ಇಂಪ್ರೂವ್ ಆಗುತ್ತೆ, ತುಂಬ ಚೆನ್ನಾಗಿದೆ ಪ್ರೋಗ್ರಾಮು. ನಮಸ್ಕಾರ.
3: ನಮಸ್ಕಾರ, ನಾನು ರಮೇಶ್ ಗುಪ್ತಾ ಅಂತ. ಇಷ್ಟು ದಿವಸ ಇಲ್ಲಿ ಆಕಾಶವಾಣಿ ಮುಂದೆ ಓಡಾಡೋ ಬಿಲ್ಡಿಂಗ್ ನೋಡ್ತಾರೆ, ಇವತ್ತು ಒಳಗೆ ಬರೋ ನೋಡೋ ಅವಕಾಶ ಸಿಕ್ತು, ಸಂತೋಷ. ಆಕಾಶವಾಣಿ ಪ್ರೋಗ್ರಾಮ್ಗಳೆಲ್ಲ ಕೇಳ್ತಾ ಇರ್ತೀವಿ, ಇವತ್ತೊಂದು ದಿವಸ ನೋಡೋ ಅವಕಾಶ ಸಿಕ್ತು. ಥ್ಯಾಂಕ್ಸ್. ನಮಸ್ಕಾರ.
4: ನಮಸ್ಕಾರ, ನನ್ನ ಹೆಸರು ರಾಜೇಶ್ ಅಂತ. ನಾನು ರಮೇಶ್ ಗುಪ್ತಾ ಅವರ ತಮ್ಮ. 50 ವರ್ಷ ಮೊದಲಿಂದನೂ ಆಕಾಶವಾಣಿ ಮುಂದೆನೇ ಓಡಾಡ್ತಾ ಇದ್ದೆ, ಸ್ಕೂಲು ಕಾಲೇಜಿಗೆ ಹೋಗೋವಾಗೆಲ್ಲ. ಅವಾಗೆಲ್ಲ ಬಿಲ್ಡಿಂಗ್ ನೋಡಿದ್ವಿ, ಒಳಗಡೆ ನೋಡಿರಲಿಲ್ಲ. ಇವತ್ತು ನೋಡಿ ತುಂಬ ಖುಷಿ ಆಯಿತು. ಈ ಆಕಾಶವಾಣಿ ಪ್ರೋಗ್ರಾಮ್ಗಳು ಅಷ್ಟೇ, ಈ ಕ್ವಿಝ್ ಕಾಂಪಿಟೇಷನ್ನು, ಈ ಮಕ್ಕಳ ಮಂಟಪ, ಅವೆಲ್ಲ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಸ್ವಲ್ಪ ಸೀನಿಯರ್ ಸಿಟಿಸನ್ಗಳಿಗೆ ಇದು ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಈ ಟಿ ವಿ ಆರ್ಭಟ ಅವೆಲ್ಲ ಇಷ್ಟಪಡದೆ ಇರೋರಿಗೆ ನಿಮ್ಮ ಆಕಾಶವಾಣಿ ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ. ನಮಸ್ಕಾರ.
1: ಓಕೆ, ನೀವು ಇದುವರೆಗೂ ಕೇಳಿದಂತಹ ಮಾತುಗಳು ಪುಷ್ಪ ಗುಪ್ತಾ ಅವರ ಕುಟುಂಬದ ಮಾತುಗಳು, ಅಗ್ರಹಾರದವರು, ಕಳೆದ ಬಾರಿ ಗೇಮ್ ಶೋ ವಿನ್ನರ್ ಆದಂತಹವರು. ಈ ಬಾರಿ ಗೇಮ್ ಶೋ ವಿನ್ನರ್ ಆಗಲಿಕ್ಕೆ ನಿಮಗೊಂದು ಸುವರ್ಣ ಅವಕಾಶ ಬರ್ತಾ ಇದೆ, ಅದನ್ನೇನು ಅಂತ ಹೇಳ್ತಾರೆ ಚಿನ್ಮಯಿ?
0: ಮುಖ್ಯ ಪ್ರಶ್ನೆ ಇದೀಗ ಕೇಳಲಾಗ್ತಾ ಇದೆ, ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈಗಲೇ ಉತ್ತರ ಕೊಡಬೇಕು ಅನ್ಕೋಬೇಡಿ, ಮೂರು ಪ್ರಶ್ನೆ ಆದ್ಮೇಲೇ ಸುಲಭವಾಗಿ ಉತ್ತರ ಕೊಡೋಕ್ಕೆ ಸಾಧ್ಯ. ನೋಡಿ, ರಾಜನಿಲ್ಲದಿದ್ದರೂ ನಗರ ಎನಿಸಿಕೊಳ್ಳುತ್ತದೆ, ಕಥೆಗಳಲ್ಲಿ ಹೆಚ್ಚಾಗಿ ಕೇಳಿಬರುತ್ತದೆ, ರಾಜನಗರ ಅಥವಾ ಪಟ್ಟಣಕ್ಕೆ ಪರ್ಯಾಯವಾಗಿ ಬಳಸುವ ಪದ ಇದಾಗಿದೆ.
1: ಓಕೆ, ಪ್ರಶ್ನೆ, ರಾಜನಿಲ್ಲದಿದ್ದರೂ ನಗರ ಎನಿಸಿಕೊಳ್ಳುತ್ತದೆ, ಕಥೆಗಳಲ್ಲಿ ಹೆಚ್ಚಾಗಿ ಕೇಳಿಬರುತ್ತದೆ, ರಾಜನಗರ ಅಥವಾ ಪಟ್ಟಣಕ್ಕೆ ಪರ್ಯಾಯವಾಗಿ ಬಳಸುವ ಪದ ಯಾವುದು ಅಂಥೇಳಿ. ಇದು ಎರಡಕ್ಷರದ ಪದ.
0: ಹೌದು,
1: ಆ್ಯಕ್ಚುಲಿ ಇದು ನೀವೇ ಹುಡ್ಕೊಬೇಕು ಎರಡಕ್ಷರ ಪದವನ್ನು. ಹಾಗೆ ಇದಕ್ಕೆ ಇನ್ನೂ ಕೆಲವು ಅಕ್ಷರಗಳನ್ನ ಸೇರಿಸಿ ಉತ್ತರವನ್ನು ಕೊಡಬೇಕು. ಈಗಲೇ ಉತ್ತರವನ್ನು ಕೊಡಬೇಡಿ, ಈ ಎರಡಕ್ಷರದ ಒಂದು ಪದಕ್ಕೆ ಉತ್ತರವನ್ನು ರೆಡಿ ಮಾಡ್ಕೊಳ್ಳಿ, ನಮ್ಗೆ ಕಳಿಸೋದು ಬೇಡ, ಈಗಲೇ ರೆಡಿ ಮಾಡ್ಕೊಳ್ಳಿ. ಮುಂದಿನ 5-10 ನಿಮಿಷದಲ್ಲಿ ಇನ್ನೊಂದು ಪ್ರಶ್ನೆನ ಕೇಳಲಾಗುತ್ತೆ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಒಂದು ಉತ್ತರ ಏನು ಬರಬೇಕು ಅಂತ ಹೇಳಿ.
0: ಹೌದು,
1: ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ.
5: ನಮಸ್ಕಾರ ಸರ್.
1: ಯಾರು, ಎಲ್ಲಿಂದ?
5: ನಾನು ಉಮಾ ರಾಮದಾಸ್.
1: ನಮಸ್ಕಾರ ಉಮಾ ರಾಮದಾಸ್ ಅವರೇ, ಕೇಳ್ತಾ ಇದ್ದೀರಾ? ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಓಕೆ, ಪ್ರಶ್ನೆ ಕೇಳಿ ಚಿನ್ಮಯಿ.
0: ನಿಮ್ಮ ಪ್ರಶ್ನೆ, ಅರಿಯದೆ ಕೆಟ್ಟ ಮಾರ್ಗ ಹಿಡಿದ,
1: ಅರಿಯದೆ ಕೆಟ್ಟ ಮಾರ್ಗ ಹಿಡಿದ, ಎರಡಕ್ಷರ, ಅರಿ,
5: ಅರಿ,
1: ಅರಿಯದೆ
5: ಕೆಟ್ಟ ಮಾರ್ಗ ಹಿಡಿದ.
1: ಯಸ್,
5: ಅಡ್ಡದಾರಿ ಸರ್.
1: ಅಡ್ಡದಾರಿ, ಹೇಗೆ ಅಡ್ಡದಾರಿ ಅಂತೀರಿ?
5: ಕೆಟ್ಟ ಮಾರ್ಗ ಅದು, ಅಡ್ಡದಾರಿ ಅಂದ್ರೆ
1: ಕೆಟ್ಟ ಶಾರ್ಟ್ ಕಟ್, ಅಡ್ಡದಾರಿ. ಶಾರ್ಟ್ ಕಟ್ ಅಲ್ಲಿ ಹೋಗ್ಬಾರ್ದಾ?
5: ಇಲ್ಲ, ಹೋಗ್ಬಾರ್ದು ಖಂಡಿತ ಸರ್.
1: ಅಲ್ಲ, ಇವಾಗ ಹೆಂಗೆ ಅಂತ ಹೇಳಿದ್ರೆ ಟ್ರಾಫಿಕ್ ಜಾಸ್ತಿ ಆಗಿರ್ತದೆ, ಅಯ್ಯೋ ಮೇನ್ ರೋಡಲ್ಲಿ ಹೋಗೋ ಕಷ್ಟ. ಅಡ್ಡದಾರಿ ಅಂದ್ರೆ ಮೀನ್ಸ್ ಗಲ್ಲಿ ಪಲ್ಲಿ ಸುತ್ಕೊಂಡು ಹೋಗ್ಬೋದಲ್ವಾ?
5: ಅದಕ್ಕೆ ಸರ್ ಆಕ್ಸಿಡೆಂಟ್ ಆಗೋದು.
1: ಹಂಗಾದ್ರೆ ಈಗ ಉಮಾ ರಾಮದಾಸ್ ಅವರು ಹೇಳ್ತಿದ್ದಾರೆ, ಅಡ್ಡದಾರಿ ಅಂದ್ರೆ ಶಾರ್ಟ್ ಕಟ್ ಹೋಗ್ಬಿಡಿ, ಮೇನ್ ರೋಡಲ್ಲೇ ಹೋಗಿ, 10 ನಿಮಿಷ ನಿಧಾನ ಆದ್ರೂ ಪರವಾಗಿಲ್ಲ, ಹೌದಾ?
5: ಹೌದು ಸರ್.
1: ಓಕೆ, ಹೆಲ್ಮೆಟ್ ಹಾಕೊಂಡು ಹೋಗಿ ಅಲ್ವಾ?
5: ಹೌದು ಹೌದು.
1: ಸೀಟ್ ಬೆಲ್ಟ್ ಹಾಕಿ, ಹೌದಾ?
0: ಅವ್ರು ಹೇಳೋಷ್ಟರಲ್ಲಿ ಒಂದ್ 5-6 ಜನ ಕಳಿಸಿದ್ರು. ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ರಾಮಕೃಷ್ಣ ನಗರದಿಂದ ಗೋಪಿನಾಥ್ ಅವರು, ನಾಗರತ್ನ ಸೋಮಶೇಖರ್, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ,

0: ಚೆನ್ನಶಿವನಾಥ್ ಸರಸ್ವತಿ ಪುರಂನಿಂದ ಗಾಯತ್ರಿ ರಮೇಶ್ ಅವರು. ಇವರಿಷ್ಟು ಜನ ಅವ್ರು ಹೇಳೋ ಅಷ್ಟರಲ್ಲಿ ಸರಿ ಉತ್ತರವನ್ನ ಕಳಿಸಿದ್ರು.
1: ಮುಂದಿನ ಕರೆ. ಹಲೋ, ನಮಸ್ಕಾರ.
2: ಹಲೋ ಸರ್.
1: ನಮಸ್ಕಾರ.
0: ನಮಸ್ತೆ.
2: ನಮಸ್ತೆ ಸರ್. ದಿಗ್ವಿಜಯ್ ಮತ್ತ ಚಿನ್ಮಯ ಮೇಡಮ್ ಅವ್ರಿಗೆ ಇಬ್ಬರಿಗೂ ನಮಸ್ತೆ.
0: ನಮಸ್ತೆ. ಯಾರು ಮಾತಾಡ್ತಾ ಇರೋದು?
2: ನಾನು ಸುಧಾ ಅಂತ, ನಾಡನಹಳ್ಳಿ ಮೇಡಮ್ ಅವರೇ. ಮೈಸೂರು.
0: ಸುಧಾ ಅವರೇ, ನೀವು ಒಂದ್ ಸ್ವಲ್ಪ ರೇಡಿಯೋ ಇಂದ ದೂರ ಬಂದಿದ್ದೀರಾ ಅನ್ಕೋತಾ ಇದೀವಿ. ನಿಮ್ ಪ್ರಶ್ನೆ ಈಗ ಬರ್ತಾ ಇದೆ, ಕೇಳಿಸ್ಕೊಳ್ಳಿ.
2: ಹೇಳಿ ಮೇಡಮ್.
0: ಅವನ ಕುಲ ತಿಳಿಯಬೇಕೆಂಬ ಕಾತುರ.
1: ಅವನ
2: ಕುಲ ತಿಳಿಯಬೇಕೆಂಬ
1: ಕಾತುರ.
0: ಎರಡಕ್ಷರದ ಪದ ಕುಲ.
2: ಕುಲವದು
0: ಅಲ್ಲ. ಅಲ್ಲ
1: ಅಲ್ಲ, ಆಕ್ಚುಲಿ ಕು ಅನ್ನುವಂಥದ್ದು ಮೊದಲ ಅಕ್ಷರ, ಆದ್ರೆ ಲಾ ಕೊನೆ ಅಕ್ಷರ ಆಗಬೇಕು. ಕರೆಕ್ಟ್ ಆಗಿ ಕಾನ್ಸೆಪ್ಟ್
2: ಕೇಳಿಸ್ಕೊಳ್ಳಿ. ಕುಲವದು ಅಲ್ಲ,
1: ಲಾ ಕೊನೆಗ್ ಬರಬೇಕು. ಸುಧಾ ಅವರೇ,
2: ಸರಿ ಸರ್.
1: ಅವನ ಕುಲ ತಿಳಿಯಬೇಕೆಂಬ ಕಾತುರ. ಬಹಳ ಕಾತುರವಾಗಿ ನೀವು ಉತ್ತರ ಕೊಡ್ತಾ ಇದ್ದೀರಿ, ಆದ್ರಿಂದ ತಪ್ಪಾಗ್ತಾ ಇದೆ. ಸ್ವಲ್ಪ ಸಮಾಧಾನವಾಗಿ ಉತ್ತರ ಕೊಟ್ರೆ ಉತ್ತರ ಸರಿ ಆಗ್ಬಹುದು ಅಂತ ನನ್ನ
2: ಭಾವನೆ.
1: ನಾವೇ ಕೊಟ್ಬಿಟ್ಟಿದೀವಲ್ಲ. ಓಕೆ ಸುಧಾ ಅವರೇ, ಕರೆ ಮಾಡಿ ಧನ್ಯವಾದಗಳು. ಕಾರ್ಯಕ್ರಮ ಕೇಳ್ತೀರಿ, ಉತ್ತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಮುಂದಿನ ಕರೆ. ಹಲೋ, ನಮಸ್ಕಾರ. ಯಾರು, ಎಲ್ಲಿಂದ?
2: ರಮ್ಯಾ ಮರಡಿ ಉಂಡಿ, ನಂಜನಗೂಡು ತಾಲೂಕಿಂದ.
0: ರಮ್ಯಾ,
1: ಮೊದಲನೇ ಮೊದಲನೇ ಬಾರಿ ಅನ್ಸುತ್ತೆ.
2: ಇಲ್ಲ ಸರ್, ಕಳೆದ ವಾರ ಮಾಡಿದ್ದೆಲ್ಲ. ಹೃದಯ ಹೃದಯ ಹಾಡಿತು ಅಂತ.
1: ಹೃದಯ ಹಾಡಿತು. ಓಕೆ, ಇವತ್ತೇನು ಹಾಡ್ಲಿಕ್ಕೆ ಮಾಡಿದಿರಿ?
2: ಇಲ್ಲ ಸರ್, ಉತ್ತರ ಹೇಳೋದಂತ ಮಾಡಿ.
1: ಉತ್ತರ ಹೇಳಿ ಮತ್ತೆ.
2: ಕುತೂಹಲ ಸರ್.
1: ಕುತೂಹಲ ಹೇಗೆ?
2: ಕಾತುರ ಅಂದ್ರೆ ಕುತೂಹಲ ಅಲ್ಲ ಸರ್, ಇಂಟ್ರೆಸ್ಟಿಂಗ್.
1: ಕರೆಕ್ಟ್. ಕು ಅನ್ನುವಂಥದ್ದು ಮೊದಲ ಅಕ್ಷರ, ಆದರೆ ಲಾ ಕೊನೆ ಆಗಬೇಕು. ಕುತೂಹಲ, ತೂ ಹಾ ಸೇರಿಸ್ಬೇಕು ನೀವು. ಕುತೂಹಲ ಆಯ್ತಲ್ವಾ? ಕರೆಕ್ಟ್ ಆಗಿದೆ ರಮ್ಯಾ ಅವರೇ. ಏನು ಕರೆ ಮಾಡಿದಾಗೆಲ್ಲ ಸರಿಯಾದ ಉತ್ತರ ಕೊಟ್ಬಿಡ್ತಿರಲ್ಲ ಹಿಂಗೆ. ಓ, ಹಂಗ ನಾವು ನಿಮ್ಮನ್ನ ಸಿಗಾಕಿಸ್ಬೇಕು ಅಂತಂದ್ರೆ ನೀವೇ ನಮ್ಮನ್ನ ಸಿಗಾಕಿಸ್ಬಿಡ್ತಿರಲ್ಲ.
0: ಕರೆಕ್ಟ್.
1: ಓಕೆ ರಮ್ಯಾ ಅವರ ಉತ್ತರ ಸರಿಯಾಗಿದೆ, ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ. ಓಕೆ ಚಿನ್ಮಯ್, ಉತ್ತರ ಇದೆಯಾ?
0: ಖಂಡಿತವಾಗ್ಲೂ ಇದೆ. ಸರಿ ಉತ್ತರ ಕೊಟ್ಟರು ಗಾಯತ್ರಿ ರಮೇಶ್ ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ನಾಗರತ್ನ ಸೋಮಶೇಖರ್, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಗೋಪಿನಾಥ್ ರಾಮಕೃಷ್ಣನಗರದಿಂದ, ಜಿ ಗಿರೀಶ್ ಕುಮಾರ್ ವಾಟಾಳ್ ಅವರು ಪುಷ್ಪಾ ಹೂಟಗಳ್ಳಿಯಿಂದ, ಗೌರವ್ ಅರಸ್ ಸಿದ್ದಾರ್ಥ ನಗರದಿಂದ, ತಾರಾಸೇತರಾಮ್ ವಿಜಯನಗರದಿಂದ, ರಮಾಮಣಿ ಸಿದ್ದಪಾಸ್ಕರ್ನಿಂದ, ಶಾಂತಿನಿ ಹಾಸನದಿಂದ, ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ, ಉಮಾರಾಮ್ ದಾಸ್ ಮೈಸೂರಿನಿಂದ, ರೇಖಾ ಕನಕದಾಸ್ ನಗರದಿಂದ, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ನಿಂದ, ರಜನಿ ಮದ್ದೂರ್ನಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಮಹಾಲಕ್ಷ್ಮಿ ಬಿಎಂ ಯರಿಯೂರ್ ಯಳಂದೂರ್ನಿಂದ, ಮಮತಾ ಜೈಶಂಕರ್ ನಂಜನಗೂಡಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಮೀನಾ ನಾಗರಾಜ್ ಮಂಡ್ಯದಿಂದ, ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ಸ್ವರ್ಣಲತಾ ಮೈಸೂರಿನಿಂದ, ನಾಗರತ್ನ ಮಹದೇವಪುರದಿಂದ, ಹಾಗೆ ಕೃಷ್ಣ ಟೈಲರ್ ಶ್ರೀರಂಗಪಟ್ಟಣದಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ, ಹರ್ಷಿತಾ ಶಕ್ತಿನಗರದಿಂದ, ಎನ್ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಶಾಂತಲಾ ರಾಮಾಂಜ ರೋಡ್ನಿಂದ, ಹಾಗೆ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಲೀಲಾವತಿ ವಿದ್ಯಾನಗರ ನಂಜನಗೂಡಿನಿಂದ, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ಪುಷ್ಪಲತಾ ಫಣಿರಾಜ್ ಅಗ್ರಹಾರದಿಂದ, ಆಹಿರಿ ಮೈಸೂರಿನಿಂದ, ಮೀರಾ ನಾವಳ್ಳಿ ಅವರು ಮೈಸೂರಿನಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಸುರಭಿ ಮೈಸೂರಿನಿಂದ, ಮೈಸೂರು ರಾಮಕೃಷ್ಣ ನಗರದಿಂದ ವಿಜಯಲಕ್ಷ್ಮಿ ಎಸ್, ಯೋಗಾನಂದ ರಂಪುರೆ ನಸರ್ಬಾದ್ನಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್, ಜೆಪಿ ನಗರದಿಂದ ರಾಧಾ, ಹಾಗೆ ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ಎಸ್ಎಂ ಶೋಭಾ ಹಾಸನದಿಂದ, ಯುಧಿಷ್ಠಿರ ರಂಪುರೆ ನಸರ್ಬಾದ್ನಿಂದ, ವೀರೇಶ್ ಜಯಲಕ್ಷ್ಮಿಪುರಂನಿಂದ, ವಿಜಯಲಕ್ಷ್ಮಿ ಕೆ ಅವರು, ಹಾಗೆ ಮಾಧವನ್ ಚೆನ್ನೈನಿಂದ. ಇವರಿಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದಾರೆ. ಇನ್ನೂ ಕೆಲವೊಬ್ಬರು ಹೆಸರು ಕಳಿಸಿಲ್ಲ. ಇನ್ನು ಕೆಲವೊಬ್ಬರು ಯಾಕೋ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ನಾವು ಎರಡಕ್ಷರ ಏನು ಕೊಟ್ವಿ ಅದೇ ಮೊದಲು ಕಡೆ ಅಕ್ಷರ ಆಗಿರುತ್ತೆ. ನಾವು ಆ ಸೆಂಟೆನ್ಸ್ಗೆ ಅವ್ರು ಅರ್ಥ ಕೊಡ್ತೀವಿ ಅಂತ ಕೊಡ್ತಾ ಇದ್ದಾರೆ ಹೊರತು ತುಂಬ ಆಚೆ ಈಚೆ ಆಗ್ತಾ ಇದೆ. ಅದ್ ನೋಡೋಣ, ಈಗಲೇ ಸಾಕಷ್ಟು ಬರ್ತಾ ಇದೆ. ಮುಂದಿನ ಕಡೆಗೆ ಹೋಗೋಣ.
1: ಓಕೆ, ಹಲೋ ನಮಸ್ಕಾರ.
3: ಹಲೋ ನಮಸ್ತೆ
1: ಸರ್. ಯಾರು, ಎಲ್ಲಿಂದ?
3: ವಾಟಾಳಿಂದ.
0: ಗಿರೀಶ್ ಕುಮಾರ್.
1: ಓಕೆ ಗಿರೀಶ್, ಪ್ರಶ್ನೆ ಕೇಳದ? ಓಕೆ, ಅಕ್ಕ ಜೊತೆ ಇನ್ನೊಂದು ಅಕ್ಕಿ. ಅಕ್ಕ ಜೊತೆ ಇನ್ನೊಂದು ಅಕ್ಕಿ. ಅಕ್ಕ ಅನ್ನುವಂಥದ್ದು ಎರಡಕ್ಷರ. ದಯಮಾಡಿ ತಮ್ಮ ರೇಡಿಯೋ ಸೆಟ್ನ ದೂರ ಇಡ್ತೀರಾ
3: ಸರ್? ಅಕ್ಕ ಪಕ್ಕ.
1: ಅಲ್ಲಪ್ಪ, ರೇಡಿಯೋ ಸೆಟ್ನ ದೂರ ಇಡಿ
3: ಸರ್. ದೂರ ಇದೆ ಸರ್.
1: ಓಕೆ ಆಯ್ತು. ಅಕ್ಕ ಅನ್ನುವಂಥದ್ದು ಎರಡಕ್ಷರ.
3: ಅಕ್ಕ ಪಕ್ಕ
1: ಅಲ್ಲಲ್ಲ, ಅಕ್ಕ ಪಕ್ಕ ಅಲ್ಲ. ಅಲ್ಲ, ಅಕ್ಕಿ ಅಂತ ಹೇಳಿದೀನಿ ನಾನು.
3: ಅಕ್ಕಿನ ಸರ್.

0: ಅಕ್ಕಿ ಎರಡು ಅಕ್ಷರ,
1: ಅಕ್ಕಿಯ ಜೊತೆಗಿನ ಇನ್ನೊಂದು ಅಕ್ಕಿ ಅಂತ ತಗೊಳ್ಳಿ, ಅಥವಾ ಅದು ಬಹುಶಃ ಸ್ವಲ್ಪ
2: ಅಕ್ಕನೂ ತಗೋಬಹುದು ನೀವು, ಅಕ್ಕಿನೂ
0: ತಗೋಬಹುದು ಸರ್.
2: ಹಾ ನೋಡಿ ಸರಿಯಾಗಿ, ಹಾ ಅವಲಕ್ಕಿ, ನಾವು ಕಾ ಹೇಳಿದ್ವಿ ಕೊನೆಯಲ್ಲಿ ಕಿ ಇತ್ತು, ಅಕ್ಕಿ ಇತ್ತಲ್ಲ ಅವಲಕ್ಕಿ. ಕರೆಕ್ಟ್ ಇದೆ ಉತ್ತರ ಗಿರೀಶ್? ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ.
1: ನಾವು ಅಕಾರ ಹೇಳಿದ್ದು ತುಂಬಾ ಜನ ಹಕಾರಕ್ಕೆ ಕನ್ಫ್ಯೂಸ್ ಮಾಡಿಕೊಂಡು ಹಕ್ಕಿ ಪಿಕ್ಕಿ ಏನೇನೋ ಉತ್ತರಗಳು ಬರ್ತಾ ಇವೆ. ಆದ್ರಿಂದ ಸರಿ ಉತ್ತರ ಕೊಟ್ಟರು ಎಸ್ ಆನಂದ್ ನಾಯ್ಕ ಸುಣ್ಣದಗೇರಿಯಿಂದ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ, ಬೆಲ್ವತ ಗ್ರಾಮದಿಂದ ಲೋಕೇಶ್ ಆಚಾರ್, ಶಾಂತಿನಿ ಹಾಸನದಿಂದ ಸುಮತಿ ನಾಗರಾಜ್ ಅವರು, ಹಾಗೆ ವಿನುತಾ ಜಯಲಕ್ಷ್ಮೀಪುರಂನಿಂದ, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ನಿರ್ಮಲಾ ಮಹಾದೇವ್ ರಾಮಕೃಷ್ಣ ನಗರದಿಂದ, ನಾಗರತ್ನ ಮಹದೇವ್ಪುರದಿಂದ, ರಮ್ಯಾ ಬೋಗಾದಿಯಿಂದ, ಗೌರವ್ ಅರಸ್ ಸಿದ್ದಾರ್ಥ ನಗರದಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ನಾಗರತ್ನ ಸೋಮಶೇಖರ್ ಅವರು, ಗಾಯತ್ರಿ ರಮೇಶ್ ಅವರು, ಎಚ್ ಎನ್ ವಿಶ್ವನಾಥ್ ಮೈಸೂರಿನಿಂದ, ಕೆ ಆರ್ ನಗರದಿಂದ, ರೇಣುಕಾ ಕಿಶೋರ್, ಇವರಿಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದಾರೆ.
2: ಓಕೆ, ಮುಖ್ಯ ಪ್ರಶ್ನೆ ಇನ್ನೊಮ್ಮೆ ಕೇಳೋಣ ಚಿನ್ಮಯ್.
1: ಮುಖ್ಯ ಪ್ರಶ್ನೆ
2: ಎರಡನೇ ಕ್ಲೂ,
1: ಹೌದು, ಮೊದಲನೇ ಪ್ರಶ್ನೆ ಏನಾಗಿತ್ತು? ರಾಜನಿಲ್ಲದಿದ್ದರೂ ನಗರ ಎನಿಸಿಕೊಳ್ಳುತ್ತದೆ, ಕಥೆಗಳಲ್ಲಿ ಹೆಚ್ಚಾಗಿ ಕೇಳಿಬರುತ್ತದೆ, ರಾಜನಗರ ಅಥವಾ ಪಟ್ಟಣಕ್ಕೆ ಪರ್ಯಾಯವಾಗಿ ಬಳಸುವ ಪದ ಇದಾಗಿದೆ ಅನ್ನೋದು ಮೊದಲನೇ ಪ್ರಶ್ನೆ ಆಗಿತ್ತು. ಇದೀಗ ಎರಡನೇ ಪ್ರಶ್ನೆ, ಕನ್ನಡ ನಿಘಂಟುವಿನಲ್ಲಿ ವಿವಿಧ ವಿಚಾರಗಳ ಕೃತಿಗಳನ್ನು ಹಾಗೂ ಓದುವ ಸಾಮಗ್ರಿಗಳನ್ನು ಒಂದು ಕಡೆ ಅಚ್ಚುಕಟ್ಟಾಗಿ ಕಾಯ್ದಿರಿಸುವ ಜ್ಞಾನ ದೇಗುಲ ಎಂದೇ ಹೇಳಲಾಗುವ ಪದ ಅನ್ನುವ ಅರ್ಥವನ್ನು ಇದು ಹೊಂದಿದೆ. ಇದು ಎರಡನೇ ಕ್ಲೂ.
2: ಕನ್ನಡ ನಿಘಂಟುವಿನಲ್ಲಿ ವಿವಿಧ ವಿಚಾರಗಳ ಕೃತಿಗಳನ್ನು ಹಾಗೂ ಓದುವ ಸಾಮಗ್ರಿಗಳನ್ನು ಒಂದು ಕಡೆ ಅಚ್ಚುಕಟ್ಟಾಗಿ ಕಾಯ್ದಿರಿಸುವ ಜ್ಞಾನ ದೇಗುಲ ಎಂದು ಹೇಳಲಾಗುವ ಪದ ಅನ್ನುವ ಅರ್ಥವನ್ನು ಹೊಂದಿದೆ ಅನ್ನುವಂಥದ್ದು ಎರಡನೇ ಕ್ಲೂ. ಮೊದಲನೇ ಕ್ಲೂ ಈಗಾಗಲೇ ಗೊತ್ತಿದೆ, ರಾಜನ ಇಲ್ಲದಿದ್ದರೂ ನಗರ ಎನ್ನಿಸಿಕೊಳ್ಳುತ್ತದೆ, ಕತೆಗಳಲ್ಲಿ ಹೆಚ್ಚಾಗಿ ಕೇಳಿ ಬರುತ್ತದೆ, ರಾಜನಗರ ಅಥವಾ ಪಟ್ಟಣಕ್ಕೆ ಪರ್ಯಾಯವಾಗಿ ಬಳಸುವ ಪದ ಯಾವುದು ಅಂತ ಹೇಳಿ, ಅದು ಎರಡಕ್ಷರ ಆದಮೇಲೆ ನಿಮಗೆ ನೆಕ್ಸ್ಟು ಸಿಗುವಂಥದ್ದು ಎರಡನೇ ಕ್ಲೂನಲ್ಲಿ ಅದು ಇನ್ನೊಂದು ಎರಡು ಮೂರು ಅಕ್ಷರ ಸೇರಿಸಬೇಕಾಗುತ್ತೆ. ಓಕೆ, ಮೂರನೇ ಕ್ಲೂನು ಕೂಡ ಆಮೇಲೆ ಹೇಳೋಣ ಅಲ್ವಾ ಚಿನ್ಮಯ್?
1: ಆಮೇಲೆ ಹೇಳೋಣ, ಇನ್ನು ಕಾಲು ಗಂಟೆ ಆದಮೇಲೆ ಸಮಯ ಇದೆ.
2: ಓಕೆ, ಕರೆ ಸ್ವೀಕಾರ ಮಾಡಲಿಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ನ ತಗೊಂಡು ಬರೋಣ, ಆಮೇಲೆ ಕಾರ್ಯಕ್ರಮವನ್ನು ಮುಂದುವರಿಸೋಣ.
3: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಬಹುದು.
4: ಕವಿ ಮಳೆಗಾಲದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬೇಕು, ಪ್ರಕೃತಿಯೊಂದಿಗೆ ಬೆರೆತು ಅದರ ಸಂತೋಷವನ್ನು ಅನುಭವಿಸಬೇಕು ಹಾಗೂ ಮಳೆಯು ನೀಡುವ ಜೀವದಾಯಕ ಶಕ್ತಿಯನ್ನು ಗೌರವಿಸಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ.
3: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭಾವಸಂಗಮ ಕಾರ್ಯಕ್ರಮ.
5: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
6: ಚಾನಲ್ಲೇ ಎಲ್ಲ ಹೇಳುತ್ತೆ ಇಂಥದ್ದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಇಂಥ ಕ್ಯಾರೆಕ್ಟರ್ ಮಾಡಬೇಕು ಅಂತೇಳಿ. ಆ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳೇ ಹಾಕಬೇಕು, ಹಿಂಗಿಂಗೆ ಇರಬೇಕು, ಕೈಗೆ ಒಂದು ದಾರ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಚಾನಲ್ಲೇ ಹೇಳುತ್ತೆ.
5: ಕೇಳಿ ಇಂದು ರಾತ್ರಿ 8:15 ಯುವ ಸೆಲೆಬ್ರಿಟಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಕೇಳಿದ್ರೆ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಚಿನ್ಮಯ್, ಮುಂದಿನ ಪ್ರಶ್ನೆ ಹೋಗೋಣ,
1: ಮುಂದಿನ ಕರೆ ಹೋಗಿ ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ನಮಸ್ತೆ ಆಕಾಶವಾಣಿ.
7: ನಮಸ್ತೆ ಮೇಡಮ್.
1: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು? ಮಹೇಶ್ ಅವರೇ. ನಿಮ್ಮ ಪ್ರಶ್ನೆ, ರುಕ್ಮಿಣಿ ಜೊತೆ ಸಮಳಾಗಿ ಇರುವವಳು, ಎರಡಕ್ಷರ ಪದ ಸಮ.
2: ಬಹಳ ಡಿಸ್ಟರ್ಬೆನ್ಸ್ ಇದೆಯಲ್ಲಪ್ಪ ಮಹೇಶ್, ಹೊರಗಡೆ
7: ರುಕ್ಮಿಣಿ.
1: ರುಕ್ಮಿಣಿ ಜೊತೆ ಸಮಳಾಗಿ ಇರುವವಳು, ಸಮ ಎರಡಕ್ಷರ.
7: ಸತ್ಯಭಾಮಾ.

0: ಅಲ್ಲಪ್ಪ ಮಹೇಶು,
1: ಹೇಳಿ ಸರ್.
0: ಅಲ್ಲ, ಹಿಂದ್ಗಡೆ ಭಾಳ ಡಿಸ್ಟರ್ಬೆನ್ಸ್ ಆಯ್ತದೆ ಅಂತ ಹೇಳ್ತಾ ಇದ್ದೀನಿ, ನೀವು ಅದನ್ನು ಕೇಳಿಸ್ಕೋದಿಲ್ಲ, ಉತ್ತರ ಹೇಳ್ಬಿಡ್ತಾ ಇದ್ದೀರಿ. ಕೊನೆ ಬೆಂಚಲ್ಲಿ ಕುತ್ಕೊಳ್ಳೋರು ನೀವು, ಅದಕ್ಕೆ ಸರಿಯಾಗಿ ಉತ್ತರ ಹೇಳ್ತೀರಿ?
1: ಏನೋ ಗೊತ್ತಾಗ್ತಿಲ್ಲ ಸರ್, ಇವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದೆ.
0: ಅಲ್ಲ, ಕೊನೆ ಬೆಂಚಲ್ಲಿ ಕುತ್ಕೊಂಡು ಸರಿಯಾದ ಉತ್ತರ ಹೇಳ್ತಿದ್ದೀರಲ್ಲ, ಅದು ಹೆಂಗೆ ಅಂತ?
1: ಅಡ್ಡಾಡ್ಕೊಂಡು ಗುಡ್ಡಾಡ ಸರ್ ಇದು.
0: ಓ, ಇದು
1: ಒಂದು ಸ್ವಲ್ಪ ಪಾಸ್ ಮಾಡೋದು ನನ್ನ ನೀವು
0: ಅದೇ ಕವಡೆ ಹಾಕ್ಬಿಟ್ಟು ಉತ್ತರ ಹೇಳ್ತಾರಲ್ಲ, ಹಂಗಾಯ್ತಿದ್ದು. ಹಾ, ಉತ್ತರ ಸರಿಯಾಗಿದೆ ಮಹೇಶ್, ಸತ್ಯಭಾಮ ಉತ್ತರ ಕರೆಕ್ಟು. ಧನ್ಯವಾದ, ನಮಸ್ಕಾರ ಕರೆ ಮಾಡಿದ್ದಕ್ಕೆ.
2: ಅವ್ರು ಹೇಳೋ ಅಷ್ಟರಲ್ಲಿ ಸ್ವಲ್ಪ ಜನ ಸರಿ ಉತ್ತರ ಕೊಟ್ಟಿದ್ರು. ಗಾಯತ್ರಿ ರಮೇಶ್ವರು ಸುಧಾರಾಜ್ ಜೇಸಸ್ ನಗರದಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ವಿಜಯಲಕ್ಷ್ಮಿ ರಾಮಕೃಷ್ಣನಗರದಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ಮಹಾಲಕ್ಷ್ಮಿ ಬಿಎಂ ಯರಿಯೂರ್ ಯಳಂದೂರಿನಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ಎನ್ಎಚ್ ಜಯರಾಮ್ ಹೆಬ್ಬಾಳ್ ಮೈಸೂರಿನಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಪುಷ್ಪಲತಾ ಪಣಿರಾಜ್ ಅಗ್ರಹಾರದಿಂದ, ಪುಷ್ಪಾ ಹೂಟ್ಗಳ್ಳಿಯಿಂದ, ರಮಾಮಣಿ ಸಿದ್ದಪ್ಪಸ್ಕರ್ನಿಂದ, ಯುಧಿಷ್ಠರಾಂಪುರ ನಸರ್ಬಾದ್ನಿಂದ, ನಾಗಮಂಗಲದಿಂದ ರಾಧಾ ಹಿರಿಯಣ್ಣ ಅವರು, ಹರ್ಷಿತಾ ಶಕ್ತಿನಗರದಿಂದ, ಗೌರವ್ ಅರಸ್ ಸಿದ್ದಾರ್ಥನಗರದಿಂದ, ಹಾಗೆ ರೇಖಾ ಕನಕದಾಸ್ ನಗರದಿಂದ, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
0: ಮುಂದಿನ ಅಕ್ಕಾರೆ, ಹಲೋ ನಮಸ್ಕಾರ.
3: ಹಲೋ
0: ನಮಸ್ಕಾರ.
3: ನಮಸ್ಕಾರ ಸರ್, ಇಬ್ಬರಿಗೂ ನಮಸ್ಕಾರ ಸರ್.
2: ನಮಸ್ತೆ, ಯಾರು ಎಲ್ಲಿಂದ ಮಾತಾಡ್ತಾ ಇರೋದು?
3: ನಾವು ಪಾಂಡವಪುರದಿಂದ ಸಾವಿತ್ರಿ ಅಂತ ಸರ್.
2: ಸಾವಿತ್ರಿ ಅವರೇ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಗಿದೆ ಅಲ್ವಾ, ನಿಮ್ಮ ಪ್ರಶ್ನೆ ಕೇಳ್ಬೋದಾ? ನಿಮ್ಮ ಪ್ರಶ್ನೆ
3: ಸರಿ ಮೇಡಮ್.
2: ಮಜಾ ಮಾಡಲು ಹೊರಟ ಸಲಗ.
0: ಮಜಾ ಎರಡಕ್ಷರ. ಮಜಾ ಮಾಡಲು ಹೊರಟ ಸಲಗ. ಅದ್ಯಾಕೆ ಒಂಟಿ ಸಲಗ ಬಂದದಲ್ಲಿ?
2: ಇಲ್ಲ ಇಲ್ಲ,
0: ಇದು ಒಂಟಿಯಾಗಿಲ್ಲ, ಸಲಗ ಇದು.
3: ಮಜಾ ಮಾಡಲು ಹೊರಟ ಸಲಗ.
0: ಮಜಾ ಎರಡಕ್ಷರ, ಮಜಾ ಇದೆಯಲ್ಲ,
2: ಅಲ್ಲ ಅಲ್ಲ ಅಲ್ಲ.
0: ಸಾವಿತ್ರಿ ಅವರೇ, ಅದ್ ಯಾರದು?
3: ನಮ್ ಮಗಳು ಸರ್.
0: ಮಗಳಿಗೆ ಹೇಳ್ಬಿಡಿ, ಒಂಟಿಯಾಗಿಲ್ಲ ಸಲಗ ಇದು.
2: ಎರಡಕ್ಷರ ಮಜಾ, ನಾವೇ ಹೇಳ್ತಾ ಇದೀವಲ್ಲ, ಮೊದಲನೇ ಅಕ್ಷರ ಕಡೆ ಅಕ್ಷರ ಮಾ ಮತ್ತೆ ಜಾ, ಮಧ್ಯದಲ್ಲಿ ಎರಡಕ್ಷರ ನೀವು ಸೇರಿಸ್ಬೇಕಷ್ಟೇ.
0: ಸೇರಿಸ್ತೀರಾ? ಮುಂದಕ್ಕೆ ಹೋಗದ?
3: ಮರಿಯಾನೆ
0: ಅಂತ ಇರ್ಬೇಕು. ಅದೆಂಗ ಮರಿಯಾನೆ? ಜಾ ಬರ್ಬೇಕಲ್ಲ ಕೊನೆಯಲ್ಲಿ. ಎಷ್ಟು ಫಿಲಂ ಬಂದದೆ ಇದು?
2: ಅದೇ ಹೇಳದ್ಮೇಲೆ ಇಷ್ಟು ಸುಲಭನಾ ಅನ್ಕೋತೀರಾ?
0: ಫಿಲಂ ಬಂದದೆ, ಹಾಡಾಕ್ತಿವಿ ಕೇಳ್ತೀರಿ, ಏನ್ ಹಿಂಗಾಗ್ಬಿಟ್ರೆ ಸಾವಿತ್ರಿ ಅವ್ರೆ, ಮುಂತ್ಕೋಗದ? ನಮಸ್ಕಾರ, ಮುಂದಿನ ಅಕ್ಕಾರೆ, ಹಲೋ.
4: ಹಲೋ ಸರ್
0: ನಮಸ್ಕಾರ, ಯಾರು ಎಲ್ಲಿಂದ?
4: ಚಿನ್ನಣ್ಣ ಸರ್.
0: ಚಿನ್ನಣ್ಣ ಉತ್ತರ ಹೇಳ್ತೀರಾ?
4: ಹೇಳ್ತೀನಿ.
0: ಪ್ರಶ್ನೆ ಕೇಳ್ಬೇಕು ಅಂತೀರಿ ಹಂಗಾರೆ? ಆಯ್ತು,
2: ನಿಮ್ಮ ಪ್ರಶ್ನೆ. ಮಜಾ ಮಾಡಲು ಹೊರಟ ಸಲಗ.
4: ಸಲಗ,
0: ಮಜಾ ಮಾಡಲು ಹೊರಟ ಸಲಗ. ಒಂಟಿ ಸಲಗ ಅಂತೂ ಖಂಡಿತ ಅಲ್ಲ.
2: ಅದನ್ ಸಾವಿತ್ರಿ ಅವ್ರು ತುಂಬಾ ಸತಿ ಹೇಳಿದ್ರು, ನಾವಲ್ಲ ಅಂತ ಹೇಳಾಯ್ತು.
0: ಮಜಾ ಮಾಡಲು ಹೊರಟ ಸಲಗ ಏನಿದು? ಗೊತ್ತಾಯ್ತಾ ಅಲ್ವಾ?
2: ನಾವೇ ಉತ್ತರ ಹೇಳ್ಬೇಕಾ?
0: ಹೇಳ್ಬಿಡಿ ಚಿನ್ಮಯ್, ಏನು ಉತ್ತರ ಅಂತ?
2: ಸರಿ ಉತ್ತರ ಬಂದು ಮದ ಗಜ.
0: ಮಜಾ ಮಾಡಲು ಹೊರಟ ಸಲಗ ಮದ ಗಜ. ಓಕೆ ಚಿನ್ನಣ್ಣ ಅವರೇ, ಕರೆ ಮಾಡಿದ ಧನ್ಯವಾದಗಳು, ನಮಸ್ಕಾರ. ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶದ ಕಡೆ ಹೋಗೋದಾದ್ರೆ.
2: ಹೌದು, ವಾಟ್ಸ್ಆ್ಯಪ್ನಲ್ಲಿ ಸಾಕಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ. ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ನಾಗರತ್ನ ಸೋಮಶೇಖರ್ ಅವರು, ಯುಧಿಷ್ಠರಾಂಪುರ ನಸರ್ಬಾದ್ನಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ಪುಷ್ಪಲತಾ ಫಣಿರಾಜ್ ಅಗ್ರಹಾರದಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಎನ್ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಪುಷ್ಪಾ ಹೂಟ್ಗಳ್ಳಿಯಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಗೌರವ್ ಅರಸ್ ಸಿದ್ದಾರ್ಥನಗರದಿಂದ, ರಮಾಮಣಿ ಸಿದ್ದಪ್ಪಸ್ಕರ್ನಿಂದ, ಜಾಹ್ನವಿ ರಾಮಕೃಷ್ಣ ನಗರದಿಂದ, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಗಿರೀಶ್ ಕುಮಾರ್ ವಾಟಾಳ್ ಅವರು, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಹರ್ಷಿತಾ ಶಕ್ತಿನಗರದಿಂದ ಸುಮತಿ ನಾಗರಾಜ್, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ನಾಗರತ್ನ ಮಹದೇವಪುರದಿಂದ, ವಿನುತಾ ಜಯಲಕ್ಷ್ಮೀಪುರಂನಿಂದ, ಎಸ್ ಆನಂದ್ ನಾಯಕ ಸುನ್ನತ್ಗೆರೆಯಿಂದ, ರಾಜೇಂದ್ರನಗರದಿಂದ ಪಂಕಜಾ ಅವರು, ರೇಖಾ ಕನಕದಾಸ್ ನಗರದಿಂದ ರಮ್ಯಾ ಬೋಗಾದಿಯಿಂದ, ಮಾದೇಗೌಡ ಸರ್ಕಲ್ನಿಂದ ನಾಗಮಣಿಯವರು, ರಜನಿ ಮದ್ದೂರ್ನಿಂದ, ಕೆಲವೊಬ್ಬರು ಅವ್ರ ಹೆಸರನ್ನು ಕಳಿಸಿಲ್ಲ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ, ಪೋಷಿತಾ ಹಾಗೂ ಕಲ್ಪಿತಾ ವಿವೇಕಾನಂದ ಸರ್ಕಲ್ನಿಂದ, ಸ್ವರ್ಣಲತಾ ಮೈಸೂರಿನಿಂದ, ಎಸ್ ನಾಗಮಣಿ ಮೈಸೂರು ಜೆ ಪಿ ನಗರದಿಂದ, ಬೆಲ್ವತ ಗ್ರಾಮದಿಂದ ಲೋಕೇಶ್ ಆಚಾರ್, ಜೆ ಪಿ ನಗರದಿಂದ ರಾಧಾ ಜಯರಾಮ್, ಮಹಾಲಕ್ಷ್ಮಿ ಬಿಎಂ ಯರಿಯೂರ್ ಯಳಂದೂರಿನಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್ ಹಾಗೂ ಕಾಂತರಾಜಮ್ಮ ಅವರು, ನಾಗರತ್ನ ನಟೇಶ್ ಸರಸ್ವತಿಪುರಂ

0: ದಿಂದ ಉಷಾ, ಜೆಪಿನಗರದಿಂದ ಸುರಭಿ, ಮೈಸೂರಿನಿಂದ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಲಕ್ಷ್ಮೀ ಪ್ರಸನ್ನ ಹರಿಹರಪುರದಿಂದ, ಎಸ್ಎಂ ಶೋಭಾ ಹಾಸನದಿಂದ, ರತ್ನಮ್ಮ ರಾಮಕೃಷ್ಣನಗರದಿಂದ, ರೇಖಾ ಮೈಸೂರಿನಿಂದ, ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಪ್ರಶಾಂತ್, ಸುಬ್ರಹ್ಮಣ್ಯ ವಿಜಯನಗರದಿಂದ, ಪದ್ಮ ಅಂಕುಶಾಪುರದಿಂದ, ತಾರಾಸೇತುರಂ ವಿಜಯನಗರದಿಂದ, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾದಿಂದ, ವಿದ್ಯಾ ಕೆಆರ್ ನಗರದಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿಯಿಂದ, ಜಯಪ್ರಕಾಶ್ ರಾಮಕೃಷ್ಣನಗರದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರದಿಂದ, ಉಮಾ ಮೋಹನ ಮುರಳಿ ಚಿತ್ರದುರ್ಗದಿಂದ, ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂನಿಂದ, ಪ್ರೇಮ ಅಗ್ರಹಾರದಿಂದ, ಶಾಂತಲಾ ರಾಮಾನುಜ ರೋಡ್ನಿಂದ, ಉಷಾ ಅರಸ್ ಗೋಕುಲಂನಿಂದ, ಚೇತನ ಠಾಣೆಯಿಂದ, ಗೋಕುಲಂನಿಂದ ರವಿ ಕಾಳಯ್ಯ ಅವರು, ದೀಕ್ಷಾ ಆದಿತ್ಯ ಬೆಂಗಳೂರಿನಿಂದ, ಗಾಯತ್ರಿ ಸುಬ್ರಹ್ಮಣ್ಯ ಬೆಂಗಳೂರಿನಿಂದ, ಸಾವಿತ್ರಿ ಸುಮಾ ಶ್ರೀರಾಮಪುರದಿಂದ, ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೈಲರ್, ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ಹಾಗೆ ಆರ್ ಸುರೇಶ್ ಅವರು, ಮತ್ತೊಬ್ಬರು ವಿಜಯಲಕ್ಷ್ಮಿ ಕೆಆರ್ ನಗರದಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
1: ಬಹಳಷ್ಟು ಸಂದೇಶಗಳು.
0: ಹೌದು,
1: ಮ್ಯಾರಥಾನ್ ರೀತಿಯಲ್ಲಿ ಬರ್ತಾ ಇದ್ರಿ, ಮ್ಯಾರಥಾನ್ ರೀತಿಯಲ್ಲಿ ಓದ್ತಾ ಇದ್ರಿ. ಓಕೆ, ಮುಂದಿನ ಕರೆ ಹೋಗುವ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಇಲ್ಲಿಂದ?
2: ಶಿವಣ್ಣ ಅಂತ, ಮೈಸೂರು ಕಾಮನ್ ಕೆರೆ.
1: ನಮಸ್ಕಾರ ಶಿವಣ್ಣ ಅವರೇ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಪ್ರಶ್ನೆ ಕೇಳದ? ವನದಲ್ಲಿ ಏನಾದರೂ ಆದಾಯ ಸಿಗಬಹುದಾ? ವನದಲ್ಲಿ ಏನಾದರೂ ಆದಾಯ ಸಿಗಬಹುದಾ? ಸಿಗ್ಬೋದ ಶಿವಣ್ಣ?
2: ಎರಡಕ್ಷರ
1: ವನ, ನಿಮ್ಗೆ ಹೇಳಿಲ್ಲ ಎರಡಕ್ಷರ ವನ, ಹೇಳ್ಬಿಟ್ಟೆ ನೋಡಿ. ಈಗ ವನದಲ್ಲಿ ಏನಾದರೂ ಆದಾಯ ಸಿಗಬಹುದಾ? ವನ ವನ ಆದಾಯ, ನನಗೆ ಪವಮಾನ ಅಂದಂಗೆ ಆಯ್ತು ಈಗ. ನೋಡಿ ಶಿವಣ್ಣ ಅವರೇ, ಉತ್ತರ ಕರೆಕ್ಟ್ ಹೇಳ್ಬಿಟ್ಟಿದ್ರಿ. ವನದಲ್ಲಿ ಏನಾದರೂ ಆದಾಯ ಸಿಗಬಹುದಾ? ವರಮಾನ. ಉತ್ತರ ಸರಿಯಾಗಿದೆ ಶಿವಣ್ಣ, ನಮಸ್ಕಾರ ಕರೆ ಮಾಡಿದಕ್ಕೆ. ಓಕೆ, ಚಿನ್ಮಯ ಉತ್ತರ ಇತ್ತಾ?
0: ಖಂಡಿತವಾಗ್ಲೂ ಇದೆ. ಜೇಸಸ್ ನಗರ ಮೈಸೂರಿನಿಂದ ಅಂತ ಕಳಿಸಿದ್ದಾರೆ, ಅವ್ರ ಹೆಸರು ಕಳಿಸಿಲ್ಲ. ಎಚ್ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ, ಎರಡನೇ ಹಂತದಿಂದ ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಮಹಾಲಕ್ಷ್ಮಿ ಬಿಎಂ ಯರಿಯೂರ್ ಯಳಂದೂರ್ನಿಂದ, ಎಸ್ ನಾಗಮಣಿ ಮೈಸೂರು ಜೆಪಿನಗರದಿಂದ, ನಾಗರತ್ನ ಸೋಮಶೇಖರ್ ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ನಿಂದ, ನಾಗಮಂಗಲದಿಂದ ರಾಧಾ ಹಿರಿಯಣ್ಣ, ಗೋಪಿನಾಥ್ ರಾಮಕೃಷ್ಣನಗರದಿಂದ, ಜಿ ಗಿರೀಶ್ ಕುಮಾರ್ ವಾಟಾಳ್ನಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಉಮಾ ರಾಮದಾಸ್ ಮೈಸೂರಿನಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ರೇಖಾ ಕನಕದಾಸ್ ನಗರದಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಪುಷ್ಪಲತಾ ಫಣಿರಾಜ್ ಅಗ್ರಹಾರದಿಂದ, ರಮಾಮಣಿ ಸಿದ್ದಪಾಸ್ಕರ್ನಿಂದ, ಜಾಹ್ನವಿ ರಾಮಕೃಷ್ಣನಗರದಿಂದ, ಪುಷ್ಪಾ ಹುಟ್ಗಳ್ಳಿಯಿಂದ, ಶಶಿಯುಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ರೇಖಾ ವಿಜಯನಗರ ಎರಡನೇ ಹಂತದಿಂದ, ಆಶಾ ವೆಂಕಟೇಶ್ ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ಜಯಾ ಶಿವಪ್ಪ ವಿವೇಕಾನಂದ ಸರ್ಕಲ್ನಿಂದ, ಶಾಂತಲಾ ರಾಮಾನುಜ ರೋಡ್ನಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ಹರ್ಷಿತಾ ಶಕ್ತಿನಗರದಿಂದ, ಸ್ವರ್ಣಲತಾ ಮೈಸೂರಿನಿಂದ, ಗಾಯತ್ರಿ ರಮೇಶ್ ಅವರು, ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ಕಾಂತರಾಜಮ್ಮ ಹಾಗೂ ರಮೇಶ್ ಅವರು, ಎನ್ ರಮೇಶ್ ಮಾಡೋದೆ ಮಂಡಿ ಮೊಹಲ್ಲಾದಿಂದ, ವಿನುತಾ ಜಯಲಕ್ಷ್ಮೀಪುರಂನಿಂದ, ಬೆಲ್ವತ ಗ್ರಾಮದಿಂದ ಲೋಕೇಶಾಚಾರ್, ಎಸ್ ವೀರೇಶ್ ಜಯಲಕ್ಷ್ಮೀಪುರಂನಿಂದ, ರಾಜೇಂದ್ರ ನಗರದಿಂದ ಪಂಕಜಾ ಅವರು, ಹಾಗೆ ರಾಜನಿ ಮದ್ದೂರಿನಿಂದ, ಸುಮತಿ ನಾಗರಾಜ್ ಮೈಸೂರಿನಿಂದ. ಇವರಿಷ್ಟು ಜನ ಸರಿ.
1: ಶಿವಣ್ಣ ಅವರು ಅಷ್ಟು ಫಾಸ್ಟ್ ಆಗಿ ಹೇಳಿದ್ರು ಕೂಡ ಅಷ್ಟು ಸಂದೇಶವನ್ನು ಹೇಳಿದ್ರೆ ಎಷ್ಟು ಮಟ್ಟಿಗೆ ಬಹಳ ಆತರ ಕಾತರದಿಂದ ನಮಗೆ ಕೇಳಿದ್ರು ಉತ್ತರ ಕೊಡ್ತಾ ಇದ್ರಲ್ಲ.
0: ಹೌದು, ಅವ್ರು ಫಾಸ್ಟ್ ಆಗಿ ಹೇಳ್ದಾಗ್ಲೇ 40ಕ್ಕೂ ಹೆಚ್ಚು ಬಂತು. ಕಳೆದ ಸಂದೇಶಗಳು ಬಂದಾಗ 100 ದಾಟೋಗಿತ್ತು.
1: ಓಕೆ, ಈಗ ಮುಂದಿನ ಕರೆ ಹೋಗೋಕ್ಕಿಂತ ಮುಂಚೆ ಮುಖ್ಯ ಪ್ರಶ್ನೆ ಕಡೆ ಬರೋದಾದ್ರೆ ಮೂರನೇ ಕ್ಲೂ ಏನಂತ ಹೇಳಿದ್ರೆ, ಮೊದಲ ಪ್ರಶ್ನೆಯ ಉತ್ತರ ಮುಖ್ಯ ಪ್ರಶ್ನೆಯ ಉತ್ತರದ ಮೊದಲ ಹಾಗೂ ಕಡೆಯ ಅಕ್ಷರಗಳಾಗಿವೆ. ನೋಡಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಮೊದಲ ಪ್ರಶ್ನೆಯ ಉತ್ತರ, ಏನು ಮೊದಲ ಪ್ರಶ್ನೆ ಕೇಳಿದ್ವಲ್ಲ, ಅದಕ್ಕೆ ಉತ್ತರ ಬರುವಂತಹ ಎರಡಕ್ಷರದೊಂದು ಉತ್ತರ ಬರುತ್ತೆ, ಅದು ಮೊದಲ ಮತ್ತು ಕಡೆಯ ಅಕ್ಷರವಾಗಿರುತ್ತೆ ಉತ್ತರಕ್ಕೆ. ರಾಜನಿಲ್ಲದಿದ್ದರೂ ನಗರ ಎನಿಸಿಕೊಳ್ಳುತ್ತದೆ ಕಥೆಗಳಲ್ಲಿ ಹೆಚ್ಚಾಗಿ ಕೇಳಿಬರುತ್ತದೆ. ರಾಜನಗರ ಅಥವಾ ಪಟ್ಟಣಕ್ಕೆ ಪರ್ಯಾಯವಾಗಿ ಬಳಸುವ ಪದ ಯಾವುದು ಅಂತ ಹೇಳಿ, ಅದಕ್ಕೆ ಎರಡಕ್ಷರದ ಒಂದು ಪದ ಬರುತ್ತೆ. ಓಕೆ, ಅದು ಮೇನ್ ಇಟ್ಕೋಬೇಕು. ಎರಡನೇದು, ಕನ್ನಡ ನಿಘಂಟುವಿನಲ್ಲಿ ವಿವಿಧ ವಿಚಾರಗಳ ಕೃತಿಗಳನ್ನು ಹಾಗೂ ಓದುವ ಸಾಮಗ್ರಿಗಳನ್ನು ಒಂದು ಕಡೆ ಅಚ್ಚುಕಟ್ಟಾಗಿ ಕಾಯ್ದಿರಿಸುವ ಜ್ಞಾನ ದೇಗುಲ ಎಂದು ಹೇಳಲಾಗುವ ಪದ ಅನ್ನುವ ಅರ್ಥವನ್ನು ಹೊಂದಿದೆ. ಇಲ್ಲಿ ಎರಡಕ್ಷರವನ್ನು ನೀವೇ ಕಂಡುಹಿಡ್ಕೋಬೇಕು, ಹಾಗೆ ಅದರ ಜೊತೆಗೆ ಇನ್ನೊಂದು ಎರಡು ಮೂರು ಅಕ್ಷರಗಳನ್ನು ಸೇರಿಸಿದರೆ ಉತ್ತರ ಬರುತ್ತೆ. ಅಲ್ವಾ ಚಿನ್ಮಯ್?
0: ಹೌದು.
1: ಓಕೆ, ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ.
3: ನಮಸ್ತೆ ಸರ್.
1: ಯಾರು ಎಲ್ಲಿಂದ?

0: ಸಪ್ತ ಸೋದರಿಯರ ರಾಜ್ಯಗಳಲ್ಲಿರುವ ಒಂದು ರಾಜ್ಯದಲ್ಲಿರುವ ಮರ. ಸರಿಯಾದ ಉತ್ತರ ಮಣಿಪುರ.
1: ಮಣಿಪುರ ನಮ್ಮ ಗಾನ ಕೋಗಿಲೆ ಜನಪ್ರಿಯ ನಾಯಕಿ ಎಸ್ ಎನ್ ಕೆ ಅವ್ರದ್ದು ಒಂದು ಕಾರ್ಯಕ್ರಮ ಮುಂದಿನ ವಾರ ಅದು ತಂದ್ಬಿಟ್ರೆ ನಮ್ಗೆ ಭಾರಿ ಸಂತೋಷ ಆಗುತ್ತೆ.
2: ಎರಡ್ ಮೂರ್ ಕಾರ್ಯಕ್ರಮ ಮಾಡಿದ್ವಲ್ಲ ಮೂರ್ತಿ ಅವರೇ, ಕೇಳಿಲ್ವಾ ತಾವು? ಮೂರ್ ಕಾರ್ಯಕ್ರಮ ಮಾಡಿದ್ವಿ ನಾವು ಅದನ್ನ
1: ಆಕಾಶವಾಣಿ ಸತತವಾಗಿ ಕೇಳ್ತಾ ಇದೀನಿ.
2: ಹೌದು, ಮೂರ್ ಕಾರ್ಯಕ್ರಮ ಆಗಿದೆ.
1: ಅದು ಗೇಮ್ ಶೋ ನಲ್ಲಿ ನಾನು ಕೇಳಿಸ್ಕೊಳ್ಳಿಲ್ಲ.
2: ಗೇಮ್ ಶೋ ಕಾರ್ಯಕ್ರಮ ಆಗಿಲ್ಲ, ಗೇಮ್ ಶೋ ಕಾರ್ಯಕ್ರಮ ಮಾಡಿಲ್ಲ, ಬೇರೆ ಕಾರ್ಯಕ್ರಮಗಳಲ್ಲಿ ಮೂರ್ ಕಾರ್ಯಕ್ರಮಗಳು ಆಗಿದಾವೆ.
1: ಅದಾಗಿದ್ರೆ ಅದೆಲ್ಲ ಕೇಳ್ತಾ ಇದ್ದೀನಿ, ಒಂದಿವ್ಸನೂ ತಪ್ಪದೆ. ಇದಕ್ಕೆ ವಿಶೇಷವಾಗಿ ಒಂದು ಗೇಮ್ ಶೋ ಜಾನಕಿ ಅಮ್ಮ ಅವ್ರದೇ ಇಟ್ಕೊಂಡು ತಾವು ಮಲ್ಲಿ
2: ನೋಡೋಣ. ಸಾಧ್ಯ ಆದ್ರೆ ಸಾಧ್ಯ ಆದ್ರೆ ನೋಡೋಣ. ಆಯ್ತು, ಕರೆ ಮಾಡಿ ಧನ್ಯವಾದಗಳು ಮೂರ್ತಿ ಅವರು, ನಮಸ್ಕಾರ. ಮುಂದಿನ ಕರೆ ಹೋಗ್ಲಿಕ್ಕಿಂತ ಉತ್ತರ
0: ಖಂಡಿತವಾಗ್ಲೂ ಇದೆ. ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ ಮಗಧೀರ ಅಮರ ಟೈಲರ್ ಕಲಬುರಗಿಯಿಂದ, ಹಾಗೆ ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ಹರ್ಷಿತಾ ಶಕ್ತಿನಗರದಿಂದ, ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ಜೆ ಪಿ ನಗರದಿಂದ ರಾಧಾ ಜೈರಾಮ್ ಅವರು, ಮಾಧವನ್ ಚೆನ್ನೈನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ಎಸ್ ವೀರೇಶ್ ಜಯಲಕ್ಷ್ಮೀಪುರಂನಿಂದ, ರೇಖಾ ಕನಕದಾಸ್ ನಗರದಿಂದ, ಬೆಲ್ವತ ಗ್ರಾಮದಿಂದ ಲೋಕೇಶ್ ಆಚಾರ್, ಶಾಂತಿನಿ ಹಾಸನದಿಂದ, ತಾರಾ ಸೇತುರಾಮ್ ವಿಜಯನಗರದಿಂದ, ಜಯಪ್ರಕಾಶ್ ರಾಮಕೃಷ್ಣ ನಗರದಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಗೌರವ್ ಅರಸ್ ಸಿದ್ಧಾರ್ಥ ನಗರದಿಂದ, ಹಾಗೆ ವಿಜಯನಗರ ಮೈಸೂರಿನಿಂದ ಅವ್ರ ಹೆಸರು ಕಳಿಸಿಲ್ಲ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಉಮಾಮೋಹನ ಮುರಳಿ ಚಿತ್ರದುರ್ಗದಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಎಸ್ ಸುಬ್ರಹ್ಮಣ್ಯ ಜಯಂತ್ ವಿಜಯನಗರ ಎರಡನೇ ಹಂತದಿಂದ, ಗಾಯತ್ರಿ ರಮೇಶ್ವರು ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಸುಧಾರಾಜ್ ಜೆ ಎಸ್ ಎಸ್ ನಗರದಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
2: ಓಕೆ, ಮುಂದಿನ ಕರೆ ಹೋಗೋಣ. ಹಲೋ, ಹಲೋ, ನಮಸ್ಕಾರ.
3: ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
2: ಸುಬ್ರಹ್ಮಣ್ಯ ನಮಸ್ಕಾರ.
3: ನಮಸ್ತೆ ಸರ್.
2: ಪ್ರಶ್ನೆ ಕೇಳದ?
3: ಕೇಳಿ ಸರ್.
2: ಓಕೆ, ಚಿನ್ಮಯ್
0: ಪ್ರಶ್ನೆ. ದಾರ ಕಟ್ಟಿಕೊಂಡ ಶ್ರೀಕೃಷ್ಣ.
3: ಏನ್ ಮೇಡಮ್?
0: ದಾರ ಕಟ್ಟಿಕೊಂಡ ಶ್ರೀಕೃಷ್ಣ.
2: ದಾರ ಅನ್ನುವಂಥದ್ದು ಎರಡು ಅಕ್ಷರ. ಏನ
3: ಅಕ್ಷರ ಹೇಳಿ ಮೇಡಮ್ ಕೊನೆದು?
0: ದಾರ.
2: ದಾರ
3: ಕಟ್ಟಿಕೊಂಡ, ದಾರನ
2: ದಾರ ಕಟ್ಟಿಕೊಂಡ ಶ್ರೀಕೃಷ್ಣ ಅಂತ ಹೇಳಿ ಎರಡಕ್ಷರ ದಾರ.
3: ರಾರ ಅಂತಾನ?
2: ದಾರ. ಸುಬ್ರಹ್ಮಣ್ಯ ಅವರು ಕೇಳ್ತಾ ಇಲ್ವಾ? ಕೇಳ್ತಾ ಇಲ್ವಾ
3: ಸರ್?
2: ಎಂತದ್ದು?
3: ಸೂತ್ರಧಾರ.
2: ಸೂತ್ರಧಾರ ಅಲ್ಲ, ದಾರ ಅನ್ನುವ
3: ಅಕ್ಷರ ರಾ ಅಂತ ಬರುತ್ತೆ ಸರ್.
2: ಮೊದಲನೇ ಅಕ್ಷರ ದಾ ಬರುತ್ತೆ, ಕೊನೆ ಅಕ್ಷರ ರಾ ಬರುತ್ತೆ.
3: ಮೊದಲನೇ ಅಕ್ಷರ.
2: ಓಕೆ.
0: ಹಲೋ,
2: ಯಾಕೋ ನೆಟ್ವರ್ಕ್ ಸಮಸ್ಯೆ ಇತ್ತು ಅಂತ ಕಾಣಿಸುತ್ತೆ.
0: ಹೌದು,
2: ಸುಬ್ರಹ್ಮಣ್ಯ ಜಯಂತ್ ಅವರ ಕಡೆಯಿಂದ ಮುಂದಿನ ಕರೆ ಹೋಗೋಣ. ಹಲೋ,
4: ಅವರಿಗೆ ನಮಸ್ಕಾರಗಳು.
2: ನಮಸ್ಕಾರ ವಿಜಯ್ ಕೌಶಿಕ್ ಅವರೇ, ಪ್ರಶ್ನೆ ಕೇಳಿಸ್ಕೊಂಡ್ರ?
4: ದಾಮೋದರ.
2: ದಾಮೋದರ.
4: ಯ
2: ದಾರ ಕಟ್ಟಿಕೊಂಡ ಶ್ರೀಕೃಷ್ಣ, ಉತ್ತರ ದಾಮೋದರನ? ಓಕೆ, ಸರಿಯಾಗಿದೆ ವಿಜಯ್ ಕೌಶಿಕ್ ಅವರೇ, ಕರೆ ಮಾಡಿ ಧನ್ಯವಾದ, ನಮಸ್ಕಾರ.
4: ನಮಸ್ತೆ, ನಮಸ್ತೆ, ಧನ್ಯವಾದಗಳು.
2: ಚಿನ್ಮಯ್,
0: ಇದಕ್ಕೆ ಸರಿ ಉತ್ತರ ಸಾಕಷ್ಟು ಜನ ಕೊಟ್ಟಿದ್ದಾರೆ. ಸರಿ ಉತ್ತರ ಕೊಟ್ಟಿರೋರು ನಂಜುಂಡಸ್ವಾಮಿ ಸಂತೆಬಾಚನಹಳ್ಳಿಯಿಂದ, ಉಷಾ ಗುಂಡ್ಲುಪೇಟೆಯಿಂದ, ಟೈಲರ್ ಸತೀಶ್, ಶಿವಣ್ಣ ಟೈಲರ್ ಕಾಮನಕೆರೆ ಹುಂಡಿಯಿಂದ, ಪ್ರೇಮ ಅಗ್ರಹಾರದಿಂದ, ವಿಜಯಲಕ್ಷ್ಮಿ ಸಿ ಅವರು ನಂಜನಗೂಡು ಅಂತ ಕಳಿಸಿದ್ದಾರೆ, ಅವ್ರ ಹೆಸರು ಕಳಿಸಿಲ್ಲ, ಮೀರಾ ನವಳ್ಳಿಯಿಂದ, ಪದ್ಮಾ ಅಂಕುಶಾಪುರದಿಂದ, ಮಾಧವನ್ ಚೆನ್ನೈನಿಂದ, ವೀಣಾ ಶ್ರೀಕಾಂತ್ ಸರಸ್ವತಿಪುರಂನಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಚಿನ್ನಮ್ಮಳ್ಳಿ ಚಂದ್ರಶೇಖರ್ ಅವರು ಇಂದುಮತಿ ಧರ್ಮೇಂದ್ರ ವಿವೇಕಾನಂದ ಸರ್ಕಲ್ನಿಂದ, ಧನಲಕ್ಷ್ಮಿ ಮೈಸೂರಿನಿಂದ, ರೇಖಾ ಬೆಂಗಳೂರಿನಿಂದ, ಸುರಭಿ ಮೈಸೂರಿನಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ದಾಮೋದರ ಅಂತ ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ, ಎಸ್ ಸುಬ್ರಹ್ಮಣ್ಯ ವಿಜಯನಗರ ಎರಡನೇ ಹಂತದಿಂದ, ಎಸ್ ಆನಂದ್ ನಾಯ್ಕ ಸುಣ್ಣದಕೇರಿಯಿಂದ, ಬೆಲ್ವತ ಗ್ರಾಮದಿಂದ ಲೋಕೇಶ್ ಆಚಾರ್, ಹರ್ಷಿತಾ ಶಕ್ತಿನಗರದಿಂದ ರಮ್ಯಾ ಬೋಗಾದಿಯಿಂದ, ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ, ಶಾಂತಿನಿ ಹಾಸನದಿಂದ, ನಂಜನಗೂಡಿನಿಂದ ಜೀವನ ಜ್ಯೋತಿ, ನಾಗಮಣಿ ಮಾದೇಗೌಡ ಸರ್ಕಲ್ನಿಂದ, ಆರ್ ಸುರೇಶ್ ಗೌರಿಶಂಕರ್ ನಗರದಿಂದ, ಪೋಷಿತಾ ಕಲ್ಪಿತಾ ವಿವೇಕಾನಂದ ನಗರದಿಂದ, ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ಕೆ ಸ್ವಾಮಿ ವಿಜಯನಗರ ಸೆಕೆಂಡ್ ಸ್ಟೇಜ್ನಿಂದ, ತಾರಾ ಸೇತುರಾಮ್ ವಿಜಯನಗರದಿಂದ, ಜಯಶ್ರೀ ರಾಮಕೃಷ್ಣ ನಗರದಿಂದ, ಸ್ವರ್ಣಲತಾ ಮೈಸೂರಿನಿಂದ, ಚೈತ್ರ ಬಿಕೆ ಹೆಚ್ಪಿಒ ಹಾಗೂ ಆರ್ಎಂಎಸ್ ಲೇಔಟ್ ಮೈಸೂರಿನಿಂದ, ಎನ್ ರಮೇಶ್ ಮಾಳೋದೆ.

0: ಮಂಡಿ ಮೊಹಲ್ಲಾಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ಕಾಂತರಾಜಮ್ಮ, ಹಾಗೆ ನಿರ್ಮಲಾ ಮಹದೇವ್, ರಾಮಕೃಷ್ಣನಗರದಿಂದ ರಮಾಮಣಿ, ಸಿದ್ದಪ್ಪ ಸ್ಕ್ವೇರ್ನಿಂದ ಜಾಹ್ನವಿ, ರಾಮಕೃಷ್ಣನಗರದಿಂದ ನರಸಿಂಹಯ್ಯ, ಐಪಿಎಸ್ ನಗರದಿಂದ ಉಮಾರಾಮದಾಸ್, ಮೈಸೂರಿನಿಂದ ಜಿ ಗಿರೀಶ್ ಕುಮಾರ್ ವಾಟಾಳ್ ಅವರು, ಹಾಗೆ ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಗೌರವ್ ಅರ ಸಿದ್ದಾರ್ಥನಗರದಿಂದ, ಜಯಪ್ರಕಾಶ್ ರಾಮಕೃಷ್ಣನಗರದಿಂದ, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಗೋಪಿನಾಥ್ ರಾಮಕೃಷ್ಣನಗರದಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಕಲಾಪ್ರಸಾದ್ ಬೆಮ್ಮೆಲ್ನಗರದಿಂದ, ವಿನುತಾ ಜಯಲಕ್ಷ್ಮೀಪುರಂನಿಂದ, ನಾಗರತ್ನ ಸೋಮಶೇಖರ್ ಅವರು, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಸುಧಾರಾ ಜೇಸಸ್ ನಗರದಿಂದ, ಗಾಯತ್ರಿ ರಮೇಶ್ವರು, ಮಹೇಶ್ವರು ಶಿಕಾರಿಪುರದಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
1: ಓಕೆ, ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ.
2: ಹಲೋ, ನಾನು ರೇಖಾ ಅಂತ ಹೇಳಿ ಶಾರದಿನಿ ನಗರದಿಂದ ಮಾತಾಡ್ತಾ ಇರೋದು.
1: ನಮಸ್ಕಾರ ರೇಖಾ ಅವರೇ, ಪ್ರಶ್ನೆ ಕೇಳದ?
2: ಕೇಳಿ ಸರ್.
1: ಮಹದೇವ್ ಸ್ವಾಮಿ ಅವರು ಇದರ ಜೊತೆಗೆ
2: ಇದ್ದಾರೆ ಸರ್?
1: ಓಕೆ, ಇಬ್ರು ಸೇರ್ಸಿ ಉತ್ತರ ಕೊಡಿ, ಆಯ್ತಾ?
2: ಅತಿಯಲ್ಲಿರುವ
1: ಒಪ್ಪಿಗೆ, ಅತಿ ಅನ್ನುವಂಥದ್ದು ಎರಡಕ್ಷರ, ಅತಿಯಲ್ಲಿರುವ ಒಪ್ಪಿಗೆ, ಅತಿ ಅನ್ನುವಂಥದ್ದು ಎರಡಕ್ಷರ. ರೇಖಾ ಅವರೇ, ಹಲೋ ಹಲೋ
2: ಹಲೋ,
1: ಕೇಳಿಸ್ತಾ ಇದೆಯಾ ನನ್ನ ಮಾತು?
2: ಕೇಳಿಸ್ತಾ ಇದೆ.
1: ಪ್ರಶ್ನೆ ಕೇಳ್ತಾ ತಮಗೆ? ಓಕೆ, ಉತ್ತರ ಹೇಳ್ತೀರಾ? ಹಲೋ, ನಿಮ್ಮ ಧ್ವನಿ ಕೇಳ್ತಾ ಇಲ್ಲ ರೇಖಾ ಅವರೇ. ಅತಿಯಲ್ಲಿರುವ ಒಪ್ಪಿಗೆ, ಉತ್ತರ ಹೇಳಿದ್ರ ಅವರು?
2: ಅನುಮತಿ ಸರ್.
1: ಅನುಮತಿ, ರೇಖಾ ಅವರ ಉತ್ತರ ಸರಿಯಾಗಿದೆ. ಯಾಕೆ ಡಿಸ್ಟರ್ಬೆನ್ಸ್ ಇದೆ? ನಿಮ್ಮ ಧ್ವನಿ ಕಟ್ ಕಟ್ ಆಗಿ ಬರ್ತಾ ಇದೆ, ತೊಂದರೆ ಇಲ್ಲ, ಉತ್ತರ ಕರೆಕ್ಟ್ ಆಗಿ ಹೇಳಿದ್ರಿ ರೇಖಾ ಅವರೇ. ನಿಮಗೂ ಹಾಗೆ ಮಹದೇವ್ ಸ್ವಾಮಿ ಅವರು ಇಬ್ರು ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ, ಥ್ಯಾಂಕ್ ಯು ಸರ್.
1: ಓಕೆ, ಚಿನ್ಮಯ್,
0: ಖಂಡಿತ
1: ಅವರು ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ.
0: ಅವ್ರು ಸರಿಯಾಗಿ ಕೊಟ್ಟಿದ್ದಾರೆ, ಅದಕ್ಕಿಂತ
1: ನೀವು ಸರಿಯಾಗಿ ಉತ್ತರವನ್ನು ಹೇಳಬೇಕೀಗ.
0: ಹೌದು, ಪದ್ಮ ಅಂಕುಶಾಪುರದಿಂದ ಗಾಯತ್ರಿ ರಮೇಶ್ ಅವರು, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂ ಮೈಸೂರಿನಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ ಎರಡನೇ ಹಂತದಿಂದ, ನಾಗರತ್ನ ಸೋಮಶೇಖರ್ ಅವರು ಗೋಪಿನಾಥ್ ರಾಮಕೃಷ್ಣನಗರದಿಂದ, ಕಲಾಪ್ರಸಾದ್ ಬೆಮ್ಮೆಲ್ನಗರದಿಂದ, ಉಮಾರಾಮದಾಸ್ ಮೈಸೂರಿನಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಮಹಾಲಕ್ಷ್ಮಿ ಬಿಎಂ ಯರಿಯೂರು ಯಳಂದೂರಿನಿಂದ, ಪುಷ್ಪಾ ಹುಟ್ಟಗಳ್ಳಿಯಿಂದ, ಹರ್ಷಿತಾ ಶಕ್ತಿನಗರದಿಂದ, ವಿನುತಾ ಜಯಲಕ್ಷ್ಮೀಪುರಂನಿಂದ, ಎನ್ ಚಂದ್ರಶೇಖರ್ ಮಾಳವದೆ ಎಸ್ಬಿಎಂ ಲೇಔಟ್ ಬೋಗಾದಿಯಿಂದ, ಜಯಪ್ರಕಾಶ್ ರಾಮಕೃಷ್ಣನಗರದಿಂದ, ಗೌರವ್ ಅರಸ್ ಸಿದ್ದಾರ್ಥನಗರದಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ತೇಜೇಶ್ವರ ರಾವ್ ಐಪಿಎಸ್ ನಗರದಿಂದ, ಉಮಾ ಮೋಹನ ಮುರಳಿ ಚಿತ್ರದುರ್ಗದಿಂದ, ಪೂರ್ಣಿಮಾ ಜನತಾ ನಗರ ಮೈಸೂರಿನಿಂದ, ಎಸ್ ಆನಂದ್ ನಾಯಕ ಸುಣ್ಣದಕೇರಿಯಿಂದ, ರಾಧಾ ಜೈರಾಮ್ ಜೆಪಿ ನಗರದಿಂದ, ತಾರಾ ಸೇತರಾಮ್ ವಿಜಯನಗರದಿಂದ, ನಂಜುಂಡಸ್ವಾಮಿ ಸಂತೆಬಾಚನಹಳ್ಳಿಯಿಂದ, ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ಪೋಷಿತಾ ಕಲ್ಪಿತಾ ವಿವೇಕಾನಂದ ನಗರದಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಧನಲಕ್ಷ್ಮಿ ಕೆ ಸ್ವಾಮಿ ವಿಜಯನಗರ ಸೆಕೆಂಡ್ ಸ್ಟೇಜ್ನಿಂದ, ರಾಜೇಂದ್ರ ನಗರದಿಂದ ಯಶಸ್, ಸ್ವರ್ಣಲತಾ ಮೈಸೂರಿನಿಂದ, ರಾಜಿನಿ ಮದ್ದೂರಿನಿಂದ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ಎಸ್ ವೀರೇಶ್ ಜಯಲಕ್ಷ್ಮೀಪುರಂನಿಂದ, ಸುಮತಿ ನಾಗರಾಜ್, ರೇಖಾ ಕನಕದಾಸ್ ನಗರದಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ಶಾಂತಲಾ ರಾಮಾನುಜ ರೋಡ್ನಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣನಗರದಿಂದ, ಜಾಹ್ನವಿ ರಾಮಕೃಷ್ಣನಗರದಿಂದ, ಹಾಗೆ ನಂಜನಗೂಡಿನಿಂದ ಜೀವನ ಜ್ಯೋತಿ, ಮೀರಾ ನಾವಳ್ಳಿ ಅವರು ಗುಂಡ್ಲುಪೇಟೆಯಿಂದ, ಟೈಲರ್ ಸತೀಶ್, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ವಿರಾಟ್ ಹಾಗೂ ವಿನುತಾ ಕೂಡ್ಲಾಪುರ ನಂಜನಗೂಡಿನಿಂದ, ಸುಧಾರಾ ಜೇಸಸ್ ನಗರದಿಂದ, ಲತಾ ಮತ್ತು ವೇದಾರಂಗಯ್ಯ ಮೈಸೂರು ವಿದ್ಯಾರಣ್ಯಪುರಂನಿಂದ, ಎಸ್ ನಂಜುಂಡಸ್ವಾಮಿ ಟಿ ನರಸೀಪುರದಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
1: ಓಕೆ, ಸಮಯದತ್ತ ನೋಡೋಣ, ಮುಖ್ಯ ಪ್ರಶ್ನೆ ಇನ್ನೊಮ್ಮೆ ಕೇಳ್ಬೋಣ, ಇಲ್ಲ ಉತ್ತರ ಬಂದಿದೆಯಾ? ಉತ್ತರಗಳು
0: ಮುಖ್ಯ ಪ್ರಶ್ನೆಗೆ ಬಹುಶಃ ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ.
1: ಓಕೆ, ಇನ್ನೊಮ್ಮೆ ಹೇಳ್ಬಿಡ್ತೀನಿ, ರಾಜನಿಲ್ಲದಿದ್ದರೂ ನಗರ ಎನ್ನಿಸಿಕೊಳ್ಳುತ್ತದೆ, ಕತೆಗಳಲ್ಲಿ ಹೆಚ್ಚಾಗಿ ಕೇಳಿ ಬರುತ್ತದೆ, ರಾಜನಗರ ಅಥವಾ ಪಟ್ಟಣಕ್ಕೆ ಪರ್ಯಾಯವಾಗಿ ಬಳಸುವ ಪದ ಯಾವುದು ಅಂತ ಹೇಳಿ, ಎರಡಕ್ಷರದ ಪದ. ಎರಡನೇ ಕ್ಲೂ, ಕನ್ನಡ ನಿಘಂಟುವಿನಲ್ಲಿ ವಿವಿಧ ವಿಚಾರಗಳ ಕೃತಿಗಳನ್ನು ಹಾಗೂ ಓದುವ ಸಾಮಗ್ರಿಗಳನ್ನು ಒಂದು ಕಡೆ ಅಚ್ಚುಕಟ್ಟಾಗಿ ಕಾಯ್ದಿರಿಸುವ ಜ್ಞಾನ ದೇಗುಲ ಎಂದು ಹೇಳಲಾಗುವ ಪದ ಎನ್ನುವ ಅರ್ಥವನ್ನು ಹೊಂದಿದೆ. ಮೂರನೇದು, ಮೊದಲ ಪ್ರಶ್ನೆಯ ಉತ್ತರ ಮುಖ್ಯ ಪ್ರಶ್ನೆಯ ಉತ್ತರದ ಮೊದಲ ಹಾಗೂ ಕಡೆಯ ಅಕ್ಷರಗಳಾಗಿವೆ. ಅಂದರೆ ಮೊದಲ ಕ್ಲೂ ಏನು ಕೊಟ್ಟಿದ್ದೆ, ಅದಕ್ಕೆ ಎರಡಕ್ಷರದ ಒಂದು ಪದ ಬರುತ್ತೆ.
0: ಹೌದು,
1: ರಾಜನಗರ ಅಥವಾ ಪಟ್ಟಣಕ್ಕೆ ಇರುವಂಥದ್ದು ಎರಡಕ್ಷರದ್ದು, ಆ ಎರಡಕ್ಷರನೇ ಮೇನ್, ಮೊದಲ ಮತ್ತು ಕಡೆಯ ಅಕ್ಷರದ ಉತ್ತರವಾಗಿರುತ್ತೆ. ಅದಕ್ಕೆ ನೀವು ಇನ್ನೆರಡು ಇನ್ನು ಒಂದು ಎರಡು ಮೂರು ನಾಲ್ಕು ಅಕ್ಷರವನ್ನು ಸೇರಿಸ್ಬೇಕು. ಹೌದಾ ಚಿನ್ಮಯ್?
0: ಹೌದು,
1: ನಾಲ್ಕು ಅಕ್ಷರವನ್ನು ಸೇರಿಸಿದ್ರೆ ಇವತ್ತಿನ ಗೇಮ್ ಶೋ ಮುಖ್ಯ ಪ್ರಶ್ನೆಯ ಉತ್ತರವಾಗಿರುತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಸ್ವೀಕಾರ ಮಾಡಬಹುದು ಅಂತ ಕಾಣ.
0: ಹೌದು, ಬಹುಶಃ ಅದೇ ಕಡೆ ಕರೆ ಆಗಿರುತ್ತೆ.
1: ಮುಂದಿನ ಕರೆ. ಹಲೋ
3: ಹಲೋ,
1: ನಮಸ್ಕಾರ.
3: ನಮಸ್ತೆ ಸರ್.
1: ಯಾರು, ಎಲ್ಲಿಂದ?
3: ನಾವು ರಾಧಾ ಗ್ರೇಣ ನಾಗಮಂಗಲದಿಂದ ಸರ್.
1: ಕೊನೆಗೂ

0: ಸಿಕ್ತಲ್ಲ ರಾಧಾ ಮತ್ತೆ ಹಿರಿಯಣ್ಣ
1: ಹೌದು ಸರ್,
0: ಅವರಿಗೆ,
1: ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ರಿಂಗಾಗಿ ರಿಂಗಾಗಿ ತುಂಬಾ ಕಟ್ಟಾಯ್ತು ಸರ್, ಸಿಗ್ಲಿಲ್ಲ.
0: ಕೊನೆಯ ಕರೆ ಅಂತ ಭಾವಿಸ್ತೀವಿ. ರಾಧಣ್ಣ ಅವರೇ, ರಾಧಾ ಹಿರಿಯಣ್ಣ ಅವರೇ, ಪ್ರಶ್ನೆ ಕೇಳದ?
1: ಹೇಳಿ ಸರ್, ಹೇಳಿ ಸರ್.
0: ನಾಕಕ್ಕೆ ಹೋದ ಪ್ರಜೆ,
1: ನಾಗರಿಕತೆ
0: ಇನ್ನು ಮುಗಿಸೇ ಇಲ್ಲ ನಾನು. ನಾಕಕ್ಕೆ ಹೋದ ಪ್ರಜೆ,
1: ನಾಗರಿಕ
0: ನಾಗರಿಕತೆ ಅಂತಿದ್ದೀರಿ, ತಾ ಎಲ್ಲಿ ಬರ್ತದೆ ಅಲ್ಲಿ?
1: ನಾಗರಿಕ ಸರ್,
0: ನಾಗರಿಕ ಕರೆಕ್ಟಾ? ರಾಧಾ ಅವರು ಕರೆಕ್ಟ್ ಆಗಿ
1: ಸರ್ ಅಲ್ವಾ ಸರ್, ನೀವು ಹೇಳಿದ್ದು
0: ಏನ್ ಹೇಳಿ?
1: ಎರಡು ಅಕ್ಷರ
0: ಎರಡೇ
1: ಹೇಳ್ಬೇಕಂತ.
0: ಎರಡೇ ಅಕ್ಷರ, ಎರಡೇ ಅಕ್ಷರ. ರಾಧಾ ಅವರು ಉತ್ತರ ಸರಿಯಾಗಿ ಹೇಳಿದ್ರು, ಹಿರಿಯಣ್ಣ ಅವರು ಉತ್ತರ ಸರಿಯಾಗಿ ಹೇಳಿದ್ರು.
1: ಬಂದು ಹೆಲ್ಪ್ ಮಾಡಿದ್ರು ಸರ್.
0: ಓಕೆ, ಕರೆ ಮಾಡಿದ್ದೀವಿ, ಧನ್ಯವಾದಗಳು ರಾಧಾ ಹಿರಿಯಣ್ಣ ಅವರೇ.
1: ಖುಷಿ
0: ನಮಸ್ಕಾರ.
1: ಆಯ್ತು ಸರ್, ಸಿಕ್ಲಿಲ್ವಲ್ಲ ಅಂತ ಬೇಜಾರಾಗ್ತಿತ್ತು.
0: ಕೊನೆಯ ಕರೆ ನಿಮ್ದೇ ಆಗೋಯ್ತಲ್ಲ, ನಮಸ್ಕಾರ.
1: 11 ಗಂಟೆಯಿಂದ ಟ್ರೈ ಮಾಡಿದೆ,
0: ಓಕೆ ಓಕೆ, ಕರೆ ಮಾಡಿ
1: ಕೊನೆಯ
0: ಧನ್ಯವಾದಗಳು. ನಮಸ್ಕಾರ, ನಮಸ್ಕಾರ. ಓಕೆ,
1: ಧನ್ಯವಾದಗಳು ಸರ್.
0: ನಮಸ್ಕಾರ.
2: ಅವರು ಅಷ್ಟು ಸ್ಪೀಡಾಗಿ ಹೇಳಿದ್ರು, ಅವ್ರು ಹೇಳೋ ಅಷ್ಟರಲ್ಲಿ ಇನ್ನೂ ಸ್ಪೀಡಾಗಿ 5 ಜನ ಸರಿ ಉತ್ತರ ಕಳಿಸಿದ್ರು. ಸುಧಾರ ಜೆಎಸ್ಎಸ್ ನಗರದಿಂದ, ಉಮಾ ಮೋಹನ ಮರಳಿ ಚಿತ್ರದುರ್ಗದಿಂದ, ಗಾಯತ್ರಿ ರಮೇಶ್ ಅವರು ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ರೇಖಾ ಶ್ರೀನಿವಾಸ್ ವಿಜಯನಗರ 2ನೇ ಹಂತದಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಅವ್ರು ಹೇಳೋ ಅಷ್ಟರಲ್ಲಿ ಕಳಿಸಿದ್ರು.
0: ಓಕೆ, ಈಗ ಮುಖ್ಯ ಪ್ರಶ್ನೆ ಕಡೆ ಬಂದ್ಬೋಣ. ಅಲ್ಲ, ಮುಖ್ಯ ಪ್ರಶ್ನೆ ಉತ್ತರ ಹೇಳ್ಬಿಡಿ ಚಿನ್ಮಯಿ.
2: ಮುಖ್ಯ ಪ್ರಶ್ನೆಗೆ ಉತ್ತರ ಹೇಳೋಕ್ಕೂ ಮುಂಚೆ ಬಹುಶಃ ಇನ್ನೊಂದು ಕರೆ ತಗೋಬಹುದಾ? ಬೇಡವಾ?
0: ಬೇಡ, ಮುಗಿಸೋಣ,
2: ಮುಗಿಸ್ಬಿಡೋಣ. ಮುಖ್ಯ ಪ್ರಶ್ನೆಯ ಉತ್ತರ ಏನಾಗಿತ್ತು ಅಂದ್ರೆ, ಪುಸ್ತಕ ಭಂಡಾರ.
0: ಹೇಗೆ?
2: ರಾಜನಿಲ್ಲದಿದ್ದರೂ ನಗರ ಎನಿಸಿಕೊಳ್ಳುತ್ತದೆ, ಕಥೆಗಳಲ್ಲಿ ಹೆಚ್ಚಾಗಿ ಬರುತ್ತೆ, ಕೇಳಿಬರುತ್ತದೆ. ರಾಜನಗರ ಅಥವಾ ಪಟ್ಟಣಕ್ಕೆ ಪರ್ಯಾಯವಾಗಿ ಬಳಸುವ ಪದ ಯಾವುದು ಅಂತ ಕೇಳಿದ್ವಿ, ಅದು ಪುರ, ಅದಕ್ಕೆ ಉತ್ತರ. ಆಮೇಲೆ 2ನೇ ಪ್ರಶ್ನೆಗೆ ಉತ್ತರ ಏನ್ ಬರುತ್ತೆ ಅಂದ್ರೆ, ಗ್ರಂಥಾಲಯ, ಪುಸ್ತಕ ಭಂಡಾರ ಇದೆಲ್ಲ ಬರುತ್ತೆ. ಆದರೆ ಪುರ ಅದೇ ಮೊದಲನೇ ಅಕ್ಷರ, ಕಡೆ ಅಕ್ಷರ ಆಗಿರ್ಬೇಕಾಗಿದ್ದರಿಂದ ಪುಸ್ತಕ ಭಂಡಾರ ಅನ್ನೋದು ಸರಿ ಉತ್ತರ ಆಗಿತ್ತು. ಇದಕ್ಕೆ ಸರಿ ಉತ್ತರ ನಾವು ಹೇಳುವಷ್ಟರಲ್ಲಿ ಕೊಟ್ಟಿರೋರು ನರಸಿಂಹಯ್ಯ IPS ನಗರದಿಂದ, ಹಾಗೂ ಶಶಿ ಉಡುಪ ಅವರು, ಇವರಿಬ್ಬರೆ.
0: ಓಕೆ, ಹಾಗಾದರೆ ಶಶಿ ಉಡುಪ ಅವರ ವಿನ್ನರು.
2: ಇಬ್ಬರೂ ಒಂದೇ ಸಮಯದಲ್ಲಿ ಕೊಟ್ಟರು, ನರಸಿಂಹಯ್ಯ IPS ನಗರ ಅವರು ಮುಂಚೆ ಕೊಟ್ಟಿದ್ರು, ಅವರು ಈ ಬಾರಿಯ ವಿನ್ನರ್.
0: ಓಕೆ, ನರಸಿಂಹಯ್ಯ IPS ನಗರದಿಂದ ಈ ಬಾರಿಯ ವಿನ್ನರ್ ಆಗಿದ್ದರೆ, ಎರಡೇ ಉತ್ತರಗಳು ಬಂದಿದ್ದು, ಆ ಎರಡು ಉತ್ತರಗಳಲ್ಲಿ
2: ಹೌದು
0: ನಿಮ್ಮದು ಮೊದಲ ಉತ್ತರ ಆಗಿರೋದ್ರಿಂದ ನರಸಿಂಹಯ್ಯ ಅವರು IPS ನಗರದಿಂದ ಕಂಗ್ರಾಚುಲೇಷನ್. ನಿಮ್ಗೆ ಕರೆ ಮಾಡಿ ಆಕಾಶವಾಣಿಗೆ ಬರಲಿಕ್ಕೆ ಯಾವತ್ತು ಅಂತ ಹೇಳ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಬಂತು ಚಿನ್ಮಯಿ. ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸ್ಬೋದು. ವಿಳಾಸ, ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ ಮೈಸೂರು. ಇಮೇಲ್ ಕೂಡ ಮಾಡ್ಬೋದು, replyaar@gmail.com, replyaar@gmail.com ಅಂತ ಹೇಳ್ತಾ ನೀವು ಕೂಡ ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ಈ ಕಾರ್ಯಕ್ರಮಕ್ಕೆ ಕಳಿಸ್ಬಹುದು. ಆ ಕಾನ್ಸೆಪ್ಟು ನಮ್ಮ ಗೇಮ್ ಶೋಗೆ ಯೋಗ್ಯವಾಗಿದ್ದಲ್ಲಿ ನಾವು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಅದನ್ನು ಬಳಸ್ತೀವಿ ಅಂತ ಹೇಳ್ತಾ ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್,
2: ನಮಸ್ಕಾರ.
3: ಆಕಾಶವಾಣಿ ಮೈಸೂರು. ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು.
4: ಪ್ರಸ್ತುತಿ ದಿಗ್ವಿಜಯ್ ಬಿ ಹಾಗೂ ಚಿನ್ಮಯಿ KS.
3: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುತ್ತಿದೆ. ಕ್ರೀಡಾ ವಿಜ್ಞಾನ ಪ್ರಯೋಗಾಲಯಗಳ ಸ್ಥಾಪನೆಗೆ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ಫಿಸಿಯೋಥೆರಪಿಸ್ಟ್ ನೆಟ್ವರ್ಕ್ ಕೊಲೋಕ್ವಿಯಂ 2026 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸುಮಾರು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಠೀರವ ಕ್ರೀಡಾಂಗಣವನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವ ಪ್ರಸ್ತಾವನೆ ಭಾಗವಾಗಿ ಫಿಸಿಯೋಥೆರಪಿ ಹಾಗೂ ಕ್ರೀಡಾ ವಿಜ್ಞಾನಕ್ಕೆ ಪ್ರತ್ಯೇಕ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದಿದ್ದಾರೆ. ಇದರಿಂದ ಬೆಂಗಳೂರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ

0: ಕ್ರೀಡಾ ವೈದ್ಯಕೀಯ ಮತ್ತು ಫಿಸಿಯೋಥೆರಪಿ ಭೌತ ಚಿಕಿತ್ಸೆಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದರು. ಗ್ಲಾಸ್ಗೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ 1 ಚಿನ್ನ 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿ ಪ್ರಸ್ತುತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಇಂದಿನಿಂದ ಅಥ್ಲೆಟಿಕ್ಸ್ ಕುಕ್ಕುಟ ಆರಂಭವಾಗಲಿದೆ. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಕರ್ನಾಟಕದ ಲೋಕೇಶ್ ಸತ್ಯನಾಥನ್ ದೇಶವನ್ನು ಪ್ರತಿನಿಧಿಸಲಿದ್ದಾರೆ. ಈ ಮಧ್ಯಾಹ್ನ 3 ಗಂಟೆಗೆ ಅರ್ಹತಾ ಸುತ್ತಿನ ಸ್ಪರ್ಧೆ ನಡೆಯಲಿದೆ. ಇಂದಿನಿಂದ ಪ್ಯಾರಾ ಅಥ್ಲೆಟಿಕ್ಸ್ ಕೂಟ ಆರಂಭವಾಗಲಿದೆ. ಕೆಎಸ್ ಶಿಲ್ಪ F57 ಶಾರ್ಟ್ಪಟ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ಉಲ್ಲೇಖಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಯುವ ಕ್ರೀಡಾ ಸಾಧಕರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು.
1: ಮೇರೆ ಪ್ಯಾರೆ ದೇಶವಾಸಿಯೋ, ಕುಚ್ ಹಿ ದಿನ್ ಪಹಲೆ ಗ್ಲಾಸ್ಗೋ ಮೇ ಕಾಮನ್ವೆಲ್ತ್ ಗೇಮ್ಸ್ ಶುರು ಹುಯೇ. ಹರ್ ದೇಶವಾಸಿ ಭಾರತೀಯ ದಲ್ ಕೋ ನಿರಂತರ ಅಪ್ನಿ ಶುಭಕಾಮನಾಯೇ ದೇ ರಹಾ ಹೈ. ಉನ್ಕಿ ಕಾಮನಾ ಹೈ ಕಿ ಸಭಿ ಖಿಲಾಡಿ ಔರ್ ಅಥ್ಲೀಟ್ ಬೆಹತರೀನ್ ಪ್ರದರ್ಶನ್ ಕರೇ ಔರ್ ಲೋಗೋ ಕಾ ದಿಲ್ ಭಿ ಜೀತೆ. ಸಾಥಿಯೋ, ಹಮಾರೆ ಯುವಾಓ ನೇ ಹಾಲ್ ಕೆ ದಿನೋ ಮೇ ಸ್ಪೋರ್ಟ್ಸ್ ಮೇ ಕೈ ಶಾನದಾರ್ ಉಪಲಬ್ಧಿಯಾ ಹಾಸಿಲ್ ಕಿ ಹೈ. ಪಿವಿ ಸಿಂಧು ಬ್ಯಾಡ್ಮಿಂಟನ್ ಮೇ ಜಪಾನ್ ಓಪನ್ ಕಾ ಖಿತಾಬ್ ಜೀತನೆ ವಾಲಿ ಪಹಲಿ ಭಾರತೀಯ ಬನ್ ಗಯಿ ಹೈ. ಉನ್ಕಿ ಇಸ್ ಉಪಲಬ್ಧಿ ಪರ್ ಪೂರೆ ದೇಶ್ ಕೋ ಗರ್ವ ಹೈ.
0: ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಜೂನ್ 30ರಿಂದ ನಿನ್ನೆ ಸಂಜೆ 6 ಗಂಟೆಯವರೆಗೆ ಒಟ್ಟು 1,26,130 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಟ್ಟು 11,90,214 ಜನರಿಗೆ ಮತದಾರ ಗಣತಿ ನಮೂನೆಗಳನ್ನು ಈಗಾಗಲೇ ಸಂಬಂಧಪಟ್ಟ ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿರುವುದಾಗಿ ಅವರು ತಿಳಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ 15,05,315 ಮತದಾರರ ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮಾಜಿ ಶಾಸಕ ಎಚ್ಎಂ ಚಂದ್ರಶೇಖರಪ್ಪ ಅವರು ನಿನ್ನೆ ನಿಧನರಾದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಶಿವಮೊಗ್ಗ ಹೊರವಲಯದ ಹೊಸಹಳ್ಳಿ ತೋಟದಲ್ಲಿ ಜರುಗಲಿದೆ. ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆ, ಗಾಜನೂರು ಡ್ಯಾಂ ನಿರ್ಮಾಣವು ಅವರ ಶಾಸಕಾವಧಿಯಲ್ಲಿ ನಡೆದಿತ್ತು. ಕಲಬುರಗಿ ಜಿಲ್ಲೆಯ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಜನ ಮತ್ತು ಜಾನುವಾರುಗಳ ಕುಡಿಯುವ ನೀರು ಪೂರೈಕೆಗೆ ನಾರಾಯಣಪುರ ಜಲಾಶಯದಿಂದ 4.105 TMC ನೀರು ಹರಿಸಲು ಪ್ರಾದೇಶಿಕ ಆಯುಕ್ತರು ಅನುಮೋದನೆ ನೀಡಿರುವುದಾಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ 519.12 ಮೀಟರ್ಗೆ ತಲುಪಿದೆ. ಜಲಾಶಯದಲ್ಲಿ 114.896 TMC ನೀರು ಸಂಗ್ರಹವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಹಾಗೂ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯದಿಂದ ನೀರು ಹರಿಬಿಡಲಾಗಿದ್ದು ಕೃಷ್ಣಾ ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಕೋರಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ನಾಳೆಯಿಂದ 3 ದಿನ ಸಂಗೀತೋತ್ಸವ ನಡೆಯಲಿದೆ. ಮಾಜಿ ರಾಷ್ಟಪತಿ ಹಾಗೂ ಕ್ಷಿಪಣಿ ತಜ್ಞ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ಅಬ್ದುಲ್ ಕಲಾಂ ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಧರಂ ಸಿಂಗ್ ಅವರು ನಾಡಿಗೆ ನೀಡಿದ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನೀ ಆಪರೇಷನ್ ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು ಕೇಳುತ್ತೀರಿ. ಕೇಳಿ ನೀ ಆಪರೇಷನ್.
1: ಆಪರೇಷನ್ ನೀ ಇದೇನಪ್ಪ ಇದು? ಆಪರೇಷನ್ ಸಿಂಧೂರ ತರಹ ನಮ್ಮ ಕಾಲುಗಳದ್ದು ಒಂದು ಯುದ್ಧವೇನು ಇರಬಹುದು. ಆಪರೇಷನ್ ಎಂದ್ರೇನೆ ಭಯ. ಅದು ದೇಹದ ಯಾವ ಭಾಗಕ್ಕೆ ಆಗಲಿ ಒಂದು ರೀತಿ ಯುದ್ಧವಿದ್ದಂತೆಯೇ. ಈ ಮಂಡಿ ನೋವು ಇಷ್ಟೊಂದು ದೀರ್ಘಕ್ಕೆ ಹೋಗುತ್ತದೆ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ಅಷ್ಟೊಂದು ಸೀರಿಯಸ್ ಆಗಿಯೂ ತೆಗೆದುಕೊಂಡಿರಲಿಲ್ಲ. ಏನೋ ವಯೋಮಾನಕ್ಕೆ ತಕ್ಕಂತೆ ಮಂಡಿಗಳಲ್ಲಿ ಸವಕಳಿ ಬಂದು ನೋವಾಗುತ್ತದೆ, ನಡೆಯಲು ಕಷ್ಟವಾಗುತ್ತದೆ ಅಷ್ಟೇ ಅಂದುಕೊಂಡಿದ್ದೆ. ಎಡಗಾಲು, ನೀನು ಅಷ್ಟಾದರೂ ನೋವು ಕೊಡುತ್ತಿದ್ದೆ. ನಾನೇನು ಎಂದೂ ನೋವನ್ನುಂಟು ಮಾಡಿಲ್ಲ, ನನ್ನಿಂದ ಯಾವ ತಪ್ಪೂ ಆಗಿಲ್ಲ. ಆದರೂ ನನಗೂ ಆಪರೇಷನ್ ಎಂದರೆ ಅನ್ಯಾಯವಲ್ಲವೇ? ಬಲಗಾಲು, ಹೌದು, ಎರಡೂ ಮಂಡಿಗಳಿಗೆ ಆಪರೇಷನ್ ಎಂಬುದು ನಿಶ್ಚಿತವಾಗಿದೆ, ನಿಜ. ನಿನಗೆ ಈಗಲ್ಲದಿದ್ದರೂ ಇನ್ನು 6 ತಿಂಗಳು ಬಿಟ್ಟು ಆಪರೇಷನ್ ಮಾಡೇ ಮಾಡ್ತಿದ್ರು. ಎಡಗಾಲು, ಯಾಕೆ? ನನಗೆ ನಿನ್ನ ತರಹ ನೋವೇ ಉಂಟಾಗಿಲ್ಲ, ನನ್ನಿಂದ ಎಂದೂ ನಡೆಗೆ ಅಪಚಾರವಾಗಿಲ್ಲ. ನೀನು ಸೊಟ್ಟೆಗೆ ನಡೆದರೂ ನಾನು ಬ್ಯಾಲೆನ್ಸ್ ಮಾಡಿ ನಡಿಗೆ ಮುಂದೆ ಸಾಗುವಂತೆ ಸಹಕರಿಸುತ್ತಿದ್ದೆ. ನನಗಿದು ಅನ್ಯಾಯವೇ? ಸರಿ ಬಲಗಾಲು, ಅದು ಹಾಗಲ್ಲ. ನಾವಿಬ್ಬರು ಒಂದೇ ಕಾಲಕ್ಕೆ ಹುಟ್ಟಿದವರಲ್ಲವೇ, ಅವಳಿ ಜವಳಿ ಅಂದುಕೋ. ಒಂದು ಕಾಲಿಗಾದದ್ದು ಇನ್ನೊಂದಕ್ಕೂ ಆಗಲೇಬೇಕು. ಎಡಗಾಲು, ಹಾಗೇನಾದರೂ ನಿಯಮವಿದೆಯೇ? ಆಗಲಿ ಬಿಡು, ನಿನಗೇನಾಗುತ್ತದೋ ಅದೇ ನನಗೂ ಆಗುತ್ತದೆ. ಅನುಭವಿಸುವುದು ನಮ್ಮ ಹಣೆ ಬರಹವಷ್ಟೇ. ಬಲಗಾಲು, ಈ ನೀ ರಿಪ್ಲೇಸ್ಮೆಂಟು ಆಗಬಾರದೆಂದು ನಮ್ಮ ಒಡತಿಯಾದ ಈ ಮೇಡಮ್ ತುಂಬಾ ಪ್ರಯತ್ನಪಟ್ರಪ್ಪ. ಈ ಅಲೋಪತಿ ಆಸ್ಪತ್ರೆಯ ಮೆಟ್ಟಿಲನ್ನೇ ತುಳಿದಿರಲಿಲ್ಲ ಅವರು. ಡಾಕ್ಟರ್ ಕಣ್ಣಿಗೆ ಬಿದ್ದರೆ ಸಾಕು, ಎಲ್ಲಿ ಆಪರೇಷನ್ ಅಂತಾರೆ ಎಂದು ದೂರವೇ ಉಳಿದಿದ್ರು. ಎಡಗಾಲು, ಹೌದು, ನಾನೂ ಗಮನಿಸಿದ್ದೀನಿ. ಈಗಾಗಲೇ 15-20 ವರ್ಷಗಳಿಂದಲೂ ಈ ಸಮಸ್ಯೆ ಇದ್ದೇ ಇತ್ತು. ಆಯುರ್ವೇದದ ಉಪಚಾರವಂತೂ ಸದಾ ನಡೆದೇ ಇದೆ. ಅದಕ್ಕಿಂತ ಮೊದಲು ನಮ್ಮ ಬಗ್ಗೆ ಸ್ವಲ್ಪನಾದರೂ ಯೋಚಿಸಬೇಕಿತ್ತಲ್ಲವೇ? ಇಡೀ ದೇಹದ ಭಾರ ಹೊತ್ತ ನಮ್ಮ ಬಗ್ಗೆ ಒಂದು ದಿನ ಕೂಡ ಕಾಳಜಿ ಮಾಡಲಿಲ್ಲವಲ್ಲ. ಎಡಗಾಲು, ಅದ್ಯಾಕೆ? ಬಾಣಂತನದ ಸಂದರ್ಭಗಳಲ್ಲಿ ಕಾಳಜಿ ವಹಿಸಿರಲಿಲ್ಲವೇ? ಆಗ ಸಾಕಷ್ಟು ಉಪಚಾರ ಕಂಡಿದ್ವಿ. ಹೌದು, ಆದರೆ ಮುಂದೆ ಒಮ್ಮೆನೂ ನಮ್ಮ ಬಗ್ಗೆ ಯೋಚಿಸಲಿಲ್ಲವಲ್ಲ ಎಂಬುದು ನನ್ನ ಆಪಾದನೆ. ಎಡಗಾಲು, ಆವಾಗ ಯಾರಿಗೆ ತಾನೇ ಆ ಬಗ್ಗೆ ಚಿಂತೆ ಮಾಡಲು ಪುರುಸತ್ತಿರ್ತದೆ? ಸಂಸಾರ ರಥಕ್ಕೆ ಹೆಗಲು ಕೊಟ್ಟು ಮುನ್ನಡೆಸುವಲ್ಲಿ ಮಗ್ನರಾಗಿರ್ತಾರೆ. ಆಗ ಶರೀರವೂ ಗಟ್ಟಿಮುಟ್ಟಾಗಿರ್ತದೆ. ಯಾವ ವಿಕಾರಗಳು ಇಲ್ಲದಿದ್ದಾಗ ಸುಮ್ಮನೆ ಯಾರು ಕಾಳಜಿ ಮಾಡ್ತಾರೆ? ಬಲಗಾಲು, ನೀನೇನೋ ಹೇಳ್ತೀಯಾ ಬಿಡು, ಆದರೆ ಮಕ್ಕಳನ್ನು ಹೊತ್ತು ಹೆತ್ತು ದೊಡ್ಡವರನ್ನಾಗಿ ಮಾಡುವಲ್ಲಿ ನುಗ್ಗಾಗಿ ಹೋಗ್ತಾರೆ, ನಿಜ. ಅಷ್ಟರಲ್ಲಿ ದೇಹದ ಮೇಲ್ಭಾಗದಲ್ಲಿ ಎಷ್ಟೊಂದು ವೈಪರೀತ್ಯಗಳುಂಟಾಗುತ್ತವೋ ಆ ದೇವರೇ ಬಲ್ಲ. ಅವಕ್ಕೆಲ್ಲ ಕಾಳಜಿ ಮಾಡೇ ಮಾಡ್ತಾರಲ್ವೇ? ಎಡಗಾಲು, ಆಗೆಲ್ಲ ನಾವು ಸಹಕರಿಸಿಲ್ವಾ? ಅವರ ಜೊತೆ ಜೊತೆಗೆ ಹೆಜ್ಜೆ ಹಾಕಿಲ್ಲವಾ? ಅದು ನಮ್ಮ ಕರ್ತವ್ಯ ತಾನೇ. ಅವರು ನಡೆ ಎಂದಲ್ಲಿ ನಡೆಯಬೇಕು, ಕೂಡು ಎಂದಲ್ಲಿ ಕೂಡಬೇಕು, ಓಡು ಎಂದಲ್ಲಿ ಓಡಬೇಕು. ನಮ್ಮ ಕಾಲದಲ್ಲಂತೂ ಕಾರು ಬೈಕು ಯಾವ ಸೌಲಭ್ಯಗಳೂ ಇರಲಿಲ್ಲ. ಶಾಲೆಗೆ ಪಿಕಪ್ಪು ಡ್ರಾಪು ಇವೆಲ್ಲ ಕನಸಿನ ಮಾತೇ ಸರಿ. ಬಸ್ ಅನುಕೂಲ ಕೂಡ ಇರಲಿಲ್ಲ. ಎಷ್ಟೇ ದೂರವಾದರೂ ನಡೆದೇ ಹೋಗಬೇಕಾಗುತ್ತಿತ್ತು. ಆಗ ಕಷ್ಟಪಟ್ಟಿದ್ದರ ಪರಿಣಾಮವೇ ಈ ಸವಕಳಿಯ ಸ್ವರೂಪವಾಗಿರಬಹುದಲ್ವೇ? ಆ ದಿನಗಳಲ್ಲಿ ಗುರಿ ಮುಟ್ಟುವುದೊಂದೇ ನಮ್ಮ ಉದ್ದೇಶವಾಗಿರುತ್ತಿತ್ತು. ಎಡಗಾಲು, ಹಾಗಾದರೆ ಈಗಿನವರಿಗೆ ಮಂಡಿ ಸವೆಯೋದೇ ಇಲ್ಲವೇ? ಅಥವಾ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವ ಹಳ್ಳಿಗಾಡಿನ ಜನರಿಗೆ ಈ ತರದ ಸಮಸ್ಯೆಗಳೇ ಇಲ್ಲವೇ? ಬಲಗಾಲು, ನಿನ್ನೆರಡೂ ಪ್ರಶ್ನೆಗಳಿಗೆ ಉತ್ತರ ಸುಲಭವಾಗಿದೆ. ಹಳ್ಳಿಗಾಡಿನಲ್ಲಿ ದುಡಿಯುವ ಪರಿಶ್ರಮಿ ಜೀವಿಗಳಿಗೆ ದಿನನಿತ್ಯದ ಕೆಲಸ ರೂಢಿಯಾಗಿರುವುದರಿಂದ ಅವರ ಸ್ನಾಯುಗಳು ಗಟ್ಟಿಯಾಗಿ ಅದೇ ರೀತಿಯ ಜೀವನಕ್ಕೆ ಒಗ್ಗಿರುತ್ತವೆ. ಹೀಗಾಗಿ ಅವರ ಆರೋಗ್ಯ ಚೆನ್ನಾಗೇ ಇರುತ್ತದೆ. ಆಹಾರ ಪದ್ಧತಿಯೂ ಸರಳವಾಗಿರುತ್ತದೆ. ನಿಸರ್ಗದ ಸಹಜ ವಾತಾವರಣದಲ್ಲಿ ಅವರು ದಿನ ಕಳೆಯುವುದರಿಂದ ಅವರು ನಿರೋಗಿಗಳಾಗಿ ದೀರ್ಘಾಯುಷಿಗಳಾಗಿರ್ತಾರೆ. ಈಗಿನ ಕಾಲದಲ್ಲಿ ನಡಿಗೆಯೇ ಇಲ್ಲದೆ ಬರೀ ವಾಹನಗಳಲ್ಲೇ ಓಡಾಡುವವರಿಗೆ ಮಂಡಿ ಸವೆಯದೇ ಇರಬಹುದಲ್ಲವೇ? ಬಲಗಾಲು, ಅವರಿಗೆ ಬೇರೆ ತರ ವಿಕಾರವಾಗಬಹುದು. ಕುಳಿತಲ್ಲೇ ಕುಳಿತು ತೂಕ ಅರ್ಥಾತ್ ಮೈ ಭಾರ ಹೆಚ್ಚಾಗಬಹುದು. ಅದೇನೋ ಕೊಲೆಸ್ಟ್ರಾಲ್ ಅಂತಾರಲ್ಲ, ಕೊಬ್ಬು, ಅದು ಹೆಚ್ಚಾಗಿ ಆರೋಗ್ಯದಲ್ಲಿ ಹೇರುಪೇರು ಉಂಟಾಗಬಹುದು. ಅದಕ್ಕೆಂದೇ ಈ ಶುಗರು, ಬಿಪಿ, ಥೈರಾಯ್ಡ್ ಇತ್ಯಾದಿ ಎಲ್ಲ ಬಂದದ್ದು. ಎಡಗಾಲು, ಇದೇ ಕಾರಣಕ್ಕಿರಬಹುದು ಇಂದಿನ ದಿನಗಳಲ್ಲಿ ಎಲ್ಲರಿಗೂ ಹೆಲ್ತ್ ಕಾನ್ಶಿಯಸ್ ಬಂದಿರುವುದು. ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಆಗಿದೆ. ವಾಕಿಂಗು ಕಂಪಲ್ಸರಿ ಆಗಿದೆ, ಜೊತೆಗೆ ಯೋಗಾಭ್ಯಾಸದ ತರಬೇತಿಯೂ ಅಗತ್ಯವೆನಿಸಿದೆ. ಆಗ ಜನರ ಜೀವನ ಪದ್ಧತಿಯೇ ಬೇರೆ ಆಗಿತ್ತು. ಶರೀರದ ಎಲ್ಲ

ಅಂಗಾಂಗಗಳಿಗೂ ಶ್ರಮದ ಕೆಲಸಗಳಿರುತ್ತಿದ್ದವು. ಕುಟ್ಟುವುದು, ಬೀಸುವುದು, ಬಟ್ಟೆ ಒಗೆಯುವುದು ಮುಂತಾದವು. ಆಗ ಕೆಳಗೆ ಕುಳಿತುಕೊಂಡೇ ಅಡುಗೆ ಮಾಡುತ್ತಿದ್ದರಲ್ವಾ? ಇದರಿಂದ ಏಳುವುದು, ಕೂಡುವುದು ಹೀಗೆ ವ್ಯಾಯಾಮಪರ ಚಟುವಟಿಕೆಗಳೇ ಸಹಜವಾಗಿ ಸಾಗುತ್ತಿದ್ದ ಕಾರಣ ದೇಹದ ಅವಯವಗಳೆಲ್ಲ ಸ್ಟ್ರಾಂಗ್ ಆಗಿರುತ್ತಿದ್ದವು. ಯಾವಾಗ ಅಡುಗೆ ಕಟ್ಟೆ ಬಂತೋ, ನಿಂತುಕೊಂಡು ಅಡುಗೆ ಮಾಡುವ ಫ್ಯಾಷನ್ ಪದ್ಧತಿಯ ಆವಾಹನೆಯಾಯಿತೋ, ಅಂದಿನಿಂದ ಕಾಲುಗಳು ಮರಗಟ್ಟಿ ನಿಲ್ಲುವುದು ಶುರುವಾಯಿತು. ಅದೇ ರೀತಿ ಊಟಕ್ಕೆ ಡೈನಿಂಗ್ ಟೇಬಲ್ ಬಂತು, ಕಾಲುಗಳು ಸೆಟೆದು ನಿಲ್ಲತೊಡಗಿದವು. ಕಾಲು ಮಡಚಿ ಕೆಳಗೆ ಕುಳಿತುಕೊಳ್ಳೋದು, ಚಕ್ಕಳ ಮಕ್ಕಳ ಹಾಕೋದು ಮರೆತೇ ಹೋಯಿತು ಎಡಗಾಲು. ಇದರ ಪರಿಣಾಮವಾಗಿ ವಿಸರ್ಜನೆಯ ಪ್ರಕಾರವೂ ಬದಲಾಯಿತು, ಕಮೋಡ್ ಬಂತು. ಇವೆಲ್ಲ ಸುಧಾರಣೆಗಳು ಸುಲಭೋಪಾಯಗಳೆಂದು ಹೊರಗಣ್ಣಿಗೆ ತೋರಿದರೂ ಆರೋಗ್ಯಕ್ಕೆ ಇವೆಲ್ಲ ಬಾಧಕಗಳೇ ಆದವು. ಅದೇನೇ ಇರಲಿ, ನಮ್ಮ ಕಾಲುಗಳ ಸ್ನಾಯುಗಳಂತೂ ಇಟ್ಟಾಂಗೆ ಇರುವ ನಿಷ್ಪಾಪಿಗಳು. ನಡೆದರೆ, ಓಡಿದರೆ, ಕಸರತ್ತು ಮಾಡಿದರೆ ಮಾತ್ರ ಮಾಂಸಖಂಡಗಳು ಬಲಗೊಂಡು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ. ಇನ್ನು ದೇಹದ ಮೇಲ್ಭಾಗದಲ್ಲಿ ಏನೇನು ಸ್ಥಿತ್ಯಂತರಗಳಾಗುತ್ತವೆಯೋ, ಕಣ್ಣು, ಕಿವಿ, ಮೂಗು, ಗಂಟಲು, ಬಾಯಿ ಇವೆಲ್ಲ ಒಂದು ಪಕ್ಷವಾದರೆ, ಶಿರೋಭಾಗದಲ್ಲಿರುವ ಮೆದುಳು ಅತ್ಯಂತ ಸೂಕ್ಷ್ಮ ಪ್ರಕೃತಿಯದಾಗಿರುತ್ತದೆ. ಶ್ವಾಸಕೋಶ ಹೃದಯಗಳ ಭಾಗಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಭಯವಾಗುತ್ತದೆ. ಹೊಟ್ಟೆಯಂತೂ ಸಮುದ್ರವಿದ್ದಂತೆ, ಅಲ್ಲಿ ಏನೇನು ನಡೆಯುತ್ತದೆಯೋ ಆ ದೇವರಿಗೆ ಗೊತ್ತು. ಬಲಗಾಲು, ಸಾಕು ಸಾಕು, ಅವುಗಳದೆಲ್ಲ ರಗಳೆ ನಮಗೆ ಬೇಡವೇ ಬೇಡ. ಇಡೀ ದೇಹಕ್ಕೆ ಆಧಾರ ಸ್ತಂಭಗಳಂತಿರುವ ನಮ್ಮ ಈ ಕಾಲುಗಳ ಬಗ್ಗೆ ಮಾತ್ರ ಯೋಚಿಸೋಣ ಎಡಗಾಲು. ಹಾಗೇ ಆಗ್ಲಿ, ವಯಸ್ಸಿದ್ದಾಗ ನಾವು ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟೆವು. ಆಗ ನಡಿಗೆಗೆ ವಿಶೇಷ ಅವಕಾಶವಿತ್ತು, ಅದನ್ನೂ ಪಾಲಿಸಿದೆವು. ಕೆಲವು ದಿನ ಹಳೆಯ ಪದ್ಧತಿಯ ಪ್ರಕಾರ ಕೆಳಗೆ ಕುಳಿತುಕೊಂಡೇ ಅಡುಗೆ ಇತ್ಯಾದಿ ಕಾರ್ಯಗಳಲ್ಲಿಯೂ ಜೊತೆಗೂಡಿದೆವು. ಬಲಗಾಲು, ಬಹುಬೇಗ ಬದಲಾವಣೆ ಬಂತು. ಮಿಕ್ಸರ್ ಗ್ರೈಂಡರ್ ಬಂತು, ಗ್ಯಾಸ್ ಬಂತು, ಗೀಜರ್ ಬಂತು, ಗಾಡಿ ಬಂತು, ಕಾರ್ ಬಂತು. ಹೊಸ ಸೌಲಭ್ಯಗಳು ಬಂದಂತೆಲ್ಲ ಸುಖ ಸಂತೋಷ ಹೆಚ್ಚಾಯಿತು. ವಾಷಿಂಗ್ ಮಷೀನ್, ಡಿಶ್ ವಾಷರ್ ಬಂದ ಮೇಲಂತೂ ಇನ್ನೂ ಸೌಕರ್ಯಗಳು ಹೆಚ್ಚಾಗಿ ಸಮಯ ಹೆಚ್ಚು ಉಳಿತಾಯವಾಗತೊಡಗಿತು. ಸಂಪಾದನೆಗೆ ಪುರುಷನೊಬ್ಬನೇ ದುಡಿದರೆ ಸಾಕಾಗಲಿಕ್ಕಿಲ್ಲವೆಂದು ಮನೆಯ ಗೃಹಿಣಿಯೂ ದುಡಿಯತೊಡಗಿದಳು. ಸಂಪಾದನೆ ಜಾಸ್ತಿಯಾದಂತೆ ಕಂಡು ಬಂದಾಗ ಜೀವನದ ಅಗತ್ಯತೆಗಳು ಹೆಚ್ಚಾಗತೊಡಗಿದವು. ಅವುಗಳನ್ನು ಪೂರೈಸಲು ಮತ್ತೆ ದುಡಿತ, ಹಗಲಿರುಳೆನ್ನದೇ ಗಾಣದೆತ್ತಿನಂತೆ ದುಡಿಯುವ ಅಗತ್ಯತೆ ಉಂಟಾಯಿತು. ಇಷ್ಟನ್ನೆಲ್ಲ ನಾವ್ಯಾಕೆ ಯೋಚಿಸಬೇಕಪ್ಪ? ಕಾಲಚಕ್ರದ ಗತಿಯಲ್ಲಿ ಬದುಕುವ ಜೀವಿಗಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಕಡಿಮೆಯಾಯಿತು. ಕುಳಿತಲ್ಲೇ ಕೆಲಸ, ನಿಂತು ಅಡಿಗೆಯ ಕ್ರಮ, ಸಮಯಾಭಾವ, ಪರಸ್ಪರ ಮಾತುಕತೆಯಲ್ಲಿ ಚ್ಯುತಿ, ಅನಿವಾರ್ಯದ ಮೌನ, ಇವೆಲ್ಲ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನುಂಟು ಮಾಡತೊಡಗಿದವು. ಹೊರಗೆ ದರ್ಶಿನಿಗಳಲ್ಲಿ ನಾಲಿಗೆ ಚಪಲಕ್ಕಾಗಿ ತಿಂಡಿ ತೀರ್ಥ ಸವೆಯೋದು ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರತೊಡಗಿತು. ಹೋಗ್ಲಿ, ನಮಗೆ ಇದೆಲ್ಲ ಯಾಕೆ? ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾನೆ ಇದ್ದೀವಲ್ಲ, ಈ ಆಪರೇಷನ್ ಯಾಕೆ ಬಂತು ಅಂತ ನನ್ನ ಚಿಂತೆ. ಬಲಗಾಲು, ಈಗ ಚಿಂತೆ ಮಾಡಿ ಏನ್ ಪ್ರಯೋಜನ? ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಎಂಬ ಜಾಯಮಾನವಲ್ಲವೇ ನಮ್ಮದು. ಆದರೂ ಆಪರೇಷನ್ ಎಂದರೆ ಯಾಕೋ ಭಯ. ಬಲಗಾಲು, ಭಯ ಬಿಟ್ಟು ಬಿಡು, ಗುಂಡಿಗೆ ಗಟ್ಟಿ ಮಾಡಿಕೊಳ್ಳೋಣ. ಮುಂದೆ ಕಾಲುಗಳಲ್ಲಿ ನೋವು ಕಡಿಮೆಯಾಗಿ ಚೆನ್ನಾಗಿ ನಡೆಯಬಲ್ಲವೆಂದು ಡಾಕ್ಟರ್ ಹೇಳಿದ್ದಾರಲ್ಲವೇ? ಎಷ್ಟೋ ಜನ ಈ ಆಪರೇಷನ್ಗೆ ಒಳಗಾದವರು ಇದೇ ಮಾತನ್ನೇ ಹೇಳಿದ್ದಾರೆ. ಮಂಡಿ ಮೇಲೆ ಉದ್ದಕ್ಕೆ ಕೊರಿತಾರೆ, ಒಳಗಿನ ಡ್ಯಾಮೇಜ್ ಎಲ್ಲ ತೆಗಿತಾರೆ, ಒಳಗೆ ಯಾವುದೋ ಮುಖ್ಯವಾದ ವಸ್ತುವನ್ನ ತುಂಬುತ್ತಾರೆ, ಹೊಲಿಗೆ ಹಾಕಿ ಬಂದ್ ಮಾಡ್ತಾರ. ಇಷ್ಟೆಲ್ಲ ಮಾಡೋವರೆಗೆ ನಮ್ಮ ಗತಿ ಏನಾಗ್ತದೆ? ಡಾಕ್ಟರ್ ಅಂತೂ ಪರಿಚಯದವರೇ ಇದ್ದಾರೆ, ಪರಿಣಿತರು, ಅನುಭವಿಕರೂ ಆಗಿದ್ದಾರೆ. ಅವರನ್ನೇ ನಂಬುವುದು, ದೇವರ ಮೇಲೆ ಭಾರ ಹಾಕೋದು, ಸುಮ್ಮನಿದ್ದು ಬಿಡೋದು, ಆಗೋದು ಹಾಗೇ ಆಗುತ್ತದೆ. ನಮಗೆ ನಾವೇ ಧೈರ್ಯ ತಂದುಕೋಬೇಕು. ಇಷ್ಟು ದಿನಗಳಿಂದಲೂ ಇಲ್ಲದ್ದು ಇದೀಗ ಒಮ್ಮೆಲೆ ಆಪರೇಷನ್ ಮಾಡುವ ಸ್ಥಿತಿ ಹೇಗೆ ಬಂತು ಅಂತ ಒಂದೆರಡು ದಿನಗಳಿಂದಲೂ ಯೋಚಿಸಲೇ ಇದ್ದೀನಿ, ಆದರೆ ಉತ್ತರ ಹೊಳಿತಾ ಇಲ್ಲ. ಒಂದು ದಿನ ಮಾರ್ಕೆಟ್ನಲ್ಲಿ ಅಡ್ಡಾಡುವಾಗ ನನ್ನ ಮಂಡಿ ಇರುವ ಜಾಗದಲ್ಲಿ ಏಕಾಏಕಿ ಚಳಕ್ಕೆಂದು ಸದ್ದಾಗಿ ಒಂದು ಬಗೆಯ ನೋವು ಕಾಣಿಸಿಕೊಂಡಿತು. ಅಂದಿನಿಂದ ಹೆಜ್ಜೆ ಇಡಲು ಕಷ್ಟವಾಗತೊಡಗಿತು. ಕಾಲು ಉಳುಕಿತೇನೋ ಎಂದುಕೊಂಡಿದ್ದೆ. ಪುಣ್ಯಕ್ಕೆ ಪರಿಚಯದವರು ಸಿಕ್ಕು, ಅವರೇ ಮನೆ ಮುಟ್ಟಿಸಿದ್ದರು. ಎರಡು ದಿನ ಪೇನ್ ಕಿಲ್ಲರ್ ಮಾತ್ರೆ ಸೇವಿಸಿ ಹೇಗೋ ಬೆಂಗಳೂರಿಗೆ ಬಂದು ಸೇರಿದ್ರು ಎಡಗಾಲು. ಹೌದು, ನೆನಪಿದೆ. ಅಂದಿನಿಂದ ವಾಕಿಂಗೂ ಬಂದಾಯಿತು, ನಾನೂ ತುಂಬಾ ಸಹಕರಿಸಿದೆ, ಆದರೆ ನೋವು ಕಡಿಮೆ ಆಗಲೇ ಇಲ್ಲ. ಡಾಕ್ಟರ ಕಣಿಗೆ ಬೀಳಲೇಬೇಕಾಯಿತು. ಇದು ಒಂದು ನೆಪವಾಯಿತಷ್ಟೇ. ಡಾಕ್ಟರು ತಪಾಸಣೆ ಮಾಡಿದ ಮೇಲೆ, ಎಕ್ಸ್ರೇ ರಿಪೋರ್ಟ್ ನೋಡಿದ ಮೇಲೆ ಈ ಗ್ರಹಚಾರ ಕಾದಿತ್ತು, ಆಪರೇಷನ್ ಅನಿವಾರ್ಯವಾಯಿತು. ಹಣೆ ಬರಹದಲ್ಲಿದ್ದದ್ದು ತಪ್ಪಿಸಲು ಸಾಧ್ಯವಿಲ್ಲ. ಇಬ್ಬರೂ ಕೂಡಿ ಹೇಗೋ ಸಹಕರಿಸಿದರಾಯಿತು. ಬಲಗಾಲು, ಒಂದು ತಿಂಗಳು ಟೈಂ ಕೊಟ್ಟಿದ್ದರು ಯೋಚನೆ ಮಾಡಲು. ಮಕ್ಕಳ ಬೇಸಿಗೆ ಪ್ರವಾಸ ಮುಗಿಯಲಿ, ಅಲ್ಲಿಯವರೆಗೆ ಸಮಯವಿದೆ ಎಂದುಕೊಂಡಿದ್ದೆವು. ಮಕ್ಕಳಂತೂ ನಿರ್ಧರಿಸಿಯಾಗಿದೆ, ಕೊನೆ ನಿರ್ಧಾರವನ್ನು ಮೇಡಂಗೆ ಹೇಳಲು ಬಿಟ್ಟಿದ್ದಾರೆ. ನೋವು ತಾಳದೆ ಒಪ್ಪಿಕೊಂಡು ಬಿಡ್ತಾರೆ. ಈಗ ಅನುಭವಿಸ್ತಾ ಇರೋ ನೋವಿನಿಂದ ಮುಕ್ತಿ ಪಡೆಯಬೇಕೆಂದ್ರೆ ಇದೊಂದೇ ದಾರಿ ಅಂತ ಇದ್ರು. ಯಾಕೋ ನನಗಂತೂ ಭಯವಾಗ್ತಾ ಇದೆ. ಹಿಂದೆ ಅದೇನೋ ಆಯುರ್ವೇದದ ಚಿಕಿತ್ಸೆ ಮಾಡಿಸಿಕೊಂಡಿದ್ರಲ್ಲ, ಅದಕ್ಕೆ ಜಾನು ಬಸ್ತಿ ಅಂತ ಅಂದ್ ಕರೆದಿದ್ರು. ಮಂಡಿ ಮೇಲೆ ಕಣಕದ ಕಟ್ಟೆ ಕಟ್ಟಿ ನೋವಿನ

0: ನೇ ಬಿಸಿ ಮಾಡಿ ಹಾಕ್ತಾ ನಂತರ ಮಸಾಜ್ ಮಾಡಿ ಬಿಸಿನೀರು ಹನಿಸಿ ಕಳಿಸುತ್ತಿದ್ರಲ್ಲ, ಹಾಗೆ ಏನಾದರೂ ಮತ್ತೆ ಮಾಡಿದ್ರೆ ಆಗೋದಿಲ್ವಾ? ಬಲಗಾಲು. ಆ ತರಹದ ಚಿಕಿತ್ಸೆ ಮೂರ್ನಾಲ್ಕು ಸಲ ನಡೆದು ಹೋಗಿದೆ, ಯಾವ ಪ್ರಯೋಜನವೂ ಆಗಿಲ್ಲ. ಮೊನ್ನೆ ಆಕ್ಯುಪಂಚರ್ ಅಂದರೆ ಸೂಜಿ ಚಿಕಿತ್ಸೆಯನ್ನು ಒಂದಲ್ಲ ಐದಾರು ಸಲ ಮಾಡಿಸಿಕೊಂಡಿದ್ದಾರೆ. ಒಂದು ಕೂದಲೆಳೆಯಷ್ಟು ನೋವು ಕಡಿಮೆ ಆಗಿಲ್ಲ. ಎಡಗಾಲು. ಹಾಗಾದ್ರೆ ಆಪರೇಷನ್ ನೀಗೆ ನಾವು ಸಿದ್ಧರಾಗಲೇಬೇಕೆನ್ನು. ಬಲಗಾಲು. ಹೂ ಮನಸ್ಸು ಗಟ್ಟಿ ಮಾಡಿಕೊಂಡು ತಯಾರಾಗಿದ್ದಾರೆ ಮೇಡಮ್, ನಾವು ಈ ಕಾರ್ಯದಲ್ಲಿ ಸಹಕರಿಸಲೇಬೇಕು. ಮೇಡಮ್ಗೆ ಹಿಂದೆ ಎಷ್ಟೋ ಸಲ ಈ ತರಹದ ಆಪರೇಷನ್ಗಳು ಆಗಿವೆಯಂತೆ, ಹೌದಾ?
1: ಹೌದು.
0: ಅದಕ್ಕೆಂದೇ ಇಷ್ಟೆಲ್ಲ ಆದಮೇಲಾದರೂ ಈ ಮಂಡಿ ಆಪರೇಷನ್ ಒಂದನ್ನಾದರೂ ತಪ್ಪಿಸಬೇಕಂತ ಸಾಕಷ್ಟು ಪ್ರಯತ್ನ ಪಟ್ಟರು, ಆದರೆ ಆಗಲೇ ಇಲ್ಲ.
1: ಹೌದು ಹೌದು.
0: ಬೇರೆ ಪರಿಹಾರೋಪಾಯಗಳನ್ನೂ ನೆರವೇರಿಸಿದರು. ಆಯುರ್ವೇದದ ಮೊರೆ ಹೊಕ್ಕರು. ಹೋಮಿಯೋಪತಿಗೂ ಪ್ರಯತ್ನಿಸಿದರು. ಹಳ್ಳಿಗಾಡಿನ ಗೌಂಟಿ ಚಿಕಿತ್ಸೆಗೂ ತಲೆಬಾಗಿದರು. ಒಂದೂ ಫಲಕಾರಿಯಾಗಲಿಲ್ಲ.
1: ಬಲಗಾಲು.
0: ಕೊನೆಗೂ ಪರಿಸ್ಥಿತಿ ಕೈಮೀರಿದಾಗ ಈ ಅಲೋಪತಿ ಶಸ್ತ್ರಚಿಕಿತ್ಸೆಗೆ ಶರಣಾಗಬೇಕಾಯಿತು. ಇದನ್ನು ಬಿಟ್ಟಿದ್ರೆ ಏನಾಗುತ್ತಿತ್ತು? ಮುಂದೆಂದೂ ಸರಿಯಾಗಿ ನಡೆಯಲು ಬಾರದೆ ಮನೆಯಲ್ಲಿ ಮೂಲೆ ಗುಂಪಾಗಿ ಕುಳಿತಿರಬೇಕಾಗುತ್ತಿತ್ತು. ಈ ಮೇಡಮ್ ಸುಮ್ಮನೆ ಕುಳಿತಿರುವವರಲ್ಲ. ಹಾಡು ಅಂದರೆ ಪ್ರಾಣ. ನಾಲ್ಕು ಜನಕ್ಕೆ ಹಾಡು ಕಲಿಸಿ ಹಾಡಿಸಿ ಆನಂದ ಪಡುವವರು. ಮನೆ ಹಿಡಿದು ಸುಮ್ಮನೆ ಕುಳಿತುಕೊಳ್ಳುವುದು ಸಾಧ್ಯವೇ ಇಲ್ಲ. ಕಾಲುಗಳು ನಮ್ಮ ಸ್ವಾಧೀನದಲ್ಲಿರಬೇಕೆಂದು ಬಯಸುವುದು ತಪ್ಪೇ? ನಾವಿರುವಷ್ಟು ದಿನ ಚೆನ್ನಾಗಿ ನಡೆದಾಡಿಕೊಂಡಿರಬೇಕೆಂದೇ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮೇಡಮ್.
1: ಬಲಗಾಲು.
0: ನಿಜ, ನಾವು ಅವರಿಗೆ ಈ ವಿಷಯದಲ್ಲಿ ಬೆಂಬಲ ಕೊಡಲೇಬೇಕು.
1: ಎಡಗಾಲು.
0: ಹಾಗೇ ಆಗಲಿ, ಡನ್. ನಾವಿಬ್ಬರೂ ಆಪರೇಷನ್ಗೆ ಸಿದ್ಧರಾಗೋಣ. ಡಾಕ್ಟರು ತುಂಬಾ ಎಕ್ಸ್ಪರ್ಟ್ ಅಂತೆ, ಕೈಗುಣಾನೂ ಚೆನ್ನಾಗಿದೆಯಂತೆ. ಸುತ್ತಲೂ ಎಲ್ಲಾ ಕಡೆಯಿಂದಲೂ ಇದೇ ಅಭಿಪ್ರಾಯ ಬಂದಿದೆ. ಮೇಡಮ್ ಗಟ್ಟಿ ಮನಸ್ಸು ಮಾಡಿದ್ದಾರೆ ಅಂದ ಮೇಲೆ ನಾವು ತಯಾರಾಗೋಣ.
1: ಎಡಗಾಲು.
0: ಎಲ್ಲಿ ಕೈ ಕೊಡು? ಬಲಗಾಲು. ಕೈ ಎಲ್ಲಿಂದ ಕೊಡ್ಲಿ, ಕಾಲು ಜೋಡಿಸುತ್ತೇನಷ್ಟೇ. ಆಸ್ಪತ್ರೆಗೆ ದಾಖಲಾಗಿದ್ದು ಆಗಿದೆ. ಮತ್ತೆ ಎರಡೂ ಕಾಲುಗಳಿಗೆ ಆತಂಕ ಭಯ ಆವರಿಸಿಕೊಂಡಿದೆ. ಬಲಗಾಲು. ನಾಳೆ ನನ್ನದೇ ಮೊದಲ ಪಾಳಿ, ತುಂಬಾ ಭಯವಾಗ್ತಿದೆ ನನಗೆ.
1: ಎಡಗಾಲು.
0: ಯಾಕೆ ಭಯ? ಮನೆಯಿಂದ ಬರುವಾಗ ಮೇಡಮ್ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ರಲ್ಲ, ಅವರೆಲ್ಲರ ಹರಕೆಯಿಂದ ಒಳ್ಳೆಯದೇ ಆಗುತ್ತದೆ. ಆದರೂ ನಾಳೆಯಿಂದ ನನ್ನ ಸ್ಥಿತಿ ಏನೋ ಎಂತೋ. ಎಷ್ಟೊಂದು ನೋವು ಸಹಿಸಬೇಕೋ. ನಿದ್ರೆಯಂತೂ ಗಾವುದ ದೂರ. ಮೇಡಮ್ಗೆ ಇವತ್ತು ನನ್ನ ಮೇಲೆ ಬಹಳಷ್ಟು ಪ್ರೀತಿ ಬಂದುಬಿಟ್ಟಿದೆ. ನನ್ನ ಮೇಲೆ ಅದೆಷ್ಟು ಸಲ ಕೈಯಾಡಿಸಿದ್ದಾರೋ, ಮಮತೆಯಿಂದ ಎತ್ತಿ ಹಿಡಿದಿದ್ದಾರೋ ಲೆಕ್ಕವಿಲ್ಲ. ಹರಕೆಗೆ ಹೋಗುವ ಕುರಿಯಂತಾಗಿದೆ ನನ್ನ ಅವಸ್ಥೆ.
1: ಎಡಗಾಲು.
0: ಹೌದಪ್ಪ, ನನ್ನ ಬಗ್ಗೆಯೂ ಅಷ್ಟೇ ಪ್ರೀತಿ ಮಮತೆ ಸುರಿದಿದ್ದಾರೆ. ಸದ್ಯ ನನಗೆ ನೋವಿಲ್ಲದಿದ್ದರೂ ಆಪರೇಷನ್ಗೆ ಗುರಿಯಾಗಬೇಕಲ್ಲ ಎಂಬ ಚಿಂತೆ ಅವರಿಗೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಆಪರೇಷನ್ ವಿಧಿ ವಿಧಾನಗಳಿಗೆ ಕಾಲುಗಳನ್ನು ಒಡ್ಡಬೇಕಷ್ಟೇ. ಬೆಳಿಗ್ಗೆ 9 ಗಂಟೆಗೆ ರೆಡಿ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ. ರಾತ್ರಿಯಿಂದ ಒಂದು ಹನಿ ನೀರು ಕೂಡ ಮುಟ್ಟಿಲ್ಲ. ಬಹಳ ಕಠಿಣವಿದೆ ವೃತ ನಿಯಮ.
1: ಬಲಗಾಲು.
0: ರಾತ್ರಿ ಇಡೀ ಹೊರಳಾಡಿ ನಿದ್ದೆಗೆಟ್ಟು ಬರೀ ಯೋಚನೆಗಳಲ್ಲೇ ಮುಳುಗಿ ಬೆಳಗು ಕಂಡಾಯಿತು. ಅದೇನೋ ವಿಚಿತ್ರವಾದ ಮನಸ್ಥಿತಿ. ಬೆಳಗಾಗುವ ತನಕವೂ ಭಯವಿತ್ತು. ಈಗ ಮೇಡಮ್ ಮನಸ್ಸು ಶಾಂತವಾಗಿದೆ, ನಿರ್ಭಯತೆಯಿಂದ ಕೂಡಿದೆ.
1: ಎಡಗಾಲು.
0: ಹೆದರಿಕೊಂಡ್ರೆ ಏನಾಗುವುದು? ನಾನು ಜೊತೆಗಿರುತ್ತೇನೆ, ಶಾಂತ ರೀತಿಯಿಂದ ಸಹಕರಿಸು. ಇದು ಮೇಡಮ್ ಮಗ, ಸೊಸೆ, ಮಗಳು ಎಲ್ಲ ಬಂದು ಕಾಯ್ತಾ ಇದ್ದಾರೆ.
1: ಬಲಗಾಲು.
0: ಯಾರು ಬಂದು ಏನು ಮಾಡ್ಯಾರು? ನಮ್ಮ ನಮ್ಮ ಪ್ರಾರಬ್ಧ ನಾವೇ ಅನುಭವಿಸಬೇಕಲ್ಲವೇ? ಮಗನಂತೂ ಔಪಚಾರಿಕವಾಗಿ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿದ.
1: ಎಡಗಾಲು.
0: ನಡೆ ನಡೆ, ಕರೆ ಬಂತು, ವೀಲ್ ಚೇರು ಬಂತು. ಎಲ್ಲರನ್ನೂ ಬೀಳ್ಕೊಂಡು ಹೊರಟಿದ್ದಾಯಿತು. ಓಟಿ ಪ್ರವೇಶವೂ ಆಯಿತು. ಆಪರೇಷನ್ ಟೇಬಲ್ ಮೇಲೆ ಮಲಗಿದ್ದೂ ಆಯಿತು. ಸಿದ್ಧತೆಗೆ ಮೊದಲಾಯಿತು. ಎಡಗೈಗೆ ಸಲೈನ್ ಹಚ್ಚಿದರು, ಬಲಗೈಗೆ ಬಿಪಿ ಮಷಿನ್ ಜೋಡಿಸಿದರು. ಅದೆಂಥ ಝಗ್ ಝಗ್ ಬೆಳಕು! ಎಷ್ಟೊಂದು ಚಳಿಯಪ್ಪ ಇಲ್ಲಿ. ಫುಲ್ ಎಸಿ ಇರಬಹುದಲ್ವೇ? ಅದೋ ಬೆಚ್ಚಗೆ ಹತ್ತಿ ಬಟ್ಟೆಯಿಂದ ದೇಹದ ಮೇಲ್ಭಾಗವನ್ನೆಲ್ಲ ಕವರ್ ಮಾಡ್ತಾ ಇದ್ದಾರೆ. ಅರವಳಿಕೆ ಚುಚ್ಚುಮದ್ದು ಕೊಡಲು ಡಾಕ್ಟರ್ ಶ್ರೀನಿವಾಸ್ ಬಂದಿದ್ದಾರೆ. ಮೃದುವಾಗಿ ಮಾತನಾಡುತ್ತಾ, ಬೆನ್ನಿನ ಕೆಳಗೆ 2 ಇಂಜೆಕ್ಷನ್ ಕೊಟ್ಟರು ಅಂತ ಕಾಣ್ತದೆ. ಅದೋ ಸಂದೀಪ್ ಸರ್ ಕೂಡ ಬಂದರು.
1: ಎಡಗಾಲು.
0: ಅಂದು 1 ತಿಂಗಳ ಹಿಂದೆ ನೋಡಿದವರನ್ನು ಇಂದೇ ನೋಡುತ್ತಿದ್ದೇವೆ. ಕ್ಷೇಮ ಸಮಾಚಾರ ಕೇಳಿದರು. ಈಗೋ ಕಾಲುಗಳು ಸಾವಕಾಶವಾಗಿ ಜುಮ್ ಎನ್ನುತ್ತಿವೆ. ನಮ್ಮಿಬ್ಬರನ್ನೂ ಮೇಲೆ ಮೇಲಕ್ಕೆ ಎಲ್ಲೋ ಅಂತರಿಕ್ಷಕ್ಕೆ ಕರೆದೊಯ್ದ ಅನುಭವ. ತುಂಬಾ ಮಜಾ ಬರುತ್ತಿದೆಯಲ್ಲವೇ? ಸಂದೀಪ್ ಸರ್ ಲೋಕಾಭಿರಾಮವಾಗಿ ಮಾತಾಡುತ್ತಾ ಸಹಚರಿಗಳೊಂದಿಗೆ ತಮ್ಮ ಕೆಲಸ ಶುರು ಮಾಡಿದರು. ಮೊಬೈಲ್ನಲ್ಲಿ ವಿಷ್ಣು ಸಹಸ್ರನಾಮ ಹಚ್ಚಿದ್ದರು. ಕೇಳಲು ಹಿತವೆನಿಸುತ್ತಿತ್ತು. ಮುಂದೆ ಏನು ನಡೆಯುತ್ತೋ ಒಂದೂ ಗೊತ್ತಿಲ್ಲ. ಕಣ್ಣುಗಳಿಗೂ ಪಟ್ಟಿ ಹಾಕಿದ್ದರು. ಏನೋ ಹೊಡೆತದ ಸಪ್ಪಳ, ಕತ್ತರಿಸುವ ಸದ್ದು ಮಾತ್ರ ಆಗಾಗ ಕೇಳಿಸುತ್ತಿತ್ತು. ಬಲಗಾಲು. ನಿನ್ನನ್ನಂತೂ ಮುಟ್ಟೇ ಇಲ್ಲ, ನನಗೂ ನೋವಿನ ಅನುಭವವಾಗಲೇ ಇಲ್ಲ. ದಿನನಿತ್ಯ ಇಂಥವು ಅದೆಷ್ಟು ಆಪರೇಷನ್ ಮಾಡುತ್ತಾರೋ. ಈ ವೈದ್ಯ ವೃತ್ತಿ ಎಷ್ಟೊಂದು ಕಠಿಣ ವೃತ್ತಿ ಎಂದೆನಿಸದೇ ಇರಲಿಲ್ಲ. ತುಂಬಾ ಗ್ರೇಟ್ ಅಪ್ಪ ಅವರು. ಅಂತೂ 1.5 ಗಂಟೆ ಕಳೆದಿರಬಹುದು. ಆಪರೇಷನ್ ಸಕ್ಸೆಸ್ ಆಯಿತೆಂದು ಸಂದೀಪ್ ಸರ್ರೇ ಹೇಳಿದರು. ಮೇಡಮ್ಗೂ ಸಮಾಧಾನ ಹೇಳಿ ತುಂಬಾ ಕೋಆಪರೇಟಿವ್ ಅಂತ ಹೊಗಳಿದ್ರು ಕೂಡ. ಸಹಕರಿಸಿದ್ದು ನಾವು, ಪ್ರಶಂಸೆ ಅವರು.

ಮುಡಿಗೆ ಎಡಗಾಲು. ಹೌದು, ಮತ್ತೆ ನಮ್ಮಿಬ್ಬರನ್ನು ಹೊಂದಿದ್ದ ಒಡತಿ ಅವರಾಗಿದ್ದಕ್ಕೆ ಪ್ರಾಶಸ್ತ್ಯ ಅವರಿಗೆ ಅಲ್ಲವೇ? ಹೋಗ್ಲಿ ಬಿಡು, ನನ್ನ ಪಾಲಿನ ಕರ್ತವ್ಯ ಇಲ್ಲಿಗೆ ಮುಗಿಯಿತು ಎಂದು ನಿಟ್ಟುಸಿರು ಎಳೆದೆ ಎಡಗಾಲು. ನೀನದೆಷ್ಟು ಸ್ವಾರ್ಥಿ ಇದ್ದೀಯಾ, ನನ್ನ ಬಗ್ಗೆ ಯೋಚನೆ ಬರಲಿಲ್ಲವೇ? ಅರವಳಿಕೆಯಲ್ಲಿ ನಾನು ನಿನ್ನ ಜೊತೆಗೆ ಇರಲಿಲ್ಲವೇ? ಬಲಗಾಲು. ನಾಳೆ ನಿನ್ನ ಆಪರೇಷನ್ ಮಾಡುವಾಗ ನನ್ನ ಮೇಲೂ ಈ ಪ್ರಯೋಗ ಆಗೇ ಆಗುತ್ತದೆ. ಆಪರೇಷನ್ ನಂತರದ ಕಾರ್ಯಗಳನ್ನೆಲ್ಲ ಸಂಪನ್ನಗೊಳಿಸಿ ಸ್ಟ್ರೆಚರ್ ಮೇಲೆ ICUಗೆ ಶಿಫ್ಟ್ ಮಾಡಿದರು. ಅಲ್ಲಿ ಸುಮಾರು 2 ಗಂಟೆಗಳ ಕಾಲ ಮಲಗಿಸಿದ್ದರು. ಅಲ್ಲೂ ಎಸಿ ಇತ್ತು. ಚಳಿಯಿಂದ ಮೈ ನಡುಕ ಬಂದಿತ್ತು ಮೇಡಮ್ಗೆ. ICUನಲ್ಲೇ ಮಗಸೊಸೆಯರನ್ನು ಕರೆದು ಭೇಟಿ ಮಾಡಿಸಿದರು. ನಮ್ಮವರ ಮುಖ ಕಂಡು ಸ್ವಲ್ಪ ಹಾಯ್ ಎನಿಸಿತು. ICUನಲ್ಲಿ ಬೇರೆ ಯಾರೂ ಇರಲಿಲ್ಲ. ಸ್ಮಶಾನ ಮೌನ, ಅಬ್ಸರ್ವೇಷನ್ಗಾಗಿ ಇಟ್ಟಿದ್ದು. ಕಣ್ಣು ಮುಚ್ಚಿದರೆ ನಿದ್ರೆಯೂ ಬರಲಿಲ್ಲ. ಅಲ್ಲಿ ಕಳೆದ ಹೊತ್ತು ತುಂಬಾ ಹಿಂಸೆ ಎನಿಸಿತು. ಆಮೇಲೆ ಎಕ್ಸ್ರೇ ಯೂನಿಟ್ಗೆ ಕರೆದೊಯ್ದು ಸರ್ಜರಿ ಆದ ಭಾಗದ ಎಕ್ಸ್ರೇ ಮಾಡಿ ಡಾಕ್ಟರಿಗೆ ತೋರಿಸಿ ನಂತರ ರೂಮಿಗೆ ಕರೆತಂದರು. ಎಡಗಾಲು. ಅಬ್ಬಾ, ಆಪರೇಷನ್ ನೀ ಪ್ರಥಮ ಹಂತ ಯಶಸ್ವಿಯಾಯಿತು. ಅರವಳಿಕೆ ಪ್ರಭಾವ ಕಡಿಮೆಯಾದಂತೆಲ್ಲ ನಿನಗೆ ನೋವು ಕಾಣಿಸಿಕೊಳ್ಳುತ್ತಿದೆಯೇ? ಸಲೈನು, ಇಂಜೆಕ್ಷನ್ನು, ಮಾತ್ರೆಗಳು ಇತ್ಯಾದಿ ಶುರುವಾಗಿವೆ. ನಾನು ಮಾತ್ರ ಅರವಳಿಕೆಯ ವಲಯದಿಂದ ಹೊರಬಂದು ಯಥಾಸ್ಥಿತಿಗೆ ತಲುಪಿದ್ದೇನೆ. ಬಲಗಾಲು. ನೋವೇನೋ ಅಲ್ಪ ಸ್ವಲ್ಪ ಎನಿಸುತ್ತಿದೆ, ಆದರೆ ಕಾಲು ಸರಿದಾಡುತ್ತಿಲ್ಲವಲ್ಲ. ಇಡೀ ದಿನ ಒಂದು ಹನಿ ನೀರು ಕೂಡ ಕುಡಿದಿರಲಿಲ್ಲ. ಸಂಜೆ ಎಳನೀರು ಕುಡಿದಾಯಿತು. ಇಡ್ಲಿ ಸಾಂಬಾರು ಉಪಹಾರವೂ ಆಯಿತು. ರಾತ್ರಿ ಬಿಸಿ ಬಿಸಿ ಊಟಾನೂ ಬಂತು. ಇನ್ನೇನು ರಾತ್ರಿ ಕಣ್ತುಂಬಾ ನಿದ್ರೆ ಮಾಡಿದರೆ ಆಯಿತು ಅಂದುಕೊಂಡೆವು. ಎಡಗಾಲು. ನಾನು ಕೂಡ ಹಾಗೆ ಯೋಚಿಸಿದ್ದೆ, ಆದರೆ ನಿದ್ರೆ ಹತ್ತಿರ ಕೂಡ ಸುಳಿಯಲಿಲ್ಲ. ಅಂದಿನ ರಾತ್ರಿ ನರಕಯಾತನೆಯೇ ಆಯಿತು. ನರಗಳ ಸೆಳೆತ, ಸ್ನಾಯುಗಳ ಬಿಗಿತ, ಅಸ್ವಾಭಾವಿಕ ನೋವು, ಕಾಲು ಭಾರವೆನಿಸಿ ಕೊರಡಿನಂತಾಗಿತ್ತು. ಅತ್ತಿತ್ತ ಚಲನೆ ಇಲ್ಲದೆ ಉದ್ದಕ್ಕೆ ಚಾಚಿ ಅಂಗಾತ ಒಂದೇ ಸ್ಥಿತಿಯಲ್ಲಿ ಮಲಗಿರಬೇಕಾದ ಅವಸ್ಥೆ. ಜೊತೆಗಿದ್ದ ಮಗಳನ್ನು ಮೇಡಮ್ ಅಂದು ತುಂಬಾ ಸಲ ಎಬ್ಬಿಸಿದರು. ಅಸಹನೆಯಿಂದ ಕಾಡಿದರು. ನಿದ್ರೆ ಇಲ್ಲದೆ ತೊಳಲಾಡಿದ ಆ ರಾತ್ರಿ ಎಂದೂ ಮರೆಯಲಾರದ ಸಂಕಟವನ್ನು ಅನುಭವಿಸಿದಂತಾಯಿತು. ಬಲಗಾಲು. ಬುದ್ಧಿ ಭೇಟಿಯಾಯಿತು ಮೇಡಮ್ಗೆ. ಯಾಕಾದರೂ ಈ ಸಾಹಸಕ್ಕೆ ಕೈ ಹಾಕಿದನೆಂಬ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೆಂದು ಹೋದರು. ಆದರೂ ಆದದ್ದು ಆಗಿ ಹೋಗಿದೆ. ಇನ್ನೇನಿದ್ದರೂ ನೋವು ಸಹಿಸಿಕೊಳ್ಳುವ ಬಗೆಯೊಂದೇ ಈಗ ಉಳಿದಿರೋದು. ಎಡಗಾಲು. ಮೊದಲೇ 2 ಮಂಡಿಗಳ ಆಪರೇಷನ್ ಎಂದು ನಿಶ್ಚಿತವಾಗಿತ್ತಲ್ಲವೇ? ಎಡಗಾಲು. ಆದರೂ ಯಾಕೋ ನಿನ್ನ ನೋವಿನ ಪರಿನೋಡಿ ಸದ್ಯಕ್ಕೆ ಇದೊಂದೇ ಸಾಕು, ಇನ್ನೊಂದಕ್ಕೆ ಸ್ವಲ್ಪ ಗ್ಯಾಪ್ ಕೊಡೋಣವೇ ಎಂಬ ಆಲೋಚನೆಯಲ್ಲಿದ್ದಾರೆ ಮೇಡಮ್. ಒಂದೇ ಸಲಕ್ಕೆ 2 ಆದರೆ 2 ಮಂಡಿಗಳಿಗೆ ಒಂದೇ ಸಲ ಔಷಧೋಪಚಾರ ನಡೆದು ಒಮ್ಮೆಗೆ ಈ ಯುದ್ಧ ಮುಗಿಯುತ್ತದೆ. ಇಲ್ಲದಿದ್ದರೆ ಪುನಃ 6 ತಿಂಗಳ ನಂತರ ಮತ್ತೆ ಶ್ರೀ ಗಣೇಶಾಯ ನಮಃ ಎಂದು ಮತ್ತೆ ಯುದ್ಧ ಶುರು ಮಾಡಬೇಕಾಗುತ್ತದೆ. ನೋಡೋಣ, ನಿರ್ಧಾರ ಅವರಿಗೆ ಬಿಟ್ಟದ್ದು. 2ನೇ ದಿನವಾದ ಇಂದು ಫಿಸಿಯೋಥೆರಪಿಸ್ಟ್ ಬಂದು ತಮ್ಮ ಕಾರ್ಯವನ್ನು ಆರಂಭಿಸಿದರು. ರೂಮಿನ ಹೊರಗೆ ಕಾರಿಡಾರ್ನಲ್ಲಿ ಉದ್ದಕ್ಕೂ ವಾಕರ್ ಸಹಾಯದಿಂದ ನಡೆಸಿದರಲ್ಲವೇ? ನಿನ್ನೆ ಕಾಲ್ಬೆರಳುಗಳ ಆಲುಗಾಟದೊಂದಿಗೆ ವ್ಯಾಯಾಮದ ಪಾಠ ಶುರು ಮಾಡಿದ್ದರು. ಇವತ್ತಂತೂ ಆರಾಮನಿಸಿತು, ಧೈರ್ಯ ಬಂತು. ಒಳಗೆ ನೋವು ಇದ್ದೇ ಇತ್ತು, ಆದರೆ ಹೆಜ್ಜೆ ಇಟ್ಟಂತೆ ಕಾಲು ಹಗುರವೆನಿಸತೊಡಗಿತು. ನಾಳೆ ಮೆಟ್ಟಿಲು ಕೂಡ ಹತ್ತಿಸಿ ಇಳಿಸುತ್ತಾರಂತೆ. ನಿನ್ನ ಆಪರೇಷನ್ ಆದ ಮೇಲೆ ನಾನು ನಿನ್ನ ಬೆಂಬಲಕ್ಕೆ ಇರ್ತೀನಿ, ಅಷ್ಟು ಧೈರ್ಯ ಬಂದಿದೆ ನನಗೆ. ಎಡಗಾಲು. ಇಷ್ಟು ಹೇಳಿದೆಯಲ್ಲ, ಸಾಕು, ನಾಳೆಯ ಸಮರಕ್ಕೆ ನಾನು ಸಿದ್ಧವಾಗ್ತೀನಿ. ನೋವು ಕಡಿಮೆ ಮಾಡಲು ಸತತವಾಗಿ ಔಷಧೋಪಚಾರ ನಡೆದೇ ಇದೆ. ಪ್ರತಿನಿತ್ಯ ಡಾಕ್ಟರು ಸ್ವತಃ ಬಂದು ಭೇಟಿಯಾಗ್ತಾರೆ, ನಗನಗುತ್ತಾ ಮಾತಾಡಿಸ್ತಾರೆ. ಅವರ ಮುಖ ನೋಡಿದ್ರೇನೆ ನೋವು ಅರ್ಧ ಕಡಿಮೆ ಆದಂತೆ ಅನಿಸುತ್ತದೆ. ಒಟ್ಟಾರೆ ನೋವಿಗೆ ಸ್ಪಂದಿಸಬೇಕಷ್ಟೇ. ಆದರೂ 2 ರಾತ್ರಿ ನಿದ್ರೆ ಆಗಲಿಲ್ಲ. ರಾತ್ರಿ ನಿದ್ರೆ ಇಲ್ಲದೆ ಕಳೆಯುವುದು ಅದೆಷ್ಟು ಘೋರವಲ್ಲವೇ? ಮೇಡಮ್ಗೆ ಅದು ರೂಢಿಯಾಗಿ ಹೋಗಿದೆ. 2 ದಿನ ಬಿಟ್ಟು ಶುಕ್ರವಾರ ಮತ್ತೆ ಯುದ್ಧ ಶುರು. ಬಲಗಾಲು. ಯಥಾಪ್ರಕಾರ ಬೆಳಗಿನ 9 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆಯವರೆಗೂ ಮೊದಲಿನಂತೆಯೇ ಎಡಗಾಲಿನ ಮೇಲೆ ಎಲ್ಲ ವಿಧಿವಿಧಾನಗಳನ್ನು ಪ್ರಯೋಗಿಸಲಾಯಿತು. ಆಪರೇಷನ್ ಮುಗಿದ ತಕ್ಷಣ ಡಾಕ್ಟರು ಮೇಡಮ್ಗೆ ಮಗನ ಜೊತೆ ಫೋನ್ನಲ್ಲಿ ಮಾತನಾಡಿಸಿದರು. ಈ ಸಲ ಮೊದಲಿನ ಹಾಗೆ ಭಯವೆನಿಸಲೇ ಇಲ್ಲ. ಮೇಡಮ್ ಮನಸ್ಸು ಶಾಂತವಾಗಿಯೇ ಇತ್ತು. ಓಟಿಯಿಂದ ಹೊರಗೆ ಬರಬೇಕಾದರೆ ಮಾತ್ರ ಇನ್ನೆಂದೂ ಇಲ್ಲಿಗೆ ಬರುವ ಪ್ರಸಂಗ ಬಾರದಿರಲಿ ಎಂದು ಆಶಿಸಿ ವಿದಾಯ ಹೇಳಿ ಬಂದರು. ಮನಸ್ಸು ಹಗುರಾಗಿತ್ತು. ಬದುಕಿನ ಒಂದು ಅಧ್ಯಾಯ ಮುಗಿದಿತ್ತು. ನೋವಂತೂ ಕಡಿಮೆಯಾದಲ್ಲ. 2 ಮಂಡಿಗಳಿಗೆ ಮೇಜರ್ ಸರ್ಜರಿ ಆಗಿದೆ. ಮನಸ್ಸು ಗಟ್ಟಿ ಮಾಡಲೇಬೇಕು, ನೋವನ್ನಂತೂ ಸಹಿಸಲೇಬೇಕು. ಆದರೆ ರಾತ್ರಿಯ ನಿದ್ರೆ ಸುಳಿವಂತೂ ಇಲ್ಲವೇ ಇಲ್ಲ. 2 ಕಾಲುಗಳು ಚಾಚಿದ ಕೊರಡುಗಳಷ್ಟೇ, ಚಲನೆಯೇ ಇಲ್ಲ. ಅಂಗಾತ ಮಲಗುವ ರೂಢಿ ಮೊದಲೇ ಇಲ್ಲ. ಅತ್ತಿತ್ತ ಹೊರಳಾಡುವ ಸಾಧ್ಯತೆಯೇ ಇಲ್ಲ. ನೋವಂತೂ ಸಹಜವೇ, ಎಷ್ಟು ಪೇನ್ ಕಿಲ್ಲರ್ ಕೊಟ್ಟರೂ ಅಷ್ಟೇ. ಅಂತೂ ಯುದ್ಧ ಗೆದ್ದ ಸಮಾಧಾನವಂತೂ ಇತ್ತು. ಆಸ್ಪತ್ರೆಯಲ್ಲಿ ಸರ್ವಿಸ್ ತುಂಬಾ ಚೆನ್ನಾಗಿತ್ತು. ಕಸ ಗುಡಿಸುವವರಿಂದ ಹಿಡಿದು ದಾದಿಯರ ತನಕವೂ ಸೇವೆ ಸಹನೀಯವಾಗಿತ್ತು. ಇಂಥ ಸೇವಾಗುಣ ಸಂಪನ್ನರಿಗೆ ಮಾತ್ರ ಈ ವೃತ್ತಿ ಶೋಭೆ ತರುವಂಥದ್ದಲ್ಲವೇ? ಪ್ರತಿನಿತ್ಯವೂ ಡಾಕ್ಟರ ಭೇಟಿ, ಅವರ ಸಮಾಧಾನದ ನುಡಿಗಳು ಧೈರ್ಯ ತುಂಬುತ್ತಿದ್ದವು. ಅದೇ ಒಂದು ರೀತಿ ತೃಪ್ತಿಕರವಾಗಿತ್ತು. ಎಡಗಾಲು. ನನ್ನ ಆಪರೇಷನ್ ಆದ ದಿನವೂ ಫಿಸಿಯೋಥೆರಪಿಸ್ಟ್ ಬಂದು ಕಾಲ್ಬೆರಳುಗಳ ಹಾಗೂ ಪಾದಗಳ ಮಿತಿಯಲ್ಲೇ

0: ಮಾಡಿಸಿ ಹೋದರು. ಮರುದಿನದಿಂದ ನಡಿಗೆ ಶುರುವಾಯಿತು. ಆಶ್ಚರ್ಯವೆಂದರೆ ಬಲಗಾಲು ನನಗೆ ಚೆನ್ನಾಗಿ ಸಾಥ್ ಕೊಡುತ್ತಿತ್ತು. ಒಟ್ಟಿನಲ್ಲಿ ಮಕ್ಕಳೆಲ್ಲ ತಾವು ತಾವೇ ವಹಿಸಿಕೊಂಡು ಹಗಲು ಇರುಳು ಆಸ್ಪತ್ರೆಯ ಡ್ಯೂಟಿ ನಿರ್ವಹಿಸಿದರು. ಆಸ್ಪತ್ರೆಯಲ್ಲಿದ್ದದ್ದೇ 6 ದಿನಗಳು. ಒಂದು ಕಾಲಿಗೆ 3 ದಿನ, ಮತ್ತೊಂದಕ್ಕೆ 3 ದಿನ. ಕಾರಲ್ಲೇ ನಿಧಾನವಾಗಿ ಮಗ ಮನೆಗೆ ಕರೆದುಕೊಂಡು ಬಂದ. ಹಾಯ್ ಅನಿಸಿತು. ಮನೆಗೆ ಬಂದ ಮೇಲೆ ಮತ್ತೊಂದು ಹಂತ ಆರಂಭವಾಯಿತು. ರಾತ್ರಿ ನಿದ್ರೆ ಶೂನ್ಯವೇ. ಮರುದಿನ ಬೆಳಿಗ್ಗೆ 2 ಮಂಡಿಗಳಿಗೆ ಪ್ಲಾಸ್ಟಿಕ್ ಸುತ್ತಿ ಬಿಸಿನೀರಿನ ಸ್ನಾನ ಮಾಡಿಸಲಾಯಿತು. ಮೈ ಹಗುರಾಯಿತು. ಆಸ್ಪತ್ರೆಯಲ್ಲಿ 5-6 ದಿನ ಸ್ಪಂಜ್ ಬಾತ್ ಮಾಡಿ ಸಾಕಾಗಿತ್ತು. ಎಡಗಾಲು. ಅಬ್ಬಬ್ಬಾ, ಆ ಡ್ರೆಸ್ಸು, ರೆಗ್ಸಿನ್ ಬೆಡ್ಡು ಎಲ್ಲಾ ರೋಸಿ ಹೋಗಿತ್ತು. ಆಸ್ಪತ್ರೆಯಲ್ಲಿದ್ದಷ್ಟೂ ದಿನಗಳಲ್ಲಿ ಒಂದು ರಾತ್ರಿ ಕೂಡ ನಿದ್ದೆ ಮಾಡಿರಲಿಲ್ಲ. ನಿಶಕ್ತಿ ಇದ್ದರೂ ನಿರುತ್ಸಾಹಕ್ಕೆ ಆಸ್ಪದವಿರದಂತೆ ದಿನವಿಡೀ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಈ ಮೇಡಂ. ರಾತ್ರಿ ಕಳೆಯುವುದು ಮಾತ್ರ ದುಸ್ತರವಾಗುತ್ತದೆ. ಈಗೀಗ ನೋವು ಕೂಡ ರೂಢಿಯಾಗಿ ಬಿಟ್ಟಿದೆ. ದಿನ ದಿನಕ್ಕೆ ವ್ಯಾಯಾಮ ಇರುವುದರಿಂದ ಜಡತ್ವ ಕಡಿಮೆಯಾಗುತ್ತಿದೆ. ಈಗೀಗ ವಾಕರ್ ಕೂಡ ಬೇಕೆನಿಸುವುದಿಲ್ಲ. 1 ತಿಂಗಳು ಕಳೆದ ಮೇಲೆ ಮತ್ತೆ ಚೆಕಪ್ಗೆ ಹೋಗಬೇಕು. ಆಗ ಯಾವ ಆಧಾರವೂ ಇಲ್ಲದೆ ಬರುವಂತೆ ಡಾಕ್ಟರೇ ಹೇಳಿದ್ದಾರೆ. ಅಂದರೆ ಅಲ್ಲಿಯವರೆಗೂ ನೋವು ಕಡಿಮೆಯಾಗಿ ಸಲೀಸಾಗಿ ನಡೆಯಲು ಬರುವ ಭರವಸೆ ಇದೆ. ಅಂತೂ ಆಪರೇಷನ್ ನೀ ಯಶಸ್ವಿಯಾಗಿದೆ. ಇದಕ್ಕೆ ಹಿನ್ನೆಲೆಯಾಗಿ ಅನೇಕರ ಪಾತ್ರ ಹಿರಿದಾಗಿದೆ. ಅವರನ್ನೆಲ್ಲ ಕೃತಜ್ಞತಾಪೂರ್ವಕವಾಗಿ ನಾವು ನೆನೆಯಲೇಬೇಕು.
1: ನೀ ಆಪರೇಷನ್, ಸ್ವಾನುಭವದ ಮಾತು ಇದುವರೆಗೂ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ಯಾಮಲಾ ಕುಲಕರ್ಣಿ.
2: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೇಳುಗರೆ ಗಮನಿಸಿ, ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇದೇ ತಿಂಗಳ 29ನೇ ತಾರೀಕಿನಂದು ಬೆಳಗ್ಗೆ 11:30 ಕಿರುರಂಗಮಂದಿರದಲ್ಲಿ ಹಡಪದ ಅಪ್ಪಣ್ಣ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ.

0: ಸಮಯ 12:30.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ದೇವರನಾಮ ಸುಚೇತನ್ ರಂಗಸ್ವಾಮಿ ಅವರಿಂದ. 12:45 ನಮ್ಮ ಆರೋಗ್ಯ. ವಿಶ್ವ ಓಆರ್ಎಸ್ ದಿನದ ಸಂದರ್ಭದಲ್ಲಿ ಓಆರ್ಎಸ್ನ ಪ್ರಾಮುಖ್ಯತೆ ಕುರಿತು ತಿಳಿಸಿಕೊಡುತ್ತಾರೆ ಮೈಸೂರಿನ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ವೈದ್ಯರಾದ ಡಾ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾ ಅನುಷಾ ರಾಜ್ಕೆ ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ರಾಷ್ಟೀಯ ಜಾನುವಾರು ಮಿಷನ್ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ನಿಖಿಲ ಬಿವಿ ಅವರಿಂದ. 1:30 ಹಾಗೂ 5:20 ಸಂದೇಶ ಆಧಾರಿತ

0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳು, ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುನ್ನಕುಡಿ ವೈದ್ಯನಾಥನ್ ಅವರ ವಯಲಿನ್ ವಾದನ, 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ, 4:00 ಮಹಿಳಾ ರಂಗದಲ್ಲಿ ಭಾವಸಂಗಮ ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಪ್ರಿಯಾಂಕಾ ಬಿಸಿ, 4:30 ಹಿಂದಿ ಚಿತ್ರಗೀತೆಗಳು, 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು, 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಗ್ಲುಕೋಮಾ ಲಕ್ಷಣಗಳು ಮತ್ತು ಚಿಕಿತ್ಸೆ, ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಾರ್ಥನಾ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಕುವೆಂಪು ನಗರ ಮೈಸೂರು, 6:10 ಸಸ್ಯ ಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಬರಗಾಲದ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆಗಳು, ಈ ಕುರಿತು ಮಂಡ್ಯದ ವಿಸಿ ಫೋರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಆರ್ ದಿನೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ, 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ, 8:15 ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ, 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.
1: ಪ್ರಿಯ ಕೇಳುಗರೆ, ಇಂದು ಸಂಜೆ 4:00 ಮಹಿಳಾ ರಂಗದಲ್ಲಿ ಭಾವಸಂಗಮ ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಬಹುದು.
2: ಕವಿ ಮಳೆಗಾಲದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬೇಕು, ಪ್ರಕೃತಿಯೊಂದಿಗೆ ಬೆರೆತು ಅದರ ಸಂತೋಷವನ್ನು ಅನುಭವಿಸಬೇಕು ಹಾಗೂ ಮಳೆಯು ನೀಡುವ ಜೀವದಾಯಕ ಶಕ್ತಿಯನ್ನು ಗೌರವಿಸಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ.
1: ತಪ್ಪದೇ ಆಲಿಸಿ ಇಂದು ಸಂಜೆ 4:00 ಮಹಿಳಾ ರಂಗದ ಭಾವಸಂಗಮ ಕಾರ್ಯಕ್ರಮ.

ಕೇಳುಗರೇ ಗಮನಿಸಿ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿಯನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಇದೇ ತಿಂಗಳ 31 ತಾರೀಖಿನೊಳಗೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು ಅಥವಾ ದೂರವಾಣಿ ಸಂಖ್ಯೆ 0821249111 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:35. ದೇವರ ನಾಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸುಚೇತನ್ ರಂಗಸ್ವಾಮಿಯವರು ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕನಕದಾಸರ ರಚನೆ, ಭಂಟನಾಗಿ ಬಾಗಿಲ ಕಾಯುವೆ ಹರಿಯ ವೈಕುಂಠದ ದಾಸರ ದಾಸರ ಮನೆಯ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಕನಕದಾಸರ ಮತ್ತೊಂದು ರಚನೆ. ಕುಲಕುಲ ಕುಲವೆನ್ನುತಿಹರು ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ.

0: ಇದುವರೆಗೂ ಸುಚೇತನ್ ರಂಗಸ್ವಾಮಿ ಅವರು ಹಾಡಿರುವ ಕನಕದಾಸರ ರಚನೆಗಳನ್ನು ಆಲಿಸಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 12:45.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ.

0: ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಓಆರ್ಎಸ್ ದಿನದ ಸಂದರ್ಭದಲ್ಲಿ ಓಆರ್ಎಸ್ನ ಪ್ರಾಮುಖ್ಯತೆ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
2: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಜುಲೈ 29ನೇ ತಾರೀಕನ್ನ ನಾವು ವಿಶ್ವ ಓಆರ್ಎಸ್ ದಿನ ಅಂತ ಆಚರಣೆ ಮಾಡ್ತೀವಿ. ಓಆರ್ಎಸ್ ಎಷ್ಟು ಮುಖ್ಯವಾಗತ್ತೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ, ಯಾರೇ ಅತಿಸಾರ ಅಥವಾ ವಾಂತಿಯಿಂದ ಬಳಲ್ತಾ ಇದ್ರೆ ಅವರಿಗೆ ಎಷ್ಟು ಮುಖ್ಯವಾಗತ್ತೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ದಿನವನ್ನ ಆಚರಿಸ್ತಾ ಇದ್ದೀವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ ಅಧ್ಯಕ್ಷರಾದ ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಅವರು, ಹಾಗೆ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು. ಡಾಕ್ಟರ್ ಶಿವ ಅವರೇ ಹಾಗೆ ಡಾಕ್ಟರ್ ಅನುಷಾ, ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ಕೊಳ್ತಾ ಇದ್ದೀರಿ.
3: ನಮಸ್ಕಾರ.
4: ನಮಸ್ಕಾರ.
2: ಡಾಕ್ಟರ್ ಅನುಷಾ ರಾಜ್ ಅವರೇ, ಮೊದಲಿಗೆ ಈ ಓಆರ್ಎಸ್ ದಿನದ ಧ್ಯೇಯ ವಾಕ್ಯ ಏನಾದರೂ ಇದೆಯಾ? ಯಾತಕ್ಕೋಸ್ಕರ ಆಚರಣೆ ಮಾಡ್ತಾ ಇದ್ದೀವಿ, ಇದರ ಉದ್ದೇಶವೇನು, ಇದನ್ನ ಹೇಳ್ತೀರಾ?
4: ಪ್ರತಿ ವರ್ಷ ಜುಲೈ 29ರಂದು ನಾವು ವಿಶ್ವ ಓಆರ್ಎಸ್ ದಿನವನ್ನು ಆಚರಿಸ್ತಾ ಇದ್ದೀವಿ. ಓಆರ್ಎಸ್ ಅಂದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಬೇದಿ ಇಲ್ಲ ವಾಂತಿ ಆದಲ್ಲಿ ನಾವು ಒಂದು ಡಿಹೈಡ್ರೇಷನ್ ಅನ್ನೋದನ್ನ ತಡೆಗಟ್ಟಲು ಇದು ಒಂದು ಸರಳವಾದ, ಒಂದು ಕಡಿಮೆ ವೆಚ್ಚದ ಒಂದು ತುರ್ತು ಚಿಕಿತ್ಸೆ. ಇದರ ಧ್ಯೇಯವಾಕ್ಯ ಈ ವರ್ಷ ಏನೆಂದರೆ ಓಆರ್ಎಸ್ ಎ ಸಿಂಪಲ್ ಸೊಲ್ಯೂಷನ್ ಫಾರ್ ಹೆಲ್ದಿಯರ್ ಫ್ಯೂಚರ್, ಆರೋಗ್ಯಕರವಾದ ಭವಿಷ್ಯಕ್ಕೆ ಓಆರ್ಎಸ್ ಒಂದು ಸರಳವಾದ ಪರಿಹಾರ ಎಂದು. ಇನ್ನೊಂದು ಧ್ಯೇಯವಾಕ್ಯ ಎಂದರೆ ಸಿಪ್ ಸ್ಮಾರ್ಟ್ ಸ್ಟೇ ಸ್ಟ್ರಾಂಗ್ ಅಂಡ್ ಸೇ ಯೆಸ್ ಟು ಓಆರ್ಎಸ್, ಜಾಣ್ಮೆಯ ಆಯ್ಕೆ ಓಆರ್ಎಸ್, ಆರೋಗ್ಯದ ರಕ್ಷೆ ಓಆರ್ಎಸ್, ಓಆರ್ಎಸ್ಗೆ ನಾವು ಹೌದು ಹೇಳೋಣ ಅಂತ.
2: ಡಾಕ್ಟರ್ ಶಿವು ಅವರೇ, ಈಗ ಓಆರ್ಎಸ್ ಯಾವ ಯಾವ ಸಂದರ್ಭಗಳಲ್ಲಿ, ಅಂದ್ರೆ ಇವಾಗ ಬರೀ ಅತಿಸಾರ ವಾಂತಿ ಅಲ್ಲ, ನಿಮಗೆ ಯಾವುದೇ ರೀತಿ ಸುಸ್ತಾಗಿದ್ರೂ ನಿಮ್ಮ ದೇಹದಲ್ಲಿ ನಿರ್ಜಲೀಕರಣ ಆಗಿದೆ ಅಂತ ಅಂದ್ರೂ ಕೂಡ ಆಗ್ಲೂ ತಗೋಬಹುದು ಅಲ್ವಾ?
3: ಹೌದು ಹೌದು. ಈಗ ನಮ್ಮ ದೇಹ ಅನ್ನೋದು ಒಂದು ಟ್ಯಾಂಕ್ ಇದ್ದ ಹಾಗೆ, ನಾವು ಒಂದ್ ಕಡೆ ದ್ರಾವಣಗಳನ್ನು ಸೇವಿಸ್ತಿರ್ತೀವಿ, ಇನ್ನೊಂದು ಕಡೆ ದ್ರಾವಣಗಳನ್ನು ಬಿಡ್ತಾ ಇರ್ತೀವಿ. ಮುಖ್ಯವಾಗಿ ಅದು ದೇಹದಿಂದ ಮೂರು ಬಗೆಯಲ್ಲಿ ಆಗಬಹುದು. ಒಂದು ವಾಂತಿ ಆಗೋದ್ರಿಂದ, ಎರಡನೇದು ಬೇದಿ ಆಗ್ತಾ ಇರೋದ್ರಿಂದ, ಮೂರನೇದು ಅತಿಯಾದಂತಹ ಸ್ವೆಟ್ಟಿಂಗ್ ಬೆವರುವಿಕೆ. ನಮ್ಮ ದೇಹದಿಂದ ಈ ರೀತಿಯಾದಂತಹ ಅತಿಯಾದ ನೀರು ಮತ್ತು ಲವಣಾಂಶಗಳ ನಷ್ಟ ಉಂಟಾದಾಗ ನಾವು ಅದನ್ನು ಮತ್ತೆ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ನಾವು ನಮ್ಮ ದೇಹದಲ್ಲಿ ಏನು ನಷ್ಟ ಆಗುತ್ತೋ ಅದನ್ನು ಸೇರಿಸಿದಾಗ ನಮ್ಮ ದೇಹ ಕ್ರಿಯಾಶೀಲವಾಗಿರುತ್ತೆ, ಸುಸ್ತಾಗೋದಿಲ್ಲ, ನಮ್ಮ ದೇಹ ಕುಗ್ಗೋದಿಲ್ಲ. ಸೊ ಹೀಗಾಗಿ ನಾವು ಈ ಓಆರ್ಎಸ್ಅನ್ನು ಪದೇ ಪದೇ ನಾವು ಸೇವಿಸ್ಬೇಕಾಗತ್ತೆ.
2: ಮತ್ತೆ ಈ ಓಆರ್ಎಸ್ ತಗೊಳ್ಳೋ ವಿಧಾನವನ್ನ ನಮ್ಮ ಕೇಳುಗರಿಗೆ ಹೇಳಬೇಕು. ಯಾಕೆ ಅಂತ ಅಂದ್ರೆ ಈ ಓಆರ್ಎಸ್ ಪೊಟ್ಟಣ ಏನ್ ಇರುತ್ತೆ ಅದನ್ನ ಸಂಪೂರ್ಣವಾಗಿ ಅದು ಎಷ್ಟು ಲೀಟರ್ ನೀರಿಗೆ ಬೆರೆಸಿ ಅದನ್ನ ಕುಡಿಬೇಕು ಅಂತ ಹೇಳಿರ್ತಾರೋ, ಅದರ ಬದಲಾಗಿ ಇವರು ಸ್ವಲ್ಪ ನೀರಿಗೆ ಸ್ವಲ್ಪ ಪೌಡರ್ ಅನ್ನ ಹಾಕಿ ಆಗ ಮಾತ್ರ ಉಪಯೋಗಿಸ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡ್ಕೊಂಡ್ ಬಿಡ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ,
3: ಸೊ ನೀವು ಈ ಪ್ರಶ್ನೆಗೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಬಹುಶಃ ಈ ಓಆರ್ಎಸ್ ಪುಡಿಯನ್ನು ತಯಾರಿಸುವಾಗಲೇ ಈ ಆಲೋಚನೆ ತಯಾರಿಸಿದ ವೈದ್ಯರಿಗೆ ಬಂದಿದೆ. 1960ರಲ್ಲಿ ಈ ಒಂದು ಪೊಟ್ಟಣಗಳು, ಅಂದರೆ ಈ ಥರದ ಮಿಶ್ರಣಗಳ ಬಳಕೆ ಪ್ರಾರಂಭ ಆಗುತ್ತೆ. ಆದರೆ ನಿಖರವಾಗಿ ಯಾವುದನ್ನು ಎಷ್ಟು ಹಾಕಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆ ನಂತರ ಭಾರತ ಮತ್ತು ಬಾಂಗ್ಲಾದೇಶ ವಿಭಜನೆಯಾದಾಗ 1971ನೇ ಇಸವಿಯಲ್ಲಿ ಬಾಂಗ್ಲಾದೇಶದಲ್ಲಿ ತಳ್ಳಲ್ಪಟ್ಟಂತಹ ಅನೇಕ ನಿರಾಶ್ರಿತರು ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ. ಆ ಒಂದು ನಿರಾಶ್ರಿತರ ಕ್ಯಾಂಪಿನಲ್ಲಿ ಕಾಲರಾ ಉಂಟಾಗುತ್ತೆ. ಕಾಲರಾದಿಂದ ಅನೇಕ ಜನರು ಸಾವನ್ನ ಅಪ್ಪುತ್ತಾರೆ. ಆ ಸಂದರ್ಭದಲ್ಲಿ ಒಬ್ಬರು ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ದಿಲೀಪ್ ಮಹಾಲಾನಬೀಸ್ ಅನ್ನೋರು, ಅವರು ಒಬ್ಬರು ಮಕ್ಕಳ ತಜ್ಞರು, ಅವರು ಸಹ IIP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅಥವಾ ಭಾರತೀಯ ಶಿಶು ವೈದ್ಯ ಸಂಘದ ಒಬ್ಬರು ಸದಸ್ಯರಾಗಿರ್ತಾರೆ. ಅವರು ಒಂದು ಫಿಸಿಯಾಲಜಿ

0: ಶರೀರಕ್ರಿಯಾಶಾಸ್ತ್ರವನ್ನು ಓದಿದವರಾಗಿರ್ತಾರೆ, ಅವರಿಗೆ ಗೊತ್ತಾಗತ್ತೆ ನಾವು ಬರೀ ಉಪ್ಪನ್ನ ಅಥವಾ ಬರೀ ಗ್ಲೂಕೋಸನ್ನು ಸೇವಿಸಿದರೆ ಅದರಿಂದ ಹಾನಿಯಾಗತ್ತೆ, ಇವೆರಡೂ ಜೊತೆಲೇ ಇದ್ದಾಗ ಅದು ನಮ್ಮ ದೇಹಕ್ಕೆ ಅನುಕೂಲ ಕೊಡುತ್ತೆ ಅಂತ. ನಾವೇ ಆಹಾರ ತಯಾರಿಸಿದಾಗಲೂ ಸಹ ಉಪ್ಪನ್ನು ಹಾಕ್ಕೊಳ್ತೀವಿ, ಅಂದರೆ ಅಕ್ಕಿ ಇರ್ಬೋದು ಅದ್ರ ಜೊತೆ ಸಾಂಬಾರು ಹಾಕ್ಕೊಂಡಾಗ ಸಾಂಬಾರಿಗೆ ನಾವು ಉಪ್ಪು ಹಾಕಿರ್ತೀವಿ. ಅಕ್ಕಿಯಲ್ಲಿ ಗ್ಲೂಕೋಸ್ ಇರುತ್ತೆ, ಸ್ಟಾರ್ಚ್ ಅನ್ನೋದು ಅಮೈಲೇಸ್ ಎನ್ಝೈಮಿಂದ ಅಂತಿಮವಾಗಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಅನ್ನ ನಾವು ತಿಂದಾಗ ಸಾಂಬಾರಲ್ಲಿರೋ ಉಪ್ಪಿನಂಶ ಗ್ಲೂಕೋಸನ್ನು ಮತ್ತು ಸೋಡಿಯಂ, ಉಪ್ಪಿನಲ್ಲಿರ್ತಕ್ಕಂಥ ಸೋಡಿಯಂ ಕ್ಲೋರೈಡ್ ಅಲ್ಲಿರ್ತಕ್ಕಂಥ ಸೋಡಿಯಂ ಅಣು ಮತ್ತು ಗ್ಲೂಕೋಸ್ ಅಣು ಒಂದಕ್ಕೊಂದಕ್ಕೆ ಸೇರಿಕೊಂಡು ಅವೆರಡು ಜೊತೆಯಾಗಿ ರಕ್ತವನ್ನು ಸೇರುತ್ತೆ,
1: ಅದು ನಮ್ಮ ದೇಹಕ್ಕೆ ಚೈತನ್ಯವನ್ನು
0: ಕೊಡುತ್ತೆ. ಹೌದು, ಈ ಗ್ಲೂಕೋಸ್ ಅನ್ನೋದು ನಮಗೆ ಎನರ್ಜಿಯನ್ನು ಕೊಟ್ಟರೆ ಈ ಲವಣಾಂಶವನ್ನು ಮತ್ತು ರಕ್ತದೊತ್ತಡವನ್ನು ಈ ಸೋಡಿಯಂ ಅಥವಾ ಉಪ್ಪಿನಂಶ ಮೇಂಟೈನ್ ಮಾಡುತ್ತೆ, ಅಂದರೆ ಅದು ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಸೊ ನಮ್ಮ ಊಟದಲ್ಲೇ ಗ್ಲೂಕೋಸ್ ಮತ್ತು ಉಪ್ಪು ಅನ್ನೋದನ್ನು ನಾವು ಸದಾಕಾಲ ಸೇವಿಸ್ಕೊಂಡು ಬಂದಿರ್ತೀವಿ. ಯಾವ ಸಂದರ್ಭದಲ್ಲಿ ಈ ಗ್ಲೂಕೋಸ್ ಮತ್ತು ಉಪ್ಪಿನಂಶದ ನಷ್ಟ ನಮ್ಮ ದೇಹದಿಂದ ಜಾಸ್ತಿ ಆಗುತ್ತೋ ನಾವು ಅದನ್ನು ಸೇರಿಸಬೇಕಾಗತ್ತೆ. ವೈದ್ಯರು ಅವರು ಮನಗಂಡಿರ್ತಾರೆ, ಇದು ಗ್ಲೂಕೋಸ್ ಮತ್ತು ಸೋಡಿಯಂ ಕ್ಲೋರೈಡ್ ಉಪ್ಪಿನಂಶ ಎರಡನ್ನೂ ಜೊತೆಯಲ್ಲಿ ಮಿಶ್ರಣ ಮಾಡಿಕೊಟ್ಟಾಗ ಅದರಿಂದ ಅನೇಕರು ಸಾವನ್ನಪ್ಪೋದ್ರಿಂದ ತಪ್ಪಿಸ್ಕೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಅವರು 1971 ಆ ಕಾಲರಾ ಬ್ರೇಕ್ ಡೌನ್ ಆದಾಗ ಬಳಸ್ತಾರೆ. ಆ ನಂತರ 1977 ವಿಶ್ವಸಂಸ್ಥೆ ಮತ್ತು ಯುನಿಸೆಫ್ ಇವೆರಡೂ ಸಹ ಪ್ರಪಂಚಾದ್ಯಂತ ಈ ಒಂದು ದ್ರಾವಣವನ್ನು ಯಾರಿಗೆ ಭೇದಿ ಆದ್ರೂ ಸಹ ಕೊಡಬೇಕು ಅನ್ನೋದನ್ನು ಒಂದು ರೂಪರೇಷೆಗೆ ತರ್ತಾರೆ. ಅಲ್ಲಿವರೆಗೂ ಬರೀ ಡ್ರಿಪ್ಸ್ ಹಾಕೋದ್ರಲ್ಲೇನೆ ಇರ್ತಿದ್ರು. ಆ ನಂತರ ಭೇದಿಯನ್ನು ನಾವು ORS ಕೂಡ ಕೊಟ್ಟು ಅದನ್ನು ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ಮಾಡಬಹುದು, ಸಾವುಗಳನ್ನ ತಪ್ಪಿಸ್ಬೋದು ಅನ್ನೋದನ್ನು ಅರ್ಥಕೊಳ್ತಾರೆ. ನಂತರ 2001 ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ರವರು ಇದು ವಿಶ್ವಾದ್ಯಂತ ಮತ್ತಷ್ಟು ಪಸರಿಸಬೇಕು, ಇದರ ವಿಚಾರಗಳು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು, ಇದನ್ನು ಸರಳವಾಗಿ ಮನೆಯಲ್ಲೇ ತಯಾರಿಸ್ಕೋಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನು ಒಂದು ವಿಶ್ವದ ಹಬ್ಬವನ್ನಾಗಿ ಪರಿವರ್ತಿಸ್ತಾರೆ. ಅಂದರೆ 2001 ಈ ಒಂದು ORS ದಿನಾಚರಣೆಯನ್ನು ವಿಶ್ವಾದ್ಯಂತ ಆಚರಿಸೋದಕ್ಕೆ ಭಾರತೀಯ ಶಿಶು ವೈದ್ಯ ಸಂಘದವರು ವಿಶ್ವಸಂಸ್ಥೆ ಮತ್ತು ಯುನಿಸೆಫ್ ಅವರಿಗೆ ಕೋರಿಕೊಂಡು ಇದು ವಿಶ್ವಾದ್ಯಂತ ಆಚರಿಸ್ಕೊಳ್ತಾ ಬಂದಿದೆ. 2004 ಲೋ ಆಸ್ಮೊಲಾರ್ ಅಂದರೆ ಕಡಿಮೆ ಸಾಂದ್ರತೆಯ ORS ಪುಡಿಯನ್ನು ತರ್ತಾರೆ. ಆ ಕಡಿಮೆ ಸಾಂದ್ರತೆಯ ORS ಪುಡಿ ಇವತ್ತೊಂದು ದಿವಸ ಭೇದಿಗೆ ರಮಬಾಣವಾಗಿ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ನೋಡಿದಾಗ ಇದನ್ನು ನಾವು ಮನೇಲೇ ತಯಾರಿಸ್ಕೊಳ್ಬೋದು. ಮನೇಲಿ ಸರಳವಾಗಿ ಸಿಗ್ತಕ್ಕಂಥ ವಸ್ತು ಅಂತ ಹೇಳಿದ್ರೆ ಸಕ್ಕರೆ. ಆ ಒಂದು ಸಕ್ಕರೆ ವಸ್ತುವಿನಲ್ಲಿ ಒಂದು ಮಾಲಿಕ್ಯೂಲ್ ಗ್ಲೂಕೋಸ್ ಮತ್ತು ಒಂದು ಮಾಲಿಕ್ಯೂಲ್ ಫ್ರಕ್ಟೋಸ್ ಇರುತ್ತೆ. ಸೊ ನಮಗೆ 13.5 ಅಷ್ಟು ಗ್ಲೂಕೋಸ್ ಸಿಗಬೇಕು ಅಂದರೆ ಅದನ್ನು 6 ಸಕ್ಕರೆ ತಗೋಬೇಕಾಗತ್ತೆ. ಅಂದರೆ 30 ಸಕ್ಕರೆಯನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ 1/2 ಗ್ಲೂಕೋಸು ನಮಗೆ ಸಿಗುತ್ತೆ. ಅದರ ಜೊತೆಗೆ ಸುಮಾರು 1/4 ಉಪ್ಪು ಅಂದರೆ 2.5 ಉಪ್ಪು ತಗೋಬೇಕಾಗತ್ತೆ. ನಂತರ ಸಿಟ್ರೇಟ್ಗೋಸ್ಕರ ನಾವು ಬೇಕಾದರೆ ನಿಂಬೆಹಣ್ಣನ್ನು ಸಹ ಆ್ಯಡ್ ಮಾಡ್ಬೋದು. ಅದು ಇಲ್ಲ ಅಂದ್ರೂ ತೊಂದರೆ ಇಲ್ಲ. 6 ಸಕ್ಕರೆ, 1/4 ಉಪ್ಪು, 1 ನೀರನ್ನು ಮಿಶ್ರಣ ಮಾಡಿ ಈ ORS ಪ್ಯಾಕೆಟ್ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿ ನಾವು ಕುಡಿಬಹುದು.
1: ಹೇಳಬೇಕಾಗತ್ತೆ, ಕಾಯಿಸಿ ಆರಿಸಿದ ನೀರಿನಲ್ಲಿ ಈ ದ್ರಾವಣವನ್ನು ತಯಾರಿ ಮಾಡಬಹುದು.
0: ಇಲ್ಲಿ ಸ್ವಚ್ಛತೆ ಅನ್ನೋದು ಮುಖ್ಯ.
1: ಡಾಕ್ಟ್ರೆ, ಮತ್ತೆ ಈ ಮಕ್ಕಳಿಗೆ ಅತಿಸಾರ ಭೇದಿ ಆದಾಗ ಅವರು ಹಾಲು ಕುಡಿಯೋದನ್ನೇ ನಿಲ್ಲಿಸಿರ್ತಾರೆ, ಊಟ ತಗೊಳ್ಳೋದನ್ನೇ ನಿಲ್ಲಿಸಿರ್ತಾರೆ, ಆಗ ನಾವು ಬರೀ ORS ಅನ್ನೇ ಮುಂದುವರಿಸಬೇಕಾಗತ್ತಾ ಅಥವಾ ಅದರ ಜೊತೆಗೆ ಆಹಾರವನ್ನು ಮಗುವಿನ ಮನವೊಲಿಸಿ ಕೊಡಬೇಕಾಗತ್ತೆ ಅನ್ಕೊಳ್ತೀನಿ?
0: ORS ಒಂದೇ ನಮ್ಮ ದೇಹದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸೋದಿಲ್ಲ, ನೀರು ಮತ್ತು ಲವಣಾಂಶಗಳನ್ನು ಪೂರೈಕೆ ಮಾಡುತ್ತೆ. ಇದರ ಜೊತೆಗೆ ನಮಗೆ ದಿನನಿತ್ಯದ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ, ಬೆಳವಣಿಗೆಗೆ, ಅದಕ್ಕೆಲ್ಲದಕ್ಕೂ ನಮಗೆ ಬೇರೆ ಎಲ್ಲ ಥರದ ವಸ್ತುಗಳು ಬೇಕಾಗುತ್ತೆ. ಸೊ ಆದ್ದರಿಂದ ನಾವು ಯಾವುದೇ ಆಹಾರವನ್ನು ನಾವು ನಿಲ್ಲಿಸೋ ಅವಶ್ಯಕತೆ ಇಲ್ಲ, ಎಲ್ಲ ಆಹಾರವನ್ನು ನಾವು ನಿಯಮಿತವಾಗಿ ಕೊಡಬೇಕಾಗತ್ತೆ. ಅಂದರೆ ಜೀರ್ಣಿಸ್ಕೊಳ್ಳೋದಕ್ಕೆ ಸರಿಸಾಗಿರೋ ರೀತಿಯಲ್ಲಿ ಆಹಾರವನ್ನು ತಯಾರಿಸಿ ಮೃದುವಾಗಿ ಇರ್ತಕ್ಕಂಥ ಆಹಾರಗಳನ್ನು ಫ್ರೀಕ್ವೆಂಟಾಗಿ ಕೊಡಬೇಕಾಗತ್ತೆ. ಅದರ ಜೊತೆಗೆ ನಾವು ORS ಕೊಡಬೇಕಾಗತ್ತೆ. ಒಂದು ಸಿಂಪಲ್ ಆಗಿ ಹೇಳೋದಾದರೆ 2 ಕಡಿಮೆ ಇರತಕ್ಕಂಥ ಮಕ್ಕಳಲ್ಲಿ ಒಂದು ಸರಿ ಭೇದಿ ಮಾಡಿದ್ರೆ ಅವರು ಸುಮಾರು 50-100 ml ದ್ರವವನ್ನು ಲೂಸ್ ಮೋಷನ್ ಮುಖಾಂತರ ನಷ್ಟಪಟ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಅದರಿಂದ ನಾವು ಪ್ರತಿ ಸಾರಿ ಭೇದಿ ಆದಮೇಲೂ ಒಂದು 50-100 ml ORS ಕುಡಿಸೋದು ಒಳ್ಳೆಯದು. ಅದೇ ನಾವು 2-10 ಮಕ್ಕಳಲ್ಲಿ ಒಂದು ಸರಿ ಭೇದಿ ಮಾಡಿದ್ರೆ 100-200 ml ನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಆದ್ದರಿಂದ ಪ್ರತಿ ಸಾರಿ ಭೇದಿ ಆದಮೇಲೂ ಸಹ 100-200 ml ORS ದ್ರಾವಣವನ್ನು ಕುಡಿಸಿದ್ರೆ ಅಲ್ಲಿಗಲ್ಲಿಗೆ ಸರಿ ಹೋಗುತ್ತೆ.
1: ತಾಯಿ ಎದೆ ಹಾಲು ಕುಡಿತ

0: ಇರುವಂತಹ ಮಗು ಆದ್ರೆ ಆ ಮಗುವಿಗೆ ಎದೆ ಹಾಲನ್ನು ನಿಲ್ಲಿಸಬೇಕಾಗಿಲ್ಲ, ಆ ಸಂದರ್ಭದಲ್ಲಿ ಅದನ್ನ
1: ಖಂಡಿತ
0: ಕಂಟಿನ್ಯೂ ಮಾಡಬೇಕಾಗುತ್ತೆ.
1: ಹೌದೌದು. ಯಾಕಂದರೆ ತಾಯಿ ಎದೆ ಹಾಲಿನಲ್ಲಿ ORSಅಲ್ಲಿ ಏನೇನು ವಸ್ತುಗಳಿದೆಯೋ ಅದೆಲ್ಲವೂ ಸಹ ಇರುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಶಕ್ತಿಯನ್ನು ಬೆಳವಣಿಗೆಯನ್ನಗೆ ಬೇಕಾದಂಥ ವಸ್ತುಗಳು ಸಹ ಇರುತ್ತೆ. ಆದ್ದರಿಂದ ತಾಯಿ ಹಾಲನ್ನು ಬೇದಿ ಸಂದರ್ಭದಲ್ಲಿ ನಿಲ್ಲಿಸೋ ಅವಶ್ಯಕತೆ ಖಂಡಿತ ಇಲ್ಲ.
0: ಡಾಕ್ಟರ್ ಶಿವ ಅವರೇ, ನೀವು ಮನೆಯಲ್ಲೇ ORSನ ತಯಾರಿಸ್ಕೊಳ್ಳಬಹುದು ಅಂತ ಆ ತಯಾರಿಕೆ ಮಾಡೋ ವಿಧಾನವನ್ನು ನಮಗೆ ಹೇಳಿಕೊಟ್ರಿ ಈಗ. ಆದರೆ ಇವಾಗ ನಮಗೆ ತಯಾರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ, ನಾವು ಮೆಡಿಕಲ್ ಸ್ಟೋರ್ಸ್ನಿಂದನೋ ಎಲ್ಲೋ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಆ ORSನ ಪರ್ಚೇಸ್ ಮಾಡಬೇಕಾದ್ರೆ ನಾವು ಏನನ್ನ ಗಮನಿಸಬೇಕಾಗಿರುತ್ತೆ?
1: ಈ ಟೆಟ್ರಾಪ್ಯಾಕಲ್ಲಿ ಆಗಿರಬಹುದು ಅಥವಾ ಮಾಮೂಲಿ ಪುಡಿಯ ಮೇಲಿರಬಹುದು, ಈ WHO ಸಿಂಬಲ್ ಇರುತ್ತೆ. ಸೊ ಯಾವ ಒಂದು ಪ್ಯಾಕ್ ಮೇಲೆ ಈ WHO ಸಿಂಬಲ್ ಇರುತ್ತೋ ಅವುಗಳನ್ನು ಮಾತ್ರ ನಾವು ಬೇದಿ ವಾಂತಿ ಸಂದರ್ಭದಲ್ಲಿ ನಾವು ಉಪಯೋಗಿಸ್ಬೇಕಾಗತ್ತೆ. ಅದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗೋದಿಲ್ಲ. ಆ WHO ಸಿಂಬಲ್ ಇಲ್ಲದೇ ಇರತಕ್ಕಂಥ ಟೆಟ್ರಾಪ್ಯಾಕ್ಗಳಲ್ಲಿ ಕೆಲವು ಸಮಯ ಈ ಪ್ರಮಾಣಗಳು ವ್ಯತ್ಯಾಸ ಇರೋದ್ರಿಂದ ಅದರಿಂದ ಹಾನಿ ಆಗ್ತಕ್ಕಂಥ ಸಾಧ್ಯತೆ, ಮಗು ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಅದರಿಂದ ಸಾರ್ವಜನಿಕರು ದಯವಿಟ್ಟು ಯಾವುದೇ ORSನ್ನು ಕುಡಿಸೋದಿದ್ರು ಅಥವಾ ಕುಡಿಯೋದಿದ್ರು ಅಥವಾ ಪರ್ಚೇಸ್ ಮಾಡೋದಿದ್ರು ಅದರ ಮೇಲೆ WHO ರೆಕಮೆಂಡೆಡ್ ORS ಫಾರ್ಮುಲೇಷನ್ ಅಂತ ಇದೆಯಾ ಅನ್ನೋದನ್ನು ಒಂದು ತಿಳ್ಕೋಬೇಕು. ಎರಡನೇದು, ಪುಡಿಯನ್ನು ನೀವು ತೆಗೆದುಕೊಂಡ್ರೆ ಆ ಪ್ಯಾಕೆಟ್ ಮೇಲಿರ್ತಕ್ಕಂತಹ ನಿರ್ದೇಶನಗಳನ್ನು ಸಂಪೂರ್ಣವಾಗಿ ಓದಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಚಿಕ್ಕ ಪ್ಯಾಕೆಟು ಬರುತ್ತೆ, ದೊಡ್ಡ ಪ್ಯಾಕೆಟನ್ನು ಬರುತ್ತೆ. ಚಿಕ್ಕ ಪ್ಯಾಕೆಟ್ ಆಗಿದ್ರೆ ಸಾಮಾನ್ಯವಾಗಿ 200 ml ನೀರಿನಲ್ಲಿ ಜೊತೆ ಮಿಶ್ರಣ ಮಾಡಬೇಕಾಗತ್ತೆ. ದೊಡ್ಡ ಪ್ಯಾಕೆಟ್ ಅಂತ ಹೇಳಿದ್ರೆ 21.8 gram ಇರುತ್ತೆ. ಅದನ್ನು ನಾವು 1 liter ಕುದಿಸಿ ಆರಿಸಿದ ನೀರಿನಲ್ಲಿ ಮಿಶ್ರಣ ಮಾಡಬೇಕಾಗತ್ತೆ. ಸೊ ಆದ್ದರಿಂದ ನೀವು ORS ಪ್ಯಾಕೆಟನ್ನು ತೆಗೆದುಕೊಂಡ ನಂತರ ಅದರ ಮೇಲೆ ಬರೆದಿರ್ತಾರೆ ಎಷ್ಟು ನೀರನ್ನು ನಾವು ಮಿಶ್ರಣಕ್ಕೋಸ್ಕರ ಬಳಸಬೇಕು ಅನ್ನೋಂತ, ಅದನ್ನು ಓದಿಕೊಂಡು ಅಷ್ಟೇ ಪ್ರಮಾಣದ ನೀರನ್ನು ಬೆರೆಸಬೇಕಾಗತ್ತೆ. ಮತ್ತು ಇನ್ನೊಂದು ಸಾಮಾನ್ಯವಾಗಿ ಆಗ್ತಕ್ಕಂತಹ ಮಿಸ್ಟೇಕ್ಗಳು ಅಥವಾ ತೊಂದರೆಗಳು ಅಂತ ಹೇಳಿದ್ರೆ, ನಮ್ಮ ಮಗು ಈಗ 1 liter ಪ್ಯಾಕೆಟ್ ತೊಗೊಂಡಿರ್ತೀರ, ನಮ್ಮ ಮಗು ಅಷ್ಟು ಕುಡಿಯಲ್ಲ, ಒಂದು ಲೋಟಕ್ಕೆ ಒಂದು ಚಮಚ ಪೌಡರ್ ಹಾಕಿ ಕುಡಿಸೋಣ ಅನ್ನೋ ಒಂದು ಭಾವನೆಯನ್ನು ತಾವು ದಯವಿಟ್ಟು ಬಿಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪ್ಯಾಕೆಟ್ನ ಒಂದು ಕಾರ್ನರನ್ನು ನೀವು ಓಪನ್ ಮಾಡಿ ನೀವು ಆ ಪೌಡ್ರನ್ನು ಸುರಿದಾಗ ಅದು ಜಾಸ್ತಿನೂ ಹೋಗ್ಬೋದು, ಕಡಿಮೆನೂ ಹೋಗ್ಬೋದು. ಜಾಸ್ತಿ ಹೋದರೆ ಹೈಪರ್ನೈಟ್ರಿಮಿಯಾ ಆಗಬಹುದು, ತೊಂದರೆ ಆಗುತ್ತೆ. ಕಡಿಮೆ ಹೋದ್ರೂ ತೊಂದರೆ ಆಗುತ್ತೆ, ಹೈಪೋನೈಟ್ರಿಮಿಯಾ ಆಗುತ್ತೆ. ಸೊ ಅದರಿಂದ ನೀವು ತಯಾರಿಸುವಾಗ ಅದರ ಮೇಲ್ಗಡೆ 1 liter ನೀರಿನಲ್ಲಿ ಮಿಶ್ರಣ ಮಾಡಿ ಬಳಸಬೇಕು ಅಂತಿದ್ರೆ ನೀವು ದಯವಿಟ್ಟು 1 liter ನೀರಿನಲ್ಲಿ ಮಿಶ್ರಣ ಮಾಡಿ ಅದನ್ನು ಚೆನ್ನಾಗಿ ಶೇಕ್ ಮಾಡಿ ಇಟ್ಕೊಂಡು ಅದನ್ನು 24 ಗಂಟೆಗಳ ಕಾಲ ಬಳಸಬಹುದು. ಸೊ 1 liter ಒಂದೇ ಸರಿ ಕುಡಿಸ್ಬೇಕು ಅಂತೇನಿಲ್ಲ, ಮಗುವಿನ ಅಗತ್ಯತೆಗೆ ತಕ್ಕಂಗೆ ಇಟ್ಕೊಂಡು ನೀವು ಅದನ್ನ ನೀರು ಕುಡ್ದಂಗೆ ಕುಡಿಸ್ತಾ ಇರಬಹುದು.
0: ಡಾಕ್ಟರ್ ಅನುಷಾ ಅವರೇ, ಕೊನೆಯದಾಗಿ IAP ಮೈಸೂರು ಘಟಕದ ಕಡೆಯಿಂದ ಈ ORS ಡೇಗೆ ನೀವು ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ?
2: ಸೊ July 29 ದೇಶಾದ್ಯಂತ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನೀಲಂ ಮೋಹನ್ ರವರ ನೇತೃತ್ವದಲ್ಲಿ ಈ ORS ಬಗ್ಗೆ ಜಾಗೃತಿ ಮೂಡಿಸಲು ಹಲವಾರು ಸಮಾವೇಶಗಳನ್ನ ನಡೆಸ್ತಾ ಇದ್ದಾರೆ. ಈ ಸಂಬಂಧಿತವಾಗಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯಿಂದ ನಾವು ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮತ್ತು ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ಸ್ ಈ ತರ ಇಟ್ಕೊಂಡಿದ್ದೀವಿ. ಇದ್ರ ನಂತರ ನಾವೇನ್ ಹೇಳಬೇಕು ಒಂದು ಕೇಳುಗರಿಗೆ ಅಂದ್ರೆ, ಪ್ರತಿ ಒಂದು ಮನೆಯಲ್ಲಿ ಒಂದು ತುರ್ತು ಚಿಕಿತ್ಸೆ ಪೆಟ್ಟಿಗೆಯಲ್ಲಿ ORS ಅನ್ನೋ ಒಂದು ಪ್ಯಾಕೆಟ್ ಇರಬೇಕು. ಇದು ಬೇದಿ ವಾಂತಿ ಆದಲ್ಲಿ ORS ಒಂದು ಪ್ರಪ್ರಥಮವಾಗಿ ಯೂಸ್ ಮಾಡುವಂತ ಒಂದು ದ್ರಾವಣ, ಆಮೇಲೆ ನಿರ್ಜಲೀಕರಣ ಆದ್ಮೇಲೆ ಕೊಡುವಂತದ್ದಲ್ಲ. ಈ ORS ಬಗ್ಗೆ ನಮ್ಮೆಲ್ಲರಿಗೂ ಒಂದು ತಿಳುವಳಿಕೆ ಇರಬೇಕು. ನಾವು ORS ಮನೇಲಿ ಇಟ್ಕೋಬೇಕು, ಮತ್ತೆ ಹೋಗಿ ಇದನ್ನ ಅಂಗಡಿಯಲ್ಲಿ ಕೊಂಡ್ಕೋಬೇಕಾದ್ರೆ WHO ಸರ್ಟಿಫೈಡ್ ORS ಅನ್ನ ತಗೊಳ್ಳಿ ಅಂತ ನಾವು ಹೇಳಿ ನಮ್ಮ ಮಾತುಗಳನ್ನ ಮುಗಿಸ್ತೀವಿ.
0: ಧನ್ಯವಾದಗಳು ಡಾಕ್ಟರ್ ಅನುಷಾ ರಾಜ್ ಅವರೇ, ಹಾಗೆ ಡಾಕ್ಟರ್ ಶಿವು ಅವರೇ. ಇದುವರೆಗೂ ORS ನಮ್ಮ ಜೀವ ರಕ್ಷಕ ದ್ರಾವಣ ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕೆ ನಿಲಯದ ಪರವಾಗಿ, ಕೇಳುಗರ ಪರವಾಗಿ, ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ನಮಸ್ಕಾರ.
3: ಇದುವರೆಗೆ ವಿಶ್ವ ORS ದಿನದ ಸಂದರ್ಭದಲ್ಲಿ ORSನ ಪ್ರಾಮುಖ್ಯತೆ ಈ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಬಾಣಿ ಮೈಸೂರು ಎಫ್ಎಂ 100.6 ಸಮಯ 1 ಗಂಟೆ ಆಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ PMGSY. ಪ್ರಧಾನಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹೊಂದಿಸುವ ಯೋಜನೆಯಾಗಿದ್ದು ಇದೊಂದು ರಾಷ್ಟ್ರಮಟ್ಟದ ಯೋಜನೆ. ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದು, ಆಲ್ ಸೀಸನ್ ರಸ್ತೆ ನಿರ್ಮಾಣ ಅಂದರೆ ಎಲ್ಲಾ ಕಾಲಕ್ಕೂ ಹೊಂದುವ ರಸ್ತೆಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. 1.70 ಲಕ್ಷ ಜನವಸತಿ ಹೊಂದಿರುವ ಸಾಮಾನ್ಯ ಪ್ರದೇಶದಲ್ಲಿ ಅಂದರೆ ಬಯಲು ಪ್ರದೇಶದಲ್ಲಿ, 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ವಸತಿ ಪ್ರದೇಶದಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 2017ರವರೆಗೆ 82% ಪ್ರಗತಿ ಸಾಧಿಸಲಾಗಿದೆ. ಮುಂದಿನ ಕೆಲಸ 2019ರವರೆಗೆ ಮುಗಿಸುವ ಉದ್ದೇಶ ಇತ್ತು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಅಸ್ಸಾಂ ರಾಜ್ಯದಲ್ಲಿ ಇದರ ಪರಿಣಾಮ ಸಾಕಷ್ಟು ಗೋಚರಿಸಿದ್ದು ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಂದರೆ PMGSY ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಬರುತ್ತಿದ್ದು December 25, 2000 ಪ್ರಾರಂಭಿಸಲಾಯಿತು. 2015ನೇ ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಶೇಕಡ 60% ಮತ್ತು ರಾಜ್ಯ ಸರ್ಕಾರಗಳು ಶೇಕಡ 40% ಅನುಪಾತದಲ್ಲಿ ಹಣಕಾಸು ಹೂಡುವುದು ಎಂದು ನಿರ್ಧರಿಸಲಾಯಿತು. ಈ ಯೋಜನೆಯ ಉದ್ದೇಶ ಗುರಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಅಂದರೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು. ಅದರಲ್ಲಿ ಮೊದಲನೆಯದಾಗಿ 1,000 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2003ರೊಳಗೆ ಈ ಗುರಿ ಹೊಂದುವ ಉದ್ದೇಶಿಸಲಾಗಿತ್ತು. 2,500 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2007ರೊಳಗೆ ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಉದ್ದೇಶ ಇತ್ತು. 3ನೇದಾಗಿ ಬೆಟ್ಟ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಮತ್ತು ಮರಭೂಮಿ ಪ್ರದೇಶದಲ್ಲಿ 250ಕ್ಕೂ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳನ್ನು 2007ರಲ್ಲಿ ತಲುಪುವ ಉದ್ದೇಶ ಹೊಂದಲಾಗಿತ್ತು. ಓಮಾಸ್ ಅಂದರೆ ಆನ್ಲೈನ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್. ಇದೊಂದು ಕಾಮಗಾರಿ ಪ್ರಗತಿ ಮತ್ತು ಗುರಿಗಳನ್ನು ಇ ಗವರ್ನೆನ್ಸ್ ಮೂಲಕ ಗುರುತಿಸಲು ಸಾಧ್ಯವಾಗುವ ಆನ್ಲೈನ್ ವ್ಯವಸ್ಥೆಯಾಗಿದೆ. ಇದರ ಜವಾಬ್ದಾರಿ ಸಿಡ್ಯಾಕ್ ಸಂಸ್ಥೆ ಪುಣಾದಲ್ಲಿದೆ ಮತ್ತು ಬಹು ದತ್ತಾಂಶ ಸಂಗ್ರಹವನ್ನು ಹೊಂದಿದಂತಹ ವ್ಯವಸ್ಥೆಯಾಗಿದೆ. ಇದರಿಂದ ರಸ್ತೆ ಪ್ರಾರಂಭವಾದ ದಿನದಿಂದ ಅಂದರೆ ಪ್ರಪೋಸಲ್ ನೀಡಿದ ದಿನದಿಂದ ಕಾಮಗಾರಿ ಮುಕ್ತಾಯದವರೆಗಿನ ಪ್ರಗತಿ ಪರಿಶೀಲನೆ ಮಾಡಲು ಸಾಧ್ಯವಾಗುತ್ತದೆ. ಓಮಾಸ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನೀಡಿದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ವಿವರವಾದ ಪ್ರಗತಿ ವರದಿ ತಯಾರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಈ ವ್ಯವಸ್ಥೆಯಲ್ಲಿ ಇ ಪೇಮೆಂಟ್, ಪಾಸ್ವರ್ಡ್ ರಕ್ಷಣೆ ಮುಂತಾದ ಅನುಕೂಲಗಳಿವೆ. ಪ್ರಗತಿಯ ವಿವರ 1.7 ಲಕ್ಷ ಜನವಸತಿಗೆ 500 ಜನಸಂಖ್ಯೆ ಇರುವ ಸಾಮಾನ್ಯ ಪ್ರದೇಶ ಮತ್ತು 250 ಜನಸಂಖ್ಯೆ ಇರುವ ಗುಡ್ಡಗಾಡು ಪ್ರದೇಶಗಳಿಗೆ ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆ ನಿರ್ಮಿಸುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಗಿತ್ತು. March 2014ರವರೆಗೆ 82% ಪ್ರಗತಿ ಅಂದರೆ 80% ಅಥವಾ 1.30 ಲಕ್ಷ ಜನವಸತಿ ಮತ್ತು 2%ದಷ್ಟು ರಾಜ್ಯಗಳಿಂದ ಪ್ರಗತಿ ಸಾಧಿಸಲಾಗಿದೆ. December 2017ರವರೆಗೆ 47,000 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಬಾಕಿ 1,700 ಕಾಮಗಾರಿಗಳನ್ನು ಹೊರತುಪಡಿಸಿ 2019ರವರೆಗೆ ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತವಾಗಿದೆ.

0: ಈ ಯೋಜನೆಯಲ್ಲಿ ಮೊದಲು 2004 ರಿಂದ 2014 ರವರೆಗೆ ಪ್ರಾರಂಭಿಸಿದಾಗ ಪ್ರತಿದಿನ 98.5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಯೋಜಿಸಲಾಗಿತ್ತು. ನಂತರ 2014 ರಿಂದ 2017 ರವರೆಗಿನ ಅವಧಿಯಲ್ಲಿ ಅದನ್ನು ಪ್ರತಿದಿನಕ್ಕೆ 130 ಕಿಲೋಮೀಟರ್ಗೆ ಹೆಚ್ಚಿಸಲಾಯಿತು. ಕೇಂದ್ರ ಹಣಕಾಸು ಸಮಿತಿಯ ಶಿಫಾರಸಿನಂತೆ ನೆರವು ನೀಡುವ ಅನುದಾನವನ್ನು ಸೆಪ್ಟೆಂಬರ್ 2022 ರವರೆಗೆ ವಿಸ್ತರಿಸಲಾಯಿತು. ಯೋಜನೆಯ ಪರಿಣಾಮಗಳು. ಈ ಯೋಜನೆ ಜಾರಿ ಆಗಿರುವುದರಿಂದ ಅನೇಕ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಿದೆ ಮತ್ತು ಯೋಜನೆಯ ಉದ್ದೇಶ ಅಂದರೆ ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಮತ್ತು ಪ್ರಸ್ತುತ ಇರುವ ರಸ್ತೆಗಳನ್ನು ಮೇಲ್ದರ್ಜೆಗೆ ಹೆಚ್ಚಿಸುವುದು. ಇನ್ನೊಂದು ಬಹಳ ಮುಖ್ಯ ಉದ್ದೇಶವೆಂದರೆ ಇವೆಲ್ಲವನ್ನೂ ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆಗಳಾಗಿರಬೇಕು. ಇದರಿಂದ ವರ್ಷ ಪೂರ್ತಿ ಎಲ್ಲಾ ಋತುಗಳಲ್ಲಿಯೂ ಯಾವುದೇ ಸಂಪರ್ಕಕ್ಕೆ ತೊಂದರೆಯಾಗುವುದಿಲ್ಲ. ಅಶರ್ ಮತ್ತು ನವೋಸಸ್ ಎನ್ನುವ ಲೇಖಕರು 2020ರಲ್ಲಿ ಅವರೊಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಈ ರಸ್ತೆ ನಿರ್ಮಾಣ ಮಾಡುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ರಸ್ತೆ ನಿರ್ಮಾಣವಾಗಿ 4 ವರ್ಷಗಳ ನಂತರ ಈ ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ನಿರತ ಕಾರ್ಮಿಕರಿಗೆ ಸಂಚಾರ ಸುಲಭವಾಗುವಂತೆ ಮಾಡುತ್ತವೆ. ಇದರಿಂದ ಕೃಷಿ ವಲಯಕ್ಕೆ ಹೆಚ್ಚೇನೂ ಲಾಭವಾಗದಿದ್ದರೂ ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶ ದೊರೆಯುತ್ತವೆ ಮತ್ತು ಮಾರುಕಟ್ಟೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈವರೆಗಿನ ಪ್ರಗತಿ. ಇದುವರೆಗೆ 7,71,641 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. 172,821 ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. PMGSY 4ನೇ ಹಂತದಲ್ಲಿ ಸಂಪರ್ಕವೇ ಇಲ್ಲದ 25,000 ವಸತಿ ಪ್ರದೇಶಗಳಿಗೆ ರಸ್ತೆ ನಿರ್ಮಿಸಿ ಅವಶ್ಯವಿದ್ದಲ್ಲಿ ಮೇಲ್ದರ್ಜೆಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಈ ಯೋಜನೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು ಅಂದರೆ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ, ಕೋಲ್ಡ್ ಮಿಕ್ಸ್ ಬಳಕೆ ಮತ್ತು ರೀಸೈಕ್ಲಿಂಗ್ ಮಟೀರಿಯಲ್ಗಳನ್ನು ಬಳಸುವ ಮತ್ತು ಖರ್ಚು ಕಡಿಮೆ ಮಾಡುವ ಇತ್ಯಾದಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ MOU ಮಾಡಿಕೊಂಡು PMGSY ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ರಾಜ್ಯಗಳಿಗೆ ವಹಿಸಲಾಗಿದೆ. ಕೊನೆಯದಾಗಿ, PMGSY ಯೋಜನೆಯು PMರ ಗತಿಶಕ್ತಿ ಯೋಜನೆಯ ದತ್ತಾಂಶದಿಂದ ಮಾಹಿತಿಯನ್ನು ಪಡೆದು ಈ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯವಾಗುತ್ತದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ಅಶೋಕ್ ಜೋಶಿ. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
3: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
3: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
3: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
3: ಸಿರಿಗನ್ನಡಂ ಬಾಳ್.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಮಂಡನೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲ. ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಬಲಪ್ರಯೋಗದ ಆರೋಪ. ಸುಪ್ರೀಂಕೋರ್ಟ್ನಲ್ಲಿ ನಾಳೆ ಅರ್ಜಿಗಳ ವಿಚಾರಣೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿಂದು ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಭಾಗಿ. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಮಂಡಿಸಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಈ ಮಸೂದೆಯನ್ನು ಮಂಡಿಸಿದರು. ಪ್ರಶ್ನೆಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಬಲವಂತದ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಾದ ಮೀರಾಬಾಯಿ ಚಾನು, ರಿಷಿಕಾಂತ್ ಸಿಂಗ್, ರಾಜಮುತ್ತು ಪಾಂಡಿ ಮತ್ತು ಪ್ಯಾರಾ ಪವರ್ ಲಿಫ್ಟರ್ ಜುಂಡುಕುಮಾರ್ ಅವರನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅಭಿನಂದಿಸಿದರು. ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಕ್ರೀಡಾಪಟುಗಳು, ತರಬೇತುದಾರರು ಮತ್ತು ಇಡೀ ತಂಡವನ್ನು ಅವರು ಶ್ಲಾಘಿಸಿದರು. ಬಳಿಕ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಸ್ಪೀಕರ್ ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಕ್ರಮದ ಆರೋಪವನ್ನು ಎತ್ತಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಬೇರೆ ಯಾವುದೇ ಸಮಸ್ಯೆಗಳು ಅಥವಾ ವಿಷಯಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಪ್ರಶ್ನೋತ್ತರ ಅವಧಿಯನ್ನು ಸುಗಮವಾಗಿ ನಡೆಸಲು ಸಹಕರಿಸುವಂತೆ ವಿರೋಧ ಪಕ್ಷಗಳನ್ನು ಸ್ಪೀಕರ್ ಮನವಿ ಮಾಡಿದರು. ಅಲ್ಲದೆ ಸದನದ ಸಂಪ್ರದಾಯ ಮತ್ತು ಸಭ್ಯತೆಗೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುವುದು ಎಂದು ಸ್ಪೀಕರ್ ಎಚ್ಚರಿಸಿದರು. ಆದರೂ ಘೋಷಣೆಗಳು ಮುಂದುವರೆದ ಹಿನ್ನೆಲೆಯಲ್ಲಿ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಮಂಡಿಸಲಾಯಿತು. ನಂತರ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267 ಅಡಿಯಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಎಂಬ ಆರೋಪದ ಕುರಿತು ಚರ್ಚೆಗೆ ಒತ್ತಾಯಿಸಿದರು. ವಿರೋಧ ಪಕ್ಷದ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಪುನಃ 12 ಗಂಟೆಗೆ ಸದನ ಸೇರಿದಾಗ ಗದ್ದಲ ಮುಂದುವರೆದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಬಲವಂತದ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆಯನ್ನು ನಾಳೆ ನಡೆಸಲು ಸುಪ್ರೀಂಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಇದೇ ವೇಳೆ ಪ್ರತಿಭಟನೆ ಸಮಯದಲ್ಲಿ ಹಲ್ಲೆಗೊಳಗಾದ ಪೊಲೀಸ್ ಸಿಬ್ಬಂದಿಯ ಕುಟುಂಬ ಸದಸ್ಯರು ಸಲ್ಲಿಸಿದ ಪ್ರತ್ಯೇಕ ಅರ್ಜಿಗಳನ್ನು ಮತ್ತು ಇತರೆ ಪಟ್ಟಿ ಮಾಡಲಾದ ಅರ್ಜಿಗಳನ್ನು ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ನ್ಯಾಯಪೀಠ ಒಪ್ಪಿಗೆ ಸೂಚಿಸಿದೆ. ಮಾಜಿ ರಾಷ್ಟ್ರಪತಿ ಮತ್ತು ಖ್ಯಾತ ವಿಜ್ಞಾನಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿಯಾದ ಇಂದು ರಾಷ್ಟ್ರ ಅವರಿಗೆ ಗೌರವ ಸಲ್ಲಿಸುತ್ತದೆ. ಅವರು ಭಾರತದ ಬಾಹ್ಯಾಕಾಶ ಮತ್ತು ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಡಾಕ್ಟರ್ ಅಬ್ದುಲ್ ಕಲಾಂ ಅವರನ್ನು ಭಾರತದ ಕ್ಷಿಪಣಿ ಮಾನವ ಎಂದು ಕರೆಯಲಾಗುತ್ತದೆ. ಅವರು 2010

0: ಹದಿನೈದರ ಈ ದಿನದಂದು ನಿಧನರಾದರು. ಅವರಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ಅಭಿವೃದ್ಧಿ ಹೊಂದಿದ ಸ್ವಾವಲಂಬಿ ಮತ್ತು ಬಲಿಷ್ಠ ಭಾರತಕ್ಕಾಗಿ ದೂರದೃಷ್ಟಿಯ ಕನಸುಗಾರರಾಗಿದ್ದರು. ದೇಶೀಯ ಕ್ಷಿಪಣಿ ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಅವರ ಕೊಡುಗೆ ಭಾರತೀಯ ವಿಜ್ಞಾನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಕೆತ್ತಲಾಗಿದೆ ಎಂದು ಹೇಳಿದ್ದಾರೆ. ಡಾ ಅಬ್ದುಲ್ ಕಲಾಂ ಅವರು ಜ್ಞಾನ, ಶಿಸ್ತು, ಸರಳತೆ ಮತ್ತು ರಾಷ್ಟೀಯ ಸೇವೆಯನ್ನು ತಮ್ಮ ಜೀವನದ ಅಡಿಪಾಯವನ್ನಾಗಿ ಮಾಡಿಕೊಂಡರು. ದೇಶಾದ್ಯಂತ ಲಕ್ಷಾಂತರ ಯುವಕರಲ್ಲಿ ಆತ್ಮವಿಶ್ವಾಸ, ನಾವೀನ್ಯತೆ ಮತ್ತು ರಾಷ್ಟ್ರ ನಿರ್ಮಾಣದ ಮನೋಭಾವವನ್ನು ಜಾಗೃತಗೊಳಿಸಿದರು ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ಸಿಆರ್ಪಿಎಫ್ ಸಿಬ್ಬಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅನುಕರಣೀಯ ಧೈರ್ಯ, ಅಚಲ ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ ಸಿಆರ್ಪಿಎಫ್ ರಾಷ್ಟ್ರದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡಿದೆ ಎಂದು ಹೇಳಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ಮಾನವೀಯ ಕಾರ್ಯಾಚರಣೆಗಳನ್ನು ಭಾರತೀಯ ವಾಯುಪಡೆ ಮುಂದುವರೆಸಿದೆ. ಮಳೆ ಸಂಬಂಧಿತ ಘಟನೆಗಳಿಂದ ರಸ್ತೆ ಸಂಪರ್ಕದಲ್ಲಿ ವ್ಯಾಪಕ ಅಡಚಣೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಿಲುಕಿರುವವರನ್ನು ಐಎಎಫ್ ಹೆಲಿಕಾಪ್ಟರ್ಗಳ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿದೆ. ಲಾಗ್ಲೆಂಗ್ ಜಿಲ್ಲೆಯಲ್ಲಿ ಭಾರತೀಯ ವಾಯುಪಡೆಯ 2 ಹೆಲಿಕಾಪ್ಟರ್ಗಳನ್ನು ನಿಯೋಜಿಸಲಾಗಿದೆ. ಸಿಲುಕಿಕೊಂಡಿದ್ದ 42 ಪ್ರಯಾಣಿಕರನ್ನು ಯಶಸ್ವಿಯಾಗಿ ಸ್ಥಳಾಂತರಿಸಲಾಗಿದೆ. ಇದಕ್ಕೂ ಮೊದಲು ಒಟ್ಟು 148 ಪ್ರಯಾಣಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ಐಎಎಫ್ ಸ್ಥಳಾಂತರಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದಿನಿಂದ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಆರಂಭವಾಗಲಿದ್ದು, ಪುರುಷರ ಜಾವೆಲಿನ್ ಎಸೆತದಲ್ಲಿ ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಸ್ಪರ್ಧಿಸಲಿದ್ದಾರೆ. ನಿನ್ನೆ ನಡೆದ ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೀರಾಬಾಯಿ ಚಾನು ಚಿನ್ನದ ಪದಕ ಗೆದ್ದಿದ್ದಾರೆ. ಅವರು ಒಟ್ಟು 190 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಪ್ರಾಬಲ್ಯ ಸಾಧಿಸಿದ್ದಾರೆ. ಅವರು ಸ್ನ್ಯಾಚ್ನಲ್ಲಿ 85 ಕಿಲೋಗ್ರಾಂ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 105 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ. 2018 ಮತ್ತು 2022ರ ನಂತರ ಈ ವಿಜಯವು ಅವರಿಗೆ ಸತತ 3ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕವನ್ನು ತಂದುಕೊಟ್ಟಿತು. ಪುರುಷರ 60 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟಾರೆ 264 ಕೆಜಿ ತೂಕ ಎತ್ತಿದ ರಿಷಿಕಾಂತ್ ಸಿಂಗ್ ಸ್ನ್ಯಾಚ್ನಲ್ಲಿ 121 ಕೆಜಿ ಎತ್ತುವ ಮೂಲಕ ದಾಖಲೆ ನಿರ್ಮಿಸಿದರು. ಕ್ಲೀನ್ ಮತ್ತು ಜರ್ಕ್ನಲ್ಲಿ 143 ಕಿಲೋಗ್ರಾಂ ಭಾರ ಎತ್ತಿದರು. ಪುರುಷರ 65 ಕೆಜಿ ವಿಭಾಗದಲ್ಲಿ ರಾಜ ಮುತ್ತುಪಾಂಡಿ ಒಟ್ಟು 286 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕ ಗೆದ್ದರು. ಈ ಪೈಕಿ ಸ್ನ್ಯಾಚ್ನಲ್ಲಿ 126 ಕಿಲೋಗ್ರಾಂ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 160 ಕಿಲೋಗ್ರಾಂ ಸೇರಿವೆ. ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಇರಾನ್ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಗೆ ಸೂಕ್ತ ಪ್ರತ್ಯುತ್ತರ ನೀಡುವುದಾಗಿ ಇರಾನ್ ಸಂಸತ್ತಿನ ರಾಷ್ಟೀಯ ಭದ್ರತಾ ಆಯೋಗದ ಮುಖ್ಯಸ್ಥ ಇಬ್ರಾಹಿಂ ಅಜೀಜಿ ಉಕ್ರೇನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇಬ್ರಾಹಿಂ ಅಜೀಜಿ ಇರಾನ್ ಮೇಲಿನ ಯಾವುದೇ ದಾಳಿಗೆ ಬೆಲೆ ಇದೆ, ಇದಕ್ಕೆ ಉಕ್ರೇನ್ ಪ್ರತಿಕ್ರಿಯೆ ಎದುರಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಇರಾನ್ಗೆ ಸೇರಿದ ಹಡಗಿನ ಮೇಲೆ ಉಕ್ರೇನ್ ಒಬ್ಬ ನಾವಿಕನನ್ನು ಹತ್ಯೆ ಮಾಡಿ ಮತ್ತೊಬ್ಬನನ್ನು ಗಾಯಗೊಳಿಸಿದೆ ಎಂದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿ ಆರೋಪಿಸಿದ ನಂತರ ಅವರ ಹೇಳಿಕೆಗಳು ಬಂದಿವೆ. ಈ ಘಟನೆಯ ಬಗ್ಗೆ ಔಪಚಾರಿಕ

0: ಪ್ರತಿಭಟನೆ ಸಲ್ಲಿಸಲು ಇರಾನ್ ಮುಂದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಮಂಡನೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲ. ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಬಲಪ್ರಯೋಗ ಆರೋಪ. ಸುಪ್ರೀಂಕೋರ್ಟ್ನಲ್ಲಿ ನಾಳೆ ಅರ್ಜಿಗಳ ವಿಚಾರಣೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ. ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿಂದು ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:27. ಭಾವಗೀತೆಗಳ ಕಾರ್ಯಕ್ರಮ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇಂದಿನ ಕಾರ್ಯಕ್ರಮದಲ್ಲಿ ನಿಖಿಲ ಭೀವಿಯವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಅರಳಿತಿ ವನಸುಮವು ನಿನಗಾಗಿ ಹರಿಯೇ, ತ್ವರೆಯಿಂದ ಬಂದಿದರೂ ಸ್ವೀಕರಿಸುವರೆಯೇ. ರಚನೆ ಕುವೆಂಪು.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಬರೆದಿರುವ ನಿನ್ನಡಿಯ ಹುಡಿನನ್ನ ಮುಡಿಯ ಸಿಂಗರಿಸಿದಲ್ಲಿ ಕಡೆಗಾನು ಹುಡಿಯಾಗಿ ನಿನ್ನಡಿಗೆ ಸಲ್ಲಲಿ.

ಇದುವರೆಗೂ ನಿಖಿಲ ಬಿವಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:35. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಇನ್ನೊಮ್ಮೆ 9480858523. ಇನ್ನು ಮುಂದೆ ಬಂದಂತಹ ಸಂದೇಶಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ನಾನಿನ ಬಿಡಲಾರೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಬಾರಯ್ಯ ಮುದ್ದು ಕೃಷ್ಣ.
1: ಅಪ್ಪ, ಅಮ್ಮ, ಅತ್ತೆ, ಮಾವ, ಸುರಿ ಎಲ್ಲರೂ ಇದರ್ ಕಣೋ. ಒಟ್ಟಿಗೆ ನೀವೆಲ್ಲ ನಮ್ಮನ್ನ ಕ್ಷಮಿಸಿ ಮನೆ ಕರೆದ್ರಲ್ಲ, ನಿಜವಾಗ್ಲೂ ನಾವು ಧನ್ಯರು. ನಾವು ನಿಮ್ಮನ್ನ ಒಪ್ಸೆ ಮದ್ವೆ ಆಗ್ಬೇಕಿತ್ತು. ಎಷ್ಟು ಸಲ ಈ ಯೋಚನೆ ಬಂದಿದೆ ಗೊತ್ತಾ?
0: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಬಾರಯ್ಯ ಮುದ್ದು ಕೃಷ್ಣ.
2: ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಗಂಗೋತ್ರಿ ರಾಮಸ್ವಾಮಿ ಅವರು ಹಾಡಿರುವ ನಂಜುಂಡ ಚಿತ್ರದ ಗೀತೆಯನ್ನು. ಗೀತೆಯನ್ನು ಬರೆದಿದ್ದಾರೆ ಎಸ್ ನಾರಾಯಣ್, ಸಂಗೀತ ನಿರ್ದೇಶನ ಮೈಸೂರು ಮೋಹನ್. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ನಂಜನಗೂಡು ತಾಲೂಕಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿಯವರು.

ಕೇಳುಗರೆ ಗಮನಿಸಿ, ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ಮನವಿ ಮಾಡಿದ್ದಾರೆ. ಪ್ರಧಾನ ಅಂಚೆ ಕಚೇರಿಗಳಲ್ಲದೆ ಮೈಸೂರು ಯೂನಿವರ್ಸಿಟಿ, ಯಾದವಗಿರಿ ಮತ್ತು ಮೇಟಗಳ್ಳಿ ಅಂಚೆ ಕಚೇರಿಗಳಲ್ಲೂ ಸಹ ಆಧಾರ್ ಸಂಬಂಧಿಸಿದ ಸೇವೆಗಳು ಲಭ್ಯವಿದ್ದು, ಈ ಎಲ್ಲಾ ಅಂಚೆ ಕಚೇರಿಗಳಲ್ಲಿ ಬೆಳಗ್ಗೆ 9:30 ಸಂಜೆ 4 ಹೊಸದಾಗಿ ಆಧಾರ್ ಮತ್ತು ಇತರೆ ಎಲ್ಲಾ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ತಿಳಿಸಲಾಗಿದೆ. ಹೆಚ್ಚಿನ ವಿವರಗಳಿಗೆ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರ, ಸಂಗೀತ ನಿರ್ದೇಶನ ಚೈತನ್ಯ. ಈ ಗೀತೆಯನ್ನು ಅಪೇಕ್ಷೆ ಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಮಂಡ್ಯದಿಂದ ನಂದಾದೀಪ, ರಂಜಿತಾ, ದರ್ಶಿನಿ ಹಾಗೂ ಸರಸ್ವತಮ್ಮ.

0: 102.5 FM 100.6 ಆಕಾಶವಾಣಿ ಮೈಸೂರು.
1: ಸರ್, ಒಂದು ಹಾಡು ಬೇಕಿತ್ತು.
2: ಕೇಳು ಕೊಡುವೆ ನಿನಗೆ ನಾನೀಗ.
0: ಕರೆಗೊಂದು ಗೀತೆ,
3: ಕರೆಗೊಂದು ಗೀತೆ.
1: ನಿಮ್ಮ ಅಪೇಕ್ಷೆಯ ಗೀತೆಗಳು
4: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
5: ಹೃದಯ ತುಂಬಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
6: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
1: ಕರೆ ಮಾಡಿ
4: 2512582
1: ಅಥವಾ 2515089.
0: ಎಸ್ಟಿಡಿ ಕೋಡ್ 0821.
7: ಹಲೋ, ಮೋಹನ್ ಸ್ಪೀಕಿಂಗ್.
1: ನಿಮ್ಮ ಮೆಚ್ಚಿನ ಗೀತೆ
4: ಕೇಳಿ
0: ಆನಂದಿಸಿ.
8: ಶ್ರೀರಂಗಪಟ್ಟಣದ ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ ಅವರಿಗಾಗಿ ಅವಳ ನೆರಳು ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜೈರಾಮ್. ಗೀತೆಯನ್ನು ಬರೆದಿದ್ದಾರೆ ವಿಜಯ ನರಸಿಂಹ. ಸಂಗೀತ ನಿರ್ದೇಶನ ಜಾಯ್ ರಾಜಾ.

ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದವರು ನಂಜನಗೂಡು ತಾಲೂಕು ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ರವಿಕುಮಾರ್, ಪವಿತ್ರ, ಹಾಗೆ ಗುಬ್ಬಿಯಿಂದ ಕಲ್ಲೂರು ಮಹದೇವ, ಪ್ರಕಾಶ್, ಹಾಸನದಿಂದ ಅರುಣ ಶಶಿಕುಮಾರ್, ಧನುಷ್, ಚಂದನ್, ಗಾನಸುಮ ಪಟ್ಟಸೋಮನಹಳ್ಳಿ, ಚೈತ್ರಾ ಸಿಂಧುವಳಿ, ಹೂಟಗಳ್ಳಿಯಿಂದ ಪುಷ್ಪ, ಮೇಘನಾ, ಪವನ್, ಮೈಸೂರಿನಿಂದ ರಾಜಮ್ಮ, ಗುಂಡ್ಲುಪೇಟೆ ಪಂಜನಹಳ್ಳಿಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ಜ್ಯೋತಿ, ರಾಜಮ್ಮ, ಹುಟ್ಟಗಳ್ಳಿಯಿಂದ ಶಾಂತ, ಬೆಂಗಳೂರಿನಿಂದ ಬಿಂದುಪ್ರಕಾಶ್, ಕೊಳ್ಳೇಗಾಲ ತಾಲೂಕು ಅಂಗಡಿ ಬಸವರಾಜು, ಪರಮೇಶ್, ಮಹೇಶ್, ಸ್ವರ್ಣಲತಾ, ಅನನ್ಯ, ಮಂಡಿ ಮೊಹಲ್ಲಾದಿಂದ ಅನಿತಾ, ಗೋಕುಲಮಿಂದ ಕುಮಾರ್ ಗಾರ್ಮೆಂಟ್ಸ್ ಕಾರ್ಮಿಕರು, ಗಣೇಶ್ ನಗರದಿಂದ ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ ಹಾಗೂ ಯೋಗೇಶ್ಗೌಡ, ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್, ಹೊಳೆ ನರಸೀಪುರದ ಅತ್ತಿಚೋಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಚೆನ್ನೈನಿಂದ ಮಾಧವನ್, ಜಯಲಕ್ಷ್ಮಿ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ, ನಿಮಿಷಾಂಬ, ಲಿಖಿತ್, ಟಿ ನರಸೀಪುರದಿಂದ ಟೈಲರ್ ಮೂರ್ತಿ, ಸ್ವಾಮಿ, ಮಹದೇವಮ್ಮ, ಆನಂದ್ ಹಾಗೆ ವಿರಾಟ್, ವಿನುತ, ಮಂಡ್ಯದಿಂದ ಶಂಕರೇಗೌಡ ಹಾಗೂ ಮಿತ್ರರು, ಕುವೆಂಪುನಗರದಿಂದ ಗುರು, ಶ್ರೀನಿವಾಸ್, ಶಿವ

ಶಂಕರ್ ಮಹಾರಾಷ್ಟ್ರದಿಂದ ಚೇತನ, ಗುಂಡ್ಲುಪೇಟೆಯಿಂದ ಮರಿನಂಜ ನಂಜುಂಡಸ್ವಾಮಿ, ಚಂದನ್ ಅಶೋಕ್ಪುರಂನಿಂದ ನೀಲಮ್ಮ, ಮೃತ್ಯುಂಜಯ ಭುವನಶ್ರೀ ಪದ್ಮಾವತಿ ಮಹೇಶ್ ನಿರ್ಮಲ, ಭಾರತಿ ಮಾಲತಿ ಶಿವಸ್ವಾಮಿ, ವಿಕ್ಕಿ ಪುಟ್ಟಿ, ಮಂಡಿ ಮೊಹಲ್ಲಾಯಿಂದ ಎನ್ ರಮೇಶ್ ಮಾಳೋದೆ ಶಂಕರ್, ಹಾಗೆ ರಮೇಶ್ ಗಾಯತ್ರಿಪುರಂನಿಂದ, ಅವರು ತಮ್ಮ ಹೆಸರನ್ನು ಕಳಿಸಿಲ್ಲ, ಕೇವಲ ಜಾಗವನ್ನು ಕಳಿಸಿದ್ದಾರೆ. ಹಾಗೆ ಗಾಯತ್ರಿ ಆನಂದನಗರದಿಂದ, ಕೃಷ್ಣ ಟೈಲರ್ ಶ್ರೀರಂಗಪಟ್ಟಣದಿಂದ, ಪದ್ಮ ಕೃಷ್ಣ ಚೈತ್ರ ನಾರಾಯಣ ಎಂ ಡಿ, ಬಹುಳ್ ಲಕ್ಷ್ಮೀ ಉಮಾಶಂಕರ್, ಸುಜಾತ ಪ್ರಶಾಂತ್ ಧೀರಜ್ ಪ್ರಣವ್ ಹಾಗೂ ಬಂಧು ಮಿತ್ರರು, ಹೀಗೆ ಸಾಕಷ್ಟು ಜನ ಈಗಲೂ ಕೂಡ ತಮ್ಮ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಇಂದು ಸಂಜೆ ನಡೆಯುವಂಥ 5:20 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆದಷ್ಟು ಬೇಗ ತಮ್ಮ ಸಂದೇಶವನ್ನು ಕಳಿಸಿ, ಆಗ ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಂದೇಶವನ್ನು ಕಳಿಸಿದ ನಮ್ಮೆಲ್ಲ ಆತ್ಮೀಯ ಶ್ರೋತೃಗಳಿಗೆ ಧನ್ಯವಾದಗಳು. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 1:56:42.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಕೃಷಿ ನಿರಂತರ,
2: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
1: ಕೃಷಿ

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಆನಂತರ 2:15ಕ್ಕೆ ಹಿಂದಿಯಲ್ಲಿ ವಾರ್ತೆಗಳು, ಆ ಬಳಿಕ 2:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಕುರಿತಂತೆ ನವದೆಹಲಿಯಲ್ಲಿ ಇಂದು ಸಂಜೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಸದರ ಸಭೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಕೆಪಿಎಸ್ಸಿ ನೇಮಕಾತಿ ಹಗರಣ, ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಕೆಲವೇ ಅಡಿ ಬಾಕಿ, ಜಲವಿದ್ಯುತ್ ಉತ್ಪಾದನೆಗಾಗಿ 27,500 ಕ್ಯೂಸೆಕ್ ನೀರು ಬಿಡುಗಡೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬಹಳ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿಂದು ರಾಜ್ಯದ ಸಂಸದರೊಂದಿಗೆ ಸಭೆ ಕರೆಯಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ ಪರಿಸ್ಥಿತಿಯ ಸಮರ್ಥ ನಿರ್ವಹಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರ ಸಮಗ್ರ ಚರ್ಚೆ ನಡೆಸಿದೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದ್ದು ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಸದರ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಬರ ಪರಿಸ್ಥಿತಿ ಪ್ರಸ್ತಾಪಿಸುವ ಕುರಿತಂತೆ ಚರ್ಚಿಸಲು ಒತ್ತಡ ಹೇರುವುದಾಗಿ ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆಯೂ ವರಿಷ್ಠರೊಂದಿಗೆ ನವದೆಹಲಿಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎಂದು ಪರಮೇಶ್ವರ್ ಹೇಳಿದ್ದಾರೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಗೆ ಪ್ರಯಾಣ ಬೆಳೆಸುವ ಮುನ್ನ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸದರೊಂದಿಗಿನ ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಕಾವೇರಿ, ಮಹದಾಯಿ, ಮೇಕೆದಾಟು, ಕೃಷ್ಣಾ ಸೇರಿದಂತೆ ಅನೇಕ ನೀರಾವರಿ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ನಮ್ಮೆಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು, ಕೃಷ್ಣಾ ಎಲ್ಲ ವಿಚಾರ ಕೂಡ ಅವರಿಗೆ ಮಂದಕ್ಕೆ ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರ ಯಾವ್ದಾದ್ರು ವಿಚಾರವನ್ನ ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ ಫೈನಲೈಸ್ ಮಾಡ್ತೀನಿ.
0: ತಾವು ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿಯಲ್ಲಿ ಸಂಸದರೊಂದಿಗೆ ಸಭೆ ನಡೆಯಲಿದ್ದು, ಬಳಿಕ ಬೆಂಗಳೂರಿನಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಹಿರಿಯ ನಾಯಕರ ಜೊತೆಗೂ ಪ್ರಮುಖ ವಿಚಾರಗಳನ್ನು ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ 224 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಕುಡಿಯುವ ನೀರಿಗಾಗಿ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು. ಈ ಬಾರಿ 224 ಕ್ಷೇತ್ರಗಳಿಗೆ 224 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಕುಡಿಯುವ ನೀರು ಸಿಗದಿದ್ದರೆ ಖಾಸಗಿ ಕೊಳವೆ ಬಾವಿ ಮೂಲಕ ನೀರು ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ರಾಜ್ಯದಲ್ಲಿ 5,900 ಗ್ರಾಮ ಪಂಚಾಯಿತಿಗಳಿಗೆ ಹಣಕಾಸು ಕೊರತೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 2,186 ಕೋಟಿ ರೂಪಾಯಿ ಬಿಡುಗಡೆಯಾಗಬೇಕು. ಇದನ್ನು ಕೇಂದ್ರ ಸರ್ಕಾರ ತಡೆಹಿಡಿದಿದ್ದು ಇಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ಚರ್ಚಿಸುವುದಾಗಿ ತಿಳಿಸಿದ್ದಾರೆ.
2: ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಈಗ ಸ್ವರೂಪ ಬದಲಾವಣೆಯಾಗಿದೆ. ಎಬಿಜಿ ರಾಮ್ಜಿ ಈಗ ಬರ ಇದ್ದಂತಹ ಸಂದರ್ಭದಲ್ಲಿ ನಾನು ಎಲ್ಲಾ ಕಡೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾ ಸಿಒಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಎಲ್ಲೆಲ್ಲಿ ಉದ್ಯೋಗ ಬೇಕಾಗಿದೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಹಣಕಾಸಿನ ಕೊರತೆ ಇಲ್ಲ. ರಾಜ್ಯ ಸರ್ಕಾರದ ಹಣ ಇವತ್ತು ದಿವಸ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದೆ.
0: ಕೆಪಿಎಸ್ಸಿ ನೇಮಕಾತಿ ಹಗರಣದ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 400 ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತಂತೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿತ ಆಪಾದಿತ ಆಡಿಯೋ ಸೋರಿಕೆಯನ್ನು ಅತ್ಯಂತ ಗಂಭೀರ ಬೆಳವಣಿಗೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ವಿರುದ್ಧ ಕೇಳಿಬಂದಿರುವ ಆರೋಪಗಳು ನೇಮಕಾತಿ ಪ್ರಕ್ರಿಯೆಯ ವಿಶ್ವಾಸಾರ್ಹತೆಯನ್ನು ದುರ್ಬಲಗೊಳಿಸಿವೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿ ಅಕ್ರಮಗಳ ವಿರುದ್ಧ ಪ್ರತಿಭಟನೆ ನಡೆಸುವ ವಿದ್ಯಾರ್ಥಿಗಳಿಗೆ ಬಿಜೆಪಿ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಇನ್ನೂ ಕೆಲವೇ ಅಡಿ ಬಾಕಿ ಇದೆ. 519.60 ಮೀಟರ್ ಗರಿಷ್ಠ ಎತ್ತರದ ಜಲಾಶಯದಲ್ಲಿ 519.12 ಮೀಟರ್ ವರೆಗೆ ನೀರು ಹರಿದು ಬಂದಿದೆ. 123.081 TMC ಗರಿಷ್ಠ ಜಲಸಾಮರ್ಥ್ಯದ ಜಲಾಶಯದಲ್ಲಿಂದು 114.896 TMC ನೀರು ಸಂಗ್ರಹವಾಗಿದೆ. ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಜಲಾಶಯಗಳಿಂದ ಆಲಮಟ್ಟಿ ಜಲಾಶಯಕ್ಕೆ 73,461 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಆಲಮಟ್ಟಿ ಜಲ ವಿದ್ಯುದಾಗರಕ್ಕೆ ವಿದ್ಯುತ್ ಉತ್ಪಾದನೆಗಾಗಿ 77,500 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಯೋಜನೆಯನ್ನು ಮುಂದುವರೆಸಲು ಬಿಡುವುದಿಲ್ಲ ಎಂದು ತಮಿಳುನಾಡು ಕಂದಾಯ ಸಚಿವ ಸೆಂಗೋಟ್ಯೇನ್ ತಿಳಿಸಿದ್ದಾರೆ. ಕೊಯಮತ್ತೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆಗೆ ಒಂದು ಇಟ್ಟಿಗೆಯನ್ನು ಹಾಕಲು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಯಾವುದೇ ಕಾರಣಕ್ಕೂ ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ಮೇಲೆ ತಮಿಳುನಾಡು ಹಕ್ಕುಗಳನ್ನು ರಕ್ಷಿಸುವ ಬಗ್ಗೆ ಸರ್ಕಾರ ದೃಢ ನಿಲುವು ಹೊಂದಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪ್ರತಿಭಟನೆ ವೇಳೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಆರೋಪದ ಮೇಲೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸಿಟಿ ರವಿ ಅವರಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಲು ಸಿಟಿ ರವಿ 7 ದಿನಗಳ ಕಾಲಾವಕಾಶ ಕೇಳಿದ್ದು, ಇದಕ್ಕೆ ಪೊಲೀಸ್ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಪ್ರಕರಣ ಕುರಿತು ಮಾಧ್ಯಮಗಳಿಗೆ ಪತ್ರಿಕಾ ಪ್ರಕಟಣೆ ನೀಡಿರುವ ಸಿಟಿ ರವಿ, ತಾವು ಯಾವುದೇ ಕೋಮು ವಿರೋಧಿ ಹೇಳಿಕೆ ನೀಡಿಲ್ಲ, ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ತಮ್ಮ ಮೇಲೆ ದ್ವೇಷ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ನಿವಾಸಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ವೃಂದದ ಸಿವಿಲ್ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಯ ಲಿಖಿತ ಪರೀಕ್ಷೆಯನ್ನು ಪಾರದರ್ಶಕ ಹಾಗೂ ಶಿಸ್ತುಬದ್ಧವಾಗಿ ನಡೆಸುವ ನಿಟ್ಟಿನಲ್ಲಿ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಲಾಗಿದ್ದ ಪರೀಕ್ಷೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಒಟ್ಟು 61 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿಲ್ಲದೆ ಪರೀಕ್ಷೆಗಳು ಸುಸೂತ್ರವಾಗಿ ನಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಆಗಸ್ಟ್ 2 ಬೆಳಿಗ್ಗೆ 10:30 ಮಧ್ಯಾಹ್ನ 12 ಗಂಟೆಯವರೆಗೆ ಈ ಲಿಖಿತ ಪರೀಕ್ಷೆ ನಡೆಯಲಿದ್ದು, ಈ ಪರೀಕ್ಷೆಗೆ ಒಟ್ಟು 24,434 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 112,627 ಮತದಾರರನ್ನು ಪಟ್ಟಿಯಿಂದ ತೆರವುಗೊಳಿಸಲು ಅಥವಾ ಪರಿಶೀಲಿಸಲು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ್ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಕುರಿತಂತೆ ನವದೆಹಲಿಯಲ್ಲಿ ಇಂದು ಸಂಜೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಸದರ ಸಭೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಕೆಪಿಎಸ್ಸಿ ನೇಮಕಾತಿ ಹಗರಣ, ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಕೆಲವೇ ಅಡಿ ಬಾಕಿ, ಜಲವಿದ್ಯುತ್ ಉತ್ಪಾದನೆಗಾಗಿ 77,500 ಕ್ಯೂಸೆಕ್ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಮೈಸೂರು 100.6, ಸಮಯ 2:40. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸೋನು ನಿಗಮ್, ಸುನಿಧಿ ಚೌಕಹಾನ್ ಮತ್ತು ಸಂಗಡಿಗರು ಹಾಡಿರುವ ಚೆಲುವಿನ ಚಿತ್ತ.

ಕೇಳುಗರೆ ಗಮನಿಸಿ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಯ ಪ್ರಕಟಣೆ. 2026ನೇ ಸಾಲಿನ ರಾಜ್ಯಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲಾಖೆಯ ವೆಬ್ಸೈಟ್ ವಿಳಾಸ https://schooleducation.karnataka.gov.in. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 31ನೇ ತಾರೀಕು. ಜಿಲ್ಲೆಯ ಆಸಕ್ತ ಶಿಕ್ಷಕರು ಇದರಲ್ಲಿ ತಮ್ಮ ಅರ್ಜಿ ನಮೂನೆಗಳನ್ನು ಸಲ್ಲಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಶಮಿತಾ ಮಲ್ನಾಡ್ ಅವರು ಹಾಡಿರುವ ಧೀಮಂತ ಮನುಷ್ಯ ಚಿತ್ರದ ಗೀತೆಯನ್ನು. ಗೀತೆಯನ್ನು ಬರೆದಿದ್ದಾರೆ ತರಣಿ, ಸಂಗೀತ ನಿರ್ದೇಶನ ಎ. ಕಾರ್ತಿಕ್ ರಾಜಾ.

0: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿ ಆಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಕವಿರಾಜ್ ಅವರು ಬರೆದಿರುವ ಜೀವ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರುತಿ. ಸಂಗೀತ ನಿರ್ದೇಶನ ಗುರುಕಿರಣ್.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಸಂಜೆ 7:45 ಆಲಿಸಬಹುದು.
1: ಕೆಎಸ್ಒಯು ಮುಕ್ತವಾಣಿ,
2: ಇದು ಕರ್ನಾಟಕ ರಾಜ್ಯ.
1: ಕೆಎಸ್ಒಯು ಮುಕ್ತವಾಣಿ,
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
3: ಕೆಎಸ್ಒಯು ಮುಕ್ತವಾಣಿ,
2: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
1: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
2: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
1: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
3: ಕೆಎಸ್ಒಯು ಮುಕ್ತವಾಣಿ.
2: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
1: ಕೆಎಸ್ಒಯು ಮುಕ್ತವಾಣಿ.
0: ಕೇಳುಗರೆ ಗಮನಿಸಿ, ಇಂದು ಸಂಜೆ 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ಗ್ಲುಕೋಮಾ ಲಕ್ಷಣಗಳು ಮತ್ತು ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಾರ್ಥನಾ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 3:00 ಆಗಲಿದೆ. ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
4: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇಂದಿನ ಕಾರ್ಯಕ್ರಮದಲ್ಲಿ ಕುನ್ನುಗುಡಿ ವೈದ್ಯನಾಥನ್ ಅವರ ವಯಲಿನ್ ವಾದನವನ್ನು ಆಲಿಸುವಿರಿ. ಇವರಿಗೆ ಮೃದಂಗ ಸಹಕಾರ ನೀಡಿದ್ದಾರೆ ಸೇಲಂ ಪಿ ರಾಘವನ್, ಘಟಂನಲ್ಲಿ ಸೇಲಂ ಟಿವಿ ವಯ್ಯಾಪುರಿ ಹಾಗೂ ಮೋರ್ಚಿಂಗ್ನಲ್ಲಿ ಟಿಎಸ್ ರಾಜಾರಾಮ್. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ತ್ಯಾಗರಾಜರ ಕೃತಿ ಶ್ರೀ ರಘುಕುಲ, ರಾಗ ಹಂಸಧ್ವನಿ ಆದಿತಾಳ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುನ್ನಕುಡಿ ವೈದ್ಯನಾಥನ್ ಅವರ ವಯಲಿನ್ ವಾದನ ಆರಿಸಿದಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ಮೃದಂಗದಲ್ಲಿ ಸೇಲಂ ಪಿ ರಾಘವನ್, ಘಟಂನಲ್ಲಿ ಸೇಲಂ ಟಿ ವಿ ವಯ್ಯಾಪುರಿ ಹಾಗೂ ಮೋರ್ಚಿಂಗ್ನಲ್ಲಿ ಟಿ ಎಸ್ ರಾಜಾರಾಮ್. ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:30. ಇದೀಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

ವೃಕ್ಷದಂತೆ, ಮಳೆಯ ಹನಿಯ ಸೌಂದರ್ಯದಂತೆ ಹೃದಯದೊಳಗಿನ ಭಾವನೆಗಳನ್ನು ಪದಗಳ ಮೂಲಕ ಹೊರತರುವ ಕಲೆ ಭಾವಗೀತೆ. ಇಂತಹ ಭಾವಗೀತೆಗಳನ್ನು ಸಂಭವಿಸುವ ಭಾವ ಸಂಗಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಂಗಾರಿನ ಈ ಸಂದರ್ಭದಲ್ಲಿ ಮಳೆಯ ಕುರಿತಾಗಿ ನಮ್ಮ ಕವಿಗಳು ಬರೆದಿರುವ ಭಾವಗೀತೆಗಳನ್ನು ಇಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಮೊದಲಿಗೆ ಜಿಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಒಂದು ರಚನೆಯಲ್ಲಿ ಕವಿ ಮುಂಗಾರು ಮಳೆಯ ಮಹಿಮೆಯನ್ನು ಹಾಗೂ ಅದು ಪ್ರಕೃತಿ ಮತ್ತು ಮಾನವ ಜೀವನದ ಮೇಲೆ ಬೀರುವ ಪರಿಣಾಮವನ್ನು ವರ್ಣಿಸಿದ್ದಾರೆ. ದೀರ್ಘಕಾಲದ ಬೇಸಿಗೆಯಿಂದ ಒಣಗಿ ಬತ್ತಿದ್ದ ಭೂಮಿಗೆ ಮಳೆಯ ಹನಿಗಳು ಅಭಿಷೇಕದಂತೆ ಸುರಿಯುತ್ತದೆ. ಆ ಮಳೆಯ ಸ್ಪರ್ಶದಿಂದ ನೆಲ ಮೃದುವಾಗಿ ಹೊಸ ಜೀವವನ್ನು ಪಡೆಯುತ್ತದೆ. ಹಾಗೆಯೇ ಮನುಷ್ಯನ ಮನಸ್ಸಿನಲ್ಲಿದ್ದ ದುಃಖ, ಭೇಗೆ ಮತ್ತು ನಿರಾಶೆಗಳು ಕರಗಿ ಹೊಸ ಸೌಂದರ್ಯ ಹಾಗೂ ಸಂತೋಷ ಮೊಳೆಯುತ್ತದೆ ಎಂದು ಕವಿ ಈ ಗೀತೆಯಲ್ಲಿ ತಿಳಿಸಿದ್ದಾರೆ. ಬಾಯಾರಿದ ಭೂಮಿಗೆ ನೀರು ಎಷ್ಟು ಅಗತ್ಯವೋ, ಆಸೆ ಆಕಾಂಕ್ಷೆಗಳಿಂದ ತುಂಬಿದ ಮನುಷ್ಯನ ಬದುಕಿಗೂ ಮಳೆ ಅಷ್ಟೇ ಮುಖ್ಯ. ಮಳೆ ಸುರಿದಾಗ ಎಲ್ಲೆಡೆ ಹರಡುವ ಹಸಿರು ಪ್ರಕೃತಿ ಪ್ರೀತಿಯ ಮುದ್ದಿನಂತೆ ಕಾಣುತ್ತದೆ. ಅದು ಕಣ್ಣಿಗೆ ತಂಪು ನೀಡುವುದರ ಜೊತೆಗೆ ಮನಸ್ಸಿಗೆ ಶಾಂತಿಯನ್ನು ಉಂಟು ಮಾಡುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ. ಮಳೆಗಾಲದಲ್ಲಿ ಮರಗಳ ಕೊಂಬೆಗಳು ಗಾಳಿಯಲ್ಲಿ ತೂಗುತ್ತಾ ಇಂಪಾದ ನಾದವನ್ನು ಮೂಡಿಸುತ್ತದೆ. ಆ ನಾದದಲ್ಲಿ ಹೊಸ ಕನಸುಗಳ ಸುವಾಸನೆ ಅಡಗಿರುತ್ತದೆ. ಇಂದಿನ ಕನಸುಗಳು ನಾಳೆ ನನಸಾಗಬಹುದು ಎಂಬ ಭರವಸೆ ಮನುಷ್ಯನಲ್ಲಿ ಮೂಡುತ್ತದೆ. ಹೂವು ಅರಳುವಂತೆ ಬದುಕಿನಲ್ಲೂ ಹೊಸ ಅವಕಾಶಗಳು ಅರಳಲು ಆರಂಭಿಸುತ್ತದೆ ಎಂಬುದು ಕವಿಯ ಆಶಯ. ರೈತರ ಹೊಲಗಳಲ್ಲಿ ನೇಗಿಲಿನಿಂದ ಎಳೆಯುವ ಗೆರೆಗಳು ಕವನದ ಸಾಲುಗಳಂತೆ ಕಾಣುತ್ತದೆ. ರೈತನ ಪರಿಶ್ರಮ ಮತ್ತು ಪ್ರಕೃತಿಯ ಅನುಗ್ರಹ ಒಂದಾಗಿ ಬೆಳೆ ಬೆಳೆಯುವ ಸುಂದರ ಚಿತ್ರಣ ಮೂಡುತ್ತದೆ. ಶ್ರಾವಣ ತಿಂಗಳಿನಲ್ಲಿ ತೆನೆಗಳು ಗಾಳಿಯಲ್ಲಿ ತೂಗುವ ದೃಶ್ಯ ಜೀವೋತ್ಸವದ ಗಾನವಾಗುತ್ತದೆ. ಅದು ಕೇವಲ ಬೆಳೆಗಳ ಹಬ್ಬವಲ್ಲ, ಮಾನವ ಜೀವನದ ಸಮೃದ್ಧಿ ಮತ್ತು ಸಂತೋಷದ ಹಬ್ಬವಾಗಿದೆ ಎನ್ನುತ್ತಾರೆ ಜಿಎಸ್ ಶಿವರುದ್ರಪ್ಪ. ಒಟ್ಟಾರೆಯಾಗಿ ಈ ಕವನವು ಮುಂಗಾರು ಮಳೆಯು ಪ್ರಕೃತಿಗೆ ಹೊಸ ಚೈತನ್ಯ ನೀಡುವುದು ಅಷ್ಟೇ ಅಲ್ಲದೆ ಮನುಷ್ಯನ ಮನಸ್ಸಿನಲ್ಲೂ ಆಸೆ, ಪ್ರೀತಿ, ಕನಸು ಮತ್ತು ಬದುಕಿನ ಉಲ್ಲಾಸವನ್ನು ಮೂಡುತ್ತದೆ ಎಂಬ ಸಂದೇಶವನ್ನು ನಮ್ಮ ಕವಿ ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ.

ಮುಂದಿನ ಈ ಕವನದಲ್ಲಿ ಕವಿ ಮಡಿಕೇರಿಯ ಪ್ರಕೃತಿ ಸೌಂದರ್ಯದ ಪ್ರಮುಖ ಆಕರ್ಷಣೆಯಾದ ಮಂಜನ್ನು ಸುಂದರವಾದ ಉಪಮೆಗಳ ಮೂಲಕ ಚಿತ್ರಿಸಿದ್ದಾರೆ. ಮಡಿಕೇರಿಯ ಮೇಲೆ ಹರಡಿಕೊಂಡಿರುವ ಮಂಜು ಭೂಮಿಯನ್ನು ಅಪ್ಪಿಕೊಂಡಿರುವ ಮೋಡದಂತೆ ಕಾಣುತ್ತದೆ ಎಂದು ಹೇಳುತ್ತಾರೆ. ಮಂಜು ಆವರಿಸಿಕೊಂಡು ಸ್ವಚ್ಛ ಶಾಂತ ಹಾಗೂ ಮನೋಹರ ವಾತಾವರಣವನ್ನು ಸೃಷ್ಟಿಸುತ್ತದೆ ಎನ್ನುತ್ತಾರೆ ಕವಿ ಜಿ.ಪಿ. ರಾಜರತ್ನಂ. ಮತ್ತೆ ಕೆಲವೊಮ್ಮೆ ಎಲ್ಲವನ್ನೂ ತನ್ನೊಳಗೆ ಅಡಗಿಸಿಕೊಂಡಿರುವಂತೆ ಭಾಸವಾಗುತ್ತದೆ. ಮಂಜು ಕೆಲವೊಮ್ಮೆ ತನ್ನನ್ನು ತಾನೇ ಮರೆಮಾಚಿಕೊಂಡಿರುವಂತೆ ಅದು ಚಳಿಯನ್ನು ಇನ್ನಷ್ಟು ಹೆಚ್ಚಿಸುತ್ತಾ ಪ್ರಕೃತಿಗೆ ವಿಶೇಷವಾದ ಸೊಬಗನ್ನು ನೀಡುತ್ತದೆ. ಮಂಜು ತಾಯಿಯ ಮಡಿಯಲ್ಲಿ ಮಗು ನೆಮ್ಮದಿಯಿಂದ ಮಲಗಿರುವಂತೆ ಮಡಿಕೇರಿಯನ್ನ ತನ್ನ ಎದೆಯೊಳಗೆ ಅಪ್ಪಿಕೊಂಡು ತೂಗಾಡುತ್ತಿರುವಂತೆ ಕವಿ ಭಾವಿಸಿದ್ದಾರೆ. ಮಂಜು ಮಡಿಕೇರಿಗೆ ಸೊಳ್ಳೆ ಪರದೆಯಂತೆ ರಕ್ಷಣೆಯನ್ನು ನೀಡುತ್ತದೆ. ಚಳಿಯಿಂದ ಕಾಪಾಡುವ ಹೊದಿಗೆಯಂತೆ ಇಡೀ ಊರನ್ನು ಈ ಮಂಜು ಆವರಿಸಿದೆ. ಗಂಧದ ಧೂಪದ ಪರಿಮಳದಂತೆ ಅದು ಪರಿಸರಕ್ಕೆ ಪವಿತ್ರತೆ ಮತ್ತು ಪ್ರಶಾಂತತೆಯನ್ನು ನೀಡುತ್ತದೆ. ಮಂಜಿನ ಮುಸುಕಿನ ಮಧ್ಯೆ ಪ್ರಕೃತಿಯ ಪ್ರತಿಯೊಂದು ವಸ್ತುವು ಹೊಸ ರೂಪದಲ್ಲಿ ಕಾಣಿಸುತ್ತದೆ. ಅದು ನಿಧಾನವಾಗಿ ಚಲಿಸುತ್ತಾ ಪ್ರಕೃತಿಯಲ್ಲಿರುವ ರಹಸ್ಯಮಯ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಎನ್ನುತ್ತಾರೆ ನಮ್ಮ ಕವಿ. ದೊಡ್ಡ ದೊಡ್ಡ ದೇವಾಲಯಗಳ ಕಾವಲುಗಾರನಂತೆ ಮಂಜು ಮಡಿಕೇರಿಯ ಎಲ್ಲೆಡೆ ಸುತ್ತಾಡುತ್ತಾ ಕಾವಲು ಕಾಯುತ್ತಿರುವಂತೆ ಕವಿಗೆ ಇಲ್ಲಿ ಅನಿಸುತ್ತದೆ. ಬೆಳಗಿನ ಜಾವ ಸೂರ್ಯನ ಕಿರಣಗಳು ಮೂಡಿದಾಗಲೂ ಮಂಜು ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಕೆಂಪು ಬಿಸಿಲಿನ ಹೊಳಪಿನೊಂದಿಗೆ ಬೆರೆತ ಮಂಜಿನ ಬಣ್ಣ ಕಣ್ಣಿಗೆ ತಂಪನ್ನು ಮನಸ್ಸಿಗೆ ಆನಂದವನ್ನು ನೀಡುತ್ತದೆ. ಕೊಡಗಿನ ಹೂವಿನ ಸೌಂದರ್ಯಕ್ಕೆ ಮಂಜು ಮತ್ತಷ್ಟು ಮೆರಗು ನೀಡುತ್ತದೆ. ಹಗಲಾಗಲಿ ರಾತ್ರಿಯಾಗಲಿ ಬಿಸಿಲಾಗಲಿ ನೆರಳಾಗಲಿ ಮಂಜು ಮಡಿಕೇರಿಯನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಅದು ಹೂವಿನ ಮೇಲಿನ ಮಂಜಿನ ಹನಿಯಂತೆ ಅಥವಾ ತಂಗಿಯ ಪ್ರೀತಿಯ ಅಪ್ಪುಗೆಯಂತೆ ಸದಾ ಮಡಿಕೇರಿಯೊಂದಿಗೆ ಬೆರೆತಿರುತ್ತದೆ ಎನ್ನುತ್ತಾರೆ ರಾಜರತ್ನ. ಹೀಗಾಗಿ ಮಂಜು ಕೇವಲ ಒಂದು ಪ್ರಕೃತಿ ವಿಸ್ಮಯವಲ್ಲ, ಮಡಿಕೇರಿಯ ಗುರುತು, ಸೌಂದರ್ಯ ಮತ್ತು ಆತ್ಮವೆಂಬ ಸಂದೇಶವನ್ನು ಕವಿ ಈ ಕವನದ ಮೂಲಕ ಅತ್ಯಂತ ಮನೋಜ್ಞವಾಗಿ ವ್ಯಕ್ತಪಡಿಸಿದೆ.

ಬೇಂದ್ರೆ ಅವರ ಈ ಕವನದಲ್ಲಿ ಕವಿ ಮಳೆಗಾಲದ ಆಗಮನವನ್ನು ಸಂಭ್ರಮದಿಂದ ಸ್ವಾಗತಿಸುವ ಮನೋಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಮಳೆ ಬರುವಂತಹ ಸುಂದರ ಸಮಯದಲ್ಲಿ ಮನೆಯೊಳಗೆ ಕುಳಿತುಕೊಳ್ಳದೆ ಹೊರಗೆ ಬಂದು ಪ್ರಕೃತಿಯೊಂದಿಗೆ ಬೆರೆತು ಅದರ ಸೊಬಗನ್ನು ಸವಿಯಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ. ಮಳೆಯ ಹನಿಗಳೊಂದಿಗೆ ಆಟ ಆಡ್ತಾ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸೋಣ ಎಂದು ಕವಿ ಎಲ್ಲರನ್ನೂ ಪ್ರೀತಿಯಿಂದ ಆಹ್ವಾನಿಸುತ್ತಾರೆ. ಆಕಾಶದಲ್ಲಿ ಮೋಡಗಳು ತೇಲುತ್ತಾ ಆಟ ಆಡುವ ದೃಶ್ಯವು ಮನಸ್ಸಿಗೆ ಸಂತೋಷವನ್ನುಂಟು ಮಾಡುತ್ತದೆ. ಗುಡುಗಿನ ಮಧುರವಾದನಾದ ತಂಪಾದ ಮಳೆ ಗಾಳಿ ಮತ್ತು ಎಲ್ಲೆಡೆ ಹಸಿರಿನಿಂದ ಕಂಗೊಳಿಸುವ ಮರಗಿಡಗಳು ಪ್ರಕೃತಿಯ ಸೊಬಗನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಇಂತಹ ಮನಮೋಹಕ ವಾತಾವರಣದಲ್ಲಿ ಮನೆಯೊಳಗೆ ಕುಳಿತುಕೊಳ್ಳುವುದು ಸರಿಯಲ್ಲ ಅನ್ನೋದು ಕವಿಯ ಆಶಯ. ಆಕಾಶದಲ್ಲಿ ಮಿಂಚು ಮಿನುಗುತ್ತಾ ತನ್ನ ಬೆಳಕಿನಿಂದ ಎಲ್ಲರ ಗಮನ ಸೆಳೆಯುತ್ತದೆ. ಅದು ಕಣ್ಣು ಕುಣಿಸಿ ನಮ್ಮನ್ನು ಹೊರಗೆ ಬರುವಂತೆ ಕರೆಯುತ್ತಿರುವಂತೆ ಭಾಸವಾಗುತ್ತದೆ ಎನ್ನುತ್ತಾರೆ ಹರಾ ಬೇಂದ್ರೆ. ಮಳೆಯ ನೀರು ಹರಿಯುತ್ತಾ ಹೊಲಗಳನ್ನು ಸಮೃದ್ಧಿಗೊಳಿಸುತ್ತದೆ. ಮಳೆ ಬಂದಾಗ ಭೂಮಿಯು ಹೊಸ ಜೀವ

ಪಡೆದು ಹಸಿರಿನಿಂದ ಕಂಗೊಳಿಸುತ್ತದೆ. ಈ ದೃಶ್ಯವನ್ನು ನೋಡುವುದೇ ಒಂದು ವಿಶೇಷ ಆನಂದ ಎನ್ನುತ್ತಾರೆ ನಮ್ಮ ಕವಿ. ಮಳೆಗಾಲವು ಮಕ್ಕಳಿಗೆ ಆಟ ಆಡುವ ಸಂತಸದ ಕಾಲ ಆಗಿದ್ದು ರೈತರಿಗೆ ಆಶಾ ಭರವಸೆಗೆ ಸಮಯವೂ ಆಗಿದೆ. ಮಳೆಯು ಭೂಮಿಯ ದಾಹವನ್ನು ನೀಗಿಸಿ ಬೆಳೆಗಳಿಗೆ ಜೀವ ನೀಡುತ್ತದೆ. ನದಿಗಳು, ಕೆರೆಗಳು ಮತ್ತು ಬಾವಿಗಳು ನೀರಿನಿಂದ ತುಂಬಿ ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಮೂಡುತ್ತೆ. ಪಕ್ಷಿಗಳು, ಪ್ರಾಣಿಗಳು ಮತ್ತು ಮನುಷ್ಯರೆಲ್ಲರೂ ಮಳೆಯ ಆಗಮನದಿಂದ ಉಲ್ಲಾಸಗೊಳ್ಳುತ್ತಾರೆ. ಒಟ್ಟಾರೆಯಾಗಿ ಕವನದಲ್ಲಿ ಕವಿ ಮಳೆಗಾಲದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬೇಕು, ಪ್ರಕೃತಿಯೊಂದಿಗೆ ಬೆರೆತು ಅದರ ಸಂತೋಷವನ್ನು ಅನುಭವಿಸಬೇಕು ಹಾಗೂ ಮಳೆಯು ನೀಡುವ ಜೀವದಾಯಕ ಶಕ್ತಿಯನ್ನು ಗೌರವಿಸಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ. ಪ್ರಕೃತಿಯ ಪ್ರತಿಯೊಂದು ಬದಲಾವಣೆಯನ್ನು ಸಂತೋಷದಿಂದ ಸ್ವೀಕರಿಸಿ ಅದರೊಂದಿಗೆ ಬದುಕುವುದೇ ನಿಜವಾದ ಜೀವನದ ಸೌಂದರ್ಯ ಎಂಬುದನ್ನು ಈ ಕವನವು ಸಾರುತ್ತದೆ.

ಕವಿ ಚನ್ನವೀರ ಕಣವಿ ಮಳೆಯ ಮುಂಜಾನೆಯ ಪ್ರಕೃತಿ ಸೌಂದರ್ಯವನ್ನು ಅತ್ಯಂತ ಸುಂದರವಾಗಿ ಈ ಒಂದು ಕವಿತೆಯಲ್ಲಿ ಚಿತ್ರಿಸಿದ್ದಾರೆ. ಮುಂಜಾನೆಯ ಸಮಯದಲ್ಲಿ ತುಂತುರು ಮಳೆ ನಿಧಾನವಾಗಿ ಸುರಿಯುತ್ತಾ ತನ್ನದೇ ಆದ ಸಂಗೀತವನ್ನು ಮೂಡಿಸುತ್ತದೆ.

ಅನಿಸುತ್ತೆ. ಮಳೆಯ ಶಬ್ದವು ಒಂದು ಮಧುರ ಶ್ರುತಿಯಂತೆ ಕೇಳುತ್ತೆ. ಅದಕ್ಕೆ ಹಿಮ್ಮೇಳವಾಗಿ ಬೀಸುವ ತಂಪಾದ ಸುಳಿಗಾಳಿ ತೆಂಗಿನ ಮರಗಳ ಗರಿಗಳ ನಡುವೆ ಹಾದು ಹೋಗುತ್ತಾ ಪ್ರಕೃತಿಯ ಸಂಗೀತವನ್ನು ಇನ್ನಷ್ಟು ಮಧುರಗೊಳಿಸುತ್ತದೆ ಎನ್ನುತ್ತಾರೆ ಕವಿ. ಮಳೆ ಹನಿಗಳಿಂದ ತೊಳೆದ ಪ್ರಕೃತಿಯು ಹೊಸ ವಧುವಿನಂತೆ ಕಂಗೊಳಿಸುತ್ತದೆ. ಹೂವುಗಳು ಅರಳಿ ಅವುಗಳ ಮೇಲೆ ಮಕರಂದವು ಅರಿಶಿಣದ ಅಲಂಕಾರದಂತೆ ಮಿನುಗುತ್ತದೆ. ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಿರುವ ಸೂರ್ಯನು ಬಿಳಿ ಮೋಡಗಳ ಹಿಂದೆ ನಗುತ್ತಿರುವಂತೆ ಕಾಣುತ್ತಾನೆ. ಅವನ ಮೃದುವಾದ ಕಿರಣಗಳು ಇಡೀ ಪ್ರಕೃತಿಗೆ ಹೊಸ ಹೊಳಪು ಮತ್ತು ಜೀವಂತಿಕೆಯನ್ನು ನೀಡುತ್ತದೆ. ಹುಲ್ಲಿನ ಎಲೆಗಳು ಮತ್ತು ಹೂವಿನ ದಳಗಳ ಮೇಲೆ ನಿಂತಿರುವ ಮುತ್ತಿನಂತಹ ನೀರಿನ ಹನಿಗಳು ಆರತಿಯ ದೀಪಗಳಂತೆ ಕಂಗೊಳಿಸುತ್ತದೆ ಎನ್ನುತ್ತಾರೆ ಕವಿ. ಬೆಳಗಿನ ಸಮಯದಲ್ಲಿ ಪಕ್ಷಿಗಳ ಗುಂಪುಗಳು ತಮ್ಮ ಮಧುರ ಕಂಠದಿಂದ ಹಾಡುತ್ತಾ ಶುಭಮಸ್ತು ಎಂದು ಲೋಕಕ್ಕೆ ಶುಭ ಹಾರೈಸುತ್ತಿರುವಂತೆ ಭಾಸವಾಗುತ್ತದೆ ಎನ್ನುತ್ತಾರೆ ಚನ್ನವೀರ ಕಣವಿ. ಅವುಗಳ ಕಲರವವು ಮುಂಜಾನೆಯ ವಾತಾವರಣವನ್ನು ಇನ್ನಷ್ಟು ಆನಂದಮಯವಾಗಿಸುತ್ತದೆ. ತಳಿರಿನಿಂದ ಕಂಗೊಳಿಸಿದ ಬಳ್ಳಿಗಳು ಮತ್ತು ಗಿಡಗಳು ನಡುವೆ ದುಂಬಿಗಳ ಓಂಕಾರದಂತಹ ಗುಯ್ಗುಯಿನಾದವನ್ನು ಹೊರಡಿಸುತ್ತದೆ. ಹಚ್ಚ ಹಸಿರಿನ ನೆಲದ ಮೇಲೆ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಾ ನೃತ್ಯ ಮಾಡುತ್ತಿರುವ ದೃಶ್ಯ ಮನಸ್ಸಿಗೆ ವಿಶೇಷವಾದ ಸಂತೋಷವನ್ನು ನೀಡುತ್ತದೆ ಎನ್ನುತ್ತಾರೆ ಕವಿ. ಇಡೀ ಪ್ರಕೃತಿಯು ಉಲ್ಲಾಸದಿಂದ ತುಂಬಿರುವಂತೆ ಕಾಣುತ್ತದೆ. ಮರಗಳ ಎಲೆಗಳಿಂದ ಉದುರುವ ನೀರಿನ ಹನಿಗಳು ಸಂತೋಷದ ಕಣ್ಣೀರಿನ ಹನಿಗಳಂತೆ ತೋರುತ್ತದೆ. ಪ್ರಕೃತಿಯ ಈ ಅದ್ಭುತ ಲೀಲೆಯನ್ನು ಕಂಡ ಕವಿಯ ಮನಸ್ಸು ಅದರಲ್ಲಿ ಸಂಪೂರ್ಣವಾಗಿ ಮಗ್ನವಾಗುತ್ತದೆ. ಈ ಸುಂದರ ಮುಂಜಾನೆಯ ಅನುಭವವು ಅವರ ಮನದಲ್ಲಿ ಸಿಹಿಯಾದ ನೆನಪುಗಳನ್ನು ಮತ್ತು ಮಧುರ ಕನಸುಗಳನ್ನು ಮೂಡಿಸುತ್ತದೆ. ಈ ಕವನದ ಮೂಲಕ ಕವಿ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ಅಡಗಿರುವ ಸೌಂದರ್ಯ, ಸಂಗೀತ, ಶಾಂತಿ, ದೈವಿಕತೆಯನ್ನು ಅನುಭವಿಸುವಂತೆ ಎಲ್ಲರನ್ನು ಪ್ರೇರೇಪಿಸುತ್ತಾರೆ. ಮುಂಜಾನೆಯ ಮಳೆ, ಗಾಳಿ, ಹೂಗಳು, ಪಕ್ಷಿಗಳು, ಸೂರ್ಯೋದಯ ಇವೆಲ್ಲವೂ ಸೇರಿ ಪ್ರಕೃತಿಯ ವೈಭವವನ್ನು ಅನಾವರಣಗೊಳಿಸುತ್ತದೆ ಎಂಬ ಸಂದೇಶವನ್ನು ಈ ಕವನದಲ್ಲಿ ಚನ್ನವೀರ ಕಣವಿಯವರು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ.

0: ಮಳೆ ನಿಂತರೂ ಅದರ ಹನಿಗಳ ನೆನಪು ಉಳಿಯುತ್ತದೆ, ಹಾಡು ಮುಗಿದರೂ ಅದರ ಭಾವ ಮನದಲ್ಲಿ ಮೊಳಗುತ್ತಲೇ ಇರುತ್ತದೆ. ಅದೇ ರೀತಿ ನಾವು ಇಂದು ಕೇಳಿದ ಈ ಭಾವಗೀತೆಗಳ ಸೊಗಸು ನಿಮ್ಮ ಹೃದಯದಲ್ಲಿ ಸದಾ ಹಸಿರಾಗಿ ಅರಳಲಿ ಎಂದು ಆಶಿಸುತ್ತಾ ಇಂದಿನ ಭಾವಸಂಗಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಭಾವಸಂಗಮ ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪ್ರಿಯಾಂಕಾ ಬಿಸಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ನಾಳೆ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:25. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮುಂಬೈ ಎಕ್ಸ್‌ಪ್ರೆಸ್ ಚಿತ್ರದ ಗೀತೆಯನ್ನು.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮಹಿಳೆಯರಲ್ಲಿ ಕ್ಯಾನ್ಸರ್ ಜಾಗೃತಿ, ಈ ಕುರಿತು ಮಾತನಾಡುತ್ತಾರೆ ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮೇಘಲಾ ಶ್ವೇತಾದ್ರಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಮಿಸ್ ಬಾಂಬೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಮೊಹಮ್ಮದ್ ರಫಿ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 4:45:40.
1: ಆಕಾಶವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

0: ಸಂಕಲನ ಜಿ ಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಗ್ಲಾಕೋಮಾ, ಲಕ್ಷಣಗಳು ಮತ್ತು ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಾರ್ಥನಾ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಜಯಲಕ್ಷ್ಮೀಪುರಂ, ಮೈಸೂರು.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ.
0: ಕೃಷಿ

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಬಾರಯ್ಯ ಮುದ್ದು ಕೃಷ್ಣ.
1: ಅಪ್ಪ, ಅಮ್ಮ, ಅತ್ತೆ, ಮಾವ, ಸೂರಿ ಎಲ್ಲರೂ ಇದರ್ ಕಣೋ. ಒಟ್ಟಿಗೆ ನೀವೆಲ್ಲ ನಮ್ಮನ್ ಕ್ಷಮಿಸಿ ಮನೆ ಕರೆದ್ರಲ್ಲ, ನಿಜವಾಗ್ಲೂ ನಾವು ಧನ್ಯರು. ನಾವು ನಿಮ್ಮನ್ನ ಒಪ್ಸೆ ಮದ್ವೆ ಆಗ್ಬೇಕಿತ್ತು. ಎಷ್ಟು ಸಲ ಈ ಯೋಚನೆ ಬಂದಿದೆ ಗೊತ್ತಾ?
0: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಬಾರಯ್ಯ ಮುದ್ದು ಕೃಷ್ಣ.

ಕೇಳುಗರೇ ಗಮನಿಸಿ, ಇಂದು ರಾತ್ರಿ 10 ಗಂಟೆಗೆ ನಮ್ಮ ನಿಲಯದಿಂದ ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಧರಿಸಿದ ಬಾನುಲಿ ಸರಣಿ ಕೇಳುವಿರಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. FM 100.6, ಇದು ಆಕಾಶವಾಣಿ ಮೈಸೂರು. ನಿಲಯದ ಸಂಜೆ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ರೇಡಿಯೋ ಸಖಿ ಕೀರ್ತನಾ.

0: ಸಮಯ ಸರಿಯಾಗಿ 5 ಗಂಟೆ. ಇದೀಗ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಗ್ಲಾಕೋಮಾ, ಲಕ್ಷಣಗಳು ಮತ್ತು ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಾರ್ಥನಾ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಜಯಲಕ್ಷ್ಮೀಪುರಂ, ಮೈಸೂರು.
1: ಸೌಂದರ್ಯವನ್ನು ಸವಿಯಲು ದೃಷ್ಟಿಯನ್ನೋದು ತುಂಬಾ ಮುಖ್ಯ. ಇಂತಹ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಳೆದ ಹಲವು ದಶಕಗಳಿಂದ ಕಾಪಾಡುತ್ತಿದ್ದಾರೆ ಭಾರತದ ಮುಂಚೂಣಿಯ ಐ ಹಾಸ್ಪಿಟಲ್ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಮೈಸೂರಿನ ಕುವೆಂಪು ನಗರ, ಜಯಲಕ್ಷ್ಮೀಪುರಂ ಮತ್ತು ಸಯ್ಯಾಜಿರಾವ್ ರಸ್ತೆಯಲ್ಲಿ. ಈಗ ಉಚಿತ ಐ ಚೆಕಪ್ ಸೌಲಭ್ಯ ನಿಮಗಾಗಿ. ಮಾಹಿತಿಗಾಗಿ ಕರೆ ಮಾಡಿ 9594924051.
2: ಕೇಳುಗರಿಗೆಲ್ಲ ನಮಸ್ಕಾರ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಗ್ಲಾಕೋಮಾ ಅನ್ನೋ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಗ್ಲಾಕೋಮಾ ಯಾಕೆ ಬರುತ್ತೆ, ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ, ಗ್ಲಾಕೋಮಾ ಬಂದರೆ ಏನೇನು ಲಕ್ಷಣಗಳನ್ನು ತೋರಿಸುತ್ತೆ, ಇದರಿಂದ ದೃಷ್ಟಿಗೇನಾದರೂ ಸಮಸ್ಯೆ ಇದೆಯಾ, ಈ ಕುರಿತು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಪ್ರಾರ್ಥನಾ ಅವರು. ಡಾಕ್ಟರ್ ಪ್ರಾರ್ಥನಾ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ.
3: ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಕೇಳುಗರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಾರ್ಥನಾ ಎಸ್ ಗೋಕರ್ಣ ಅಂತ, ನಾನು ಅಗರ್ವಾಲ್ ಐ ಹಾಸ್ಪಿಟಲಲ್ಲಿ ನೇತ್ರ ತಜ್ಞರಾಗಿ ಕೆಲಸ ಮಾಡುತ್ತಿದ್ದೇನೆ.
2: ಡಾಕ್ಟರ್ ಪ್ರಾರ್ಥನಾ ಅವರೇ, ಹೇಳಿ ಮೊದಲಿಗೆ ಗ್ಲಾಕೋಮಾ ಅಂದರೆ ಏನು?
3: ಈ ಗ್ಲಾಕೋಮಾ ಅನ್ನೋದನ್ನು ನಾವು ಸಾಮಾನ್ಯವಾಗಿ ಗಟ್ಟಿಗಣ್ಣು ಅಂತಲೂ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಕಣ್ಣು ಒಳಗಡೆ ಒಂದು ಪ್ರೆಷರ್ ಇರುತ್ತೆ, ಆ ಒತ್ತಡ ಹೆಚ್ಚಾದಾಗ ನಮ್ಮ ಕಣ್ಣಿನ ಮುಖ್ಯವಾದ ನರ, ಆಪ್ಟಿಕ್ ನರ್ವ್ ಅಂತ ಹೇಳ್ತೀವಿ, ಅದು ಡ್ಯಾಮೇಜ್ ಆಗಿ ತೊಂದರೆಗೆ ಒಳಗಾಗಿ ಅದರಲ್ಲಿ ನಾವು ದೃಷ್ಟಿಯನ್ನು ಕ್ರಮೇಣವಾಗಿ ಕಳ್ಕೊತೀವಿ, ಅದನ್ನು ನಾವು ಗ್ಲಾಕೋಮಾ ಅಂತ ಹೇಳ್ತೀವಿ.
2: ನೀವಿವ ಕಣ್ಣಿನ ಒತ್ತಡ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಇರೋದು ರಕ್ತದ ಒತ್ತಡ, ಹಾಗೆ ಕಣ್ಣಿಗೂ ಒಂದು ಒತ್ತಡ ಅಂತ ಇರುತ್ತಾ?
3: ಹೌದು, ಇವಾಗ ನಾವು ನಮ್ಮ ರಕ್ತದಲ್ಲಿ ಒತ್ತಡ ಹೆಚ್ಚಾದಾಗ ಅದಕ್ಕೆ ಹೈ ಬ್ಲಡ್ ಪ್ರೆಷರ್ ಅಂತ ಹೇಗೆ ಹೇಳಿ

0: ಮಾಡ್ತೀವಿ ಆ ಥರ ನಮ್ಮ ಕಣ್ಣು ಒಳಗಡೆ ಕೂಡ ಒಂದು ಒತ್ತಡ ಇರುತ್ತೆ, ಅದಕ್ಕೆ ಇಂಟ್ರಾ ಆಕ್ಯುಲರ್ ಪ್ರೆಷರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದು 20-21 mm ಆಫ್ HG ಒಳಗಡೆ ಇರಬೇಕು. ಅದು ಜಾಸ್ತಿ ಆದಾಗ ನಾವು ಅದನ್ನು ಗ್ಲಾಕೋಮಾ ಅಂತ ಕರಿತೀವಿ.
1: ಯಾಕೆ ಬರುತ್ತೆ ಮೇಡಮ್ ಈ ಗ್ಲಾಕೋಮಾ ಅನ್ನೋದು?
0: ಈ ಗ್ಲಾಕೋಮಾ ಬರೋದಕ್ಕೆ ತುಂಬ ಕಾರಣಗಳಿದೆ. ಒಂದು ಹೆರಿಡಿಟ್ರಿ ಇರ್ಬೋದು, ಇನ್ನೊಂದು ಮಗು ಹುಟ್ಟೋವಾಗಲೇ ಕಂಜನೈಟಲ್ ಅಂತ ಹೇಳ್ತೀವಿ ಆ ರೀತಿಯಿಂದ ಬರ್ಬೋದು, ಇನ್ನೊಂದು ಸೆಕೆಂಡರಿ ಕಾಸಸ್ ಅಂತ ಹೇಳ್ತೀವಿ, ಏನೋ ಕಣ್ಣೊಳಗಡೆ ತೊಂದರೆ ಆಗಿ ಶುಗರಿಂದನೋ ಅಥವಾ ಟ್ರಾಮಾ ಆಗೋ ಅಂಥ ಕಾರಣಗಳಿಂದ ಬರುವಂಥದ್ದಕ್ಕೆ ಸೆಕೆಂಡರಿ ಗ್ಲಾಕೋಮಾಸ್ ಅಂತೀವಿ. ಆ ಥರ ಗ್ಲಾಕೋಮಾದಲ್ಲೂ ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಅದರಲ್ಲಿ ಓಪನ್ ಆ್ಯಂಗಲ್ ಮತ್ತು ಕ್ಲೋಸ್ಡ್ ಆ್ಯಂಗಲ್ ಅಂತ ಮೇನ್ ಇರುತ್ತೆ. ಓಪನ್ ಆ್ಯಂಗಲ್ ಅಂತ ಹೇಳಿದರೆ ನಮ್ಮ ಕಣ್ಣು ಒಳಗಡೆ ಒಂದು ನೀರಿನ ಅಂಶ ಉತ್ಪನ್ನ ಆಗ್ತಾ ಇರುತ್ತೆ, ಅದಕ್ಕೆ ಆಕ್ವಿಯಸ್ ಹ್ಯೂಮರ್ ಅಂತ ಹೇಳ್ತೀವಿ. ಅದು ಒಂದು ವೇಳೆ ಉತ್ಪನ್ನ ಆಗುವಂಥದ್ದು ಜಾಸ್ತಿ ಆದಾಗ ನಮ್ಮ ಕಣ್ಣು ಒಳಗಡೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಇಲ್ಲ ಅದು ಹೋಗುವಂಥ ದಾರಿ ಡ್ರೈನೇಜ್ ಏನಿರುತ್ತೆ ಅಲ್ಲಿ ಏನಾರೋ ಅಡೆತಡೆಗಳು ಇದ್ದಾಗ ಅದು ಹೋಗ್ಲಿಕ್ಕೆ ಆಗದೆ ಆ ನೀರಿನ ಪ್ರೆಷರ್ ಏನಿರುತ್ತೆ ಅದೂ ಜಾಸ್ತಿ ಆಗಿ ಗ್ಲಾಕೋಮಾ ಆಗುವ ಸಾಧ್ಯತೆ ಇರುತ್ತೆ. ಇದು ಓಪನ್ ಆಗಿತ್ತು ಅಂದರೆ ಓಪನ್ ಆ್ಯಂಗಲ್ ಗ್ಲಾಕೋಮಾ ಅಂತ ಹೇಳ್ತೀವಿ, ಕ್ಲೋಸ್ ಆಗಿ ಅದರಿಂದ ಒತ್ತಡ ಜಾಸ್ತಿ ಆಗಿರೋದಕ್ಕೆ ಕ್ಲೋಸ್ಡ್ ಆ್ಯಂಗಲ್ ಗ್ಲಾಕೋಮಾ ಅಂತ ಹೇಳ್ತೀವಿ.
1: ನೀವು ಇವಾಗ ಎರಡು ವಿಧಗಳನ್ನು ಹೇಳಿದ್ರಿ, ಹಾಗೆ ಮಕ್ಕಳಲ್ಲೂ ಕೂಡ ಬರುತ್ತೆ ಬರಬಹುದು ಅಂತ ಹೇಳಿದ್ರಿ, ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಮೇಡಮ್?
0: ಯೂಶ್ವಲಿ ಮಕ್ಕಳಲ್ಲಿ ಆಗುವಂಥದ್ದು ಅವರು ಕಂಜನೈಟಲ್ ಆಗಿ ಅವರು ಕಣ್ಣಲ್ಲಿ ಆಗುವಂತಹ ಸ್ಟ್ರಕ್ಚರ್ ಅದರಲ್ಲಿ ಏನಾರೋ ಅಡೆತಡೆಗಳು ಇದ್ದಾಗ ಅವರಿಗೆ ಓಪನೂ ಆಗ್ಬೋದು ಕ್ಲೋಸ್ಡ್ ಆ್ಯಂಗಲ್ ಅಂತ ಗ್ಲಾಕೋಮಾ ಅಂತಲೂ ಆಗ್ಬೋದು. ಅದು ಸಣ್ಣ ವಯಸ್ಸಿನಲ್ಲೇ ಬರುವಂತಹ ಗ್ಲಾಕೋಮಾ. ಇನ್ನೊಂದು ಅಂದರೆ ಪ್ರೈಮರಿ. ಪ್ರೈಮರಿ ಅಂದರೆ ಯೂಶ್ವಲಿ 60 ವರ್ಷ ಮೇಲ್ಪಟ್ಟನವರಿಗೆ ಬರುವಂತಹ ಗ್ಲಾಕೋಮಾ, ಅದು ಸ್ವಲ್ಪ ಜಾಸ್ತಿ ನಮ್ಮ ಕಂಟ್ರೀಲಿ. ಇಲ್ಲ ಅಂತ ಹೇಳಿದ್ರೆ ಯೂಶ್ವಲಿ 40 ಇಯರ್ಸ್ ಆದಮೇಲೂ ಕಾಣಿಸ್ಕೋಬಹುದು. ಯಾವ ಏಜ್ ಗ್ರೂಪ್ ಅಂತ ಶ್ಯೂರ್ ಆಗಿ ಹೇಳಲಿಕ್ಕಾಗಲ್ಲ. ಸೊ ಯೂಶ್ವಲಿ ಇವಾಗ 40 ಇಯರ್ಸ್ ಆದಮೇಲೆ ಹೇಗೆ ಪ್ರತಿ ವರ್ಷ ನಾವು ಹೆಲ್ತ್ ಚೆಕಪ್ ಮಾಡಿಸ್ತೀವಿ ಆ ಥರ ಕಣ್ಣಿನ ಒಂದು ಚೆಕಪ್ ಮಾಡಿ ಗ್ಲಾಕೋಮಾದ ಸ್ಕ್ರೀನಿಂಗ್ 40 ವರ್ಷ ಮೇಲ್ಪಟ್ಟವ್ರು ಮಾಡಿಸ್ಕೊಳ್ಳೋದು ಒಳ್ಳೆಯದು.
1: ಮತ್ತೆ ಈ ಡಯಾಬಿಟಿಸ್ ಇದ್ದವ್ರಿಗೂ ಬರುತ್ತೆ ಅಂತ ಹೇಳ್ತಾರೆ, ಇದು ನಿಜಾನಾ ಮೇಡಮ್?
0: ಹೌದು, ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇದ್ದು ತುಂಬ ನರದಲ್ಲಿ ಬ್ಲೀಡ್ ಆದಾಗ ಅದರಲ್ಲಿ ಹೊಸ ಹೊಸ ವೆಸೆಲ್ಸ್ ಬೆಳೆದಾಗ ಅದು ನಮ್ಮ ಆ್ಯಂಗಲ್ ಅಂತ ನಾನು ಹೇಳಿದೆ ಅಲ್ಲಿ ಕೂಡ ಬ್ಲಡ್ ವೆಸೆಲ್ ಬಂದು ಅಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಶುಗರ್ ಇರುವವರಿಗೂ ನಿಯೋವ್ಯಾಸ್ಕ್ಯುಲರ್ ಗ್ಲಾಕೋಮಾ ಅಂತ ಬರುವ ಚಾನ್ಸಸ್ ಇರುತ್ತೆ. ಬಟ್ ಯೂಶ್ವಲಿ ಮಾಮೂಲಾಗಿ ಶುಗರ್ ಇರೋರು ಕಂಟ್ರೋಲ್ ಆಗಿದ್ದು ಏನು ಕಣ್ಣಲ್ಲಿ ರೆಟಿನೋಪತಿ ಚೇಂಜಸ್ ಇಲ್ಲ ಆದವರಿಗೆ ಬರುವಂಥ ಚಾನ್ಸಸ್ ಕಮ್ಮಿ.
1: ಮತ್ತೆ ಇದೇನಾದ್ರು ನಮ್ಮ ತಂದೆಗೋ ತಾಯಿಗೋ ಇದ್ರೆ ಅನುವಂಶೀಯವಾಗಿ ಬರೋ ಸಾಧ್ಯತೆ ಇದೆಯಾ?
0: ಹೌದು, ಹೆರಿಡಿಟರಿ ಫ್ಯಾಕ್ಟರ್ ಇರುತ್ತೆ, ಬಟ್ ಎಲ್ಲರಿಗೂ ಹೆರಿಡಿಟರಿ ಇರಲೇಬೇಕು ಅಂತಿಲ್ಲ. ಬಟ್ ಯೂಶ್ವಲಿ ಇವಾಗ ನಮಗೆ ಆಲ್ರೆಡಿ ಗೊತ್ತಿತ್ತು ನಮ್ಮ ತಂದೆಯವರಿಗೋ ತಾಯಿ ಕಡೆನೋ ಅಥವಾ ಯಾರೋ ಚಿಕ್ಕಪ್ಪ ಅವರಿಗೆ ಎಲ್ಲ ಇತ್ತು ಅಂತ ಹೇಳಿದರೆ 40 ಇಯರ್ಸ್ ಆದಮೇಲೆ ಒಂದ್ಸಲ ಅದನ್ನು ಗ್ಲಾಕೋಮಾ ಇದೆಯೋ ಇಲ್ಲೋ ಅಂತ ಹೇಳಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಹೆರಿಡಿಟರಿ ಫ್ಯಾಕ್ಟರ್ ಕೂಡ ಇರುತ್ತೆ, ಬಟ್ ಅದು ಇರಲೇಬೇಕು ಅಂತ ಇಲ್ಲ.
1: ಓಕೆ ಓಕೆ, ಏನು ಲಕ್ಷಣಗಳಿರುತ್ತೆ ಮೇಡಮ್? ಇವಾಗ ಬೇರೆ ದೃಷ್ಟಿ ಸಮಸ್ಯೆಗಳಲ್ಲಿ ಕಣ್ಣು ಮಂಜಾಗತ್ತೆ, ಏನೇನೋ ಆಗತ್ತೆ, ಕಪ್ಪು ಬ್ಲ್ಯಾಕ್ ಸ್ಪಾಟ್ಸ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ, ಇದರಲ್ಲಿ ಏನು ಲಕ್ಷಣಗಳು?
0: ಯೂಶ್ವಲಿ ಗ್ಲಾಕೋಮಾನ ನಾವು ಸೈಲೆಂಟ್ ಡಿಸೀಸ್ ಅಂತ ಹೇಳ್ತೀವಿ. ಇದರಲ್ಲಿ ಲಾಸ್ಟ್ ಸ್ಟೇಜ್ ತನಕನೂ ನಮಗೆ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ. ಏನಾಗುತ್ತೆ ಅಂದರೆ ಇದರ ಗ್ಲಾಕೋಮಾದಲ್ಲಿ ಸೈಡ್ ವಿಷನ್ ಅಂತ ಹೇಳ್ತೀವಿ, ನಮ್ಮ ಪಕ್ಕದೃಷ್ಟಿ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ತುಂಬ ಸ್ಲೋ ಆಗಿ ಬೆಳೆಯುವಂತಹ ಕಂಡೀಷನ್ನು. ಸೊ ಅದು ಬೆಳೀತಾ ಬೆಳೀತಾ ಲೇಟ್ ಸ್ಟೇಜಲ್ಲಿ ನಮ್ಮ ನೇರ ದೃಷ್ಟಿ ಏನಿದೆ ಅದು ಒಳಪಟ್ಟಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ನಮಗೆ ಏನೋ ಕಣ್ಣಲ್ಲಿ ದೃಷ್ಟಿಯಲ್ಲಿ ತೊಂದರೆ ಆಗಿದೆ, ಇವಾಗ ನಾವು ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಳಿ ಆವಾಗ ಬರ್ತಾರೆ. ಸೊ ಅದನ್ನು ತಡೆಯೋಕ್ಕೋಸ್ಕರ ಯೂಶ್ವಲಿ 40 ಆದಮೇಲೆ ಒಂದ್ಸಲ ಚೆಕಪ್ ಮಾಡಿಸ್ಕೊಂಡ್ಬಿಟ್ರೆ ಅದು ಉತ್ತಮ.
1: ಅಂದ್ರೆ ಪಕ್ಕದ ದೃಷ್ಟಿ ಅಂತ ಅಂದ್ರೆ ಕಣ್ಣಿನ ಕಪ್ಪುಗುಡ್ಡೆ ಸುತ್ತ ಇರೋ ದೃಷ್ಟಿ ಮೊದಲು ಕಡಿಮೆ ಆಗುತ್ತೆ, ಆಮೇಲೆ ಬರ್ತಾ ಬರ್ತಾ ಒಂದು ನಳಿಕೆಯಲ್ಲಿ ಕಾಣೋ ಹಾಗೆ ಆ ದೃಷ್ಟಿ ಇದಾಗತ್ತೆ. ಅವಾಗ ನಾವು ಎಚ್ಚೆತ್ಕೊಂಡು ಕಣ್ಣಿನ ವೈದ್ಯರನ್ನ ಪರೀಕ್ಷೆ ಮಾಡೋದಕ್ಕೆ
0: ಯೂಶ್ವಲಿ ಹಾಗೆ ಬರ್ತಾರೆ. ಬಟ್ ಅದನ್ನು ತಡಿಲಿಕ್ಕೋಸ್ಕರ, ಬಿಕಾಸ್ ಆ ಸ್ಟೇಜಿಗೆ ಬರುವ ತನಕ ಲೇಟ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ತಡಿಲಿಕ್ಕೋಸ್ಕರ ಯೂಶ್ವಲಿ 40 ಇಯರ್ಸ್ ಆದಮೇಲೆ ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರೆ ಬೆಟರ್.
1: ಅಂದ್ರೆ ನಾವು

0: ಓ, ಬರೀ ಕಣ್ಣಿನ ಏನು ದೋಷ ಇರುತ್ತೆ, ರಿಫ್ರಾಕ್ಷನ್ ಏನು ನಾವು ಏನು ಟೆಸ್ಟ್ ಮಾಡಿಸ್ತೀವಿ ಅದರ ಜೊತೆಗೆ ನಾವು ಕಣ್ಣಿನ ಪ್ರೆಷರ್ನು ಕೂಡ ಟೆಸ್ಟ್
1: ಹೌದು,
0: ಮಾಡಿಸ್ಬೇಕಾಗತ್ತೆ.
1: ನಾವು ಯೂಶ್ವಲಿ ಯಾರೇ 40 ಇಯರ್ಸ್ ಆಗಲಿ ಅಥವಾ ಅಂಥ ಸಾಧ್ಯತೆ ಇರುವಂಥ ಗ್ಲಾಕೋಮ ಸಾಧ್ಯತೆ ಇರುವಂಥ ಯಾರೇ ವ್ಯಕ್ತಿಗಳು ನಮ್ಮ ಚೆಕಪ್ಪಿಗೆ ಬಂದಾಗ ಫಸ್ಟು ಬಂದ ಕೂಡಲೇ ಅವರಿಗೆ ಪ್ರೆಷರ್ ಚೆಕ್ ಮಾಡ್ತೀವಿ. ಪ್ರೆಷರ್ ನಾರ್ಮಲ್ ಇದೆಯೋ ಇಲ್ಲೋ ನೋಡ್ಕೋತೀವಿ. ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಇರಲಿ ಇದ್ದಾಗ ನಮಗೆ ಪೇಷಂಟ್ಸ್ ಒಳಗಡೆ ಬಂದು ನಾವು ಅವರಿಗೆ ಎಕ್ಸಾಮಿನ್ ಮಾಡುವಾಗ ನಾವು ನರಗಳನ್ನು ಪರೀಕ್ಷೆ ಮಾಡ್ತೀವಿ. ನರಗಳಲ್ಲಿ ಏನಾದರೂ ತೊಂದರೆ ಇತ್ತು, ಗ್ಲಾಕೋಮಾದ ವ್ಯತ್ಯಾಸಗಳು ಇತ್ತು ಅಂದರೆ ಮುಂದೆ ನಾವು ಅವರಿಗೆ ಏನು ಮಾಡಬೇಕು ಬೇರೆ ತರಹದ ಟೆಸ್ಟ್ಗಳನ್ನು ಮುಂದೆ ಹೇಳ್ತೀವಿ.
0: ಏನು ಟ್ರೀಟ್ಮೆಂಟ್ ಇದೆ ಮೇಡಮ್?
1: ಗ್ಲಾಕೋಮಾದಲ್ಲಿ ಫಸ್ಟ್ ನಾವು ಟೆಸ್ಟ್ ಮಾಡ್ಕೊತೀವಿ. ಟೆಸ್ಟ್ ಪ್ರಕಾರ ಟ್ರೀಟ್ಮೆಂಟ್ ಯೂಶ್ವಲಿ ಸ್ಟಾರ್ಟ್
0: ಯಾವ ಥರ
1: ಮಾಡ್ಕೋತೀವಿ.
0: ಟೆಸ್ಟ್ ಮಾಡ್ತೀರಿ?
1: ನಾವು ಟೆಸ್ಟ್ ಮಾಡುವಾಗ ಫಸ್ಟು ಈಗ ನಾನು ಹೇಳ್ದಂಗೆ ಸೈಡ್ ವಿಷನ್ ಅವರಿಗೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಸೈಡ್ ವಿಷನಿಗೆ ನಾವು ವಿಜುವಲ್ ಫೀಲ್ಸ್ ಅಂತ ಹೇಳ್ತೀವಿ. ಆ ವಿಜುವಲ್ ಫೀಲ್ಸಿನ ಒಂದು ಟೆಸ್ಟ್ ಮಾಡಿಕೊಂಡು ಅವರಿಗೆ ಎಲ್ಲೆಲ್ಲಿ ಡಿಫೆಕ್ಟ್ಸ್ ಇದೆ, ಸೈಡಲ್ಲಿ ಎಲ್ಲೆಲ್ಲಿ ಡಿಫೆಕ್ಟ್ಸ್ ಇದೆ ಅಂತ ನೋಡ್ಕೋತೀವಿ. ಅದು ಒಂದು ಥರದ ಟೆಸ್ಟು. ಇನ್ನೊಂದು ನಮ್ಮ ಕಣ್ಣಿನ ನರ ಏನಿದೆ, ಮೇನ್ ನರ ಆಪ್ಟಿಕ್ ನರ್ವ್, ಅದರದ್ದು ಸ್ಕ್ಯಾನ್ ಮಾಡ್ಕೋತೀವಿ. ಸ್ಕ್ಯಾನ್ ಮಾಡಿಕೊಂಡಾಗ ಅದರಲ್ಲಿ ಏನಾರೋ ಕಣ್ಣಿನ ನರದಲ್ಲಿ ಏನೋ ಡಿಫೆಕ್ಟ್ಸ್ ಇದೆಯಾ, ಎಷ್ಟು ನರಗಳು ಡಿಫೆಕ್ಟ್ ಆಗಿದೆ, ಅದರದ್ದು ಥಿಕ್ನೆಸ್ ಎಷ್ಟು ಕಮ್ಮಿ ಆಗಿದೆ, ಆ ಥರ ಸ್ಕ್ಯಾನ್ಸಲ್ಲಿ ನಮಗೆ ಗೊತ್ತಾಗುತ್ತೆ. ಅದು ಸ್ಕ್ಯಾನ್ ಮಾಡಿಬಿಟ್ಟು ನಾವು ಅವರಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕು, ಯಾವ ಮೆಡಿಸಿನ್ಸ್ ಬೇಕು ಅಂತ ಡಿಸೈಡ್ ಮಾಡ್ಕೋತೀವಿ.
0: ಇದು ಬರೀ ಮೆಡಿಸಿನ್ನಲ್ಲೇ ಗುಣವಾಗುವಂತಹ ಕಾಯಿಲೆನಾ ಅಥವಾ ಬೇರೆ ಬೇರೆ ಥರ ಚಿಕಿತ್ಸೆಗಳಿದೆಯಾ?
1: ಇದರಲ್ಲಿ ಸುಮಾರು ಚಿಕಿತ್ಸೆಗಳಿದೆ, ಆದರೆ ಮೇನ್ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡೋದು ಕಣ್ಣಿನ ಡ್ರಾಪ್ಸ್ ಕೊಟ್ಟು. ಆ ಡ್ರಾಪ್ಸಲ್ಲಿ ಬೇರೆ ಬೇರೆ ಥರದ ಡ್ರಾಪ್ಸ್ ಇರುತ್ತೆ. ಕೆಲವೊಂದು ಒಂದೇ ಸಲ ಹಾಕುವಂಥದ್ದಿರುತ್ತೆ, ಕೆಲವೊಂದು 2 ಸಲ ಹಾಕುವಂಥದ್ದಿರುತ್ತೆ, ಕೆಲವೊಂದು 3 ಸಲ ಹಾಕುವಂಥದ್ದಿರುತ್ತೆ. ಈ ಥರ ಬೇರೆ ಬೇರೆ ಟೈಪ್ ಡ್ರಾಪ್ಸ್ ಅವರು ವಿಜುವಲ್ ಫೀಲ್ಸ್ ಡಿಫೆಕ್ಟ್ಸ್ ಎಷ್ಟಿದೆ ಅಂತ ನೋಡಿಕೊಂಡು, ಅವರಿಗೆ ಪ್ರೆಷರ್ ಎಷ್ಟಿದೆ, ಎಷ್ಟು ನಾವು ಕಡಿಮೆ ಮಾಡ್ಕೋಬೇಕು ಅಂತ ನೋಡಿಕೊಂಡು ಒಂದು ಅಥವಾ 2 ಥರ ಡ್ರಾಪ್ಸ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಇದು ಬಿಟ್ಟು ನಮಗೆ ಬೇರೆ ಥರದ ಟ್ರೀಟ್ಮೆಂಟ್ ಅಂದರೆ ನೆಕ್ಸ್ಟು ಇವಾಗ ಕ್ಲೋಸ್ಡ್ ಆ್ಯಂಗಲ್ ಇದ್ದಾಗ ನಾವು ಆ ಆ್ಯಂಗಲ್ ಏನು ದಾರಿನ ನೀರು ಹೋಗೋಕ್ಕೆ ಕಮ್ಮಿ ಇರುತ್ತೆ ಅಂತ ಹೇಳಿದ್ದೆ, ಅದನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಲೇಸರ್ ಟ್ರೀಟ್ಮೆಂಟ್ಗಳನ್ನು ಕೊಡ್ತೀವಿ. ಆಯಿತಾ, ಆ ಲೇಸರ್ ಟ್ರೀಟ್ಮೆಂಟ್ ಅದರಲ್ಲೂ ಕಮ್ಮಿ ಹೋಗಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಇದು ಇರೋದು ಸರ್ಜರಿ.
0: ಸರ್ಜರಿ ಬಗ್ಗೆ ನಾವು ಮತ್ತೆ ಮಾತನಾಡೋಣ ಒಂದು ಜಾಹೀರಾತಿನ ನಂತರ.
2: ಪ್ರಪಂಚದ ಸೌಂದರ್ಯವನ್ನು ಸವಿಯಲು ದೃಷ್ಟಿ ಅನ್ನೋದು ತುಂಬಾ ಮುಖ್ಯ. ಇಂಥ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಳೆದ ಹಲವು ದಶಕಗಳಿಂದ ಕಾಪಾಡುತ್ತಿದ್ದಾರೆ ಭಾರತದ ಮುಂಚೂಣಿಯ ಐ ಹಾಸ್ಪಿಟಲ್ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಮೈಸೂರಿನ ಕುವೆಂಪು ನಗರ, ಜಯಲಕ್ಷ್ಮೀಪುರಂ ಮತ್ತು ಸಯ್ಯಾಜಿರಾವ್ ರಸ್ತೆಯಲ್ಲಿ. ಈಗ ಉಚಿತ ಐ ಚೆಕಪ್ ಸೌಲಭ್ಯ ನಿಮಗಾಗಿ. ಮಾಹಿತಿಗಾಗಿ ಕರೆ ಮಾಡಿ 9594924051.
0: ಡಾಕ್ಟರ್, ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಿಮಗೆ. ಇದಕ್ಕೆ ಸರ್ಜರಿ ಕೂಡ ಇದೆ ಅಂತ ಹೇಳ್ತಾ ಇದ್ರಿ, ಮುಂದುವರಿಸಿ.
1: ಸರ್ಜಿಕಲ್ ಟ್ರೀಟ್ಮೆಂಟಲ್ಲಿ ಗ್ಲಾಕೋಮಾದಲ್ಲಿ ನಾವು ಟ್ರಬ್ಯಾಕ್ಯುಲೆಕ್ಟಮಿ ಅಂತ ಮಾಡ್ತೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ, ನೀರು ಹೋಗುವ ಜಾಗ ಏನಿದೆ ಅದು ನ್ಯಾರೋ ಆದಾಗ ನಮಗೆ ಅದು ಬೇರೆ ರೀತಿಯಿಂದ ಕಣ್ಣಲ್ಲಿರುವ ನೀರು ಉತ್ಪನ್ನ ಏನಾಗಿರುತ್ತೆ, ಆಕ್ವಿಯಸ್ ಹ್ಯೂಮರ್, ಹೊರ ಹೋಗಲಿಕ್ಕೆ ನಾವು ಜಾಗ ಮಾಡಿಕೊಡ್ತೀವಿ. ಅದು ಟ್ರಬ್ಯಾಕ್ಯುಲೆಕ್ಟಮಿ ಅಂತ ಹೇಳ್ತೀವಿ. ಈಗ ಹೊಸದಾಗಿ ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಬಂದಿದೆ. ಅದು ಅದರಲ್ಲೂ ಕೂಡ ನಮಗೆ ಸರ್ಜಿಕಲಿ ಪೇಷಂಟಿಗೆ ಏನು ಪ್ರೆಷರ್ ಇರುತ್ತೆ ಅದು ಕಮ್ಮಿ ಆಗಿಲ್ಲ ಅಂತ ಹೇಳಿದರೆ, ಇವಾಗ ಹೊಸದಾಗಿ ಗ್ಲಾಕೋಮಾ ಡಿವೈಸ್ ಅಂತ ಬಂದಿದೆ. ಅದು ಸಣ್ಣದಾಗಿ ಸಿಲಿಕಾನ್ ಟ್ಯೂಬ್ಸ್ ಇರುತ್ತೆ, ಆ ಟ್ಯೂಬ್ಗಳನ್ನು ನಾವು ಎಲ್ಲಿ ನೀರು ಹೋಗುವಂಥ ಜಾಗ ಇರುತ್ತೆ ಅಲ್ಲಿ ಒಂದು ಆ್ಯಂಟೀರಿಯರ್ ಚೇಂಬರ್ ಅಂತ ಒಂದು ಚೇಂಬರ್ ಇರುತ್ತೆ, ಆ ಚೇಂಬರಲ್ಲಿ ಆ ಟ್ಯೂಬ್ಗಳನ್ನು ಬಿಟ್ಟು ಅದು ಎಷ್ಟು ಪ್ರೆಷರ್ ಜಾಸ್ತಿ ಆಗಿರುತ್ತೆ ಅದರ ಹಾಗೆ ನಮ್ಮ ಕಣ್ಣು ಒಳಗಿರೋ ನೀರೇನಿರುತ್ತೆ ಉತ್ಪನ್ನ ಆಗಿರುತ್ತೆ ಅದನ್ನು ಹೊರಗೆ ಹಾಕಲಿಕ್ಕೆ ಅದು ಅದೇನು ಡ್ರೈನೇಜ್ ಡಿವೈಸ್ ಇರುತ್ತೆ ಅದು ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಸೊ ಫಸ್ಟ್ ಪೇಷಂಟ್ ಹೇಗಿದೆ, ಅವ್ರದ್ದು ಪ್ರೆಷರ್ ಹೇಗೆ ಕಂಟ್ರೋಲ್ ಆಗ್ತಾ ಇದೆ, ಅವ್ರದ್ದು ಡಿಫೆಕ್ಟ್ಸ್ ಪ್ರತಿ 6 ತಿಂಗಳಿಗೆ ವರ್ಷಕ್ಕೆ ನಾವು ವಿಜುವಲ್ ಫೀಲ್ಸ್ ಏನು ಟೆಸ್ಟ್ ಇದೆ, ಪಕ್ಕದೃಷ್ಟಿ ಅದು ಟೆಸ್ಟ್ ಹೇಗೆ ನಡೀತಾ ಇದೆ, ಅವರಿಗೆ ಇನ್ನೂ ಜಾಸ್ತಿ ಡಿಫೆಕ್ಟ್ಸ್ ಆಗಿದೆಯೋ ಅಥವಾ ಅಷ್ಟೇ ಮೇಂಟೈನ್ ಆಗಿದೆಯೋ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಮೆಡಿಸಿನೇ ಸಾಕೋ ಅಥವಾ ಸರ್ಜರಿ ಬೇಕಾಗುತ್ತೋ ಪೇಷಂಟಿಗೆ ಅಂತ ನಾವು ಡಿಸೈಡ್ ಮಾಡ್ತೀವಿ.
0: ಮೆಡಿಸನ್ನಲ್ಲೇ ಸಾಕಾಗತ್ತೆ ಇವರಿಗೆ ಅಂತ ಅಂದ್ರೆ ಅವರು ಲೈಫ್ ಲಾಂಗ್ ಅವರು ಡ್ರಾಪ್ಸ್ ಹಾಕ್ತಾ ಇರಬೇಕಾಗತ್ತೆ, ನೀವು ಎಷ್ಟು ಸರ್ತಿ ಹೇಳಿರ್ತೀರೋ ಹಾಗೆ ಅಂತ.
1: ಈಗ ಹೇಗೆ BP ಮತ್ತೆ ನಮಗೆ ಶುಗರ್ ಬಂದಾಗ ಹೇಗೆ ಒಂದು ಟ್ಯಾಬ್ಲೆಟ್ ತಗೊಂಡು ನಾವು ಕಂಟ್ರೋಲಲ್ಲಿ ಇಟ್ಕೋತೀವಿ, ಆ ಥರ ಕಣ್ಣು ಒಳಗಡೆ ಇರೋ ಪ್ರೆಷರ್ ಜಾಸ್ತಿ ಆದಾಗ ನಾವು ಮೆಡಿಸಿನ್ಸ್ ಕೊಡ್ತೀವಿ.

0: ಡ್ರಾಪ್ಸ್ ಕೊಡ್ತೀವಿ. ಆ ಡ್ರಾಪ್ಸಲ್ಲಿ ಕಂಟ್ರೋಲಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ, ಅವರು ಲೈಫ್ ಲಾಂಗ್ ಒಂದ್ಸಲ ಡಯಾಗ್ನೋಸ್ ಆಯಿತು ಇವರಿಗೆ ಗ್ಲಾಕೋಮ ಇದೆ ಅಂತ ಹೇಳಿದರೆ ಲೈಫ್ ಲಾಂಗ್ ಹಾಕೋಬೇಕಾಗುತ್ತೆ.
1: ಈ ಸರ್ಜರಿ ಎಲ್ಲ ಮಾಡಿದ್ರೆ ಈ ಗ್ಲಾಕೋಮಾನ ಸಂಪೂರ್ಣ ಗುಣಪಡಿಸಬಹುದಾ ಮೇಡಮ್?
0: ಸರ್, ಗ್ಲಾಕೋಮಾನ ಸಂಪೂರ್ಣವಾಗಿ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಏನು ಪ್ರೋಗ್ರೆಷನ್ ಅಂತ ಹೇಳ್ತೀವಿ, ಅದನ್ನು ಆಲ್ಮೋಸ್ಟ್ 80-90% ಮೇಲ್ ತನಕ ನಾವು ಅದನ್ನು ಕಂಟ್ರೋಲಿಗೆ ಬರಂಗೆ ಮಾಡಬೇಕು. ಬಿಕಾಸ್ ಗ್ಲಾಕೋಮಾದಲ್ಲಿ ಏನು ನರದಲ್ಲಿ ಡಿಫೆಕ್ಟ್ಸ್ ಆಗುತ್ತೆ ಅದು ಇರ್ರಿವರ್ಸಿಬಲ್ ಡಿಫೆಕ್ಟ್ಸ್. ಒಂದ್ಸಲ ನರ ಏನು ಡ್ಯಾಮೇಜ್ ಆಗಿರುತ್ತೆ ಅದು ಮತ್ತೆ ರೀಜನರೇಟ್ ಆಗಲ್ಲ. ಸೊ ಮತ್ತೆ ಮುಂದೆ ಇನ್ನೂ ನರಗಳು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ ನಾವು ಈ ಟ್ರೀಟ್ಮೆಂಟ್ಗಳನ್ನು ಕೊಡಬೇಕಾಗತ್ತೆ.
1: ಏನೇನು ನಾವು ಪ್ರಿಕಾಷನ್ಸ್ ತಗೋಬೇಕಾಗತ್ತೆ? ಯಾಕೆಂದ್ರೆ ನಮ್ಗೆ ಸುತ್ತಲಿನ
0: ಹೌದು,
1: ನಮ್ಮ ಕಣ್ಣಿನ ದೃಷ್ಟಿ ಹೋಗಿರತ್ತೆ, ಒಂದು ಕೊಳವೆಯಲ್ಲಿ ಕಾಣುವಷ್ಟು ಮಾತ್ರ ದೃಷ್ಟಿ ಇರತ್ತೆ. ಅದು ತುಂಬಾ
0: ಹೌದು.
1: ಬೆಳವಣಿಗೆ ಆಗಿದೆ ಗ್ಲಾಕೋಮಾ ಅಂತ ಅಂದ್ರೆ, ಆಗ ನಾವು ಏನೇನು ಮುನ್ನೆಚ್ಚರಿಕೆ ತಗೋಬೇಕಾಗತ್ತೆ?
0: ಓಕೆ, ಇವಾಗ ಗ್ಲಾಕೋಮಾ ಅಂತ ಆಲ್ರೆಡಿ ನಮಗೆ ಡಯಾಗ್ನೋಸ್ ಆಗಿ ನಾವು ಮೆಡಿಸಿನ್ಸ್ ತಗೋತಾ ಇದ್ದೀವಿ ಅಂದರೆ ಯೂಶ್ವಲಿ ನಮ್ಮ ಸೈಡ್ ಇಫೆಕ್ಟು ಡಿಫೆಕ್ಟಿವ್ ಇದ್ದಾಗ ನಮಗೆ ಪಕ್ಕದಲ್ಲಿರುವಂತಹ ದೃಷ್ಟಿ ಕಮ್ಮಿ ಇರುತ್ತೆ. ಸೊ ನಾವು ಇವಾಗ ಯೂಶ್ವಲಿ ಏನಾರೋ ಯಾರೋ ವ್ಯಕ್ತಿಗಳು ರೋಡನ್ನು ಕ್ರಾಸ್ ಮಾಡ್ತಾ ಇದ್ದೀವಿ ಅಥವಾ ಡ್ರೈವಿಂಗ್ ಮಾಡ್ತಾ ಇದ್ದೀವಿ, ಅವಾಗ ಸಡನ್ನಾಗಿ ಪಕ್ಕದಲ್ಲಿ ಬರುವಂಥ ವೆಹಿಕಲ್ಲು ಜನಗಳು ನಮಗೆ ಕಾಣಿಸ್ತಾ ಇರಲ್ಲ. ಸೊ ನಾವಾಗೇ ಅಕ್ಕಪಕ್ಕ ನೋಡಿಕೊಂಡು ಹುಷಾರಾಗಿ ನಾವು ರೋಡನ್ನು ದಾಟೋದು, ಆಮೇಲೆ ವೆಹಿಕಲ್ಸ್ ಓಡೋರು ಅಷ್ಟೇ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಬೇಕು ವೆಹಿಕಲ್ಸ್ ಡ್ರೈವಿಂಗನ್ನು. ತುಂಬ ಎಮರ್ಜೆನ್ಸಿ ಇತ್ತು ಏನೋ ಸ್ವಲ್ಪ ಹತ್ತಿರ ಹೋಗಬೇಕು ಅಂತ ಹೇಳಿದ್ರು ತುಂಬ ಜಾಗೃತವಾಗಿ ಅವರು ವೆಹಿಕಲ್ ಡ್ರೈವಿಂಗ್ ಮಾಡಬೇಕು,
1: ಮಾಡಬೇಕಾಗುತ್ತೆ.
0: ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿದರೆ ಬೆಟರ್.
1: ಕಾರ್ಯಕ್ರಮದ ಕಡೆಯದಾಗಿ ಗ್ಲಾಕೋಮಾದ ಕುರಿತು ನಮ್ಮ ಜನರಿಗೆ ಜಾಗೃತಿ ಮೂಡಿಸೋದಾದ್ರೆ?
0: ನನ್ನ ಪ್ರಕಾರ ಗ್ಲಾಕೋಮಾ ಅನ್ನೋದು ತುಂಬ ಸೈಲೆಂಟ್ ಆಗಿರೋ ಕಂಡೀಷನ್ ಇರೋದ್ರಿಂದ ನಾನು ಹೇಳೋದು 40 ಇಯರ್ಸ್ ಆದಮೇಲೆ ಅಟ್ಲೀಸ್ಟ್ ಯೂಶ್ವಲಿ ಒನ್ ಚೆಕಪ್ಪಿಗೆ ಬರಲೇಬೇಕು. ಬಂದಾಗ ನಾವು ಅವ್ರ ಪ್ರೆಷರನ್ನು ಚೆಕಪ್ ಮಾಡಿ ಅವರ ಕಣ್ಣಿನ ನರನ ಒಂದು ಪರೀಕ್ಷೆ ಮಾಡಿದಾಗ ನಮಗೆ ರೂಲ್ ಔಟ್ ಮಾಡಿಕೊಂಡು ಅದನ್ನು ಒಂದು ನಮ್ಮಲ್ಲಿ ಇಲ್ಲ ಗ್ಲಾಕೋಮಾ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳೋದು ಫಸ್ಟ್. ಆಲ್ರೆಡಿ ಗ್ಲಾಕೋಮಾ ಅಂತ ಡಯಾಗ್ನೋಸ್ ಆಗಿರೋರು ಪ್ರತಿ ಮೆಡಿಸಿನ್ಸನ್ನು ಕರೆಕ್ಟಾಗಿ ಹಾಕೋಬೇಕು. ಡಾಕ್ಟರ್ ಯಾವಾಗ ಚೆಕಪ್ ವಿಸಿಟ್ಸಿಗೆ ಕರೆದಿರ್ತಾರೆ ಕರೆಕ್ಟಾಗಿ ಚೆಕಪ್ಪು ರಿವ್ಯೂಸು ಮಾಡಿಕೊಂಡು ಒಂದು ಗ್ಲಾಕೋಮಾನ ಒಂದು ಹಂತದಲ್ಲಿ ಕಂಟ್ರೋಲಲ್ಲಿ ಇಟ್ಕೊಳೋದು
1: ಒಳ್ಳೆಯದು. ಧನ್ಯವಾದಗಳು ಡಾಕ್ಟರ್ ಪ್ರಾರ್ಥನಾ
0: ಥ್ಯಾಂಕ್
1: ಎಸ್
0: ಯು.
1: ಗೋಕರ್ಣ ಅವರೇ. ಇದುವರೆಗೂ ಗ್ಲಾಕೋಮಾ ಕುರಿತು ನಮ್ಮ ಕೇಳುಗರಿಗೆ ತುಂಬ ಚೆನ್ನಾಗಿ ಜಾಗೃತಿಯನ್ನು ಮೂಡಿಸಿದ್ದೀರಿ. ಅದಕ್ಕಾಗಿ ನಿಲಯದ ಪರವಾಗಿ, ಕೇಳುಗರ ಪರವಾಗಿ
0: ತುಂಬ
1: ಧನ್ಯವಾದಗಳು.
0: ಧನ್ಯವಾದ. ಥ್ಯಾಂಕ್ ಯು,
1: ನಮಸ್ಕಾರ.
0: ಥ್ಯಾಂಕ್ ಯು, ನಮಸ್ಕಾರ.
2: ಇದುವರೆಗೂ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ವಿಷಯ ಗ್ಲಾಕೋಮಾ ಲಕ್ಷಣಗಳು ಮತ್ತು ಚಿಕಿತ್ಸೆ. ಭಾಗವಹಿಸಿದವರು ಡಾಕ್ಟರ್ ಪ್ರಾರ್ಥನಾ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಜಯಲಕ್ಷ್ಮೀಪುರಂ ಮೈಸೂರು.
3: ಸೌಂದರ್ಯವನ್ನು ಸವಿಯಲು ದೃಷ್ಟಿ ಅನ್ನೋದು ತುಂಬಾ ಮುಖ್ಯ. ಇಂತಹ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಳೆದ ಹಲವು ದಶಕಗಳಿಂದ ಕಾಪಾಡುತ್ತಿದ್ದಾರೆ ಭಾರತದ ಮುಂಚೂಣಿಯ ಐ ಹಾಸ್ಪಿಟಲ್ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಮೈಸೂರಿನ ಕುವೆಂಪು ನಗರ, ಜಯಲಕ್ಷ್ಮೀಪುರಂ ಮತ್ತು ಸಯ್ಯಾಜಿರಾವ್ ರಸ್ತೆಯಲ್ಲಿ. ಈಗ ಉಚಿತ ಐ ಚೆಕಪ್ ಸೌಲಭ್ಯ ನಿಮಗಾಗಿ. ಮಾಹಿತಿಗಾಗಿ ಕರೆ ಮಾಡಿ 9594924051.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 5:15:55. ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಓಂ ಧನ್ ಧನ್ವಂತರಯೇ ನಮಃ.
7: ಸಸ್ಯಸಿರಿ ಸಸ್ಯಸಿರಿ. ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
8: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
7: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ.

ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಚಾನಲ್ಲೇ ಎಲ್ಲ ಹೇಳುತ್ತೆ ಇಂಥದ್ದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಇಂಥ ಕ್ಯಾರೆಕ್ಟರ್ ಮಾಡಬೇಕು ಅಂತೇಳಿ. ಆ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳು ಹಾಕಬೇಕು, ಹಿಂಗಿಂಗೆ ಇರಬೇಕು, ಕೈಗೆ ಒಂದು ದಾರ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಚಾನಲ್ಲೇ ಹೇಳುತ್ತೆ.
0: ಕೇಳಿ, ಇಂದು ರಾತ್ರಿ 8:15 ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಆಕಾಶವಾಣಿ ಮೈಸೂರು, ಕರೆಗೊಂದು ಗೀತೆ, ಕರೆಗೊಂದು
3: ಗೀತೆ, ನಿಮ್ಮ ಅಪೇಕ್ಷೆಯ ಗೀತೆಗಳು
4: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
5: ಹೃದಯ ತುಂಬಿ ಹಾಡುವೆ ಹೊಸದು ಗೀತೆ ಮಾಲಿಕೆ,
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30.
6: ಗುಡ್ ಮಾರ್ನಿಂಗ್, ಶುಭ ದಿನ, ಸುಪ್ರಭಾತ.
3: ಕರೆ ಮಾಡಿ
4: 2512582
3: ಅಥವಾ 2515089.
2: ಎಸ್ಟಿಡಿ ಕೋಡ್ 0821.
7: ಹಲೋ, ಮೋಹನ್ ಸ್ಪೀಕಿಂಗ್.
3: ನಿಮ್ಮ ಮೆಚ್ಚಿನ ಗೀತೆ
4: ಕೇಳಿ
2: ಆನಂದಿಸಿ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 5:20:05. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಧರ್ಮಸರೆ ಚಿತ್ರದ ಗೀತೆಯನ್ನ ಆಲಿಸೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ವಿಜಯ ನರಸಿಂಹ. ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದಾಗೋಣ ಬಾ ಚಿತ್ರದ ಗೀತೆಯನ್ನ ಸುಮಿತ್ರಾ ಹಾಗೂ ಪದ್ಮನಾಭರಾವ್ ಅವರಿಗಾಗಿ ಪ್ರಸಾರ ಮಾಡ್ತಾ ಇದ್ದೇವೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ ಅವರು ಹಾಡಿರುವ ಈ ಗೀತೆಯನ್ನ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮಹಿಳೆಯರಲ್ಲಿ ಕ್ಯಾನ್ಸರ್ ಜಾಗೃತಿ, ಈ ಕುರಿತು ಮಾತನಾಡುತ್ತಾರೆ ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮೇಘಲಾ ಶ್ವೇತಾದ್ರಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.

ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತೆಯ ಬರಹಗಾರರು ಚಿಯುದಯ ಶಂಕರ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಈ ಗೀತೆಯನ್ನ ಮೆಚ್ಚಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಆಲನಹಳ್ಳಿಯಿಂದ ಕಲ್ಪನಾ ಗೌಡ.

ಕೇಳುಗರೆ ಗಮನಿಸಿ, 2026 ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಆನ್ಲೈನ್ ವೆಬ್ಸೈಟ್ ವಿಳಾಸ https://schooleducation.karnataka.gov.in. ಅರ್ಜಿ ಸಲ್ಲಿಸಲು 16 ಜುಲೈ 2026 31 ಜುಲೈ 2026 ಸಮಯ ನಿಗದಿಪಡಿಸಲಾಗಿದ್ದು, ಅದರಂತೆ ಜಿಲ್ಲೆಯ ಆಸಕ್ತಿ ಶಿಕ್ಷಕರು ನಿಗದಿತ ಸಮಯದಲ್ಲಿ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಿತ್ರ ಅವರು ಹಾಡಿರುವ ಗಾಳಿಪಟ ಚಿತ್ರದ ಗೀತೆಯನ್ನ ಆಲಿಸೋಣ. ಯೋಗರಾಜ್ ಭಟ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ. ಈ ಗೀತೆಗಾಗಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿ ಆಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಬಂಗಾರಪೇಟೆಯಿಂದ ಸುಮಿತ್ರಾ ಅವರಿಗಾಗಿ 2 ಕನಸು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಶ್ರೀ ರಾಘವೇಂದ್ರ ಸ್ವಾಮಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಗೀತೆಯ ಗಾಯಕಿ SS ಜಾನಕಿ.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಕಲ್ಯಾಣಗಿರಿ ಮೈಸೂರಿನಿಂದ ಸಾನಿಯಾ ಅಂಜುಮ್ ಅವರು ಮೈ ಆಟೋಗ್ರಾಫ್ ಚಿತ್ರದ ಗೀತೆಯನ್ನ ಕೋರಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯವಿರುವ ಈ ಗೀತೆಯನ್ನ ಹಾಡಿದ್ದಾರೆ ಚಿತ್ರ ಮತ್ತು ಸಂಗಡಿಗರು. ಸಂಗೀತ ನೀಡಿದ್ದಾರೆ ಭಾರದ್ವಾಜ್.

ಇದುವರೆಗೂ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಿದವರು ವಸಂತ, ನಾಗೇಶ, ಆದಿತ್ಯ, ಅನನ್ಯ, ರಾಘು, ಸಿರಿ ಮತ್ತು ಆದ್ಯ ಕುವೆಂಪು ನಗರ ಮೈಸೂರಿನಿಂದ, ಹಾಗೆ ಮಂಡ್ಯದಿಂದ ನಂದಾದೀಪ, ರಂಜಿತಾ, ದರ್ಶಿನಿ ಹಾಗೂ ಸರಸ್ವತಮ್ಮ, ನಾಗರಾಜ್, ಉಲ್ಲಾಸ್, ಜ್ಯೋತಿ ಹಾಗೂ ಸ್ವಾತಿ ಗಾಯತ್ರಿಪುರಂನಿಂದ, ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಅಶೋಕಪುರಂ ಮೈಸೂರಿನಿಂದ, ಹಾಗೆ ನಂಜನಗೂಡು ತಾಲೂಕು ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್ ರವಿಕುಮಾರ್, ಪವಿತ್ರ ಅವರು ಸಂದೇಶವನ್ನು ಕಳಿಸಿದರು. ಹಾಗೆ ಸುಬ್ರಹ್ಮಣಿ ಮತ್ತು ಕುಟುಂಬದವರು ಬೆಂಗಳೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯ, ನಾಗೇಂದ್ರ, ಮುರಳಿ, ನಿತ್ಯಶ್ರೀ ಮೈಸೂರಿನ ಎನ್ಆರ್ ಮೊಹಲ್ಲಾದಿಂದ, ಹಾಗೆ ಲತಾ,

0: ಸುಹಾಸ್ ಅವರು ಹೊಸಕೋಟೆಯಿಂದ. ಮಾದೇಶ ಯದುವೀರ್ ಅವರು ಮೈಸೂರಿನಿಂದ. ಹಾಗೆ ರೂಪಾ, ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ ಅವರು ಚನ್ನನಕುಂಟೆ ಶಿರಾಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ರಜನಿ, ಪ್ರಸನ್ನ, ದೀಪ್ತಿ, ಮಧು, ಪಲ್ಲವಿ, ವಿಜಯ್ ಅವರು ಕುಶಾಲ್ ನಗರದಿಂದ. ಕೂಡ್ಲಾಪುರ ನಂಜನಗೂಡಿನಿಂದ ವಿರಾಟ್ ಹಾಗೂ ವಿನುತಾ ಅವರು. ಟಿನರ್ಸಿಪುರದಿಂದ ಟೇಲರ್ ಮೂರ್ತಿ, ಸ್ವಾಮಿ ಮಹದೇವಮ್ಮ, ಆನಂದ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ, ಸಿದ್ಧರಾಮನ ಹುಂಡಿಯಿಂದ. ಯಶಸ್, ಪ್ರಧಾನ್, ನಂದಿನಿ ಪ್ರಧಾನ್, ಕರಿಹೋಬನಹಳ್ಳಿ ಬೆಂಗಳೂರಿನಿಂದ. ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡನಹಳ್ಳಿ, ಹೊಳೆನರಸೀಪುರ ತಾಲೂಕಿನಿಂದ. ಹಾಗೆ ಶ್ರೀನಿವಾಸ ಜಿ ಪಿ, ಗೊಬ್ಬರಗಾಲ ಗ್ರಾಮ, ಶ್ರೀರಂಗಪಟ್ಟಣ ತಾಲೂಕಿನಿಂದ. ಗದಗದಿಂದ ಸಂಜೀವ, ಪ್ರಶಾಂತ, ಸಂತು ಮತ್ತು ಅಮೃತ, ಆನಂದ್, ವಿಸ್ಮಯದೇವ್, ಇಂದು, ಪವನ್ದೇವ್, ಮಹದೇವ್ ಅವರು, ನಿರ್ಮಲಾ ಮಹದೇವ್ ಅವರು ರಾಮಕೃಷ್ಣ ನಗರದಿಂದ. ಟಿ ಎಂ ಚಂದ್ರಶೇಖರ್ ಅವರು ಇನ್ಕಲ್ನಿಂದ. ಎಂ ಆರ್ ಶ್ರೀಕಂಠನ್, ಅಗ್ರಹಾರ, ಮೈಸೂರಿನಿಂದ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್, ಕಾಂತರಾಜಮ್ಮ ಮತ್ತು ಎ ಆರ್ ಹರ್ಷಿತ್. ಹಾಗೆ ಮಾದನ ಇಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಮಹದೇವ್ ಶೆಟ್ಟಿ, ರಂಗನಾಥಪುರ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರದಿಂದ. ಮರಿನಂಜ ನಂಜುಂಡಸ್ವಾಮಿ ಚಂದನ ಅವರು ಗುಂಡ್ಲುಪೇಟೆಯಿಂದ. ಹಾಗೆ ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗಾದಿಂದ ಖಿರಾಲಿಂಗ, ಇಕ್ಕಳಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಕಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಾಜೇಂದ್ರ ನಗರದಿಂದ ಪಂಕಜ ಅವರು, ಪಿ ಪುಟ್ಟರಾಜಪ್ಪ ರಾಮಕೃಷ್ಣ ನಗರದಿಂದ. ಹಾಗೆ ಭಾಗೇಶ್ ಕುಮಾರ್, ದೀಕ್ಷಾ, ಪದ್ವಿ, ಹೇಮಾನ್ಯ, ವೇದಾಂತ್, ಗೌರಮ್ಮ, ಹೇಮಾವತಿ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಡಾಕ್ಟರ್ ಎಸ್ ಚಂದ್ರರಾಜು, ಷೋಡಶಿ, ಹಿತೇಶ್, ಚಿರಂತ್, ಪ್ರಕುಲ್ ಹಾಗೂ ಕುಶಾಲ್ ಅವರು ಮಂಡ್ಯದಿಂದ. ಚೈತ್ರ ನಾರಾಯಣ, ಎಂಡಿ, ಬಹುಳ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಹಾಗೂ ಬಂಧು ಮಿತ್ರರು ನಮಗೆ ಸಂದೇಶವನ್ನು ಕಳಿಸಿದರು. ಅನಂತರ ಹನೂರು ತಾಲೂಕು ಕೋಣನಕೆರೆ ಗ್ರಾಮದಿಂದ ಸುಪ್ರೀತಾ, ಸಿದ್ದರಾಜು, ಬೆಳ್ಳಿಕುಮಾರಿ, ಮಾದೇವಮ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗುಂಡ್ಲುಪೇಟೆಯಿಂದ ರವಿ, ಗೀತಾ, ಶಾನ್ವಿತಾ, ನಿಶ್ವಿತಾ ಅವರು. ಅನಂತರ ಚೈತ್ರ, ಧನ್ಯ, ಗಾಯತ್ರಿ, ಸುರೇಶ್ ಮತ್ತು ಗಂಗಾಧರ್ ಅಶೋಕಪುರಂನಿಂದ. ಹಾಗೂ ನಂಜನಗೂಡಿನಿಂದ ಮಹೇಶ್ ನಾಯ್ಕ. ಇವರಿಷ್ಟು ಜನ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿದ್ದಾರೆ. ನಾವು ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಂದಂಥ ಸಂದೇಶಗಳನ್ನು ಪರಿಗಣಿಸಿ ಗೀತೆಗಳನ್ನು ಪ್ರಸಾರ ಮಾಡಿದ್ದೇವೆ. ನಿಮ್ಮ ಗೀತೆಗಳು ಪ್ರಸಾರವಾಗಬೇಕು ಅಂತಂದಲ್ಲಿ ನಾಳೆ ಮಧ್ಯಾಹ್ನ 1:30 ಆದಷ್ಟು ಬೇಗ ನಿಮ್ಮ ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತಾ, ಇಂದು ಗೀತೆಗಳನ್ನು ಆಲಿಸಿದ ಹಾಗೂ ಸಂದೇಶಗಳನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಬಾರಯ್ಯ ಮುದ್ದು ಕೃಷ್ಣ.
6: ಅಪ್ಪ, ಅಮ್ಮ, ಅತ್ತೆ, ಮಾವ, ಸೂರಿ, ಎಲ್ಲರೂ ಇದರ್ ಕಣೋ. ಒಟ್ಟಿಗೆ ನೀವೆಲ್ಲ ನಮ್ಮನ್ನು ಕ್ಷಮಿಸಿ ಮನೆ ಕರೆದ್ರಲ್ಲ, ನಿಜವಾಗ್ಲೂ ನಾವು ಧನ್ಯರು. ನಾವು ನಿಮ್ಮನ್ನು ಒಪ್ಸೆ ಮದುವೆ ಆಗಬೇಕಿತ್ತು. ಎಷ್ಟು ಸಲ ಈ ಯೋಚನೆ ಬಂದಿದೆ ಗೊತ್ತಾ?
5: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4:00 ಮಹಿಳಾ ರಂಗದಲ್ಲಿ ನಾಟಕ ಬಾರಯ್ಯ ಮುದ್ದು ಕೃಷ್ಣ.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಚಾನಲ್ಲೇ ಎಲ್ಲ ಹೇಳುತ್ತೆ ಇಂಥದ್ದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಇಂಥ ಕ್ಯಾರೆಕ್ಟರ್ ಮಾಡಬೇಕು ಅಂತೇಳಿ. ಆ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳು ಹಾಕಬೇಕು, ಹಿಂಗಿಂಗೆ ಇರಬೇಕು, ಕೈಗೆ ದಾರ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಚಾನಲ್ಲೇ ಹೇಳುತ್ತೆ.
0: ಕೇಳಿ, ಇಂದು ರಾತ್ರಿ 8:15 ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 6 ಗಂಟೆ. ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಬರಗಾಲದ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆಗಳು. ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಜಿಆರ್ ದಿನೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:15 ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ. 10:00 ಶ್ರೀವಿದ್ಯಾವಿಶಾರದ. ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನ ಧರಿಸಿದ ಬಾನುಲಿ ಸರಣಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ. ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ. ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಸಾರಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 7:30 ಸೇವಾವಾಹಿನಿ. 7:45 ಮಧ್ಯಾಹ್ನ 2:40 ಸಂಜೆ 5:35 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎನ್ ಗಿರೀಶ್ ಮತ್ತು ಎಂಎಸ್ ಪುಟರ

0: ರಾಜೋವರ ಇವುಗಳ ನಾಗಸ್ವರ ವಾದನ 10:30 ಹಾಗೂ ರಾತ್ರಿ 8:30ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕಥೆ, ಪ್ರಸ್ತುತಿ ಸಹನ ಆರ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳನ್ನು ಕೇಳುವಿರಿ. 12:45 ವಚನ ಹಾಗೂ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಾಯಕ ಪರಿಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಉಪನ್ಯಾಸಕರಾದ ರಮೇಶ್ ಎಂ ಸಿದ್ದನಹುಂಡಿ. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:20 ಭಾವಗೀತೆಗಳು ನವನೀತ್ ಕೃಷ್ಣನವರಿಂದ. 11:30 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ವಿ ಸತ್ಯನಾರಾಯಣ ಅವರ ವೇಣುವಾದನ ಆಲಿಸುವಿರಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪದಲ್ಲಿ ಪ್ರಸಂಗ ನಲ್ಲತಂಗಾದೇವಿ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5:00 ಕ್ಯಾಂಗರೂ ಕೇರ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಐಯುಐ ಹಾಗೂ ಐವಿಎಫ್, ಲಕ್ಷಣಗಳು ಮತ್ತು ಚಿಕಿತ್ಸಾ ವಿಧಾನ. ಭಾಗವಹಿಸುತ್ತಾರೆ ಡಾಕ್ಟರ್ ದೀಪ್ತಿ, ಪ್ರಸ್ತುತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಂಗರೂ ಕೇರ್ ಆಸ್ಪತ್ರೆ ಮೈಸೂರು. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: Good evening. This is Akashvani, the news read by Saira Mujtaba. Both the Houses of Parliament were adjourned for the day following uproar by opposition parties on the alleged police action during students' protest over knee tissue. The Lok Sabha was adjourned several times today amid repeated disruptions as Minister of State Dr. Jitendra Singh introduced the Public Examinations Prevention of Unfair Means Amendment Bill 2026. The bill proposes stricter penalties including imprisonment of up to 10 years, fines of up to 10 crore rupees, confiscation of properties of convicted offenders, special fast-track courts, completion of investigations within 2 months and trials within 3 months of filing the charge sheet. Speaker Om Birla and Parliamentary Affairs Minister Kiran Rijiju urged members to allow discussion on the bill, saying 6 hours had been allotted and 91 amendments had been received. The minister expressed concern over the behaviour of opposition parties and said that disrupting discussion on such an important bill sends a very wrong message. In the Rajya Sabha, Minister of State for Home Nityanand Rai moved the Prevention of Insults to National Honour Amendment Bill 2026 for discussion. The bill seeks to give Vande Mataram the same statutory protection as the national anthem Jan Gan Man. The Uttar Pradesh government today informed the Supreme Court that it has set up a 4-member special investigation team or SIT headed by Inspector General of Police for the Lucknow range, Kiran S., to probe the alleged embezzlement of the donations received by the Ram Temple Trust in Ayodhya. The team will also include a DIG rank officer, a senior superintendent of police, and an additional SP. The top court asked the state government to include a forensic auditor as the 5th member of the SIT, which will submit its first status report within 2 weeks. Meanwhile, a special court in Uttar Pradesh today extended the judicial custody of all 8 accused in the alleged Ram Temple donation theft case by 14 days. The External Affairs Ministry summoned the Ukrainian ambassador, Dr. Oleksandr Polishchuk, following the attack on commercial vessel MV Omorafi, in which an international was killed. The ministry conveyed its serious concern over the incident and condemned in strongest terms such attacks on commercial shipping and highlighted their adverse impact on the safety of maritime navigation, freedom of navigation and international commerce. Heavy rain continues to affect several parts of the country. In Odisha, a deep depression over the northwest Bay of Bengal has triggered torrential rainfall.

ಕೇಳುಗರೆ, ಇಂದು ಒಂದೆರಡು ಔಷಧೀಯ ಸಸ್ಯಗಳ ಗುಣಗಳ ಬಗ್ಗೆ ಹಾಗೂ ಅವನ್ನು ರುಚಿಕಟ್ಟಾಗಿ ಆಹಾರವಾಗಿ ಹೇಗೆ ಬಳಸಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತೇ ಇದೆ ತುಳಸಿ. ಇದರ ಸಸ್ಯಶಾಸ್ತ್ರೀಯ ಹೆಸರು ಓಸಿಮಮ್ ಸ್ಯಾಂಕ್ಟಮ್ ಅಂತ. ತುಳಸಿ ಗಿಡದಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ. ತುಳಸಿಯನ್ನು ಮನೆ ಮುಂದೆ ಬೆಳೆಸಿದರೆ ಸಾಕು, ವಾತಾವರಣ ಶುದ್ಧಿಯಾಗುತ್ತೆ, ಇದರಲ್ಲಿ ಆಂಟಿವೈರಲ್ ಪ್ರಾಪರ್ಟಿ ಇದೆ ಅಂತ ಇತ್ತೀಚಿನ ಸಂಶೋಧನೆಗಳಿಂದ ಕಂಡುಬಂದಿದೆ. ಆದ ಕಾರಣ ಮನೆಯ ಸುತ್ತಮುತ್ತ ತುಳಸಿಯನ್ನು ಬೆಳೆಸಿದರಲ್ಲಿ ವೈರಸ್ಸಿನ ಸೋಂಕು ಕಡಿಮೆ ಆಗುತ್ತೆ. ತುಳಸಿ ಎಲೆಯನ್ನು ಮತ್ತು ಚಿಗುರನ್ನು ತಿನ್ನಿಸುವುದರಿಂದ ಮಕ್ಕಳಲ್ಲಿ ಕೆಮ್ಮು ನೆಗಡೆ ಕಡಿಮೆ ಆಗುತ್ತೆ. ನಿಯಮಿತವಾಗಿ ತುಳಸಿ ಎಲೆಯನ್ನು ಸೇವಿಸ್ತಾ ಬಂದರೆ ಶ್ವಾಸಕೋಶದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಜ್ವರ ಬಂದಾಗ ತುಳಸಿ ಕಷಾಯ ಒಂದು ಉತ್ತಮವಾದ ಮನೆಮದ್ದು. ಇಷ್ಟೆಲ್ಲ ಉತ್ತಮ ಅಂಶ ಇರುವಂತಹ ತುಳಸಿಯನ್ನು ತಪ್ಪದೆ ಮನೆ ಮುಂದೆ ಮನೆ ಸುತ್ತಮುತ್ತ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಿರಿ ಮತ್ತು ಇದರ ಪ್ರಯೋಜನವನ್ನು ತಾವು ಪಡ್ಕೋಬಹುದು. ಇದು ಕೇವಲ ಮನೆಮದ್ದು ಅಷ್ಟೇ ಅಲ್ಲ, ತುಳಸಿಯನ್ನು ನಾವು ಆಹಾರವಾಗಿಯೂ ಸಹ ಬಳಸಬಹುದು. ತುಳಸಿಯ ಚಿಗುರನ್ನು ಮುಂಜಾನೆ ವೇಳೆಯಲ್ಲಿ ಸಂಗ್ರಹಿಸಿಟ್ಟುಕೊಳ್ಳಿ. ಚೆನ್ನಾಗಿ ತೊಳೆದು ಒಂದು ಹಿಡಿಯಷ್ಟು ತುಳಸಿ ಕುಡಿಯನ್ನು ಒಂದು ಚಮಚ ಜೀರಿಗೆ 8-10 ಕಾಳುಮೆಣಸು ಸೇರಿಸಿ ತುಪ್ಪದಲ್ಲಿ ಹುರ್ಕೋಬೇಕು. ನಂತರ 2 ಚಮಚ ಕಾಯಿ ತುರಿ ಸೇರಿಸಿ ನೀರನ್ನು ಹಾಕಿ ಇವೆಲ್ಲವನ್ನು ರುಬ್ಬಿಟ್ಕೊಳ್ಬೇಕು. ನಂತರ ಈ ರುಬ್ಬಿರುವಂಥ ಮಿಶ್ರಣಕ್ಕೆ ಸಾಕಷ್ಟು ನೀರು, ಮಜ್ಜಿಗೆ ಮತ್ತು ರುಚಿಗೆ ಅನುಸಾರವಾಗಿ ಉಪ್ಪನ್ನು ಸೇರಿಸಬೇಕು. ಅವಶ್ಯಕತೆ ಇದ್ದರೆ ಬೆಲ್ಲವನ್ನು ಸಹ ಹಾಕೋಬಹುದು. ಈ ಮಿಶ್ರಣಕ್ಕೆ ತುಪ್ಪದಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸಿಕಾಯಿಯ ಒಗ್ಗರಣೆಯನ್ನು ನೀಡಿದ್ರೆ ಈ ತುಳಸಿ ಕುಡಿಯ ತಂಬುಳಿ ಸೇವನೆಗೆ ಸಿದ್ಧ ಆಗುತ್ತೆ. ಈ ಆಹಾರವನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಈ ಮೊದಲು ಹೇಳಿದಂತಹ ಎಲ್ಲ ಔಷಧೀಯ ಗುಣಗಳು ನಮ್ಮ ದೇಹಕ್ಕೆ ಸೇರುತ್ತೆ ಹಾಗೂ ಅಜೀರ್ಣ, ಶೀತ ನಿವಾರಣೆ ಆಗುತ್ತೆ, ಚರ್ಮದ ತೊಂದರೆ ಕಡಿಮೆ ಆಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ. ಈ ತುಳಸಿಯ ತಂಬುಳಿಯನ್ನು ತಯಾರಿಸಿ ಹಾಗೂ ಬಳಸಿ. ಅದೇ ರೀತಿ ಇನ್ನೊಂದು ಬಹು ಉಪಯೋಗಿ ತರಕಾರಿ ಹೀರೆಕಾಯಿ. ಮನೆಯ ಕೈತೋಟದಲ್ಲಿ ಇದು ಇರಲೇಬೇಕಾದಂಥ ಒಂದು ರುಚಿಕಟ್ಟಾದ ತರಕಾರಿ. ಈ ಹೀರೆಕಾಯಿಯಲ್ಲಿ ಯಥೇಚ್ಛವಾಗಿ ನೀರಿನಂಶ ಇರುವ ಕಾರಣ ದೇಹದ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅನ್ನು ಇದು ಕಾಪಾಡುತ್ತೆ, ಜೀರ್ಣಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ, ಮಲಬದ್ಧತೆಯನ್ನು ನಿವಾರಿಸುತ್ತೆ. ಇದು ಪೋಷಕಾಂಶಗಳ ಆಗರ, ವಿಟಮಿನ್ ಎ, ವಿಟಮಿನ್ ಸಿ, ಕಬ್ಬಿಣದ ಅಂಶ ಯಥೇಚ್ಛವಾಗಿ ಇರುತ್ತೆ.

0: ದೇಹದ ಯಕೃತನ್ನು ಪರಿಶುದ್ಧಗೊಳಿಸುವ ಅಂದರೆ ಡಿಟಾಕ್ಸ್ ಮಾಡುವಂತಹ ಅಂಶ ಹೀರೆಕಾಯಿನಲ್ಲಿ ಇದೆ. ಇದನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ದೇಹಕ್ಕೆ ತಂಪು, ಮಧುಮೇಹವನ್ನು ನಿಯಂತ್ರಿಸುವ ಶಕ್ತಿ ಸಹ ಹೀರೆಕಾಯಿನಲ್ಲಿ ಇದೆ. ಇದು ಎಲ್ಲಾ ಹವಾಗುಣದಲ್ಲಿ ಬೆಳೆಯುವಂತಹ ಒಂದು ಬಳ್ಳಿ. ಈ ಹೀರೆಕಾಯಿಯನ್ನ ಮನೆ ಮುಂದೆ ಬೆಳೆದು ತಾವು ಪ್ರಯೋಜನವನ್ನು ಪಡೆಯಬಹುದು. ಹೀರೆಕಾಯಿಯನ್ನ ತರಕಾರಿಯಾಗಿ ನಾವೆಲ್ಲ ಬಳಸ್ತಾ ಇದ್ದೇವೆ, ಆದರೆ ಹೀರೆಕಾಯಿಯ ಮೇಲಿನ ಸಿಪ್ಪೆಯಲ್ಲೂ ಸಹ ಇಷ್ಟೆಲ್ಲಾ ಔಷಧೀಯ ಗುಣಗಳು ಇರುತ್ತೆ. ಈ ಹೀರೆಕಾಯಿ ಸಿಪ್ಪೆಯಿಂದ ಕೆಲವು ಕಡೆ ಚಟ್ನಿಯನ್ನು ತಯಾರು ಮಾಡ್ತಾರೆ. ಇದು ಅತ್ಯಂತ ಪೋಷಕಾಂಶಗಳಿಂದ ಸಹ ಕೂಡಿರುತ್ತೆ. ಹಾಗಾಗಿ ಈ ಹೀರೆಕಾಯಿ ಸಿಪ್ಪೆಯಿಂದ ಮಾಡುವಂತಹ ಇನ್ನೊಂದು ಆಹಾರ ಪದಾರ್ಥ ತಂಬುಳಿ, ಹೀರೆಕಾಯಿ ಸಿಪ್ಪೆಯ ತಂಬುಳಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹೀರೆಕಾಯಿ ಮೇಲಿನ ಸಿಪ್ಪೆಯನ್ನು ತೆಕ್ಕೊಂಡು ಆ ಸಿಪ್ಪೆಯನ್ನ ತುಪ್ಪದಲ್ಲಿ ಹುರ್ಕೋಬೇಕು. ನಂತರ ಇದಕ್ಕೆ 4 ಚಮಚ ಹಾಲನ್ನು ಹಾಕಿ ಈ ಸಿಪ್ಪೆ ಮೆತ್ತಗಾಗುವಂತೆ ಬೇಯಿಸ್ಕೋಬೇಕು. ಇದಕ್ಕೆ 1 ಚಮಚ ಜೀರಿಗೆ, 4-5 ಕಾಳು ಮೆಣಸು, 2 ಚಮಚ ಕಾಯಿತುರಿ ಹಾಗೂ ನೀರನ್ನು ಹಾಕಿ ರುಬ್ಬಿಟ್ಕೋಬೇಕು. ನಂತರ ಈ ಮಿಶ್ರಣಕ್ಕೆ ರುಚಿಗೆ ಅನುಸಾರವಾಗಿ ಮಜ್ಜಿಗೆ, ಉಪ್ಪು, ಬೇಕಾದರೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಮಿಶ್ರಣ ಮಾಡಿಟ್ಕೋಬೇಕು. ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆಯನ್ನು ನೀಡಿದರೆ ಹೀರೆ ಸಿಪ್ಪೆಯ ರುಚಿಕಟ್ಟಾದ ತಂಬುಳಿ ಸೇವನೆಗೆ ಸಿದ್ಧ ಆಗುತ್ತೆ. ಇದು ಸ್ವಾದಿಷ್ಟಕರ ಹಾಗೂ ಆರೋಗ್ಯಕರ. ಈ ಎರಡೂ ಆಹಾರಗಳನ್ನು ಮನೆಯಲ್ಲಿ ತಯಾರಿಸಿ ಬಳಸಿ ಆರೋಗ್ಯಕರವಾಗಿರಿ.
1: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ.
1: ಓಂ ಧನ್ ಧನ್ವಂತರಯೇ ನಮಃ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಕೆಳುಗರೆ ಗಮನಿಸಿ, ನಾಳೆ ಸಂಜೆ 6:10 ಸಾಧಕರ ಸೋಪಾನ. ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:15:05.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
7: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
9: ಊರ ಮುಂದಲ ಗುಡಿ, ಅದು ಮಾರಿಯ ಗುಡಿ. ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
8: ಪ್ರತಿ ಶನಿವಾರ ರಾತ್ರಿ 8:15
9: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಲ್ಲಾಸ.
8: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

0: ಕೇಳುಗರೇ ಗಮನಿಸಿ, ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷರು ಮನವಿ ಮಾಡಿದ್ದಾರೆ. ಪ್ರಧಾನ ಅಂಚೆ ಕಚೇರಿಗಳಲ್ಲದೆ ಮೈಸೂರು ಯೂನಿವರ್ಸಿಟಿ, ಯಾದವಗಿರಿ ಮತ್ತು ಮೇಟಗಳ್ಳಿ ಅಂಚೆ ಕಚೇರಿಗಳಲ್ಲೂ ಆಧಾರ್ಗೆ ಸಂಬಂಧಿಸಿದ ಸೇವೆಗಳು ಲಭ್ಯವಿದ್ದು, ಈ ಎಲ್ಲ ಅಂಚೆ ಕಚೇರಿಗಳಲ್ಲಿ ಬೆಳಗ್ಗೆ 9:30 ಸಂಜೆ 4:00 ಹೊಸದಾಗಿ ಆಧಾರ್ ಮತ್ತು ಇತರೆ ಎಲ್ಲ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಹೆಚ್ಚಿನ ವಿವರಗಳಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಕಸ್ತೂರಿ ಮಾತ್ರೆ
2: ವಾರಕ್ಕೊಂದು.
1: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
2: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ.
3: ಪ್ರತಿ ಭಾನುವಾರ ಬೆಳಿಗ್ಗೆ 6:00

0: ಮೂವತ್ತೈದು ನಿಮಿಷಕ್ಕೆ ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6
2: ನಗುವೆನ್ನು ನಗಿಸುತ್ತ ನಿನ್ನನು
3: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
0: ನಾಕರಿಗೆ ಜೈ ಎನ್ನಿ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
0: ಕೃಷಿ

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು, ನಂತರ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ.

0: धीवरान् उद्बोधयति यत् ते बुधवासरं यावत् उत्तरपश्चिमवङ्गोपसागरे तथा ओडिशापश्चिमवङ्ग उत्तर आन्ध्रप्रदेशयोः तटीयक्षेत्रेषु समुद्रं मा विविशुः। असमराज्यजलौघस्थितौ परिष्कारो जातः यतः अधिकांशेषु प्रभावितक्षेत्रेषु जलस्तरः न्यूनीभूतः। साम्प्रतं शिवसागर गोलाघाट जारहाट चराईदेवजनपदेषु स्थापितेषु 90% साहाय्यशिविरेषु 37,000+ जनाः आश्रयं गृहीतवन्तः। केवलं शिवसागरजनपदे एव 66 सहायताशिविराणि सञ्चालितानि, येषु 30,000+ जनाः वर्तमानाः। प्राशासनिक अभिकरणानि एतेषु जनपदेषु प्रभावितेभ्यः जनेभ्यः साहाय्यसामग्रीणां वितरणं कुर्वन्ति। लक्ष्यभेदक्रीडायाम् अद्य चीनस्य हाङ्गझोउनगरे समायोजितायाम् ISSF विश्वचषकस्पर्धामालिकायां भारतस्य ईशासिंहः महिलानां 25 मीटर पिस्टल् स्पर्धायां स्वर्णपदकं विजितवती। 21-वर्षीया ईशासिंहः अन्तिमस्पर्धायाम् उत्कृष्टं नैपुण्यं प्रदर्श्य 40 लक्ष्यवेधैः सह स्वर्णपदकम् आत्मसात् कृतवती। अपरत्र पेरिस ओलंपिक स्पर्धायाः पदकविजेत्री मनुभास्कर प्रतिस्पर्धायां निर्णायकं शूट ऑफ जित्वा 28 लक्ष्यवेधैः कांस्यपदकम् अर्जितवती। नवदिल्ल्याम् अद्य 22तमायां राष्ट्रमंडल टेबल टेनिस प्रतिस्पर्धायाः विधिवत शुभारंभो जातः। स्पर्धायाः उद्घाटन समारोहं संबोधयन्ती दिल्ल्याः मुख्यमंत्री रेखा गुप्ता प्रावोचत् यदेषा राष्ट्रमंडल टेबल टेनिस प्रतियोगिता सर्वेषां कृते प्रेरणास्रोतः वर्तते। इयं सहभागिदेशानां मध्ये परस्पर संबंधान् सुदृढीकर्तुं सहायिका भविष्यति इति वार्ताः।
1: ಆಕಾಶವಾಣಿ ಧಾರವಾಡ
2: ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ಜಿಲ್ಲೆಯ ರೈಲು ನಿಲ್ದಾಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಂಜಾಬಿನ ಜಲಂಧರ್ ರೈಲು ನಿಲ್ದಾಣದಿಂದ ವರ್ಚುವಲ್ ವೇದಿಕೆಯಲ್ಲಿ ಉದ್ಘಾಟಿಸಿದರು. ರಾಜ್ಯದ 4 ಹಾಗೂ ದೇಶದ ಒಟ್ಟು 75 ರೈಲು ನಿಲ್ದಾಣಗಳು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಮೇಲ್ದರ್ಜೆಗೇರಿವೆ. ಅಮೃತ ಯೋಜನೆ ಅಡಿ ಅಭಿವೃದ್ಧಿಪಡಿಸಲಾದ ಕೊಪ್ಪಳ ರೈಲು ನಿಲ್ದಾಣದಲ್ಲಿ ಹೈಟೆಕ್ ಎಸ್ಕಲೇಟರ್ಗಳು, ವಿಶಾಲ ಮೇಲ್ಸೇತುವೆಗಳು, ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಗೆ ಸುಗಮ್ಯ ಸಂಚಾರಕ್ಕೆ ಅನುಕೂಲ ಸೇರಿದಂತೆ ವಿಶ್ವದರ್ಜೆಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ. ಕೇಂದ್ರ ಪುರಸ್ಕೃತ ಕುಸುಮ್ ಬಿ ಯೋಜನೆಯಡಿ ರೈತರಿಗೆ 90% ಸಹಾಯಧನ ಸಿಗಲಿದ್ದು, ಸೌರ ವಿದ್ಯುತ್ ಚಾಲಿತ ಪಂಪ್ಸೆಟ್ಗಳನ್ನು ಅಳವಡಿಸಿ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳುವಂತೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಕೋರಿದ್ದಾರೆ. ಕೊಪ್ಪಳ ತಾಲೂಕಿನ ನೆಲೋಗಿಪುರ ಗ್ರಾಮದಲ್ಲಿ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪನೆ ಹಾಗೂ ಮುಂಡರಗಿ ಬೆಟಗೇರಿ ನೆಲೋಗಿಪುರ ಉಪಕೇಂದ್ರಕ್ಕೆ 6 ಕಿಲೋಮೀಟರ್ ವಿದ್ಯುತ್ ಮಾರ್ಗ ಅಳವಡಿಕೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ವಿದ್ಯುತ್ ಶಕ್ತಿಗೆ ಪರ್ಯಾಯವಾಗಿ ಸೌರಶಕ್ತಿಯನ್ನು ಬಳಸಿಕೊಳ್ಳುವ ಮೂಲಕ ರೈತರು ಹಸಿರು ಇಂಧನ ಬಳಕೆಗೆ ಒತ್ತು ನೀಡುವಂತೆ ಕರೆ ನೀಡಿದರು. ಕೊಪ್ಪಳದ ಹಿರೇಮನ್ನಾಪುರ ಗ್ರಾಮದಲ್ಲಿ ಶೇಖರಗೌಡ ಮಾಲಿ ಪಾಟೀಲ್ ಅವರ ಸರ್ವಾಧ್ಯಕ್ಷತೆಯಲ್ಲಿ 14ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ಹಿರಿಯ ಸಾಹಿತಿ ಎಲ್ ಹನುಮಂತಯ್ಯ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸಮ್ಮೇಳನಕ್ಕೆ ಚಾಲನೆ ನೀಡಿದರು. ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಂಪರೆ ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗನದ್ದು. ಕನ್ನಡ ಮಾಧ್ಯಮದಲ್ಲಿ ಓದು ಬರೆಹ ಮಕ್ಕಳಲ್ಲಿ ಸ್ಪಷ್ಟ ಯೋಚನೆ ಮೈಗೂಡಿಸುತ್ತದೆ ಎಂದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಾದ್ಯಂತ ಕೃಷಿ ಇಲಾಖೆ 2,48,000 ಹೆಕ್ಟರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಿತ್ತು. ಆದರೆ ಮಳೆ ಅಭಾವದಿಂದ 49% ಮಾತ್ರ ಬಿತ್ತನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಪರ್ಯಾಯ ಬೆಳೆ ಯೋಜನೆ ಮತ್ತು ರಸಗೊಬ್ಬರ ಕೊರತೆ ನಿವಾರಣೆಗೆ ಪರ್ಯಾಯ ಗೊಬ್ಬರಗಳು

0: ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ರೈತರ ನೋಂದಣಿಗೆ ಆದ್ಯತೆ ನೀಡಿದ್ದು, ಇಲ್ಲಿಯವರೆಗೆ ಜಿಲ್ಲೆಯ 65,000 ರೈತರು ಬೆಳೆ ನಷ್ಟ ಪರಿಹಾರ ವಿಮೆಗಾಗಿ ಹೆಸರು ನೋಂದಾಯಿಸಿದ್ದಾರೆ ಎಂದರು. ಕೊಪ್ಪಳ ಹಾಗೂ ಇರಕಲ್ಗಡ ಹೋಬಳಿ ವ್ಯಾಪ್ತಿಯ ಟಣಕನಕಲ್, ತಾಳಕನಕಾಪುರ, ಯಲ್ಲಮಗೇರಿ ಮತ್ತು ಚಿಲಕಮುಖಿ ಗ್ರಾಮಗಳಲ್ಲಿ ಮಳೆ ಕೊರತೆಯಿಂದ ಬೆಳೆ ಹಾನಿ ಉಂಟಾಗಿದ್ದು, ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ವರ್ಣಿತ್ ನೇಗಿ ಭೇಟಿ ನೀಡಿ ಪರಿಶೀಲಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯನ್ನು ಜಿಲ್ಲೆಯಲ್ಲಿ ಆದ್ಯತೆ ಮೇಲೆ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆ ಹಾಗೂ ನೀರಾವರಿ ಆಶ್ರಿತ ಭತ್ತ, ಜೋಳ, ಮುಸುಕಿನ ಜೋಳ, ಸಜ್ಜೆ, ಸೂರ್ಯಕಾಂತಿ, ಅಲಸಂದೆ, ನವಣೆ, ತೊಗರಿ, ಮಳೆ ಆಶ್ರಿತ ಹುರುಳಿ, ಎಳ್ಳು, ನೆಲಗಡಲೆ, ಹತ್ತಿ, ಈರುಳ್ಳಿ, ಟೊಮ್ಯಾಟೊ ಬೆಳೆಗಳಿಗೆ ಬೆಳೆ ವಿಮೆ ನೋಂದಣಿಗೆ ಈ ತಿಂಗಳ 31ನೇ ತಾರೀಖು ಕೊನೆ ದಿನವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 1,960 ಅಂಗನವಾಡಿ ಕೇಂದ್ರಗಳಿವೆ. ಸ್ವಂತ ಕಟ್ಟಡವಿಲ್ಲದ ಅಂಗನವಾಡಿ ಕೇಂದ್ರಗಳಿಗೆ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಇತರೆ ಅನುದಾನಗಳನ್ನು ಬಳಸಿಕೊಂಡು ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾ ಸಾಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35:10.
2: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಮೈಸೂರ್ ಸ್ಯಾಂಡಲ್
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು. ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗ

0: ನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸುತ್ತಿದೆ ಮತ್ತು ಹುಕುಂ ಸಿಂಗ್ ಕೂಡ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಅಕ್ಕ ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
6: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
7: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
6: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
8: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು ರಾಜ್ಯದ ಕುಡಿಯುವ ನೀರು ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,000 ಮಾನವ ದಿನ ಸೃಜನೆಗೆ ಸಿದ್ಧತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅನ್ಬುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿದಂತೆ 2018 ನೀಡಲಾದ ಸುಪ್ರೀಂಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ತಿಳಿಸಿದೆ. 2007 ಕಾವೇರಿ ನೀರು ವಿವಾದ ನ್ಯಾಯಾಧೀಕರಣದ ತೀರ್ಪಿನ 18 ವಿಧಿಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಇದರ ಪ್ರಕಾರ ನ್ಯಾಯಾಧೀಕರಣದ ಆದೇಶಕ್ಕೆ ಧಕ್ಕೆಯಾಗದಂತೆ ತಮ್ಮ ಗಡಿಭಾಗದ ವ್ಯಾಪ್ತಿಯಲ್ಲಿ ನೀರಿನ ಬಳಕೆ ಅಥವಾ ಸೌಲಭ್ಯವನ್ನು ನಿಯಂತ್ರಿಸುವ ಹಕ್ಕು ಆಯಾ ರಾಜ್ಯಗಳಿಗೆ ಇದೆ ಎಂದು ತಿಳಿಸಿದೆ. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಕುಡಿಯುವ ನೀರು, ಜಲಸಂಪನ್ಮೂಲ ಯೋಜನೆಗಳ ಸ್ಥಿತಿಗತಿ, ರಾಜ್ಯದ ಜಲಾಶಯಗಳಲ್ಲಿನ ನೀರಿನ ಪರಿಸ್ಥಿತಿ ಮತ್ತಿತರ ವಿಷಯಗಳ ಕುರಿತಂತೆ ನವದೆಹಲಿಯಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾನೂನು ಹಾಗೂ ಜಲಸಂಪನ್ಮೂಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ದೆಹಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ಹಲವು ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರ ಪರಿಸ್ಥಿತಿ ಕುರಿತಂತೆ ರಾಜ್ಯದ ಸಂಸದರೊಂದಿಗೆ ಇಂದು ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಜಲಾಶಯಗಳ ಸ್ಥಿತಿ ಕುರಿತು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಸ್ತಾಪಿಸುವಂತೆ ಕೋರಲಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ರಾಜ್ಯದಲ್ಲಿ ಈಗಾಗಲೇ ಉದ್ಯೋಗ ಖಾತ್ರಿ ಯೋಜನೆ ಆರಂಭಗೊಂಡು 4 ಕಳೆದಿದೆ. ಈ ವರ್ಷ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,000 ಮಾನವ ದಿನ ಸೃಜನೆಗೆ

0: ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ಕೆರೆ ಕಾಲುವೆ ಅಭಿವೃದ್ಧಿ, ಚೆಕ್ಡ್ಯಾಂ ಇತ್ಯಾದಿ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿ ಕೈಗೊಳ್ಳಲು ಅವಕಾಶವಿದ್ದು, ಅರ್ಹರಿಗೆ ಇರುವಲ್ಲೇ ಉದ್ಯೋಗ ನೀಡುವಂತೆ ಎಲ್ಲ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ಮಹೋತ್ಸವದ ಯಶಸ್ವಿ ಆಯೋಜನೆಗಾಗಿ 17 ಉಪಸಮಿತಿಗಳನ್ನು ರಚಿಸಲಾಗಿದ್ದು ಕಾರ್ಯಾಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ. ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಸರಾ ಕಾರ್ಯಕಾರಿ ಸಮಿತಿಯ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ದಸರಾದಲ್ಲಿ ಕಂಬಳ ಆಯೋಜನೆ ಖಚಿತವಾದರೆ 18ನೇ ಉಪಸಮಿತಿಯನ್ನು ರಚಿಸಲಾಗುವುದು. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸೈಕ್ಲಿಂಗ್ ವೆಲೋಡ್ರೋಮ್ ಪ್ರದೇಶವನ್ನು ಕಂಬಳಕ್ಕಾಗಿ ಪರಿಶೀಲಿಸಲಾಗಿದ್ದು ಮುಖ್ಯಮಂತ್ರಿಗಳ ಅಂತಿಮ ಸೂಚನೆಯ ನಂತರ ನಿರ್ಧಾರ ಹೊರಬೀಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಫ್ಲೈಓವರ್, ವೈಟ್ ಟ್ಯಾಪಿಂಗ್ ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳ ಪೈಕಿ ದಸರಾಗೂ ಮುನ್ನ ಮುಗಿಯುವ ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಡ್ರೋನ್ ಶೋ ಅನ್ನು ಮತ್ತಷ್ಟು ವಿನೂತನವಾಗಿ ಆಯೋಜಿಸಲಾಗುವುದು. ಕೇಂದ್ರ ಸರ್ಕಾರದ ಅನುಮತಿ ದೊರೆತರೆ ಏರ್ ಶೋ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಆಧಾರ್ ಸೇವಾ ಕೇಂದ್ರ ಸ್ಥಾಪನೆಗೆ ಅನುಮೋದನೆ ನೀಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಈ ಕೇಂದ್ರದ ಸ್ಥಾಪನೆಯಿಂದ ಮಂಡ್ಯ ಮತ್ತು ಸುತ್ತಮುತ್ತಲ ಪ್ರದೇಶದ ಜನರಿಗೆ ಆಧಾರ್ ನೋಂದಣಿ ಹಾಗೂ ಮಾಹಿತಿ ನವೀಕರಣ ಸೇವೆ ಪಡೆಯುವುದು ಅತ್ಯಂತ ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾವನ್ನು ಬಲಪಡಿಸುವ ಹಾಗೂ ತಳಮಟ್ಟದಲ್ಲಿ ಸಮರ್ಥ ಮತ್ತು ತಂತ್ರಜ್ಞಾನ ಆಧಾರಿತ ಸಾರ್ವಜನಿಕ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಹಗರಣದ ಕುರಿತಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹಿರಿಯ ಶಾಸಕ ಸುರೇಶ್ ಕುಮಾರ್ ಇಂದು ಕೆಪಿಎಸ್ಸಿ ಕಾರ್ಯದರ್ಶಿ ಭೇಟಿ ಮಾಡಿ ತಕ್ಷಣವೇ ಆಂತರಿಕ ತನಿಖೆಯನ್ನು ರದ್ದುಗೊಳಿಸುವಂತೆ ಮನವಿ ಮಾಡಿದೆ. ಪ್ರಕರಣವನ್ನು ಸಿಬಿಐ ಇಲ್ಲವೇ ರಾಜ್ಯ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿ ನೇತೃತ್ವದ ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿದ್ಯಾರ್ಥಿಗಳು ಕೆಪಿಎಸ್ಸಿ ಮೇಲೆ ನಂಬಿಕೆ ಕಳೆದುಕೊಂಡಿದ್ದು ಪ್ರಕರಣದ ಕುರಿತಂತೆ ಸಿಬಿಐ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಶ್ವಾಸಾರ್ಹತೆ ಇಲ್ಲದ ತನಿಖೆಯಿಂದ ಯಾರಿಗೂ ಪ್ರಯೋಜನವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಎಲ್ಒಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಸಮಗ್ರ ಸಂಪೂರ್ಣ ಪಾರದರ್ಶಕತೆಯಿಂದ ನಿರ್ವಹಿಸಬೇಕು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಯಾವುದೇ ಮತಗಟ್ಟೆಗಳಲ್ಲಿ ಕಡಿಮೆ ಪ್ರಗತಿ ಆಗಿದೆಯೋ ಅಂತಹ ಪ್ರದೇಶಗಳ ಕಡೆ ಹೆಚ್ಚಿನ ಗಮನಹರಿಸುವಂತೆ ಸೂಚಿಸಿದ್ದಾರೆ. ನಿಗದಿತ ಕಾಲಮಿತಿಯಲ್ಲಿ ಪರಿಷ್ಕರಣಾ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಪರಿಷ್ಕರಣಾ ಕಾರ್ಯದ ಸಂಬಂಧ ಜಿಲ್ಲೆಯ ಮತದಾರರ ನೋಂದಣಾಧಿಕಾರಿಗಳು ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳಲ್ಲಿ ಇದ್ದ ಗೊಂದಲಗಳು ಹಾಗೂ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ 3% ಮಾತ್ರ ಬಿತ್ತನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ. ಕೆಎನ್ ಅನುರಾಧ ತಿಳಿಸಿದ್ದಾರೆ. 66% ಮಳೆ ಕೊರತೆ ಇದ್ದು ಅಂತರ್ಜಲ ಕಡಿಮೆ ಆಗುತ್ತಿದೆ. ಈ ದಿಸೆಯಲ್ಲಿ ಬರ ಪರಿಸ್ಥಿತಿ ನಿಭಾಯಿಸಲು ನೀರಿನ ಬಳಕೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕುಡಿಯುವ ನೀರನ್ನು ಖಾಸಗಿ ಕೊಳವೆ ಬಾವಿಗಳಿಂದ ಪಡೆಯಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಪ್ರತಿ ಹೋಬಳಿಗೊಬ್ಬರು ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಪ್ರತಿ ವಾರ ಮಳೆ ಹಾಗೂ ನೀರಿನ ಸ್ಥಿತಿಗತಿಗಳ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಇತರೆ ನಗರಗಳಲ್ಲಿ ಕ್ರೀಡಾ ಮೂಲಸೌಕರ್ಯ, ಕ್ರೀಡಾಂಗಣ ಹಾಗೂ ತರಬೇತಿ ಕೇಂದ್ರಗಳ ಕೊರತೆ ಕುರಿತು

0: ಮೌಲ್ಯಮಾಪನ ಮಾಡುವುದು ಮತ್ತು ಅಗತ್ಯ ಸೌಲಭ್ಯ ಕಲ್ಪಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಸಂಸತ್ತಿನಲ್ಲಿ ಕೇಳಿದ ಪ್ರಶ್ನೆಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಈ ಉತ್ತರ ನೀಡಿದೆ. ಸಂಸದರ ಪ್ರಶ್ನೆಗೆ ಉತ್ತರಿಸಿರುವ ಸಚಿವಾಲಯ, ಸಂವಿಧಾನದ ಪ್ರಕಾರ ಕ್ರೀಡೆ ಎಂಬುದು ರಾಜ್ಯ ಪಟ್ಟಿಗೆ ಸೇರಿರುವ ವಿಷಯವಾಗಿದೆ. ಹೀಗಾಗಿ ಕ್ರೀಡಾ ಸೌಲಭ್ಯಗಳ ಕೊರತೆಯನ್ನು ಗುರುತಿಸುವುದು ಮತ್ತು ಮೌಲ್ಯಮಾಪನ ಮಾಡುವ ಪ್ರಾಥಮಿಕ ಕರ್ತವ್ಯ ಕ್ರೀಡಾ ಯೋಜನೆಗಳು, ಮಂಜೂರಾದ ಮೊತ್ತ, ಬಿಡುಗಡೆಯಾದ ಅನುದಾನ ಮತ್ತು ಕಾಮಗಾರಿಗಳ ಪ್ರಗತಿಯ ಸಂಪೂರ್ಣ ಮಾಹಿತಿ ಸಚಿವಾಲಯದ ಖೇಲೋ ಇಂಡಿಯಾ ಹಾಗೂ ಎನ್ಎಸ್ಡಿಎಫ್ ಸಾರ್ವಜನಿಕ ಡ್ಯಾಶ್ಬೋರ್ಡ್ನಲ್ಲಿ ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು ರಾಜ್ಯದ ಕುಡಿಯುವ ನೀರಿನ ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,000 ಮಾನವ ದಿನ ಸೃಜನೆಗೆ ಸಿದ್ಧತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ
2: 3 ಕಾಲೇಜ್ನಲ್ಲಿ
3: ಚಿಂತಿಸಬೇಡಿ,
2: ಫೀಸ್ ನೋಡು.
4: ಏನ್ ಸಮಾಚಾರ,
5: ಏನಾಯ್ತು?
3: ಫೀಸ್ ನ ಟೆನ್ಷನ್,
4: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
6: RBI ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
1: ಆಕಾಶವಾಣಿ ಮೈಸೂರು FM 100.6, ಸಮಯ 6:50. ಕೃಷಿರಂಗ

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೇಳಿ ಕಾರ್ಯಕ್ರಮ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ರೈತ ಬಾಂಧವರೇ, ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಬರಗಾಲದ ಸಂದರ್ಭದಲ್ಲಿ ಪರ್ಯಾಯ ಬೆಳೆ ಯೋಜನೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಜಿ

0: ಡಾಕ್ಟರ್ ದಿನೇಶ್ ಅವರೊಂದಿಗೆ ಸಂದರ್ಶನವಿದೆ.
1: ಡಾಕ್ಟರ್ ಜಿ ಆರ್ ದಿನೇಶ್ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ಕಳೆದ 2 ತಿಂಗಳಿನಿಂದ ಇಡೀ ರಾಜ್ಯದಲ್ಲೇ ಬರದ ಛಾಯೆ ಆವರಿಸಿದೆ.
2: ಹೌದು ಸರ್.
1: ಬಹಳ ವಿಶಿಷ್ಟವಾದ ಎಲ್ನೈನು ಪರಿಣಾಮದಿಂದ ಈ ಬಾರಿ ಮುಂಗಾರು ಮುನಿಸ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಮುಂಗಾರು ಮುನಿಸ್ಕೊಂಡ್ರೆ ರೈತರು ಮುನಿಸ್ಕೊಳಕ್ಕಾಗಲ್ವಲ್ಲ. ಅವರು ಪ್ರತ್ಯೇಕವಾದ ಒಂದು ಬೆಳೆ ಯೋಜನೆ ಮಾಡಲೇಬೇಕಾಗತ್ತೆ. ಹಾಗಾಗಿ ಬರಗಾಲದ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಪರ್ಯಾಯ ಬೆಳೆ ಯೋಜನೆಗಳನ್ನು ಏನು ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಸುತ್ತಮುತ್ತಲ ಜಿಲ್ಲೆಗಳ ಕೃಷಿಕರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಿ ಡಾಕ್ಟರ್ ದಿನೇಶ್.
2: ಹೌದು ಸರ್. ಸಾಮಾನ್ಯವಾಗಿ ಈಗ ಪರ್ಯಾಯ ಬೆಳೆ ಅಂದರೆ ಈಗ ಮಳೆ ವಿಳಂಬವಾದಾಗ, ಅಂದರೆ ನಮಗೆ ಮಳೆ ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಬರ್ಬೇಕು ಸರ್. ಈಗ ಜುಲೈ ಆಗ್ತಾ ಬಂತು, ಕೊನೆಗೆ ಆದರೂ ಮಳೆ ಬಂದಿಲ್ಲ, ಸರಿಯಾಗಿ ಬಿತ್ತನೆ ಮಾಡೋಕ್ಕಾಗ್ತಾ ಇಲ್ಲ. ಅಥವಾ ಬರಗಾಲ ಬಿದ್ದಾಗ ಅಥವಾ ಈ ಹವಾಮಾನ ವೈಪರೀತ್ಯಗಳಿಂದ ಉಂಟಾದ ಬೆಳೆ ನಷ್ಟವನ್ನು ಕಡಿಮೆ ಮಾಡಲು ನಾವೊಂದು ಮುಂಚಿತವಾಗಿ ರೂಪಿಸಿ ಅನುಷ್ಠಾನಗೊಳಿಸುವ ಕೃಷಿ ನಿರ್ವಹಣಾ ಪದ್ಧತಿಗೆ ಪರ್ಯಾಯ ಬೆಳೆ ಅಂತ ಕರಿತೀವಿ ಸರ್. ನಾವು ಇಲ್ಲಿ ಈ ಯೋಜನೆಯಡಿ ಏನಾಗುತ್ತೆ ಅಂದರೆ, ನಾವು ಈ ಸ್ಥಳೀಯ ಹವಾಮಾನ, ಇಲ್ಲಿ ಎಷ್ಟು ಮಳೆ ಬರುತ್ತೆ, ಈ ಮುಂದಕ್ಕೆ ಬಿತ್ತನೆ ಮಾಡಿದರೆ ಎಷ್ಟು ಮಳೆ ಬರುತ್ತೆ ಅನ್ನೋದನ್ನು ನೋಡ್ತೀವಿ. ಬಿತ್ತನೆ ಕಾಲ ಯಾವುದು, ಈ ಮಳೆಗಾಲದಲ್ಲಿ ಜೂನ್ನಲ್ಲಿ ಬಿತ್ತನೆ ಮಾಡ್ತಾ ಇದೀವೋ, ಜುಲೈನಲ್ಲೋ ಅಥವಾ ಆಗಸ್ಟ್ನಲ್ಲಿ ಬಿತ್ತನೆ ಮಾಡ್ತಾ ಇದೀವೋ ಅನ್ನೋದನ್ನು ನೋಡ್ತೀವಿ. ಮತ್ತು ಯಾವ ಮಣ್ಣಿನಲ್ಲಿ ಕಪ್ಪು ಮಣ್ಣು ಅಥವಾ ಮರಳು ಮಿಶ್ರಿತ ಗೋಡು ಮಣ್ಣು ಆ ಪ್ರದೇಶದಲ್ಲಿ ಬಿತ್ತನೆ ನಡೀತಾ ಇದೆಯಾ ಅದನ್ನು ನೋಡಿ, ಮತ್ತು ಲಭ್ಯವಿರುವ ನೀರಿನ ಸಂಪನ್ಮೂಲ, ಕಾಲುವೆಯಿಂದ ನೀರೇನಾದ್ರು ಸಿಗುತ್ತಾ ಅಥವಾ ಬೋರ್ವೆಲ್ಲಿಂದ ನೀರು ಸಿಗುತ್ತಾ ಅಥವಾ ಬರೀ ಓನ್ಲಿ ಮಳೆನಾ, ಅದನ್ನೆಲ್ಲವನ್ನು ಪರಿಗಣಿಸಿ ಇಲ್ಲಿ ಸೂಕ್ತ ಬೆಳೆಗಳು ಅಥವಾ ತಳಿಗಳನ್ನು ನಾವು ಶಿಫಾರಸು ಮಾಡ್ತೀವಿ. ಮತ್ತು ಬಿತ್ತನೆ ಕಾಲದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಶಿಫಾರಸು ಮಾಡ್ತೀವಿ. ಮತ್ತು ನೀರು ಮತ್ತು ಪೋಷಕಾಂಶಗಳ ಒಂದು ಸಮರ್ಥ ನಿರ್ವಹಣೆಯನ್ನು ಕೂಡ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಸೂಕ್ತ ಬೆಳೆ ಸಂರಕ್ಷಣಾ ಕ್ರಮಗಳನ್ನು ಕೂಡ ಅನುಸರಿಸಲು ಇಲ್ಲಿ ಶಿಫಾರಸು ಮಾಡಲಾಗ್ತದೆ. ಇದರ ಮುಖ್ಯ ಉದ್ದೇಶ ಏನಂದರೆ, ಹವಾಮಾನ ವೈಪರೀತ್ಯಗಳ ಪರಿಣಾಮವನ್ನು ಕಡಿಮೆ ಮಾಡಿ ಕೃಷಿ ಉತ್ಪಾದಕತೆಯನ್ನು ಕಾಪಾಡೋದಷ್ಟೇ, ಮತ್ತು ಅದ್ರ ಜೊತೆಗೆ ರೈತರ ಆದಾಯ ಮತ್ತು ಭದ್ರತೆಯನ್ನು ಉಳಿಸೋದು. ನಾವು ಈಗ ಅವರಿಗೆ ಭಾಳ ಆದಾಯನೇ ಫುಲ್ ಬರಬೇಕು ಅಂತೇನಿಲ್ಲ, ಏನು ಅಟ್ಲೀಸ್ಟ್ ಒಂದಿಷ್ಟು ಅವ್ರು ಸರ್ವೈವಲ್ ಆಗೋದಕ್ಕೆ ಅವರ ಒಂದು ಆಹಾರ ಭದ್ರತೆಯನ್ನು ನಾವು ಮಾಡಿಕೊಡೋದೇ ಇದರ ಒಂದು ಮುಖ್ಯ ಉದ್ದೇಶ ಸರ್.
1: ಬರಗಾಲದ ಒಂದು ಪರಿಸ್ಥಿತಿನಲ್ಲಿ ಯಾವ ರೀತಿಯ ಬೆಳೆ ಮತ್ತು ತಳಿಗಳನ್ನು ರೈತರು ಆಯ್ಕೆ ಮಾಡಬೇಕು?
2: ಈಗ ಬರಗಾಲ ಅಂದ ತಕ್ಷಣವೇ ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಬೆಳೆ ಬೆಳಿಬೇಕು ನಮಗೆ ಅಂದರೆ, ಆ ಬೆಳೆ ಬೆಳೆಯ ಅವಧಿಯಲ್ಲಿ ಈಗ 3 ತಿಂಗಳು ಅಥವಾ 4 ತಿಂಗಳು 5 ತಿಂಗಳು ಬೆಳೆ ಅಂತೀವಿ. ಈಗ 4 ತಿಂಗಳು ಬೆಳೆ ಇತ್ತು ಅಂದರೆ, ಈಗ ಭತ್ತ ಇದೆ, ಭತ್ತ ಏನಾದರೂ ನಾವು ಬೆಳಿಬೇಕಂದ್ರೆ ಕಾಲುವೆ ನೀರಿನಲ್ಲಿ ಸುಮಾರು 1500 ರಿಂದ 2000 ಮಿಲಿಮೀಟ್ರ್ ನೀರು ಬೇಕಾಗುತ್ತೆ. ಅದೇ ಮಳೆ ಪ್ರದೇಶದಲ್ಲಿ ಬೆಳೆದರೆ 900 ರಿಂದ 1000 ಮಿಲಿಮೀಟ್ರ್ ಮಳೆ ಬೇಕಾಗುತ್ತೆ. ಈಗಿನ ಒಂದು ಪರಿಸ್ಥಿತಿನಲ್ಲಿ ಅಷ್ಟು ಸಿಗುತ್ತಾ ಅನ್ನೋದೊಂದು ಕ್ವಶನ್. ಅದಕ್ಕೋಸ್ಕರ ಏನು ಮಾಡ್ತೀವಿ, ಈ ಮಳೆ ಆಶ್ರಿತ ಬೆಳೆಯನ್ನು ನಾವು ಅಂಥ ಒಂದು ಪ್ರದೇಶಕ್ಕೆ ಶಿಫಾರಸು ಮಾಡ್ತೀವಿ. ಈಗ ಮಳೆ ಆಶ್ರಿತ ಬೆಳೆ ರಾಗಿ ತೆಗೆದುಕೊಂಡಾಗ, ರಾಗಿಗೆ ಸುಮಾರು ನಮಗೆ 600 ರಿಂದ 650 ಮಿಲಿಮೀಟ್ರ್ ಮಳೆ ಬಂದರೆ ಚೆನ್ನಾಗಿ ಬೆಳೆಯುತ್ತೆ. ಆದರೂ ಕೂಡ ಇಂಥ ಒಂದು ಬರಗಾಲದ ಎಲ್ಲೇನ ಪರಿಸ್ಥಿತಿ ಇದ್ದಾಗ ಅಷ್ಟು ಮಳೆ ಆ ಸಮಯದಲ್ಲಿ ಬೀಳೋದಿಲ್ಲ, 3 ತಿಂಗಳಲ್ಲಿ ಬೀಳೋದಿಲ್ಲ. ಆವಾಗ ಏನಾಗುತ್ತೆ, 350-400 ಮಿಲಿಮೀಟ್ರ್ ಮಾತ್ರ ಮಳೆ ಬರುತ್ತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಯಾವ ಬೆಳೆ ಬರುತ್ತೆ ಅದನ್ನು ನಾವು ನೋಡ್ತೀವಿ. ರಾಗಿ ಬರುತ್ತೆ ಆವಾಗ, ರಾಗಿ ಏನಿದೆಯಲ್ಲ ಸರ್, ಈಗ 650 ಮಿಲಿಮೀಟ್ರ್ ಬಂದರೆ ಒಳ್ಳೆ ಬೆಳೆ ಬರುತ್ತೆ. ಅದೇ 300-350 ಮಿಲಿಮೀಟ್ರ್ ಮಳೆ ಆ ಏನು 3-4 ತಿಂಗಳ ಒಳಗಡೆ ಬಂದರೆ ಒಳ್ಳೆ ಮಳೆ ಬರುತ್ತೆ. ಅಥವಾ ಕಾಲುವೆಯಿಂದ ಏನಾದರೂ 1 ಅಥವಾ 2 ನೀರು ಸಿಕ್ಕಿದರೆ ಒಳ್ಳೆ ಬೆಳೆ ಬೆಳಿಬೋದು ರಾಗಿನಲ್ಲಿ. ಅಂದರೆ ಬರವನ್ನು ತಡೆದಿಟ್ಕೊಂಡು ಬೆಳೆಯ ಒಂದು ಶಕ್ತಿ ಅಂಥ ಒಂದು ಬೆಳೆಗಿದೆ. ಅದೇ ಥರ ನವಣೆ ಇದೆ, ಅದೇ ಥರ ಸೂರ್ಯಕಾಂತಿ ಬೆಳೆ ಇದೆ. ಅದಕ್ಕೆ ಸಾಕು, 350-400 mm ಮಳೆ ಬಂದರೂ ಸಾಕು, ಆ ಥರದಂಥ ಬೆಳೆಯನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ಈಗ ಅಲಸಂದೆ ಇದೆ, ಅದಕ್ಕೂ ಕೂಡ ಅಷ್ಟೇ, 400 mm ಮಳೆ ಬಂದರೂ ಸಾಕು, ಅದು ಫಸಲು ಬರುತ್ತೆ. ಅಂಥ ಬೆಳೆನ ನಾವು ಸೆಲೆಕ್ಟ್ ಮಾಡಬೇಕು. ಜೊತೆಗೆ ಇನ್ನೊಂದು ಏನು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸ್ಬೇಕಂದ್ರೆ, ಆ ಬೆಳೆಯ ಅವಧಿ ಈಗ ನಾವು ಈಗಾಗಲೇ ತಡ ಆಗಿರೋದ್ರಿಂದ ಮುಂಗಾರು ಮತ್ತು ಮಳೆನೂ ಕೂಡ ಕಡಿಮೆ ಬರೋದ್ರಿಂದ ದೀರ್ಘಾವಧಿ ತಳಿಗಳನ್ನು ಸೆಲೆಕ್ಟ್ ಮಾಡಬಾರ್ದು. ಯಾವಾಗಲೂ ಅಲ್ಪಾವಧಿ ತಳಿಗಳನ್ನು ಸೆಲೆಕ್ಟ್ ಮಾಡಬೇಕು. ಅಲ್ಪಾವಧಿ ಅಂದರೆ ಎಷ್ಟು, ಕಡಿಮೆ ಅಂದರೆ 100 ದಿನಕ್ಕೆ ಬರೋ ಅಂತ ತಳಿ ಇರಬೇಕು. 100-110 ದಿನ ಅವಧಿಯಲ್ಲಿ ಬರತಕ್ಕಂಥ ತಳಿಗಳನ್ನು ಸೆಲೆಕ್ಟ್ ಮಾಡಬೇಕು. ಮತ್ತು ಅಂಥ ಬೆಳೆನೇ ಈಗೇನು ನಮಗೆ 350-400 ಕನಿಷ್ಠ mm ಮಳೆ ಏನಾದರೂ ಬಂದರೆ 3-4 ತಿಂಗಳಲ್ಲಿ ಆ ಮಳೆಯನ್ನು ಉಪಯೋಗಿಸ್ಕೊಂಡು ಬೆಳೀತಕ್ಕಂಥ ಬೆಳೆಯನ್ನು ಶಿಫಾರಸು ಮಾಡಬೇಕಾಗುತ್ತೆ ಸರ್. ಇದು ಮುಖ್ಯವಾದಂಥ ಒಂದು ತಳಿ ಮತ್ತು ವೆರೈಟಿಯನ್ನು ಆಯ್ಕೆ ಮಾಡೋ ವಿಧಾನ.
1: ಡಾಕ್ಟರ್ ದಿನೇಶ್ ಅವರೇ, ಈಗ ನಮ್ಮ ಭಾಗದಲ್ಲಿ ಪ್ರಧಾನವಾದ ಆಹಾರ ಧಾನ್ಯದ ಬೆಳೆ ಅಂದರೆ ಭತ್ತ.
2: ಹೌದು ಸರ್, ಹೌದು.
1: ಎಲ್ಲರಿಗೂ ಮನಸ್ಸಲ್ಲಿ ಒಂದು ವಿಚಾರ ಏನಿದೆ ಅಂದರೆ, ಕಬಿನಿ ಮತ್ತು ಕೃಷ್ಣರಾಜ ಸಾಗರ, ಹಾರಂಗಿ ಈ ತುಂಬಿದ್ರಷ್ಟೇ ಭತ್ತ ಬೆಳಿಬೋದು.
2: ಹೌದು ಸರ್.

0: ಈಗ ಭತ್ತ ಬೆಳೆಯುವಂತಹ ಮೈಸೂರು, ಮಂಡ್ಯ, ಚಾಮರಾಜನಗರ ಸುತ್ತಮುತ್ತಲ ಜಿಲ್ಲೆಯ ಕೃಷಿಕರಿಗೆ ತಮ್ಮ ಬೆಳೆ ಶಿಫಾರಸ್ಸೇನು?
1: ಈಗ ಭತ್ತ ಅಂದ ತಕ್ಷಣವೇ ನಾನು ಇದುವರೆಗೆ ಏನು ಹೇಳಿದೆ, ಮಳೆ ಆಶ್ರಿತ ಬೆಳೆನೇ ಅಲ್ಲಿ ಬೆಳೀರಂತ. ಈಗ ಭತ್ತ ಮುಖ್ಯವಾಗಿ ನೀರನ್ನು ಬಯಸ್ತಕ್ಕಂಥ ಬೆಳೆ. ನಾನು ಹೇಳಿದೆ ಕಾಲುವೆ ನೆಲ್ಲು ಬೆಳೆದಾಗ 1500 ರಿಂದ 2000 ಮಿಲಿಮೀಟ್ರ್ ನೀರು ಬೇಕಾಗುತ್ತೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಲುವೆ ನೀರಂತೂ ಬಿಡೋದಿಲ್ಲ. ಕಾಲುವೆ ನೀರು ಬಿಡಲ್ಲ ಅಂದಾಗ ಅಥವಾ ಕಟ್ ನೀರು ಬಿಡ್ಬೋದು, ಮೇ ಬಿ 5 ದಿನ 10 ದಿನ 1 ತಿಂಗಳಲ್ಲಿ ಬಿಡ್ಬೋದು. ಯಾಕೆಂದರೆ ಜಾನುವಾರುಗಳಿಗೆ ಮತ್ತು ಅಥವಾ ಏನಾದರೂ ಕುಡಿಯೋ ನೀರಿಗೆ ಅಥವಾ ಕೆರೆಗಳನ್ನು ತುಂಬಿಸ್ಕೊಳ್ಳೋದಕ್ಕೆ ಬಿಡ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಭತ್ತ ಬೆಳೆಯುವಂಥ ಜಮೀನುಗಳಿಗೂ ಕೂಡ ಏನನ್ನು ಮೊದಲು ಶಿಫಾರಸು ಮಾಡ್ತೀನಿ ಅಂದರೆ, ನಿಮ್ಮ ಜಮೀನಿನಲ್ಲಿ ನೀರು ನಿಲ್ಲೋದಿಲ್ಲ, ನೀರು ಆಸಿದ ತಕ್ಷಣ ಬಸಿದೋಗುತ್ತೆ ಅಂತ ಒಂದು ಜಮೀನಿಗೆ ನೀವು ರಾಗಿನೇ ನಾಟಿ ಮಾಡ್ಕೊಳ್ಳಿ. ರಾಗಿ ಬಿಟ್ಟು ಬೇರೆ ಬೆಳೆ ಬೆಳೆಯೋಕೋಬೇಡಿ. ಯಾಕೆಂದರೆ ರಾಗಿ ನಿಮಗೆ ಈವನ್ ಸೆಪ್ಟೆಂಬರ್ ಕೊನೆ ತನಕ ಹೋದರೂ ಕೂಡ ನಮ್ಮಲ್ಲಿ ತಳಿಗಳು ಮತ್ತು ಆ ಬೀಜಗಳು ಲಭ್ಯವಿದ್ದಾವೆ. ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ ಮತ್ತು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ರಾಗಿಗೆ ನಾನು ಹೇಳ್ತೀನಿ ಬೀಜಗಳು ತಳಿಗಳನ್ನು, ಅವೆಲ್ಲವೂ ಕೂಡ ಲಭ್ಯವಿದ್ದಾವೆ. ಅವನ್ನೇ ನೀವು ನಾಟಿ ಮಾಡ್ಕೊಳ್ಳಿ ರಾಗಿನ. ಈಗಾಗಲೇ ನಾವು ಜುಲೈ ಕೊನೆ ಮತ್ತು ಆಗಸ್ಟ್ ಪ್ರಾರಂಭಕ್ಕೆ ಬಂದುಬಿಟ್ಟಿದ್ವಿ. ಆಗಸ್ಟಿಂದ ಆಗಸ್ಟ್ 30ರವರೆಗೆ ರಾಗಿ ತಳಿಗಳನ್ನು ಯಾವ ಶಿಫಾರಸು ಮಾಡ್ತೀವಿ ಅಂದರೆ, GPU 66 ಇದೆ, ML 365 365 ಅಂತಿದೆ, GPU 45 ಅಂತಿದೆ, GPU 48 ಅಂತಿದೆ. ಇವೆಲ್ಲ ಬೆಂಗಳೂರಿಂದ ಲಭ್ಯವಿದ್ದಾವೆ. ಅದ್ರ ಜೊತೆಗೆ ಮಂಡ್ಯ ವಿಭಾಗದಲ್ಲಿ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ, ಕೃಷಿ ವಿಶ್ವವಿದ್ಯಾಲಯ ಮಂಡ್ಯದಲ್ಲಿ KMR 204 ಅಂತ, KMR 340 ಅಂತ, ಆಮೇಲೆ KMR 630, KMR 316, IND-9 ಇವೆಲ್ಲವೂ ಕೂಡ 100 ರಿಂದ 110 ದಿನದಲ್ಲೇ ಬರ್ತವೆ, ಬರವನ್ನು ತಡೆದುಕೊಂಡು ಬೆಳೀತವೆ. ಇಂಥ ಒಂದು ತಳಿಗಳನ್ನು ನೀವು ಅಲ್ಲಿನೂ ಕೂಡ ಇದರ ಬಿತ್ತನೆ ಮಾಡಿ ಇಲ್ಲ ಅಂದರೆ ನೀವು ನಾಟಿ ಮಾಡಿ ಅದನ್ನು ಬೆಳಿಬೋದು, ಎಲ್ಲಿ ನೀರು ನಿಲ್ಲಲ್ಲೋ ಅಂಥ ಒಂದು ಸ್ಥಳದಲ್ಲಿ. ಈಗ ನೀರು ನಿಲ್ಲಲ್ಲ ಅಂದರೆ ಇನ್ನೊಂದು ಏನಂದರೆ, ಈ ಸೂರ್ಯಕಾಂತಿ ಬೆಳೆ, ಈಗ ನಿಮಗೆ ಕೇವಲ ಒಂದು 350 ರಿಂದ ಒಂದು 2 ನೀರು ಕೊಟ್ಟರು ಬರುತ್ತೆ ಅದು ಸೂರ್ಯಕಾಂತಿ ಬೆಳೆ. ನೀವು ಹೇಳ್ಬೋದು ಸೂರ್ಯಕಾಂತಿ ಹಾಕಿದರೆ ನಿಮ್ಗೆ ಅಕ್ಕಿಗಳು ತಿಂದು ಹೋಗ್ತಾವೆ, ಇನ್ನೇನು ಬರ್ಡ್ಸ್ ಬಂದೆಲ್ಲ ಡ್ಯಾಮೇಜ್ ಮಾಡ್ತಾವೆ ಅಂತ. ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ವಿಲೇಜಲ್ಲೇ ಒಂದು 15 ಜನ 20 ಜನ ಫಾರ್ಮರ್ಸ್ ಹಾಕಿದ್ರೆ ತೊಂದರೆ ಆಗಲ್ಲ, ನೀವೇ ಮಾತಾಡ್ಕೊಳ್ಳಿ ಈ ವರ್ಷ ಏನು ಬೆಳೆ ಬೆಳೆಯೋಕ್ಕಾಗೋದಿಲ್ಲಪ್ಪ ನಾವು ಸೂರ್ಯಕಾಂತಿ ಹಾಕೋಣ ಅಂತ. ಒಂದು 20 ರಿಂದ 25 ಜನ ರೈತರು ಹಾಕಿದರೆ ಅಂಥ ಒಂದು ಅಕ್ಕಿಗಳ ಉಪಟಳ ಆಗೋದಿಲ್ಲ ಎಲ್ಲದಕ್ಕೂ. ಯಾಕೆಂದರೆ ನಿಮಗೆ ಬಿತ್ತನೆ ಆದ ನಂತರ 1 ಅಥವಾ 2 ಮಳೆ ಬಂದರೂ ಸಾಕು, ಅಥವಾ 1 ನೀರು ಸಿಕ್ಕಿದ್ರೂ ಸಾಕು, ಅದು 1 ಎಕರೆಗೆ 1-4 ರಿಂದ 5 ಕ್ವಿಂಟಲ್ ಬರ್ತವೆ. ಈಗ ನಮ್ಮಲ್ಲಿ ಒಳ್ಳೆ ಉತ್ತಮವಾದಂಥ ತಳಿಗಳಿದ್ದಾವೆ. KBSH 53 ಇದೆ, KBSH 78 ಅಂತಿದೆ, KBSH 85 ಇದೆ, 100 ದಿನದಲ್ಲೇ ಬರುತ್ತೆ. ಮತ್ತು ಈ ಸೂರ್ಯಕಾಂತಿ ಬೆಳೆನ ನಿಮಗೆ ಇಂಥ ಕಾಲಾವಧಿ ಅಂತೇನಿಲ್ಲ, ಆಗಸ್ಟಿಂದ ಹಿಡಿದು ನೀವು ಅಕ್ಟೋಬರ್ ತನಕನೂ ಹಾಕ್ಬೋದು. ನಿಮಗೇನಾದರೂ 1 ಅಥವಾ 2 ನೀರು ಸಿಗುತ್ತೆ ಅಥವಾ ಮಳೆ ಬರುತ್ತೆ ಅಂದರೆ ಆಗಸ್ಟಿಂದ ಅಕ್ಟೋಬರ್ ತಿಂಗಳ ತನಕನೂ ಹಾಕ್ಬೋದು. ಕಾಲಾವಧಿಗೆ ಏನು ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೂರ್ಯಕಾಂತಿ ಬೆಳೆನ ಆರಾಮಾಗಿ ಬೆಳಿಬೋದು, ಇದನ್ನು ಬೆಳಿಬೋದು. ಇದಲ್ದೇ ಇನ್ನೂ ಒಂದು ಹೇಳ್ತೀನಿ ನೋಡಿ, ನಿಮಗೆ ಭಾಳ ಲೇಜಿ ಕ್ರಾಪ್ಸ್ ಹುಚ್ಚೆಳ್ಳು ಅಂತ. ಹುಚ್ಚೆಳ್ಳು ಅಂದ ತಕ್ಷಣ ಈ ಸುಮ್ಮನೆ ನೀವು ಅದನ್ನು ಈ ಗದ್ದೆ ಭೂಮಿನಲ್ಲಿ ಎರಚಿಬಿಟ್ಟು 1 ಎಕರೆಗೆ 1-8 ಕೆಜಿ ಬೀಜ ಎರಚಿಬಿಟ್ಟು ನೀರು ಬಂದರೆ 1 ನೀರು ಹಾಯಿಸಿ, ನೀರು ಬರಲಿಲ್ಲ ಅಂದರೆ ಮಳೆ ಬಂದಾಗ ಅದು ಬೆಳೆಯುತ್ತೆ. ಸುಮ್ಮನೆ ಬಿಟ್ಟರೂ ಕೂಡ ಎಕರೆಗೆ 2 ರಿಂದ 3 ಕ್ವಿಂಟಲ್ ಬರುತ್ತೆ. ಇವತ್ತು 8 ರಿಂದ 10 ಸಾವಿರ ರೂಪಾಯಿ ಇದೆ. ನೀವು ಗೊಬ್ಬರ ಹಾಕೋಂಗಿಲ್ಲ, ಕಳೆ ಕೀಳಂಗಿಲ್ಲ, ಓನ್ಲಿ ಏನು ಕಟಾವು ಮಾಡೋದು ಅಷ್ಟೇ. 4 ರಿಂದ 5 ಸಾವಿರ ಕಟಾವು ಮಾಡಿದರೆ ನಿಮ್ಗೆ 15,000 ಒಂದು ಎಕರೆಗೆ ಇನ್ಕಮ್ ಬರುತ್ತೆ, ಯಾವುದೇ ಸಮಸ್ಯೆ ಇಲ್ಲ. ಆರಾಮಾಗಿ 8,000 ರೂಪಾಯಿ 10,000 ರೂಪಾಯಿ ಕ್ವಿಂಟಲ್ ಇದೆ ಅಂತ ಬೆಳೆ ಬೆಳಿಬೋದು. ಅದು ಆಗಸ್ಟ್ ಕೊನೆ ತನಕ ಈ ಹುಚ್ಚಳನ್ನು ಈ ಪ್ರದೇಶದಲ್ಲಿ ಬೆಳಿಬೋದು. ಮತ್ತು ಇದಲ್ದೇ ಈಗ ನಮ್ಮಲ್ಲಿ ಈಗ ಹೆಬ್ಬಾಳವರೆ ಅಂತ, ಈಗ ನೀವೆಲ್ಲ ಲೋಕಲ್ ಅವರೇ ಹಾಕಿ ಬೆಳೀತೀರ, ಅದು ಜೂನ್ ಜುಲೈನಲ್ಲೇ ಇಂಟ್ರ್ ಕ್ರಾಪ್ಸ್ ಆಗಿ ಅಥವಾ ಮಧ್ಯಂತರ ಬೆಳೆ ಆಗಿ ಬೆಳ್ಕೊಳ್ತೀರ. ಈಗ ಅದನ್ನು ಬಿಟ್ಬಿಟ್ಟು ಹೆಬ್ಬಾಳವರೆ 3 ಮತ್ತು ಹೆಬ್ಬಾಳವರೆ 4, HA 4, HA 3, HA 5 ಅಂತ ನಮ್ಮಲ್ಲಿ ತಳಿಗಳಿದ್ದಾವೆ. ಇವು ತರಕಾರಿಗೂ ಬರುತ್ತೆ ಮತ್ತು ಕಾಳಿಗೂ ಬರುತ್ತೆ. ಇವನ್ನ ನೀವು ಈವನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ 90 ದಿನದಲ್ಲಿ ನಿಮಗೆ ಬೆಳೆ ಮುಗಿದೋಗುತ್ತೆ. ನೀರು ಬೇಕಿರೋದೇ ಇದಕ್ಕೆ 300 mm ಅಷ್ಟೇ. ನಿಮಗೆ ಎಲ್ಲಾದರೂ ಅಲ್ಪ ಸ್ವಲ್ಪ ಅಲ್ಲಿ 2 ಸರಿ ಮಳೆ ಬಂದರೂ ಮುಗಿದೋಗ್ಬಿಡುತ್ತೆ, ಬೆಳೆ ಬಂದುಬಿಡುತ್ತೆ ಅಂತ ಒಂದು ಬೆಳೆನ ನೀವು ಹಾಕೇಳಿ ಅಂತ ಒಂದು ಪ್ರದೇಶಕ್ಕೆ. ಅದಲ್ದೇ ಈಗ ನೀವು ಆಗಸ್ಟ್ ಕೊನೆವರೆಗೆ ಏನಾದರೂ ಹಾಕ್ತಿದ್ದೀನಿ ಅಂದರೆ ಅಲಸಂದೆ. ಅಲಸಂದೆಯಲ್ಲಿ ನಮ್ಮಲ್ಲಿ PGCP 6 ಅಂತ ಇದೆ, KBC 11 ಅಂತ ತಳಿ ಇದೆ, ಅದನ್ನು ಆಗಸ್ಟ್ ಕೊನೆವರೆಗೂ ಹಾಕ್ಬೋದು. ಮಳೆ ಬರಲೇ ಇಲ್ಲ, ಕೊನೆಗೆ ಬರ ಬಂತು, ಅದನ್ನು ಕಿತ್ತುಬಿಟ್ಟು ಮೇವುಗಳಾಗಿ ಬಳಸ್ಕೋಬೋದು. ಹಸುಗಳಿಗೆ ಮೇವು ಆಗುತ್ತೆ, ಬಂದರೆ ಕಾಳು ಬರುತ್ತೆ. ಅಲಸಂದೆಯನ್ನು ಕೂಡ ನೀವು ಇಲ್ಲಿ ಹಾಕ್ಯಬೋದು ಆಗಸ್ಟ್ ತಿಂಗಳು ಕೊನೆವರೆಗೆ. ಈ ಎಲ್ಲ ಬೆಳೆಗಳನ್ನು ನಾವು ಆಗಸ್ಟ್ ತಿಂಗಳಲ್ಲಿ ಹಾಕ್ಯಬೋದು ಸರ್. ಇದ್ರ ಜೊತೆಗೆ ನಿಮಗೆ ಇನ್ನೂ ಸೆಪ್ಟೆಂಬರಲ್ಲಿ ನಮಗೇನಾದರೂ ನೀರು ಬಂತು, ಲೇಟಾಗಿ ಬಂತು, ಡ್ಯಾಮ್ ತುಂಬಿತು, 1-2 ನೀರು ಸಿಕ್ಕಿದ್ವು, ಅಥವಾ ಏನಾದರೂ ಮಳೆ ಚೆನ್ನಾಗಿ ಆಗ್ತದೆ ಸೆಪ್ಟೆಂಬರ್ ಅಕ್ಟೋಬರ್, ಮಳೆ ಸೆಪ್ಟೆಂಬರಲ್ಲಿ ಮಳೆ ಆಶ್ರಿತದಲ್ಲಿ ನಾವು ಯಾವುದೇ ಒಂದು ಮಳೆ ಆಶ್ರಿತ ರಾಗಿನ ಶಿಫಾರಸು ಮಾಡೋದಿಲ್ಲ. ನೀರಿದ್ದರೆ ಅಥವಾ ಬೋರ್ವೆಲ್ ನೀರಿದ್ದರೆ ಅಥವಾ ಕಾಲುವಿನಲ್ಲಿ 1-2 ನೀರು ಸಿಕ್ಕಿದರೆ ಅವಾಗಲೂ ಕೂಡ ನಮ್ಮಲ್ಲಿ

0: KMR 300 ತಳಿ ಇದೆ, ಇಂಡಾಫ್ 7 ಇದೆ, ಇಂಡಾಫ್ 9 ಇದೆ, ಮತ್ತು KMR 316 ಅಂತ. ಈ ನಾಲ್ಕು ತಳಿಗಳನ್ನು ಸೆಪ್ಟೆಂಬರ್ ಕೊನೆವರೆಗೂ ನೀವು ಬಿತ್ತನೆ ಮಾಡಿ ಅಥವಾ ನಾಟಿ ಮಾಡಿ ಹಾಕಿಬೋದು. ಈ ತಳಿಗಳನ್ನು ಹಾಕಿಬೋದು. ಅದೇ ಥರ ಸೂರ್ಯಕಾಂತಿ ನಾನು ಈಗಾಗಲೇ ಹೇಳಿದ್ದೀನಿ, ಆ ತಳಿಗಳನ್ನು ಬಿತ್ತನೆ ಮಾಡ್ಕೋಬೋದು ಸೆಪ್ಟೆಂಬರಲ್ಲಿ. ಅವರೇನು ಕೂಡ ಸೆಪ್ಟೆಂಬರಲ್ಲಿ ಬಿತ್ತನೆ ಮಾಡ್ಕೋಬೋದು. ಮತ್ತು ಈ ಹುಚ್ಚಳ್ಳನ್ನು ಕೂಡ ಸೆಪ್ಟೆಂಬರ್ 15ರವರೆಗೆ ಬಿತ್ತನೆ ಮಾಡ್ಕೋಬೋದು. ಇವೆಲ್ಲವೂ ಕೂಡ ಅದ್ರ ಜೊತೆಗೆ ನಿಮಗೆ ಮೇವಿನ ಜೋಳ ಇದೆ, COFS 29 29 ಮತ್ತು 31 ಅಂತ. ಅವಕ್ಕೆಲ್ಲ ಏನು ಹೆಚ್ಚಿಗೆ ನೀರು ಬೇಕಾಗಲ್ಲ, ಬಂದಂಥ ಎಲ್ಲೋ ಸ್ವಲ್ಪ ಮಳೆಗೆ ಅಥವಾ ಯಾವ್ದಾದ್ರು ಒಂದು ಸಾರಿ ಕಾಲುವೆಯಲ್ಲಿ ನೀರು ಸಿಕ್ಕಿದ್ರೆ ಹಾಯಿಸಿದ್ರು ಕೂಡ ಅದು ಬೆಳೆಯೋ ಒಂದು ಬೆಳೆಗಳು. ಮಲ್ಟಿಕೆಟ್ ಅಂದರೆ ನಿಮಗೆ ಬಹು ಸಾರಿ ನೀವು ಕಟಾವು ಮಾಡ್ಬೋದು ಅಂತ ಒಂದು ತಳಿನೂ ಹಾಕ್ಯಬೋದು. ಈಗ ಆಫ್ರಿಕನ್ ಟಾಲ್ ಅಂತ ಹೇಳ್ಬಿಟ್ಟು ಮುಸ್ಕಿನ ಜೋಳದನ್ನು ಹಾಕ್ಯಂದ್ರೆ ನಿಮಗೆ ಮೇವಿಗೂ ಕೂಡ ಹೋಗುತ್ತೆ. ಇವತ್ತು ಅದು ಕೂಡ 2500 3000 ರೂಪಾಯಿ ಒಂದು ಟನ್ ಹೋಗ್ತಾ ಇದೆ. ಒಂದು ಎರಡು ನೀರು ಸಿಕ್ಕಿದರೆ ಅಥವಾ ಮಳೆ ಬಂದರೆ ಅದು ಬೆಳೆಯುತ್ತೆ. ಅಂಥ ಒಂದು ಬೆಳೆನೂ ಕೂಡ ನೀವು ಸೆಪ್ಟೆಂಬರಲ್ಲಿ ಬಿತ್ತನೆ ಮಾಡ್ಕೊಳ್ಬೋದು ಸರ್.
1: ಮಳೆಯಾಶ್ರಿತ ಪ್ರದೇಶಗಳೇನಿದ್ದಾವಲ್ಲ ನಮ್ಮ ಭಾಗದಲ್ಲಿ, ಅವ್ರಿಗೆ ಬರ ತುಂಬ ವೇಗವಾಗಿ ತಟ್ಟೋದು.
0: ಹೌದು ಸರ್, ಹೌದು ಹೌದಲ್ವಾ.
1: ಈ ಕಾಲುವೆ ಆಶ್ರಿತದವ್ರಿಗೆ ಏನೋ ಒಂದು ಪರ್ಯಾಯ, ತಾವೇ ಹೇಳಿದ ಕಟ್ ನೀರು ಸಿಗ್ಬೋದು, ತೇವಾಂಶದಲ್ಲೇ ಏನೋ ಒಂದಷ್ಟು ಬೆಳೆನ ಬೆಳ್ಕೋಬೇಕು. ಈ ಮಳೆ ಆಶ್ರಿತ ಪ್ರದೇಶದಲ್ಲಿ ಬೇಸಾಯ ಮಾಡೋವಂಥವ್ರಿಗೆ ಯಾವ ಬೆಳೆನ ಶಿಫಾರಸು ಮಾಡ್ತೀರಿ, ಮತ್ತು ಎಲ್ಲಿವರೆಗೂ ಅವ್ರಿಗೆ ಬಿತ್ತನೆ ಮಾಡೋದಕ್ಕೆ ಅವಕಾಶ ಇದೆ?
0: ಈಗ ಮಳೆ ಆಶ್ರಿತ ಅಂದ ತಕ್ಷಣ ಮೋಸ್ಟ್ ನಾನು ಹೇಳೋದು ಡ್ರಾಟ್ ಅಂದರೆ ಈಗ ಬರ ತಡ್ಕೊಳ್ಳೋ ಒಂದು ಬೆಳೆ ಅಂದರೆ ರಾಗಿ. ಏಕೆಂದರೆ ಈಗಾಗಲೇ ಹೇಳಿದೆ ಈ ಪ್ರದೇಶದಲ್ಲಿ ಕಡಿಮೆ ನೀರಿನಲ್ಲಿ 300 mm ಮಳೆ ಅಥವಾ ಸಿಕ್ಕಿದ್ರು ಕೂಡ ಬೆಳೆಯುತ್ತೆ. ಅಂಥ ಒಂದು ರಾಗಿನ ಏನು ಮಾಡಬೇಕು, ಆಗಸ್ಟ್ 15 ಅಥವಾ 20ರವರೆಗೆ ಬಿತ್ತನೆ ಮಾಡ್ಕೋಬೋದು. ಅದಕ್ಕೆ ನಾನು ಈಗಾಗಲೇ ತಳಿಗಳನ್ನು ಶಿಫಾರಸು ಮಾಡಿದ್ದೀನಿ ಮಳೆ ಆಶ್ರಿತದಲ್ಲಿ. ಮತ್ತು ಈ ತಳಿನೇ ನೀವು ಬಿತ್ತನೆ ಮಾಡ್ಬೇಕಾದ್ರೆ ಮಳೆ ಆಶ್ರಿತದಲ್ಲಿ ಈಗ ಬರ ನಿರೋಧಕತೆಯನ್ನು ಬರೆಸಿ ಬಿತ್ತನೆ ಮಾಡಿದರೆ ಏನಾಗುತ್ತೆ, ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ರಾಗಿಗೆ. ಬರ ನಿರೋಧಕತೆ ಹೇಗೆ ಬರೆಸ್ಬೇಕು, ರಾಗಿ ಬೀಜನ ಒಂದು 6-8 ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಮತ್ತೆ ಅದನ್ನು ನೆರಳಲ್ಲಿ ಒಣಗಿಸ್ಬೇಕು. ಮೊದಲು ಯಾವ ಥರ ಅದು ತೇವಾಂಶ ಇತ್ತೋ ಅಲ್ಲಿವರೆಗೆ ಒಂದು 24 ಗಂಟೆ ಒಣಗಿಸಿದರೆ ಅದಕ್ಕೆ ಬರ ನಿರೋಧಕತೆ ಬರುತ್ತೆ. ಅದ್ರ ಜೊತೆಗೆ ಆ ಒಂದು ಬೀಜಕ್ಕೆ ಒಂದು 1 ಎಕರೆಗೆ 5 kg ಬೀಜ ಬೇಕಾಗುತ್ತೆ. ಬೀಜಕ್ಕೆ ಜಿಂಕ್ ಸಲ್ಫೇಟ್ ಅಂತ ಹೇಳ್ಬಿಟ್ಟು ಒಂದು 13 ಗ್ರಾಮನ್ನು ಬೀಜೋಪಚಾರ ಮಾಡ್ಕೋಕ್ಕಾಗುತ್ತೆ. ಜಿಂಕು ಕೂಡ ಅದು ಬರ ನಿರೋಧಕತೆ ಬರೆಸೋದಕ್ಕೆ ಸಹಕಾರಿಯಾಗುತ್ತೆ. ಜೊತೆಗೆ ಒಂದು 150 ಗ್ರಾಮ್ ಅಜೋಸ್ಪೈರಿಲಮ್ ಜೈವಿಕ ಗೊಬ್ಬರವನ್ನು ಉಪಚಾರ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಆ ಬೀಜವನ್ನು ಒಂದು ಹದ ಮಾಡಿ ಬಿತ್ತನೆ ಮಾಡೋದ್ರಿಂದ ಒಂದು 8-10 ದಿನ ಬರ ಅಂದರೆ ಮಳೆ ಕಡಿಮೆ ಆದರೂ ಕೂಡ ಅದು ತಡ್ಕೊಳ್ಳುತ್ತೆ.
1: ಸುಣ್ಣದ ತಿಳಿನೀರನ್ನು
0: ಕೂಡ ನಾವು 2% ಕ್ಯಾಲ್ಸಿಯಂ ಕ್ಲೋರೈಡನ್ನು ಅದಕ್ಕೆ ಟ್ರೀಟ್ ಮಾಡಿ ಬಿತ್ತನೆ ಮಾಡಿದರೂ ಕೂಡ ಅದು ಬರ ನಿರೋಧಕತೆ ಬರುತ್ತೆ. ಇದನ್ನು ಕೂಡ ಮಾಡ್ಬೋದು ಸರ್. ಸೊ ಮತ್ತು ಜೊತೆಗೆ ಕೆಲವರು ಏನು ಮಾಡಿರ್ತಾರೆ, ರಾಗಿ ತಗೊಂಡೋಗಿ ಎರಚಿಬಿಡ್ತಾರೆ, ಚೆಲ್ಲ ರಾಗಿ ಅಂತ ಮಾಡ್ತಾರೆ. ಚೆಲ್ಲ ರಾಗಿ ಮಾಡಬಾರ್ದು ಬರ ಇದ್ದಾಗ, ಯಾವಾಗಲೂ ಸಾಲಿನಲ್ಲೇ ಬಿತ್ತನೆ ಮಾಡಬೇಕು. ಸಾಲಿನಲ್ಲಿ ಬಿತ್ತನೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಮಧ್ಯಂತರ ಬೇಸಾಯ ಮಾಡಿ ಕಳೆಗಳನ್ನು ಕೂಡ ನಿರ್ವಹಣೆ ಮಾಡ್ಬೋದು. ಒಂದು ಕಳೆಗಳು ಕೂಡ ಅವು ತೇವಾಂಶಕ್ಕೆ ಕಾಂಪೀಟ್ ಮಾಡ್ತವೆ ರಾಗಿಯೊಂದಿಗೆ, ಅದನ್ನು ಕಡಿಮೆ ಮಾಡ್ಬೋದು. ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ಉಳಿಸ್ಬೋದು, ಆವಿ ಆಗದಂತೆ ಮಾಡ್ಬೋದು. ಯಾಕಂದರೆ ಮಧ್ಯಂತರ ಬೇಸಾಯ ಮಾಡಿದರೆ ತೇವಾಂಶ ಹಂಗೆ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸಾಲಿನಲ್ಲಿ ಬಿತ್ತನೆ ಮಾಡೋದು ಭಾಳಷ್ಟು ಇಂಪಾರ್ಟೆಂಟು. ಇನ್ನು ಮುಂದುವರೆದು ಈ ನೀವು ಮಳೆ ಆಶ್ರಿತದಲ್ಲಿ ರಾಗಿ ಬೆಳೆದ್ರೆ ಒಂದು 5-6 ಸಾಲ ಒಂದು ಸಾಲು ಬೋದು ಸಾಲು ಅಂತೀವಿ ನಾವು. ಬೋದು ಸಾಲು ಅಂದರೆ ಒಂದು ಸ್ವಲ್ಪ ಅದನ್ನು ತಗ್ಗು ಮಾಡೋದು, ಈ ಮಳೆ ಏನಾದರೂ ಜಾಸ್ತಿ ಬಂದಾಗ ಆ ಸಾಲಿನಲ್ಲಿ ನೀರು ನಿಂತ್ಕೊಳ್ಳೋದು. ಆ ರೀತಿಯಾಗಿ ಕುಂಟೆ ಹಾಯಿಸ್ಬೇಕಾದ್ರೆ ಸ್ವಲ್ಪ ಜೋರಾಗಿ ಬಿಗಿಯಾಗಿ ಹಿಡಿದ್ರೆ ಅದು ಬೋದು ಸಾಲಾಗಿಬಿಡುತ್ತೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಭೂಮಿನಲ್ಲಿ ಬಿದ್ದಂಥ ಮಳೆ ಅಲ್ಲೇ ಇಂಗಿ ಅಲ್ಲೇ ತೇವಾಂಶ ಹಿಡಿದಿಟ್ಕೊಳ್ಳಿರುತ್ತೆ. ಅದು ಮುಂದೆ ಬರ ಬಂದಾಗ ಅದು ಉಪಯೋಗಕ್ಕೆ ಬರುತ್ತೆ. ಆ ರೀತಿಯಾಗಿ ಬೋದು ಸಾಲು ಮಾಡಬೇಕಾಗುತ್ತೆ 4-5 ಸಾಲಿಗೆ. ಜೊತೆಗೆ ಈಗ ನಿಮಗೆ ಏನಾದರೂ ಈಗ ಮಳೆ ಆಶ್ರಿತ ರಾಗಿಂದಲ್ಲಿ ಬಿತ್ತನೆ ಮಾಡಿರ್ತೀರ, ಮಳೆ ಹೋಗ್ಬಿಡುತ್ತೆ ಬಿತ್ತನೆ ಮಾಡಿದ ತಕ್ಷಣ, ಜರ್ಮಿನೇಷನ್ ಏನಾಗುತ್ತೆ ಕೆಲವು ಕಡೆ ಒತ್ತಾಗಿ ಜಾಸ್ತಿಯಾಗಿ ಬಂದಿರುತ್ತೆ, ಕೆಲವು ಕಡೆ ಕಡಿಮೆ ಬಂದಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಸಸಿಗಳನ್ನು ಕಿತ್ತುಬಿಟ್ಟು ತೆಳುವಾಗಿರೋ ಕಡೆ ಹಚ್ಚಬೇಕಾಗುತ್ತೆ. ನಾಟಿ ಮಳೆ ಬಂದಾಗ ನೆಕ್ಸ್ಟ್ ನಾಟಿ ಮಾಡ್ಕೊಳ್ಬೇಕಾಗುತ್ತೆ, ಅದನ್ನು ಮಾಡಬೇಕಾಗುತ್ತೆ. ಮಧ್ಯಂತರ ಬೇಸಾಯ ನೀವು ರಾಗಿ ಹೇಳ್ತೀನಿ ನೋಡಿ, ನೀವು 6 ಸಾರಿ ಕುಂಟೆ ಹಾಯಿಸಿದ್ರು ಕೂಡ ಮಧ್ಯಂತರ ಬೇಸಾಯ ಮಾಡಿದರೂ ಕೂಡ ಅದು ಇಳುವರಿ ಚೆನ್ನಾಗಿ ಬರುತ್ತೆ. ಪ್ರತಿ ಸಾರಿ ಮಳೆ ಬಂದಾಗ ಒಂದು 2-3 ದಿನ ಬಿಟ್ಟು ಕುಂಟೆ ಹಾಯಿಸಿಬಿಡಿ, ಇನ್ನು 15 ದಿನ ಮಳೆ ಇಲ್ಲ ಅಂದರೂ ಕೂಡ ತಡ್ಕೊಳುತ್ತೆ. ಅದು 20 ದಿನ ಮಳೆ ಇಲ್ಲ ಅಂದರೂ ತಡ್ಕೊಳುತ್ತೆ. ಎಸ್ಪೆಷಲಿ ರಾಗಿ ಒಂದು 20-25 ದಿನ ಬೆಳೆದಾದಮೇಲೆ 20-30 ದಿನ ಮಳೆ ಇಲ್ಲ ಅಂದರೂ ಒಣಗಿದ್ಮೇಲೆ ಕೂಡ ಮತ್ತೆ ಮಳೆ ಬಂದರೆ ಚಿಗರಿ ಅದು ತೆನೆ ಬರುತ್ತೆ. ಆ ರೀತಿ ಬರ ತಡ್ಕೊಳ್ಳೋ ಕೆಪಾಸಿಟಿ ಅದಕ್ಕಿದೆ. ಹಾಗಾಗಿ ಮಧ್ಯಂತರ ಬೇಸಾಯ ಮಾಡಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಮಳೆ ಬಂದಾದ 3-4 ದಿನಕ್ಕೆ ಒಂದು ಸಾರಿ ಮಾಡಿ, ಇಲ್ಲವರೆಗೆ ತೆನೆ ಬರೋ ತನಕನೂ ಕೂಡ ಮಾಡ್ಬೋದು. ಅದು ಈ ರೀತಿ ಮಧ್ಯಂತರ ಬೇಸಾಯ ಮಾಡಿ ಆ ತೇವಾಂಶವನ್ನು ಮಣ್ಣಲ್ಲೇ ಹಿಡಿದಿಟ್ಕೊಳ್ಬೇಕಾಗುತ್ತೆ. ಮತ್ತು ಈ ಏನಾಗುತ್ತೆ, ಬರ ಬಂದಿರುತ್ತೆ ಈಗ ಬರ ಮುಗಿದ ತಕ್ಷಣ ಮಳೆ ಬಂದಾಗ ನೀವೊಂದು 1 ಎಕರೆಗೆ 1 25 kg ಸಾರಜನಕವನ್ನು ನೀಡಿ ಇಮ್ಮಿಡಿಯೇಟ್ಲಿ ಅದನ್ನೇ ಮತ್ತೆ ಮಧ್ಯಂತರ ಬೇಸಾಯ ಮಾಡೋದ್ರಿಂದ ಚೆನ್ನಾಗಿ ಬೆಳೆಯುತ್ತೆ. ಇನ್ನೂ ಒಂದು

0: ಅದಕ್ಕೆ ನಾನು ಇಷ್ಟಪಡ್ತೀನಿ. ಇವಾಗ ಬರದಲ್ಲಿ ನಾವು ರಾಗಿ ಬಿತ್ತನೆ ಮಾಡಿದ್ವಿ ಅಂದರೆ ಪೋಷಕಾಂಶಗಳನ್ನು ಸಿಂಪರಣೆ ಮುಖಾಂತರ, ಈ ಪೊಟ್ಯಾಷಿಯಂ ನೈಟ್ರೇಟ್ ಅಂತ, ಅದನ್ನು 2% ಸಿಂಪರಣೆ ಮಾಡ್ಬೋದು. ಅದು ಪೊಟ್ಯಾಷಿಯಂ ಇರೋದ್ರಿಂದ ಬರ ತಡ್ಕೊಳ್ಳುತ್ತೆ. ಅಥವಾ ನೀರಿನಲ್ಲಿ ಕರಗ್ತಕ್ಕಂಥ 94 ರಸಗೊಬ್ಬರವನ್ನು ಸಿಂಪರಣೆ ಮಾಡಿದ್ದೆ. ಆದರೆ ಈಗ ನಮಗೆ ಬರ ಬಂದಾಗ ಯಾವುದೇ ಬೆಳೆ ಮೊದಲು ಒಣಗೋದು ಪೋಷಕಾಂಶಗಳ ಕೊರತೆಯಿಂದಾಗಿ, ನೀರಿನ ಇಲ್ಲದೇ ಇರೋದ್ರಿಂದ ಭೂಮಿನಲ್ಲಿ ಹೀರ್ಕೊಳ್ಳೋಕ್ಕಾಗೋದಿಲ್ಲ, ಅದು ಒಣಗೋಗುತ್ತೆ. ಅದಕ್ಕೋಸ್ಕರ ಈಗ ಮಳೆ ಬಂದ ತಕ್ಷಣ ಈ ಪೋಷಕಾಂಶಗಳನ್ನು ಸಿಂಪರಣೆ ಮಾಡೋದ್ರಿಂದ ನೆಕ್ಸ್ಟ್ ಮುಂದೆ ಬೆಳೆ ಚೆನ್ನಾಗೂ ಬರುತ್ತೆ, ಮಳೆ ಕಡಿಮೆ ಆದರೂ ಕೂಡ ಬೆಳೆ ಬರೋದಕ್ಕೆ ಸಹಕಾರಿ ಆಗುತ್ತೆ. ಅಂದರೆ 2%. ಈಗ ನೀವು 15 ಲೀಟ್ರ್ ನೀರಿಗೆ ಪೊಟ್ಯಾಷಿಯಂ ನೈಟ್ರೇಟನ್ನು ನೀವು 250-300 ಗ್ರಾಮ್ ಹಾಕ್ಕೋಬೋದು. ಅಥವಾ ನೀರಿನಲ್ಲಿ ಕರಗ್ತಕ್ಕಂಥ 94 ರಸಗೊಬ್ಬರ ಸಿಗುತ್ತೆ, ಅದನ್ನು ಕೂಡ 250-300 ಗ್ರಾಮ್ ಹಾಕ್ಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಈ ಸಿಂಪರಣೆ ಎಷ್ಟು ಅಂದರೆ 2 ಕೆಜಿ ಬೇಕಾಗೋದು ಎಕರೆಗೆ, 8 ಕ್ಯಾನ್ ಹೊಡೆದ್ರೂ ಸಾಕು. ಈ ರೀತಿ ಸಿಂಪರಣೆ ಮಾಡಿ ಇದು ಮಾಡಬೇಕಾಗುತ್ತೆ. ಮತ್ತು ಈಗೇನಾದರೂ ನೀವು ಗದ್ದೆ ಬಯಲಲ್ಲಿ ಈಗ ನೀರಾವರಿ ಜಮೀನಿನಲ್ಲಿ ರಾಗಿ ಹಾಕಿದ್ರಿ, ಈಗ ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಜಿಂಕ್ ಕೊರತೆ ಬರುತ್ತೆ, ಬೋರೆಕ್ಸ್ ಕೊರತೆ ಬರುತ್ತೆ. ಅದಕ್ಕೆ ಎಕರೆಗೆ 1 ಕೆಜಿ ಜಿಂಕ್ ಸಲ್ಫೇಟನ್ನು ಬಿತ್ತನೆ ಮಾಡ್ಬೇಕಾದ್ರೆ ಹಾಕಿ, ಮತ್ತು ಜೊತೆಗೆ 4 ಕೆಜಿ ಬೋರೆಕ್ಸನ್ನು ಹಾಕಿ ಮಾಡೋದ್ರಿಂದ, ಇವೆಲ್ಲವನ್ನು ಅನುಸರಿಸೋದ್ರಿಂದ ನಿಮಗೇನು ಈಗಿನ ಒಂದು ಬರ ಪರಿಸ್ಥಿತಿಯಲ್ಲಿ ಅಲ್ಪ ಸ್ವಲ್ಪನಾದರೂ ನಮಗೆ ರಾಗಿ ಬೆಳೆ ನಮ್ಮ ಕೈಗೆ ಬರೋದಕ್ಕೆ ಸಹಕಾರಿ ಆಗುತ್ತೆ ಸರ್.
1: ಅಂದ್ರೆ ಈಗಾಗಲೇ ರಾಗಿನ ಬಿತ್ತನೆ ಮಾಡ್ಬಿಡ್ಬೇಕಿತ್ತು ರೈತರು,
0: ಬಿತ್ತನೆ
1: ಬಿತ್ತನೆ ಆಗಿಲ್ಲ ಮಳೆ
0: ಕೊರತೆ. ಆದ್ರಿಂದ
1: ಈಗ ಪರ್ಯಾಯ ಬೇಸಾಯ ಕ್ರಮಗಳನ್ನ ಏನಾದ್ರೂ ರಾಗಿನಲ್ಲೂ ಅನುಸರಿಸಬೇಕಾಗತ್ತೆ.
0: ಈಗ ನಾನು ಈಗಾಗಲೇ ಹೇಳಿದೆ, ಇವೆಲ್ಲವೂ ಕೂಡ ಪರ್ಯಾಯ ಬೇಸಾಯ ಕ್ರಮಗಳು. ಅಂದ್ರೆ ತಡ ಆದಾಗ ನಾನು ಹೇಳಿದ ಶಿಫಾರಸು ಮಾಡಿದಂತ ರಾಗಿ ತಳಿಗಳನ್ನ ಬಿತ್ತನೆ ಮಾಡಬೇಕಾಗುತ್ತೆ. ಈಗ ನಾನು ಹೇಳಿದೆ KMR 300 ಇದೆ ನಮ್ಮಲ್ಲಿ, ಮತ್ತೆ KMR 316 ಇದೆ, ಅದ್ರ ಜೊತೆಗೆ KMR 630 ಇದೆ. ಈ ತಳಿಗಳನ್ನು ಬಿತ್ತನೆ ಮಾಡಿ 340 ಇದೆ KMR. ಈ ತಳಿಗಳನ್ನು ಅಂದರೆ ಇವು 100-110 ಕಟಾವಿಗೆ ಬರ್ತವೆ. ಇಂಥ ಒಂದು ತಳಿಗಳನ್ನು ನಾವು ಬಿತ್ತನೆ ಮಾಡಬೇಕು. ನಾನು ಹೇಳ್ದಂಗೆ ಬರ ನಿರೋಧಕತೆಯನ್ನು ಅನುಸರಿಸಿ ನಾವು ಅದನ್ನು ಬಿತ್ತನೆ ಮಾಡಬೇಕಾಗುತ್ತೆ. ಮತ್ತು ಈಗ ಇನ್ನೂ ಎಂದು ಹೇಳಿ ಪೊಟ್ಯಾಷಿಯಂ ನೈಟ್ರೇಟು ಮತ್ತು ವಾಟರ್ ಸಾಲಿಬಲ್ ಫರ್ಟಿಲೈಸರನ್ನು ಕೂಡ ನಾವು ಸಿಂಪರಣೆ ಮಾಡಿ ಇವೆಲ್ಲವನ್ನು ಕೂಡ ನಾವು ಮಧ್ಯಂತರ ಒಂದು ಇವನ್ನ ರಾಗಿನಲ್ಲಿ ಕೈಗೊಳ್ಳಬೇಕಾಗುತ್ತೆ ಸರ್.
1: ದ್ವಿದಳ ಧಾನ್ಯದ ಬೆಳೆಗಳನ್ನು ಕೂಡ ಸೇರಿಸಬಹುದು.
0: ಹೌದು,
1: ಯಾಕೆಂದ್ರೆ ಈಗ ಹುಚ್ಚಳ್ಳಿ ಹೇಳಿದ್ರೆ
0: ದ್ವಿದಳ ಧಾನ್ಯದಲ್ಲಿ
1: ರಾಗಿ ಹುಚ್ಚಳ್ಳು ದ್ವಿದಳ ಧಾನ್ಯ ಮೂರನ್ನು ಸೇರಿಸಿ ಬಿತ್ತನೆ ಮಾಡಬಹುದು.
0: ಹೌದು, ಮಿಶ್ರಣ ಮಾಡಿ ರಾಗಿನಲ್ಲಿ ಹುಚ್ಚಳ್ಳನ್ನ ಮಿಶ್ರಣ ಮಾಡಿ ಬಿತ್ತನೆ ಮಾಡಿದರೆ ನಿಮಗೆ ಭಾಳ ಒಳ್ಳೆಯದು. ಯಾಕೆಂದರೆ ಈಗ ರಾಗಿ ಒಣಗೋದ್ರೂ ಕೂಡ ಹುಚ್ಚಳ್ಳು ಬರುತ್ತೆ, ಕೆಲವು ಸಾರಿ ಹುಚ್ಚಳ್ಳು ಒಣಗೋದ್ರೆ ರಾಗಿ ಬರುತ್ತೆ. ಆ ರೀತಿಯಾಗಿ ಒಂದಕ್ಕೊಂದು ಸಪೋರ್ಟ್ ಮಾಡ್ತವೆ. ಅಂಥ ಒಂದು ಸಂದರ್ಭದಲ್ಲಿ ದ್ವಿದಳ ಧಾನ್ಯ ರಾಗಿ ಮತ್ತು ಹುಚ್ಚಳ್ಳನ್ನು ಆಗಸ್ಟ್ ಕೊನೆವರೆಗೆ ಯಾರು ಬಿತ್ತನೆ ಮಾಡ್ತಾರೋ ಅವರು ಮಿಶ್ರಣ ಮಾಡಿ ಬಿತ್ತನೆ ಮಾಡ್ಬೋದು ಸರ್. ಅದು
1: ಯಾವುದಾದ್ರೂ ಒಂದು ಅಲಸಂದೆನೋ ಅಥವಾ
0: ಅಲಸಂದೆಗಿಂತ ಹುಚ್ಚಳ್ಳು ಚೆನ್ನಾಗಿ ಬರುತ್ತೆ ಸರ್. ರಾಗಿನಲ್ಲಿ ಅಲಸಂದೆ ಪ್ಯೂರ್ ಕ್ರಾಪ್ ಮಾಡಿದ್ರೆ ಒಳ್ಳೇದು ಅದನ್ನು.
1: ನಮ್ಮ ಭಾಗದಲ್ಲಿ ದಿನೇಶ್ ಅವರೇ ಕಬ್ಬು ಬಹಳ ಪ್ರಧಾನವಾದ ಬೆಳೆನೆ.
0: ಹೌದು ಸರ್,
1: ಅನೇಕ ಸಕ್ಕರೆ ಕಾರ್ಖಾನೆಗಳಿದ್ದಾವೆ, ಈಗಾಗಲೇ ಕಬ್ಬನ್ನು ಬೆಳೆದಿರೋರಿದ್ದಾರೆ. ಕಳೆದ ವರ್ಷದಲ್ಲಿ ಕಟಾವು ನಡೀತಾ ಇದೆ, ಮುಂದೆ ಅದನ್ನು ಕೂಳೆಗೆ ಬಿಡಬೇಕಾದಂಥ ಪರಿಸ್ಥಿತಿ ಇದೆ. ಹೊಸದಾಗಿ ಬೆಳೆಯುವಂಥವ್ರು ಕೂಡ ಇದ್ದಾರೆ. ಈಗ ಕಬ್ಬು ಇದ್ದಲ್ಲಿ ಕಬ್ಬೇ ಇರಬೇಕು, ಕಬ್ಬನ್ನು ನಿರ್ವಹಣೆ ಮಾಡಲೇಬೇಕು. ಅಥವಾ ಕಟಾವು ಮಾಡಿ ಸಂಪೂರ್ಣವಾಗಿ ತೆಗೆದುಬಿಟ್ಟಿದ್ರೆ ಅಂಥ ಜಾಗಕ್ಕೆ ಏನಾದರೂ ಪರ್ಯಾಯ ಬೆಳೆ ಇದೆಯಾ? ಹೇಗೆ?
0: ಹೌದು, ಈಗ ಹೊಸದಾಗಿ ನಾವು ನಾಟಿ ಕಬ್ಬು ಮಾಡ್ತೀವಿ ಅಂದರೆ ನಾವು ಏನು ಮೊದಲು ಸಜೆಸ್ಟ್ ಮಾಡ್ತೀವಿ ಅಂದರೆ ಈ ಸಾರಿ ಹೊಸದಾಗಿ ಕಬ್ಬಿಗೆ ಹೋಗಬೇಡಿ ಅಂತ. ಏಕೆಂದರೆ ಈಗ ಆಲ್ರೆಡಿ ಬರ ಇರೋದ್ರಿಂದ ನಿಮಗೆ ಕಾಲುವೆನಲ್ಲಂತೂ 365 ದಿನ ನೀರು ಬಿಡೋದಿಲ್ಲ. ಕಾಲುವೆ ಆಶ್ರಿತ ಪ್ರದೇಶದಲ್ಲಿ ನೀವು ಕಬ್ಬು ನಾಟಿ ಮಾಡ್ತೀರಿ ಅಂದರೆ ಬೇಡ ಈ ವರ್ಷ ಅಂತ. ಅಥವಾ ನಿಮ್ದು ಏನಾದರೂ ಸ್ವಂತ ಬೋರ್ವೆಲ್ ಇದೆ, ಜೊತೆಗೆ ಕಾಲುವೆ ನೀರಿನ ಆಶ್ರಯ ಏನು ಇದೆ ಇದ್ರೆ ಅಂದರೆ ಮಾತ್ರ ನಾವು ನಿಮಗೆ ಕಬ್ಬನ್ನು ಶಿಫಾರಸು ಮಾಡ್ತೀವಿ ಸರ್. ಅಂಥ ಒಂದು ಸಂದರ್ಭದಲ್ಲಿ ನೀವು ಏನಾದರೂ ನಿಮಗೆ ಅಶ್ಯೂರ್ಡ್ ಇರಿಗೇಷನ್ ಇದ್ದರೆ ಮಾತ್ರ, ಇದರ ಮಳೆ ಆಶ್ರಿತಕ್ಕೂ ಹೋಗಲಿಬೇಡಿ, ಕೇವಲ ಕಾಲುವೆ ಆಶ್ರಿತ ಇದ್ದರೂ ಕೂಡ ಹೋಗಬೇಡಿ. ಇದು ಅಂಥ ಒಂದು ಸಂದರ್ಭದಲ್ಲಿ ನೀವು ಈ ಕಬ್ಬಿನ ತಳಿಗಳಾದಂಥ ನಿಮಗೆ ಈಗ VCA 517 ಇದೆ, ಅದನ್ನು ನಾಟಿ ಮಾಡ್ಬೋದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ. ಮತ್ತು CO 86 032 ಅಂತಿದೆ, ಅದನ್ನು ಕೂಡ ನಾಟಿ ಮಾಡ್ಬೋದು. CO 83 71 ನಾಟಿ ಮಾಡ್ಬೋದು. CO VC 99 463 ತಳಿ ಇದೆ, ಅದನ್ನು ಮಾಡ್ಬೋದು. CO VC 16 0 62 ಅದನ್ನು ಮಾಡ್ಬೋದು. CO 62 175 ಅದನ್ನು ಕೂಡ ಮಾಡ್ಬೋದು. ಈ ತಳಿಗಳನ್ನು ನೀವು ನಾಟಿ ಮಾಡಬೇಕಾಗುತ್ತೆ. ಈಗ ನಾಟಿ ಆದಮೇಲೆ ನೀವು ಈ ಬಿತ್ತನೆಯನ್ನು ಹೇಗೆ ತೆಗೆದುಕೊಳ್ಬೇಕು ಇಂಥ ಒಂದು ಸಂದರ್ಭದಲ್ಲಿ ಅಂದರೆ, ಸಾಮಾನ್ಯವಾಗಿ ಜೋಡಿ ಸಾಲಿನಲ್ಲಿ ಬಿತ್ತನೆ ಮಾಡಿ ಅಥವಾ ಅಗಲ ಸಾಲಿನಲ್ಲಿ ಬಿತ್ತನೆ ಮಾಡಿ. ಜೋಡಿ ಸಾಲು ಅಂದ ತಕ್ಷಣ 2 ಸಾಲು ಮಧ್ಯದ ಅಂತರ 2-3 ಇರಲಿ, 2-2.5 ಅಂತರ ಇರಲಿ, ಮತ್ತು 2 ಜೋಡಿ ಸಾಲಿನ ಮಧ್ಯೆ 4 ಅಥವಾ 5 ಅಂತರ ಬಿಟ್ಟು ನಾಟಿ ಮಾಡ್ಕೊಳ್ಳಿ. ಅಥವಾ 4 ಪಡದಲ್ಲಿ ನಾಟಿ ಮಾಡಬೇಕಾಗುತ್ತೆ. ಮಧ್ಯಂತರದಲ್ಲಿ ನೀವು ಏನು ಮಾಡಬೇಕು, ಕುಂಟೆ ಗಿಂಟೆ ಹಾಯಿಸ್ಕೊಂಡು ಅಥವಾ ಯಾವ್ದಾದ್ರು ಮಧ್ಯಂತರ ಬೆಳೆ ಬೆಳೆದ್ರೆ ಅದರಿಂದಲೂ ಕೂಡ ಸ್ವಲ್ಪ

0: ಸ್ವಲ್ಪ ಸ್ವಲ್ಪ ನಿಮಗೆ ಆದಾಯ ಏನು ಕೂಡ ಬರುತ್ತೆ. ನೀವು ಅವರೇ ಹಾಕ್ಬೋದು, ಬೇರೆ ಏನಾದ್ರು ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಅಂದರೆ ಇವನ್ ಬೇರೆ ತರಕಾರಿಗಳನ್ನು ಬೆಂಡೆ ಹಾಕ್ಬೋದು, ಎಲ್ಲವನ್ನು ಕೂಡ ನೀರಿನ ಆಶ್ರಯ ಇತ್ತು ಅಂದರೆ ಬೋರ್ವೆಲ್ಲು ಎಲ್ಲ ಬೆಳೆನೂ ಬೆಳೆದು ಬೆಳಿಬೋದು. ಇದು ಒಂದು ನಾನೇನು ನೀರಿನ ಆಶ್ರಯ ಸರಿಯಾಗಿರೋರಿಗೆ ಮಾತ್ರ ಇದನ್ನು ಶಿಫಾರಸು ಮಾಡ್ತಿರೋದು. ಇಲ್ಲ ಅಂದರೆ ಈ ಕೂಳೆ ಸಾಲು ಅಥವಾ ಕೂಳೆ ಇದ್ದರೆ ಏನು ಮಾಡಬೇಕು, ಈಗ ನಿಮಗೆ ಈಗಾಗಲೇ 9 ತಿಂಗಳು ಬೆಳೆ ಆಗಿದೆ, ನಾನು ಸುಮಾರು ಕಡೆ ನೋಡ್ತಾ ಇದ್ದೀನಿ ಎಲ್ಲ ಬೆಳೆ ಒಣಗ್ತಾ ಇದೆ. ಈಗ ಏನಾಗಿದೆ, ಬೆಳೆ ಒಂದ್ಸಾರಿ ಒಣಗ್ತು, ಈವನ್ ನೀರು ಬಿಟ್ಟರೂ ಕೂಡ ಅದು ಬಂದರೆ ಏನಾಗುತ್ತೆ, ಸೈಡ್ ಶೂಟ್ಸ್ ಬಂದು ಅದರ ಇಳುವರಿ ಕುಂಠಿತ ಹೋಗುತ್ತೆ. ಈ ತಕ್ಷಣ ನೀರು ಬಿಟ್ಟರೆ ಅದನ್ನು ನೀರು ಹಾಯಿಸ್ಬಿಟ್ಟು ಕಟಾವು ಮಾಡಿ ಫ್ಯಾಕ್ಟ್ರಿಗೆ ಕೊಟ್ಬಿಡಿ, 9 ತಿಂಗಳಿಗೆ ಫ್ಯಾಕ್ಟ್ರಿಗೋ ಅಥವಾ ಬೆಲ್ಲದ ಅಲೆ ಮನೆಗೋ ಕೊಟ್ಬಿಡಿ. ಅದನ್ನು ಕೊಟ್ಟ ನಂತರ ಬಂದಂಥ ಈಗ ಕೂಳೆ ಬೆಳೆನ ನೀವು ಯಾವುದು ಈ ಸಾರಿ ಬಿಡೋದಕ್ಕೆ ಹೋಗಬೇಡಿ, ಯಾಕಂದರೆ ಈಗಲೇ ಒಣಗಿದೆ ಅಂದರೆ ನೆಕ್ಸ್ಟ್ ಬೇಸಿಗೆನಲ್ಲಿ ಒಣಗುತ್ತೆ. ಅದನ್ನು ತೆಗೆದುಬಿಟ್ಟು ಯಾವುದಾದ್ರೂ ಒಂದು ಪಲ್ಸಸ್ ಅಲಸಂದೆನೋ ಅಥವಾ ಹುಚ್ಚೆಳ್ಳನೋ ಅಂಥ ಒಂದು ಬೆಳೆನ ಬೆಳೀರಿ ಆ ಪ್ರದೇಶಕ್ಕೆ, ಅಥವಾ ಅವರೇ ಹಾಕಿ. ಆವಾಗ ಏನಾಗುತ್ತೆ, ನಿಮಗೆ ಇನ್ನೊಂದು ಬೆಳೆ ಬರೋದಕ್ಕೆ ಸಹಕಾರಿ ಆಗುತ್ತೆ. ಅದ್ರ ಬದಲು ಅದನ್ನೇ ಕೂಳೆ ಬಿಟ್ಕಂದ್ರೆ ಈಗಲೇ ಒಣಗಿದೆ, ನೆಕ್ಸ್ಟ್ ಸಮ್ಮರ್ಗಂತೂ ಮತ್ತೆ ಪೂರ್ತಿ ಒಣಗುತ್ತೆ. ಅದನ್ನು ತೆಗೆದು ಬೇರೆ ಬೆಳೆ ಮಳೆ ಬಂದಾಗ ಬೇರೆ ಬೆಳೆ ನಾನು ಶಿಫಾರಸು ಮಾಡಿದೆ ಅದನ್ನು ಹಾಕಿ. ಮತ್ತು ಈಗ ಏನು ಸ್ಟ್ಯಾಂಡಿಂಗ್ ಕ್ರಾಪ್ಸ್ 3-4 ತಿಂಗಳು ಕಬ್ಬು ಬೆಳೆ ಇದಲ್ಲ, ಅಂಥ ಒಂದು ಬೆಳೆಯಲ್ಲಿ ಈಗ ತರಗು ಏನಾದ್ರು ಇದ್ದರೆ ಅಥವಾ ಈ ಕಳೆಗಳಿದ್ದರೆ ಅವನ್ನೆಲ್ಲ ಕಿತ್ತುಬಿಟ್ಟು ಮಲ್ಚಿಂಗಾಗಿ ಭೂಮಿ ಮೇಲುಗಡೆ ಒದಿಸಿ ಮಧ್ಯಂತರ ಒಂದು ಬೇಸಾಯನು ಮಾಡಿ, ಯಾಕೆಂದರೆ ಆವಿಯಾಗದಂತೆ ನೀರನ್ನು ಭೂಮಿಯಲ್ಲೇ ನಾವು ಹಿಡಿದಿಟ್ಕೊಳ್ಬೇಕಾಗುತ್ತೆ. ಮತ್ತು ಈಗ ಏನಾದ್ರೂ ತಕ್ಷಣ ಮಳೆ ಅಥವಾ ನೀರು ಸಿಕ್ಕಿದರೆ ಆಯಿಸ್ಬಿಟ್ಟು ಒಂದ್ಸಾರಿ 25 ಕೆಜಿ ಒಂದು ಎಕರೆಗೆ ಪೊಟ್ಯಾಷನ್ನ ಜಾಸ್ತಿ ಕೊಡಿ. ಅವಾಗ ಏನಾಗುತ್ತೆ, ಬರ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ, ಅದು ಜನವರಿ ತನಕನೂ ತಡ್ಕೊಳ್ಳುತ್ತೆ, ನೀರು ಸ್ವಲ್ಪ ಆದರೂ ಕಡಿಮೆ ಆದರೂ ಕೂಡ ತಡ್ಕೊಳ್ಳುತ್ತೆ. 25 ಕೆಜಿ ಪೊಟ್ಯಾಶ್ ಕೊಡಿ. ಅದು ನಾನು ಹೇಳಿದೆ ಈಗಾಗಲೇ ಒಂದು ಪೋಷಕಾಂಶಗಳ ಸಿಂಪರಣೆ ಅಂತ, ಪೊಟ್ಯಾಷಿಯಂ ನೈಟ್ರೇಟು ಅಥವಾ 94 ಇದರಲ್ಲಿ ಕೂಡ ಸಿಂಪರಣೆ ಮಾಡಿದರೆ ಅದು ತಡ್ಕೊಳ್ಳುತ್ತೆ, ಬರ ತಡ್ಕೊಳ್ಳುತ್ತೆ. ಇನ್ನೂ ಜೊತೆಗೆ ಅಂದರೆ ಏನಂದರೆ, ಬರ ನಿರೋಧಕತೆ ತಡ್ಕೊಳ್ಳೋದಕ್ಕೆ ಈಗೇನಾದರೂ ಭಾಳ ಒಣಗೆ ಹೋಗ್ತಿದೆ ಅಂದರೆ ಕೋಯಲ್ನೇಟ್ ಅಂತ ಒಂದು ಸ್ಪ್ರೇ ಇದೆ, ಅಂದರೆ ಒಂದು 15 ದಿನ ನಾವು ಅದನ್ನ ಉಳಿಸ್ಕೋಬೋದು ಅಷ್ಟೇ. ಈಗ ಏನು ನಿಮಗೆ ವೈಟ್ ಡಿಸ್ಟಂಪರ್ ಸಿಗುತ್ತೆ, ಅದನ್ನೇ 2% ಸಿಂಪರಣೆ ಮಾಡಿದರೆ ಇನ್ನೇನು ಒಣಗೋಗೋದು ಇನ್ನೊಂದು 15 ದಿನ ತನಕ ತಡ್ಕೊಳ್ಳುತ್ತೆ. ಅಷ್ಟನ್ನು ಮಾಡ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಸರ್. ನೀರೇ ಮುಖ್ಯ, ನೀರಿದ್ರೇ ನಾವು ಉಳಿಸ್ಕೊಳೋಕ್ಕೆ ಸಾಧ್ಯ. ನೀರಿಲ್ಲ ಅಂದರೆ ಅದನ್ನು ಕಟಾವು ಮಾಡಿಕೊಡ್ಬೇಕು ಅಥವಾ ಬೇರೆ ಇನ್ಯಾವುದಾದ್ರು ಬೆಳೆನ ಬೆಳಿಬೇಕಾಗುತ್ತೆ ಸರ್.
1: ಈಗಾಗಲೇ ತಾವು ಪ್ರಸ್ತಾಪ ಮಾಡಿದ್ದೀರಾ, ಆದರೂ ಕೂಡ ಕೇಳುಗರ ಉದ್ದೇಶಕ್ಕಾಗಿ ಮತ್ತೊಮ್ಮೆ ಹೇಳಿ, ಈ ಪರ್ಯಾಯ ಬೆಳೆ ಯೋಜನೆ ಅಡಿನಲ್ಲಿ ಎಣ್ಣೆಕಾಳು ಮತ್ತು ದ್ವಿದಳ ಧಾನ್ಯದ ಬೆಳೆಗಳನ್ನು ಏನು ಶಿಫಾರಸು ಮಾಡ್ತೀರಿ, ಮತ್ತು ಇವೆರಡನ್ನೂ ಕೂಡ ಜೊತೆಯಲ್ಲಿ ಬೆರೆಸ್ಕೊಂಡು ಬೆಳಿಬೋದಾ, ಹೇಗೆ ಬೇಸಾಯ ಕ್ರಮಗಳನ್ನು ಏನು ಅನುಸರಿಸಬೇಕಾಗತ್ತೆ ವಿವರವಾಗಿ ಹೇಳಿ ಡಾಕ್ಟರ್.
0: ಹೌದು ಸರ್, ಈಗ ಎಣ್ಣೆಕಾಳು ಅಂದ ತಕ್ಷಣ ನಮಗೆ ಭಾಳಷ್ಟು ಉಪಯೋಗಕ್ಕೆ ಬರೋದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಸೂರ್ಯಕಾಂತಿ ಬೆಳೆ. ಈ ಸೂರ್ಯಕಾಂತಿ ಬೆಳೆನಲ್ಲಿ ನೀವು ಇಲ್ಲಿಂದ ಈಗ ಆಗಸ್ಟಿಂದ ಹಿಡಿದ್ಬಿಟ್ಟು ಡಿಸೆಂಬರ್ ತಿಂಗಳ ತನಕನೂ ಬಿತ್ತನೆ ಮಾಡ್ಕೋಬೋದು. ನೀರಿತ್ತು ಅಥವಾ ಮಳೆ ಮಾಶ್ರಿತದಲ್ಲಿ ನಿಮಗೆ ಸೆಪ್ಟೆಂಬರ್ ಕೊನೆವರೆಗೂ ಬಿತ್ತನೆ ಮಾಡ್ಕೋಬೋದು. ಅಥವಾ ಕಪ್ಪು ಭೂಮಿ ಇದ್ದರೆ ಅದರಲ್ಲಿ ನೀವು ಬಿತ್ತನೆ ಮಾಡಿದ್ಮೇಲೆ ಒಂದು ಮಳೆ ಬಂದರೂ ಸಾಕು, ಸೂರ್ಯಕಾಂತಿ ಒಂದು 2 ಕ್ವಿಂಟಲ್ ಬರುತ್ತೆ, ಅದು ಕೂಡ 7-8 ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಇದೆ. ಸೊ ಅದನ್ನು ಬಿತ್ತನೆ ಮಾಡ್ಕೋಬೋದು. ಇಲ್ಲಿ ಸೂರ್ಯಕಾಂತಿ ಬಿತ್ತನೆ ಮಾಡ್ತೀನಿ ಅಂದರೆ ನೀವು ಸೂರ್ಯಕಾಂತಿ ಬೀಜನ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ 10-14 ಗಂಟೆ ನೀರಿನಲ್ಲಿ ನೆನೆಸಿ ಬಿತ್ತನೆ ಮಾಡಬೇಕಾಗುತ್ತೆ. ಈ ರೀತಿ ಬಿತ್ತನೆ ಮಾಡೋದ್ರಿಂದ ಅದು ಸ್ವಲ್ಪ ಬರ ತಡೆದುಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಮತ್ತು ನೆನೆಸಿಬಿಟ್ಟು ಅದನ್ನು ಕೂಡ ನೀರಲ್ಲಿ ನೆನೆಸಿದಾದಮೇಲೆ ನೆರಳಲ್ಲಿ ಒಣಗಿಸ್ಬಿಟ್ಟು ಬಿತ್ತನೆ ಮಾಡಬೇಕಾಗುತ್ತೆ. ಮತ್ತು ಸೂರ್ಯಕಾಂತಿ ಬೆಳೆಯಲ್ಲಿ ಆ್ಯಕ್ಚುಲಿ ಈ ಬರ ಪರಿಸ್ಥಿತಿಯಲ್ಲಿ ಈ ನೆಕ್ರೋಸಿಸ್ ನಂಜು ರೋಗದ ಬಾಧೆ ಜಾಸ್ತಿ ಇರುತ್ತೆ ಸರ್. ಅದನ್ನು ತಡೆಗಟ್ಟೋದಕ್ಕೋಸ್ಕರ ನಾವೇನು ಶಿಫಾರಸು ಮಾಡ್ತೀವಿ ಬರದಲ್ಲಿ ಅಂದರೆ, ಅದನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ವಿ. ಬೀಜೋಪಚಾರ ಯಾವುದು ಅಂದರೆ ಇಮಿಡಾಕ್ರೋಪಿಡ್ ಅಂತ ಹೇಳ್ಬಿಟ್ಟು 1 ಕಿಲೋಗ್ರಾಮ್ ಬೀಜಕ್ಕೆ 5 ಗ್ರಾಮ್ನಂತೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ ಅಂತ. ಅದು ಒಂದು ರಸ ಇರೋ ಕೀಟಗಳಿಂದ ಬರುತ್ತೆ, ಅದು ಬರದಲ್ಲಿ ಜಾಸ್ತಿ ಇರುತ್ತೆ ಆ ಒಂದು ಕೀಟದ ಹಾವಳಿ, ಅದಕ್ಕೆ ಅದನ್ನು ಬೀಜೋಪಚಾರ ಮಾಡಿ. ಅದಾದ ನಂತರ 25-30 ದಿನದಲ್ಲಿ ಕೂಡ ಒಂದು ಸಾರಿ ಸಿಂಪರಣೆ ಮಾಡಿ, ಐದರ ಇಮಿಡಾಕ್ರೋಪಿಡ್ಡು ಅಥವಾ ರೋಗರ್ ಅಂತ ಡೈಮಿಥೈಟ್ ಅಂತ ಒಂದು ಕೀಟನಾಶಕ 1.7 ml ಅಥವಾ ಇಮಿಡಾಕ್ರೋಪಿಡ್ ಆದರೆ 0.6 ml ಹಾಕಿ ಸಿಂಪರಣೆ ಮಾಡಿದ್ದಾದರೆ ನೆಕ್ರೋಸಿಸ್ ನಂಜು ರೋಗದ ಹಾವಳಿ ಕಡಿಮೆ ಆಗುತ್ತೆ. ಜೊತೆಗೆ ನಿಮಗೆ ಅದರಲ್ಲಿ ಮಧ್ಯಂತರ ಬೇಸಾಯ ಮಾಡಿ ಸೂರ್ಯಕಾಂತಿನಲ್ಲಿ, ಮತ್ತು ಇದರಲ್ಲಿ ಕೂಡ 4-6 ಸಾಲಿಗೆ 1 ಬೋಧ ಸಾಲು ಮಾಡಿ ಮಳೆ ಬಂದಾಗ ನೀರು ಹಿಡಿದು ಇಟ್ಕೊಳ್ಳೋದಕ್ಕೆ ಒಂದು ಅನುವು ಮಾಡಿಕೊಡಿ ಭೂಮಿನಲ್ಲಿ. ಇವೆಲ್ಲವನ್ನು ಹಾಕಿ ಮತ್ತು ಈ ಸಾರಜನಕವನ್ನು ನಮಗೆ ಈ ತಡವಾಗಿ ಬಿತ್ತನೆ ಮಾಡಿದಾಗ ಸಾರಜನಕವನ್ನು 50%ಗಿಂತ ಜಾಸ್ತಿ ಕೊಡಬೇಕಾಗುತ್ತೆ. ಈಗ ಎಕರೆಗೆ 40 ಕೆಜಿ ಸಾರಜನಕವನ್ನು 25 ದಿನಕ್ಕೆ ಬೆಳಿಗ್ಗೆ ನೀವು ಅದನ್ನು ಕೊಟ್ಬಿಟ್ಟು ಅದನ್ನು ಇಂಟರ್ಕಲ್ಟಿವೇಷನ್ ಮಧ್ಯಂತರ ಬೇಸಾಯ ಮಾಡಿದ್ದಾದರೆ ಮಳೆ ಬಂದಾಗ ಅದಕ್ಕೆ ನೆಕ್ಸ್ಟ್ ಇನ್ನೇನು ತೆನೆ ಬಂದುಬಿಟ್ಟು 80-90 ದಿನಕ್ಕೆ ಬಂದುಬಿಡ್ತಾವೆ. ನಾನು ಶಿಫಾರಸು ಮಾಡಿದಂಥ ವೆರೈಟಿ ಈಗೇನು ಶಿಫಾರಸು ಮಾಡಿದ್ನೋ ಅವೆಲ್ಲ ವೆರೈಟಿಗಳು 90-100 ದಿನಕ್ಕೆ ಬರುತ್ತವೆ. ಕೇವಲ 300-350 mm ಮಳೆ ಬಂದರೂ ಕೂಡ ಅವು ಕಟಾವಿಗೆ ಬರ್ತವೆ. ಸೊ ಅದನ್ನು ಕೂಡ ನಾವು ಮಾಡ್ಬೋದು. ಇವು ಸೂರ್ಯಕಾಂತಿ

0: ಇದಲ್ಲದೆ ಸೂರ್ಯಕಾಂತಿ ಜೊತೆಗೆ ಹುಚ್ಚಳನ್ನು ಮಿಶ್ರಣ ಮಾಡಿ ನಾವು ಆಗಸ್ಟ್ ಕೊನೆವರೆಗೂ ಬಿತ್ತನೆ ಮಾಡ್ಬೋದು. ಅಲಸಂದೆಯನ್ನು ಕೂಡ ಮಿಶ್ರಣ ಮಾಡಿ ಬಿತ್ತನೆ ಮಾಡ್ಬೋದು. ಅಲಸಂದೆ ನಾನು ಈಗಾಗಲೇ ತಳಿಗಳನ್ನು ಹೇಳಿದ್ದೀನಿ, ಹುಚ್ಚಳನ್ನು ಕೂಡ ಹೇಳಿದ್ದೀನಿ. ಸೊ ಅವನ್ನ ಮಿಶ್ರಣ ಮಾಡಿ ಮಳೆ ಬೆಳೆಯೋದ್ರಿಂದ ಯಾವುದಾದ್ರೂ ಒಂದು ಬೆಳೆ ಉಳ್ಕೊಳ್ಳುತ್ತೆ ನಿಮಗೆ ಅಟ್ಲೀಸ್ಟ್ ನಮಗೆ. ಸೊ ಅವನ್ನ ತೊಗರಿ ಬೆಳೆಯೋಕ್ಕಾಗೋದಿಲ್ಲ, ಹುಚ್ಚೆಳ್ಳು ಅಥವಾ ನಮಗೆ ಅಲಸಂದೆಯನ್ನೇ ಇಲ್ಲಿ ಮಿಶ್ರಣ ಮಾಡಿ ಬೆಳಿಬೋದು. ಮತ್ತು ಈಗ ದ್ವಿದಳ ಧಾನ್ಯ ನೀವೇನಾದರೂ ಬಿತ್ತನೆ ಮಾಡ್ತಾಯಿದ್ರಿ ಅಂದರೆ ಹುಚ್ಚೆಳ್ಳು ಆಗಿರ್ಬೋದು ಅಥವಾ ಇದು ಅಲಸಂದೆ ಆಗಿರ್ಬೋದು ಅವರೇ ಆಗಿರ್ಬೋದು ಇವ್ನು ಮಾಡ್ತೀನಿ ಅಂದರೆ ಬಿತ್ತನೆ ಮಾಡ್ಬೇಕಾದ್ರೆ ತಳಗೊಬ್ಬರವಾಗಿ ಇಲ್ಲ ಡಿ ಎ ಪಿ ಇರ್ಬೋದು ಕಾಂಪ್ಲೆಕ್ಸು 10-26 ಕಾಂಪ್ಲೆಕ್ಸನ್ನು ಉಪಯೋಗಿಸಿ ಬಿತ್ತನೆ ಮಾಡಿ. ಆಮೇಲೆ ಒಂದು 20 ದಿನ ಆದಮೇಲೆ ಒಂದು ಸ್ವಲ್ಪ ಫಾಸ್ಫರಸ್ ಗೊಬ್ಬರ ಮಾತ್ರ ಕೊಡಿ. ಮತ್ತು ಇದರಲ್ಲಿ ಇದು ದ್ವಿದಳ ಧಾನ್ಯ ಬೆಳೆಗಳಲ್ಲಿ ನಿಮಗೆ ಏನಾಗುತ್ತೆ, ಹೂ ಬಿಡೋದಕ್ಕಿಂತ ಮುಂಚೆ ಮತ್ತು ನಂತರ ಎರಡು ಸಾರಿ ನಿಮಗೆ ಈಗ ನೀರಿನಲ್ಲಿ ಈ ಡಿ ಎ ಪಿನ ಕರಗಿಸ್ಕೊಂಡು ಸಿಂಪರಣೆ ಮಾಡಿದ್ದಾದರೆ ಒಳ್ಳೆಯ ಒಂದು ಇಳುವರಿ ಬರೋದಕ್ಕೆ ಸಹಕಾರಿ ಆಗುತ್ತೆ, ಹೂ ಚೆನ್ನಾಗಿ ಕಟ್ಟುತ್ತೆ, ಬರದಲ್ಲಿ ಕೂಡ ತಡ್ಕೊಳ್ಳುತ್ತೆ. ಅದು ಡಿ ಎ ಪಿ 2% ಅಂದರೆ ನಿಮಗೊಂದು 300 ಗ್ರಾಮ್ ಡಿ ಎ ಪಿನ ನೀರಲ್ಲಿ ನೆನೆಸಿಬಿಟ್ಟು ಅದರಿಂದ ನೀರನ್ನು ಬಸಿದ್ಬಿಟ್ಟು ಆ ನೀರನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ಅದಿಲ್ಲ ಅಂದರೂ ಕೂಡ ಎಮ್ ಎ ಪಿ ಅಂತ ಒಂದು ನೀರಿನಲ್ಲಿ ಕರಗ್ತಕ್ಕಂಥ ರಸಗೊಬ್ಬರ ಇದೆ, ಎಮ್ ಎ ಪಿ ಅಂತ. ಅದು 250 ಗ್ರಾಮ್ 15 ಲೀಟ್ರ್ ನೀರಿಗೆ ಸಿಂಪರಣೆ ಮಾಡಿ 1 ಎಕರೆಗೆ 8 ಕ್ಯಾನ್ ಸಿಂಪರಣೆ ಮಾಡಬೇಕಾಗುತ್ತೆ. 2 ಕೆಜಿ ನಮಗೆ ಇದು ಬೇಕಾಗುತ್ತೆ, ಗೊಬ್ಬರ ಬೇಕಾಗುತ್ತೆ. ಈ ರೀತಿ 2 ಸಾರಿ ಸಿಂಪರಣೆ ಮಾಡಿದರೆ ಹೂ ಬಿಡೋದಕ್ಕಿಂತ ಒಂದು ಸಾರಿ ಮುಂಚೆ ಮತ್ತು ಕಾಯಿಗಟ್ಟುವ ಹಂತದಲ್ಲಿ ಸಿಂಪರಣೆ ಮಾಡಿದ್ದಾದರೆ ಬರ್ತಕ್ಕಂಥ ಕಾಳುಗಳು ಸದೃಢವಾಗಿರ್ತವೆ, ಇಳುವರಿನೂ ಕೂಡ ಕಾಪಾಡ್ಕೋಬೋದು, ಬರನೂ ಕೂಡ ತಡ್ಕೊಳ್ಬೋದು. ಇವೆಲ್ಲವನ್ನು ಕೂಡ ಮಾಡಬೇಕಾಗುತ್ತೆ ಸರ್ ಇವನ್ನ ದ್ವಿದಳತ ಅಂತೇಳಿ.
1: ಈಗ ಕಾಲುವೆ ಅಚ್ಚುಕಟ್ಟು ಪ್ರದೇಶದ ಜೊತೆಗೆ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲೂ ಕೂಡ ಭತ್ತವನ್ನ ಬೆಳೆಯಲಾಗುತ್ತೆ ಅಲ್ವಾ?
0: ಹೌದು ಸರ್.
1: ಈಗ ಎಷ್ಟೋ ಸಂದರ್ಭಗಳಲ್ಲಿ ಕಾಲುವೆನಲ್ಲಿ ನೀರಿರಲಿಲ್ಲ ಅಂದ್ರೂ ಕೆರೆನಲ್ಲಿ ನೀರಿರುತ್ತೆ ಅಲ್ವಾ? ಈಗ ಭತ್ತದಲ್ಲಿ ತಾವೇ ನೀರನ್ನು ಉಳಿಸುವಂತಹ ಏನು ನೇರ ಬಿತ್ತನೆ ಇರ್ಬೋದು, ಶ್ರೀ ಪದ್ಧತಿ ಇರ್ಬೋದು, ಅಥವಾ ರಾಗಿ ಬೆಳೆದಂಗೆ ಭತ್ತ ಬೆಳೆಯುವಂತಹ ಏನು ಸ್ಥಳೀಯ ತಳಿಗಳಿರ್ಬೋದು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಆ ತರ ಏನಾದ್ರೂ ಸಲಹೆಗಳು ಒಂದು ವೇಳೆ ಕೆರೆಯಿಂದ ಏನು ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಒಂದ್ 2-3 ನೀರಾರು ಸಿಗುತ್ತೆ ಅಂದ್ರೆ ಭತ್ತ ಬೆಳೆಯೋ ಮನ್ಸು ಮಾಡ್ಬೋದಾ, ಅಥವಾ ಅಲ್ಲೂ ಪರ್ಯಾಯ ಬೆಳೆ ಯೋಜನೆ ಮಾಡ್ಬೇಕಾಗತ್ತೆ?
0: ಈಗ ನಾನು ಅದನ್ನ ಹೇಳ್ತೀನಿ ಸರ್. ಮುಖ್ಯವಾಗಿ ಈ ಕಾಲುವೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೆಲವೊಂದು ಕಡೆ ಕೆರೆಗಳು ಇದಾವೆ, ಮಂಡ್ಯ ಮೈಸೂರು ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಕಡಿಮೆ, ಮಂಡ್ಯ ಭಾಗದಲ್ಲಿ ಸುಮಾರು ಕೆರೆಗಳಿದಾವೆ ಸರ್. ಅಲ್ಲಿ
1: ನಗರದಲ್ಲೂ ಇದೆ,
0: ಚಾಮರಾಜನಗರದಲ್ಲಿ ಇದಾವೆ. ಆ ಕೆರೆಗಳಿಗೆ ಏನಾಗುತ್ತೆ, ಕಾಲುವೆಯಿಂದ ನೀರು ತುಂಬಿಕೊಂಡ್ಬಿಡುತ್ತೆ. ಆ ಕಾಲುವೆ ಹಿಂಭಾಗದ ಪ್ರದೇಶದ ಏನು ಜಮೀನು ಇದಾವಲ್ಲ, ಅಲ್ಲಿ ಯಾವಾಗಲೂ ತೇವಾಂಶ ಜಾಸ್ತಿನೇ ಇರುತ್ತೆ, ನೀರು ನಿಂತಿರೋ ಪರಿಸ್ಥಿತಿ ಕಾಣ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ರಾಗಿ, ಸೂರ್ಯಕಾಂತಿ, ಮುಸುಕಿನ ಜೋಳ ಇವು ಯಾವುದೇ ಬೆಳೆ ಬೆಳೆಯೋದು ಕಷ್ಟ ಆಗುತ್ತೆ. ಆ ಪ್ರದೇಶದಲ್ಲಿ ನಾವು ಭತ್ತನೇ ಬೆಳಿಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಎಲ್ಲ ಒಂದು ಕಡೆ ಹೋಗ್ಬಿಟ್ಟು ನಾವು ಈಗ ಒಣ ಬೆಳೆಯನ್ನು ಶಿಫಾರಸು ಮಾಡಿದರೆ ಬರೋದಿಲ್ಲ. ಅದಕ್ಕೆ ಯಾವ ತಳಿಗಳನ್ನು ನಾವು ಆಗಸ್ಟ್ ಕೊನೆವರೆಗೂ ಕೂಡ ಅಲ್ಲಿ ನಾವು ಕೆಲವೊಂದು ತಳಿಗಳನ್ನು ಶಿಫಾರಸು ಮಾಡ್ತೀವಿ ಸರ್. ಯಾವ ತಳಿ ಅಂದರೆ ನಮ್ಮಲ್ಲಿ ಈಗ KMP 175 ಅಂತ ಒಂದು ತಳಿ ಇದೆ, KMP 220 ಅಂತ ಮಂಡ್ಯ ಜ್ಯೋತಿ ಅಂತಿದೆ, KMP 225 ಅಂತ ಇದೆ, IR 64 ಥರನೇ ಇದೆ ಇದು, ಮತ್ತು IR 64 ಹಾಕ್ಬೋದು, ಜ್ಯೋತಿ ಅಂತ ತಳಿಗಳಿದ್ದಾವೆ. ಇವನ್ನೆಲ್ಲವನ್ನು ಕೂಡ ನಾವು ತಳಿಗಳನ್ನು ಶಿಫಾರಸು ಮಾಡ್ತೀವಿ. ಯಾಕಂದರೆ ಇವು ಕೂಡ ಶಾರ್ಟ್ ಡ್ಯುರೇಷನ್ಸ್ ಅಂದರೆ ಅಲ್ಪಾವಧಿ ತಳಿಗಳು, ಸುಮಾರು ಅಲ್ಪಾವಧಿಯಿಂದ ಮಧ್ಯಮಾವಧಿ ತಳಿಗಳನ್ನು ಆಗಸ್ಟ್ ಕೊನೆವರೆಗೆ ಇವ್ರು ಮಾಡ್ಕೋಬೇಕು. ಇಲ್ಲಿ ಮುಖ್ಯವಾಗಿ ಅವ್ರು ಏನು ಮಾಡ್ಬೇಕಂದ್ರೆ, ಬಿತ್ತನೆ ಮಾಡ್ಬೇಕಂದಾಗ ನೇರವಾಗಿ ನಾಟಿಗೆ ಹೋಗೋದ್ರ ಬದಲಾಗಿ ಈಗ ನೇರ ಬಿತ್ತನೆ ಮಾಡ್ಕೋಬೇಕಾಗುತ್ತೆ. ನೇರ ಬಿತ್ತನೆ ಅಂದರೆ ಈಗ ನಾಟಿಗೆ ಮಾಡ್ಬೇಕಂದ್ರೆ ಏನಾಗುತ್ತೆ, ನೀರು ಜಾಸ್ತಿ ನಿಲ್ಲಿಸ್ಕೊಂಡು ಅದೆಲ್ಲ ಇದು ಮಾಡಬೇಕಾಗುತ್ತೆ. ಆವಾಗ ನೇರ ಬಿತ್ತನೆ ಈಗ ಡ್ರಮ್ ಸೀಡರ್ನ ಬಳಸ್ಕೊಂಡು ನೇರ ಬಿತ್ತನೆ ಮಾಡಬೇಕಾಗುತ್ತೆ. ನೇರ ಬಿತ್ತನೆ ಮಾಡೋದ್ರಿಂದ 10-15 ದಿನ ಮುಂಚೆ ಕಟಾವಿಗೆ ಬರುತ್ತೆ ಬೆಳೆ, ನೀರು ಕೂಡ ಉಳಿತಾಯ ಆಗುತ್ತೆ, ನೇರ ಬಿತ್ತನೆ ಮಾಡಬೇಕಾಗುತ್ತೆ. ಅದಲ್ಲದೆ ಅರೆ ನೀರಾವರಿ ಬೆಳೆ ಥರ ಬೆಳಿಬೋದು. ನೀವು ಡ್ರೈ ಬಿತ್ತನೆ ಮಾಡಿ ನೀರಿದ್ದರೆ ನೀರು ಹಾಯಿಸ್ಕೊಳ್ಳಿ, ನೀರಿಲ್ಲ ಅಂದರೆ ಒಣ ಬೆಳೆ ಥರನೇ ಅದನ್ನು ಬೆಳಿಬೋದಾಗಿದೆ. ಅಥವಾ ಏರೋಬಿಕ್ ಪತ್ತ ಅಂತ ನೀರು ಬಂದಾಗ ಬಿಟ್ಕೊಳ್ಳೋದು, ಅದನ್ನು ಕೂಡ ಮಾಡಬೇಕಾಗುತ್ತೆ. ಶ್ರೀ ಪದ್ಧತಿ ಅಂತ ನೀವು ನೀರು ನಿಲ್ಲಿಸೋದೇ ಬೇಡ, ಒಂದು ತೇವಾಂಶವನ್ನು ಕಾಪಾಡ್ಕೊಂಡ್ರೆ ಸಾಕು. ಈ ರೀತಿಯಾದಂಥ ಬೆಳೆ ಬಿತ್ತನೆ ಪದ್ಧತಿಗಳನ್ನು ಅನುಸರಿಸಬೇಕಾಗುತ್ತೆ. ನೀವು ಭತ್ತನ ನಾಟಿ ಮಾಡೋದ್ರ ಬದಲಾಗಿ ನೇರ ಬಿತ್ತನೆ ಮಾಡಿಕೊಂಡು ಇದರಲ್ಲೆಲ್ಲದರಲ್ಲೂ ಕೂಡ ನಿಮಗೆ ಬೀಜದ ಒಂದು ಪ್ರಮಾಣ ಕೇವಲ 10-15 ಕೆಜಿ ಮಾತ್ರ ಇದನ್ನು ಅನುಸರಿಸಬೇಕಾಗುತ್ತೆ. ಇದರ ಜೊತೆಗೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಟ್ರೇನಲ್ಲೇ ನಾವು ನರ್ಸರಿನ ಬಳಸ್ತಾ ಇದ್ದೀವಿ. ಪ್ಲಾಸ್ಟಿಕ್ ಟ್ರೇನಲ್ಲಿ ಅಂದರೆ ಏನಂದರೆ, ಈಗ ಒಂದು 50 ಸೆಂಟಿಮೀಟ್ರ್ ಉದ್ದದ ಪ್ಲಾಸ್ಟಿಕ್ ಟ್ರೇ ಮತ್ತು 25 ಸೆಂಟಿಮೀಟ್ರ್ ಅಗಲ ಇರತಕ್ಕಂಥ ಪ್ಲಾಸ್ಟಿಕ್ ಟ್ರೇ, ಒಂದು 80 ಟ್ರೇ 1 ಎಕರೆಗೆ ಬೇಕಾಗುತ್ತೆ. ಈಗ ನೀರು ಇನ್ನೊಂದು 25-30 ದಿನದೊಳಗಡೆ ಸಿಗುತ್ತೆ ಅಂದರೆ ಇವಾಗಲೇ ನೀವು ಸಸಿ ಬೆಳೆಸ್ಕೊಳ್ಳಿ, ಮನೆ ಹತ್ರನೇ ಬೆಳೆಸ್ಕೊಳ್ಳಿ. ಅಂದರೆ ಒಂದಿಷ್ಟು ಒಂದು ಭಾಗ ಮಣ್ಣು, ಒಂದು ಭಾಗ ಗೊಬ್ಬರ ಹಾಕಿಬಿಟ್ಟು ಪ್ಲಾಸ್ಟಿಕ್ ಟ್ರೇ 1 ಇಂಚ್ ತುಂಬಿಟ್ಟು ಬೀಜ ಹಾಕಿಬಿಟ್ಟು ಮನೆ ಹತ್ರ ಬೆಳೆಸ್ಕೊಂಡು ಅಂಥ ಒಂದು ಸಸಿಗಳನ್ನು ನೀರು ಬಂದಾಗ ನಾಟಿ ಮಾಡ್ಕೊಳ್ಳಿ. ಅಂದರೆ 30 ದಿನ ನಿಮಗೆ ಉಳಿತಾಯ ಆಗುತ್ತೆ ಮುಖ್ಯ ಭೂಮಿನಲ್ಲಿ. ಅಲ್ಲಿ ಮೇಯ್ನ್ ಪ್ಲಾಟಲ್ಲಿ 90 ದಿನ ಮಾತ್ರ ನೀರು ಬೇಕಾಗುತ್ತೆ. ಹಾಗೆ 30 ದಿನ ನೀರನ್ನು ಉಳಿಸ್ಕೋಬೋದು ಪ್ಲಾಸ್ಟಿಕ್ ಟ್ರೇನಲ್ಲಿ ಸಸಿಗಳನ್ನು.

0: ಬೆಳೆಸ್ಕೊಂಡು ಇದು ಮಾಡ್ಬೋದು. ಮತ್ತು ಜೊತೆಗೆ ಈಗ ಏನಾದರೂ ನಿಮಗೆ ನಾಟಿ ಮಾಡೋದು 30-35 ದಿನ ತಡ ಆದಾಗ ಏನಾಗುತ್ತೆ, ಈ ನಾಟಿ ಸಸಿಗಳನ್ನು ನಿಮಗೆ 2-3 ಸಸಿ ಮಾಡೋದ್ರ ಬದಲಾಗಿ 4-5 ಸಸಿಗಳನ್ನು ಒಂದು ಗುಣಿಗೆ ನಾಟಿ ಮಾಡಿ, ಮತ್ತು ಸಸಿಗಳ ಸಂಖ್ಯೆ 65-70 ಸಸಿಗಳನ್ನು 1 ಮೀಟ್ರ್ ಚದುರಂಗೆ ಜಾಸ್ತಿ ಒತ್ತಾಗಿ ನಾಟಿ ಮಾಡಬೇಕಾಗುತ್ತೆ. ಸಾರಜನಕ ಗೊಬ್ಬರವನ್ನು 50%ಗಿಂತ ಜಾಸ್ತಿ, ಎಕರೆಗೆ 1 ಕೆಜಿ ನೀವು ನಾಟಿ ಮಾಡಿದ ತಕ್ಷಣವೇ ಕೊಟ್ಟರೆ ಸ್ವಲ್ಪ ಬೇಗ ಬರುತ್ತೆ ಬೆಳೆಯುತ್ತೆ. ಇವೆಲ್ಲವನ್ನು ಕೂಡ ಅನುಸರಿಸಬೇಕಾಗುತ್ತೆ. ಇದ್ರ ಜೊತೆಗೆ ಮುಖ್ಯವಾಗಿ ನೀವೆಲ್ಲ ಏನು ತಿಳ್ಕೊಂಡ್ರೆ ರೈತರು ಅಂದರೆ, ನಾಟಿ ಮಾಡಿದ ಭತ್ತ ಯಾವಾಗಲೂ ನೀರು ನಿಲ್ಲಿಸಲೇಬೇಕು ಅಂತ. ನಾವೇನು ಶಿಫಾರಸು ಮಾಡ್ತೀವಿ ಅಂದರೆ, ನಾಟಿ ಭತ್ತಕ್ಕೆ ನೀರು ನಿಲ್ಲಿಸೋ ಅವಶ್ಯಕತೆ ಇಲ್ಲ. ನಾವು ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತೀವಿ, ಅಂದರೆ ನೀರು ಆಯಿಸುವ ಮತ್ತು ಒಣಗಿಸುವ ವಿಧಾನವನ್ನು ತೆನೆ ಬರೋ ತನಕ ನೀವು ನಾಟಿ ಭತ್ತದಲ್ಲಿ ಕೂಡ ಅಭ್ಯಾಸ ಮಾಡ್ಬೋದು ಅಥವಾ ಪ್ರಾಕ್ಟೀಸ್ ಮಾಡ್ಬೋದು, ಆವಾಗ ಹೆಚ್ಚಿಗೆ ಇಳುವರಿ ಬರುತ್ತೆ ಅಂತ. ಅಂದರೆ ಇವತ್ತು ನೀವು 2 ಇಂಚ್ ನೀರು ನಿಲ್ಲಿಸಿದರೆ ಆ ನೀರು ಸಂಪೂರ್ಣವಾಗಿ ಹಿಂಗುತ್ತೆ ಒಂದು 3-4 ದಿನ ಆದಮೇಲೆ, ಅದಾದ ನಂತರ ಮತ್ತೆ 2 ದಿನ ಬಿಡೋದು, ಅಂದರೆ ಒಂದು 6-8 ದಿನಕ್ಕೆ ಒಂದ್ಸರಿ 2 ಇಂಚ್ ನೀರು ಹಾಯಿಸಿದ್ರೆ ಸಾಕು ಎಲ್ಲವರೆಗೆ ತೆನೆ ಬರೋ ತನಕ. ನೀರು ನಿಲ್ಲಿಸೋದೇ ಬೇಡ, ನೀವು ಆ ರೀತಿಯಾಗಿ ನೀರು ಹಾಯಿಸ್ಕೊಂಡು ನೀವು ಭತ್ತ ಬೆಳಿಬೇಕಾಗುತ್ತೆ. ಆವಾಗ ಏನಾಗುತ್ತೆ, ತೆನೆ ಬಂದಮೇಲೆ ಸ್ವಲ್ಪ ತೇವಾಂಶವನ್ನು ಜಾಸ್ತಿ ಹಾಯಿಸಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ತೆಂಡೆಗಳು ಚೆನ್ನಾಗಿ ಬರ್ತವೆ. ಮತ್ತು ಈಗೇನು ತೆಂಡೆ ಎಲ್ಲ ಬಂದಿರ್ತಾವಲ್ಲ ನೀರು, ಅವುಗಳು ಕೂಡ ತೆನೆ ಬರೋದಕ್ಕೆ ನೀರನ್ನು ಯಾವಾಗ ಬಿಡು ನಿಲ್ಲಿಸ್ಬೇಕು ನೀವು ತೆನೆ ಬಂದಮೇಲೆ, ಆವಾಗ ನೀರು ನಿಲ್ಲಿಸೋದ್ರಿಂದ ತೆನೆಗಳು ಚೆನ್ನಾಗಿ ಬರೋದಕ್ಕೆ ಸಾಕಾರಾಗುತ್ತೆ. ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಮೆಥಡನ್ನು ಅನುಸರಿಸಿ ಭತ್ತವನ್ನು ಬೆಳಿಬೇಕಾಗುತ್ತೆ, ಅದನ್ನು ಮಾಡಬೇಕಾಗುತ್ತೆ. ಮತ್ತು ಈಗ ನಿಮಗೇನಾದರೂ ಈಗ ನೀರು ತೇವಾಂಶ ಚೆನ್ನಾಗಿತ್ತು, ಈಗ ನೆಕ್ಸ್ಟಿನ 15 ದಿನದಲ್ಲಿ ಸ್ವಲ್ಪ ನೀರು ತೇವಾಂಶ ಕಡಿಮೆ ಆಗುತ್ತೆ ಅಂದರೆ, ಇಲ್ಲಿ ಕೂಡ ಈಗ 19 ಸಿಂಪರಣೆಯನ್ನು ನೀರಿನಲ್ಲಿ ಕರೆತಕ್ಕಂಥ ರಸಗೊಬ್ಬರ, ಪೊಟ್ಯಾಷಿಯಂ ನೈಟ್ರೇಟ್ ಆಗಿರ್ಬೋದು ಅಥವಾ 19 ರಸಗೊಬ್ಬರ ಆಗಿರ್ಬೋದು, ಒಂದು ಕ್ಯಾನ್ಗೆ 15 ಲೀಟ್ರ್ ನೀರಿಗೆ 250 ಗ್ರಾಮ್ ಹಾಕ್ಕೊಂಡು ಒಂದು 8 ಕ್ಯಾನ್ ಸಿಂಪರಣೆ ಮಾಡಿ, 2 ಕೆಜಿ ಬೇಕಾಗುತ್ತೆ. ಈ ಥರ ಸಿಂಪರಣೆ ಮಾಡೋದ್ರಿಂದ ಬರ ತಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಸರ್ ಇದು. ಜೊತೆಗೆ ಈಗ ಜೈವಿಕ ಗೊಬ್ಬರಗಳಲ್ಲೂ ನಮ್ಮಲ್ಲಿ ಸಿಗ್ತದೆ, ಈ ಮೈಕ್ರೋಬಿಯಲ್ ಕನ್ಸಾರ್ಸಿ ಅಂತ, ಎಕರೆಗೆ ಒಂದು 2-3 ಕೆಜಿನ ನಾಟಿ ಮಾಡಿದ್ಮೇಲೆ ಗದ್ದೆಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಕೂಡ ಬರ ತಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಇವೆಲ್ಲವನ್ನು ಅನುಸರಿಸೋದ್ರಿಂದ ಏನು ಕೆರೆ ಬಯಲಲ್ಲಿ ಮಾತ್ರ ನೀರು ಎಲ್ಲೆಲ್ಲಿ ಹೆಚ್ಚಾಗಿ ಈಗ ಕಾಲುವೆಗಳಿಂದ ನೀರು ತುಂಬಿಕೊಂಡು ನಾವು ಬೇರೆ ಬೆಳೆ ಬೆಳೆಯೋಕ್ಕಾಗೋದಿಲ್ಲ ಅಂದರೆ ಅಂಥ ಕಡೆ ಮಾತ್ರ ನೀವು ಭತ್ತವನ್ನು ಈ ರೀತಿಯಾಗಿ ಬೆಳಿಬೋದು ಸರ್. ಅದು ಬಿಟ್ಟರೆ ಬೇರೆ ಕಡೆ ಭತ್ತ ಬೆಳೆಯೋದು ಬೇಡ ಅಂತ ನಾವು ಶಿಫಾರಸು ಮಾಡ್ತಾ ಇದ್ದೀವಿ.
1: ಈ ಪರ್ಯಾಯ ಬೆಳೆ ಪದ್ಧತಿಗಳನ್ನು ಅನುಸರಿಸೋದ್ರ ಜೊತೆಗೆ ಮತ್ತೇನಾದರೂ ಕಡ್ಡಾಯವಾಗಿ ರೈತರು ಮಾಡಬೇಕಾಗತ್ತಾ
0: ಸರ್? ಇಲ್ಲಿ ಮುಖ್ಯವಾಗಿ ನಾವು ಬರೀ ಕೇವಲ ಬೆಳೆ ಶಿಫಾರಸನ್ನು ಮಾಡಿದರೆ ಅಲ್ಲೇ ಮುಗಿದೋಗೋದಲ್ಲ ಸರ್. ಯಾಕೆಂದರೆ ರೈತ ಇವತ್ತು ಬೆಳೆ ಬೆಳಿಬೇಕಂದ್ರೆ ಅವನು ಈಗ 1 ಎಕರೆ ಬೆಳೆ ಬೆಳಿಬೇಕಂದ್ರೂ 5,000, 10,000, 15,000 ಖರ್ಚು ಮಾಡ್ತಾನೆ. ಅಷ್ಟು ಖರ್ಚು ಮಾಡಿ ಅವನು ಬೆಳೆ ಬೆಳಿಬೇಕಾಗುತ್ತೆ. ಈಗ ಎಲ್ಲರೂ ಬರ ಬಂತು, ನೀರು ಸಿಗಲಿಲ್ಲ ಅಂದರೆ 15,000 ರೂಪಾಯಿ ಸಂಪೂರ್ಣವಾಗಿ ವೇಸ್ಟ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ಅವನೇನು ಮಾಡಬೇಕು ಅಂದರೆ, ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದವರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಇನ್ಸೂರೆನ್ಸನ್ನು ಎಲ್ಲ ಒಂದು ಪ್ರದೇಶಕ್ಕೂ ಮಾಡಿದ್ದಾರೆ. ಈಗ ನಿಮ್ಮ ಮಳೆ ಆಶ್ರಿತ ಪ್ರದೇಶ ಆದರೆ ಕೇವಲ 400 ರೂಪಾಯಿ ರಾಗಿ ಬೆಳೆಗೆ, ಅದೇ ಕಾಲುವೆ ನೀರಿನಲ್ಲಿ ಅಚ್ಚುಕಟ್ಟಿನಲ್ಲಿ ರಾಗಿ ಬೆಳೆದರೆ 500 ರೂಪಾಯಿ, ಎಲ್ಲ ಬೆಳೆಗೂ ಅದೇ ಈಗ ಇದಾದರೆ ಭತ್ತಕ್ಕಾದರೆ 900 ರೂಪಾಯಿ ಇನ್ಸೂರೆನ್ಸ್ ಪ್ರೀಮಿಯಂ ಇರೋದು. ಕೇವಲ ನೀವು 900 ರೂಪಾಯಿ ಕಟ್ಟಿದರೆ ಅದಕ್ಕೆ ನಿಮಗೆ ಎಕರೆಗೆ 40,000 ರೂಪಾಯಿ ನಿಮಗೆ ಇನ್ಸೂರೆನ್ಸು ಇರುತ್ತೆ. ಅದರಲ್ಲಿ ಕಾಲುವೆ ನೀರು ಬಿಡಲೇ ಇಲ್ಲ, ನೆಕ್ಸ್ಟ್ ಅವ್ರು ನೀವು ನಾಟಿ ಮಾಡೋದಕ್ಕೆ ಮಾಡಿದ್ರಿ, ಈಗ ಕಾಲುವೆ ನೀರು ಬಿಡಲೇ ಇಲ್ಲ, ಒಣಗೋಯ್ತು ಭತ್ತ, ನಿಮಗೆ 30,000-40,000 ರೂಪಾಯಿ ಇನ್ಸೂರೆನ್ಸ್ ಬರುತ್ತೆ. ಅದೇ ಒಣ ಪ್ರದೇಶದಲ್ಲಿ ರಾಗಿ ಬಿತ್ತಿನ ಬಾಡಿದ್ರೆ 22,000-22,500 ರೂಪಾಯಿ ಇನ್ಸೂರೆನ್ಸ್ ಇರುತ್ತೆ. ನಿಮಗೆ ನೀವು ಖರ್ಚು ಮಾಡಿದ 10,000 ಆದರೂ ವಾಪಸ್ ಬರುತ್ತಲ್ವಾ, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪನಾದರೂ ಬರುತ್ತಲ್ವಾ, ನಾವು ಹಾಕಿದ ಬಂಡವಾಳ ಅಂತೂ ವೇಸ್ಟ್ ಆಗೋದಿಲ್ಲಲ್ವಾ. ಅದನ್ನು ರೈತರು ಇಲ್ಲಿ ಎಲ್ಲರೂ ತಪ್ಪದೆ ಈ 31ರವರೆಗೆ ಟೈಮ್ ಕೊಟ್ಟಿದ್ದಾರೆ, ಜುಲೈ 31ರವರೆಗೆ. ನೀವು ಇನ್ನೊಂದು ಹೇಳ್ಬೋದು, ನಾನು ಬೆಳೆನೇ ಹಾಕೋದಿಲ್ಲ ಹಂಗೆ ಇನ್ಸೂರೆನ್ಸ್ ಕಟ್ತೀನಿ ಅಂತ, ಹಂಗಾಗೋದಿಲ್ಲ. ನೀವು ಬೆಳೆ ಹಾಕಿದ್ರೆ ಮಾತ್ರ ಇನ್ಸೂರೆನ್ಸ್ ಕಟ್ಟಿ, ಯಾಕೆಂದರೆ ಕ್ರಾಪ್ ಸರ್ವೆ ಆಗುತ್ತೆ, ನಿಮ್ಮ ಇದು ಕ್ರಾಪ್ ಫೋಟೋ ಅಲ್ಲಿ ಅಪ್ಲೋಡ್ ಆಗುತ್ತೆ. ಆವಾಗ ಬೆಳೆ ಇಲ್ಲ ಅಂದರೆ ಇನ್ಸೂರೆನ್ಸ್ ಬರೋದಿಲ್ಲ. ಬೆಳೆ ಇತ್ತು, ಬಿತ್ತನೆ ಮಾಡಿದ್ದೀರಾ ಅಥವಾ ನಾಟಿ ಮಾಡಿದ್ದೀರಾ ಅಂತ ಒಂದು ಇದಕ್ಕೆ ನೀವು ಇನ್ಸೂರೆನ್ಸ್ ಮಾಡಿ, ಅದಕ್ಕೆ ನೀವು ಏನು ಬೆಳೆ ನಷ್ಟ ಆಗ್ತಾ ಇದೆಯಲ್ಲ ಅದನ್ನು ನೀವು ಪರ್ಯಾಯ ಬೆಳೆಯಲ್ಲಿ ಇದನ್ನು ಕೂಡ ಅಳವಡಿಸ್ಕೊಳ್ಬೇಕಂತ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್.
1: ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕಿಸಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಡಾಕ್ಟರ್ ದಿನೇಶ್ ಅವರು?
0: ಹೌದು ಸರ್, ನನ್ನ ಮೊಬೈಲ್ ಸಂಖ್ಯೆ 944-89-80-134 ಸರ್.
1: ಇನ್ನೊಮ್ಮೆ ಹೇಳ್ತೀರಾ?
0: 944-89-80-134.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 944-89-80-134.
1: ಒಳ್ಳೆಯದು ಡಾಕ್ಟರ್ ದಿನೇಶ್ ಅವರೇ, ಬರಗಾಲದ ಪರಿಸ್ಥಿತಿಯಲ್ಲಿ ಪರ್ಯಾಯ ಬೆಳೆ ಯೋಜನೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಬರಗಾಲದ ಸಂದರ್ಭದಲ್ಲಿ

ಪರ್ಯಾಯ ಬೆಳೆ ಯೋಜನೆಯನ್ನು ಕುರಿತು ಮಂಡ್ಯದ ಬಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಜಿಆರ್ ದಿನೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಕಬ್ಬಿನ ಬೇಸಾಯದಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಶ್ರಾಂತ ವಿಜ್ಞಾನಿ ಡಾ ಕೆವಿ ಕೇಶವಯ್ಯ ಅವರೊಂದಿಗೆ ಸಂದರ್ಶನವಿದೆ.

0: ಶೀರ್ಷಿಕೆ ಗೀತ ರಚನೆ
1: ರಮೇಶ್ ಪಿ ರಂಗಸಮುದ್ರ,
0: ರಾಗ ಸಂಯೋಜನೆ ಹಾಗೂ ಗಾಯನ
1: ನಿತಿನ್ ರಾಜಾರಾಮ್ ಶಾಸ್ತ್ರಿ,
0: ಸಹಗಾಯನ
1: ಚೈತ್ರಿಕಾ,
0: ವಾದ್ಯ ಸಹಕಾರ
1: ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ.
0: ನಿರ್ಮಾಣ ನೆರವು ಆರ್ ಲೋಕೇಶ್ವರಿ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
2: ಕೃಷಿ ದೇವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೇವಿಗೆ.
3: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
4: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
6: ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ.
1: ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ.
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು.

ನಾಳೆ ಸಂಜೆ 6:50 ನಾವು ನಮ್ಮೂರು ಕಾರ್ಯಕ್ರಮದಲ್ಲಿ ಕೆರೆ ಕಟ್ಟೆಗಳ ಸಂರಕ್ಷಣೆ ಈ ಕುರಿತು ಸಂವಾದ ಭಾಗವಹಿಸುತ್ತಾರೆ ಮೈಸೂರಿನ ಕ್ರೆಡಿಟ್ ಐ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಎಂಪಿ ವರ್ಷ ಹಾಗೂ ಮಂಡ್ಯದ ಜನರಕ್ಷ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣೇಗೌಡ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ, ಸಂಸತ್ನ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ವಾರ್ತೆಗಳ ವಿವರ. ನೀಟ್ ವಿಷಯ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ವೇಳೆ ನಡೆದಿದೆ ಎನ್ನಲಾದ ಪೊಲೀಸ್ ಕ್ರಮ ಕುರಿತು ಪ್ರತಿಪಕ್ಷಗಳು ಗದ್ದಲ ಉಂಟುಮಾಡಿದ್ದರಿಂದ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿಂದು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಲಾಯಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿ ತರಲಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಿದರು. ಪರೀಕ್ಷಾ ಅಕ್ರಮಗಳಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಮಸೂದೆ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಳು ಪ್ರತಿನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದಕ್ಕೆ ಮಸೂದೆ ಅನುವು ಮಾಡಿಕೊಡುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಆರೋಪಪಟ್ಟಿ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. 2ನೇ ಬಾರಿ ಸದನ ಮಧ್ಯಾಹ್ನ 2 ಗಂಟೆಗೆ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಓಂ ಬಿರ್ಲಾ ಮಸೂದೆ ಕುರಿತು ಚರ್ಚೆಯನ್ನು ಕೈಗೆತ್ತಿಕೊಳ್ಳಲು ಮುಂದಾದರು. ಈ ಮಧ್ಯೆ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ದ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಘೋಷಣೆ ಕೂಗುವುದನ್ನು ಮುಂದುವರೆಸಿದರು. ಮಸೂದೆಗೆ ಸಾಕಷ್ಟು ಸಮಯವನ್ನು ನಿಗದಿಪಡಿಸಲಾಗಿದೆ ಮತ್ತು ಹೆಚ್ಚಿನ ಸಂಖ್ಯೆಯ ತಿದ್ದುಪಡಿ ನೋಟಿಸ್ಗಳನ್ನು ಸಹ ಸ್ವೀಕರಿಸಲಾಗಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದರು. ವಿರೋಧ ಪಕ್ಷಗಳ ನಡವಳಿಕೆ ಸರಿಯಲ್ಲ, ದೇಶದ ಯುವಕರು ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ, ಇಂತಹ ಮಹತ್ವದ ಮಸೂದೆಯ ಮೇಲಿನ ಚರ್ಚೆಗೆ ಅಡ್ಡಿಪಡಿಸುವುದು ತಪ್ಪು ಸಂದೇಶವನ್ನು ರವಾನಿಸುತ್ತದೆ ಎಂದು ಕಿರಣ್ ರಿಜಿಜು ಹೇಳಿದರು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ದೇಶದ ಕೋಟ್ಯಂತರ ಯುವಕರ ಭವಿಷ್ಯ, ಕಠಿಣ ಪರಿಶ್ರಮ ಮತ್ತು ಆಕಾಂಕ್ಷೆಗಳಿಗೆ ಸಂಬಂಧಿಸಿದ ಪ್ರಮುಖ ಮಸೂದೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಪರಾಧಗಳನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸುವ ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳ ವಿರುದ್ದ ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಈ ಮಸೂದೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಮಸೂದೆ ಕುರಿತು ಸರಿಯಾದ ಚರ್ಚೆಗೆ ಅವಕಾಶ ನೀಡುವ

0: ಸದಸ್ಯರಿಗೆ ಮನವಿ ಮಾಡಿದ ಅವರು, ಚರ್ಚೆಗೆ 6 ಗಂಟೆಗಳ ಕಾಲಾವಕಾಶ ನೀಡಲಾಗಿದೆ ಎಂದು ತಿಳಿಸಿದರು. ಸಭಾಧ್ಯಕ್ಷರು ಪದೇ ಪದೇ ಮನವಿ ಮಾಡಿದರೂ ಸಹ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಕಲಾಪವನ್ನು ಸಂಜೆ 5 ಗಂಟೆವರೆಗೆ ಮುಂದೂಡಲಾಯಿತು. ಮತ್ತೆ ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷರ ಸ್ಥಾನದಲ್ಲಿದ್ದ ಕೃಷ್ಣ ಪ್ರಸಾದ್ ಟೆನ್ನೇಟಿ ಅವರು ಮಸೂದೆಯನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸಂಸದರು ಘೋಷಣೆಗಳನ್ನು ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಕಲಾಪವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲೂ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ದ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಸದನವನ್ನು ಪದೇ ಪದೇ ಮುಂದೂಡಿ ಕೊನೆಗೆ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಸದನ 2ನೇ ಬಾರಿ ಸಮಾವೇಶಗೊಂಡಾಗ ಉಪಸಭಾಪತಿ ಹರಿವಂಶ್ ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಸಂಜೆ 5:15ಕ್ಕೆ ಮುಂದೂಡಿದರು. ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಅವರು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ನ್ನು ಪರ್ಯಾಲೋಚನೆಗೆ ಮಂಡಿಸಿದರು. ಈ ವೇಳೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲೆ ಪೊಲೀಸರು ಬಲವಂತದ ಕ್ರಮ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಘೋಷಣೆಗಳನ್ನು ಕೂಗುವುದನ್ನು ಮುಂದುವರೆಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಅಪರಾಹ್ನ 3 ಗಂಟೆವರೆಗೆ ಮುಂದೂಡಿದರು. ಬೆಳಿಗ್ಗೆ ಸದನ ಸಮಾವೇಶಗೊಂಡ ನಂತರ ಸಭಾಪತಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267ರ ಅಡಿಯಲ್ಲಿ ವಿದ್ಯಾರ್ಥಿಗಳ ವಿರುದ್ದ ಪೊಲೀಸ್ ಕ್ರಮ ಕುರಿತ ಚರ್ಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಾಯಿಸಿದರು. ವಿರೋಧ ಪಕ್ಷಗಳ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು. ಸಂಸತ್ನಲ್ಲಿ ಪ್ರತಿಪಕ್ಷಗಳು ಸದನದ ಕಲಾಪಕ್ಕೆ ಅಡ್ಡಿಪಡಿಸಿ ಸಾರ್ವಜನಿಕ ಪರೀಕ್ಷಾ ಮಸೂದೆಯ ಚರ್ಚೆಯನ್ನು ತಡೆಯುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಟೀಕಿಸಿದ್ದಾರೆ. ಸಂಸತ್ ಭವನ ಸಂಕೀರ್ಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ತಪ್ಪಿತಸ್ಥರಿಗೆ ಈ ಮಸೂದೆ ಕಠಿಣ ಮತ್ತು ಕಾಲಮಿತಿಯ ಶಿಕ್ಷೆಯನ್ನು ನೀಡುತ್ತದೆ. ಇಂತಹ ಮಹತ್ವದ ವಿಷಯ ಕುರಿತು ಚರ್ಚೆ ತಡೆಯುವುದರಿಂದ ವಿದ್ಯಾರ್ಥಿಗಳು ಮತ್ತು ದೇಶಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತದೆ. ವಿದ್ಯಾರ್ಥಿಗಳ ಭಾವನೆಗಳನ್ನು ಗೌರವಿಸಿ ಪ್ರಸ್ತಾವಿತ ಮಸೂದೆ ಕುರಿತು ಪ್ರತಿಪಕ್ಷಗಳು ರಚನಾತ್ಮಕ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸ್ಥಾಪನಾ ದಿನದ ಅಂಗವಾಗಿ ಪಡೆಯ ಎಲ್ಲಾ ಸಿಬ್ಬಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಅಪ್ರತಿಮ ಧೈರ್ಯ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ ಸಿಆರ್ಪಿಎಫ್ ರಾಷ್ಟ್ರದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸಿಆರ್ಪಿಎಫ್ ಅಚಲ ಧೈರ್ಯ ಮತ್ತು ಕರ್ತವ್ಯಕ್ಕೆ ಬದ್ಧತೆಯ ಮೂಲಕ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಆಂತರಿಕ ಭದ್ರತೆಯನ್ನು ಕಾಪಾಡುವುದರಿಂದ ಹಿಡಿದು ಸವಾಲುಗಳ ಸಂದರ್ಭಗಳಲ್ಲಿ ನಾಗರಿಕರಿಗೆ ಸೇವೆ ಸಲ್ಲಿಸುವವರೆಗೆ ಸಿಆರ್ಪಿಎಫ್ನ ಸೇವೆ ಪ್ರಶಂಸನೀಯ. ನಕ್ಸಲೀಯ ಬೆದರಿಕೆಯನ್ನು ತಡೆದುಹಾಕುವಲ್ಲಿ ಪಡೆಯ ಪ್ರಯತ್ನಗಳು ಗಮನಾರ್ಹವಾಗಿವೆ ಮತ್ತು ಅಸಂಖ್ಯಾತ ಜನರ ಜೀವನದಲ್ಲಿ ಶಾಂತಿ ಮತ್ತು ಪ್ರಗತಿಗೆ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಿಆರ್ಪಿಎಫ್ ಅಚಲ ಧೈರ್ಯ, ಅಸಾಧಾರಣ ವೃತ್ತಿಪರತೆ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅಯೋಧ್ಯೆ ರಾಮಮಂದಿರ ಟ್ರಸ್ಟ್ ಪಡೆದಿರುವ ದೇಣಿಗೆಗಳಲ್ಲಿ ಅವ್ಯವಹಾರ ನಡೆದಿದೆ ಎನ್ನಲಾದ ಕುರಿತು ಲಖನೌ ವಲಯದ ಪೊಲೀಸ್ ಮಹಾನಿರೀಕ್ಷಕರ ನೇತೃತ್ವದಲ್ಲಿ 4 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ ಎಂದು ಉತ್ತರ ಪ್ರದೇಶ ಸರ್ಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ವಿಶೇಷ ತನಿಖಾ ತಂಡಕ್ಕೆ ವಿಧಿವಿಜ್ಞಾನ ಲೆಕ್ಕ ಪರಿಶೋಧಕರನ್ನು 5ನೇ ಸದಸ್ಯರಾಗಿ ನೇಮಿಸಬೇಕು ಮತ್ತು 2 ವಾರಗಳೊಳಗೆ ಮೊದಲ ಯಥಾಸ್ಥಿತಿ ವರದಿ ಸಲ್ಲಿಸಬೇಕು ಎಂದು ಸುಪ್ರೀಂಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅಂದುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ

0: ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟ್ರಪತಿ ತಿಳಿಸಿದ್ದಾರೆ. ರಾಜ ಮುತ್ತು ಪಾಂಡೆ ಅವರ ಯಶಸ್ಸು ಪ್ರತಿಯೊಬ್ಬ ಭಾರತೀಯರನ್ನು ಸಂತೋಷ ಮತ್ತು ಹೆಮ್ಮೆ ಪಡುವಂತೆ ಮಾಡುತ್ತದೆ ಎಂದು ತಿಳಿಸಿರುವ ಪ್ರಧಾನಿ ಮುತ್ತು ಪಾಂಡೆ ಅವರ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ಐಎಸ್ಎಸ್ಎಫ್ 2026 ವಿಶ್ವಕಪ್ನಲ್ಲಿ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ ಮತ್ತು ಕಂಚಿನ ಪದಕ ಗೆದ್ದ ಮನು ಭಾಕರ್ ಅವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಅಭಿನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ, ಸಂಸತ್ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 7:45:20. ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಚಿತ್ರ ಅವರು ಹಾಡಿರುವ ಕೆಲವು ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಅಮೃತ ವರ್ಷಿಣಿ ಚಿತ್ರದ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ದೇವಾವರದೋ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೆಎಸ್ ಚಿತ್ರ ಅವರು ಹಾಡಿರುವ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ ಸಮೀಕ್ಷಾ.

0: ಸಮಯ ಸರಿಯಾಗಿ 8:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು. ಯುವವಾಣಿ.

0: ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದು ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ.
1: ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ಯುವ ಸೆಲೆಬ್ರಿಟಿ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದ್ದೀವಿ. ಯಾರು ಇವತ್ತಿನ ಯುವ ಸೆಲೆಬ್ರಿಟಿ ಅನ್ನುವ ಕುತೂಹಲ ನಿಮಗೆ. ಇವತ್ತಿನ ಯುವ ಸೆಲೆಬ್ರಿಟಿ ನಮ್ಮ ಮೈಸೂರಿನವರೇ ಆದಂತಹ ಮಂಜುನಾಥ್. ಯಾರು ಈ ಮಂಜುನಾಥ್ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಬಹುಮುಖ ಪ್ರತಿಭೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಮಿಮಿಕ್ರಿ ಮಂಜುನಾಥ್ ಅಂತ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಚಿರಪರಿಚಿತರು. ಯಾಕೆಂತ ಹೇಳಿದ್ರೆ ಬಹಳಷ್ಟು ಮಿಮಿಕ್ರಿಗಳನ್ನು ಮಾಡಿಕೊಂಡು, ಸ್ಟೇಜ್ ಶೋಗಳನ್ನು ಕೊಟ್ಟುಕೊಂಡು, ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಾ ಹೆಸರುವಾಸಿಯಾದಂಥವ್ರು. ಹಾಗೆ ಧಾರಾವಾಹಿಗಳಲ್ಲಿ, ಚಲನಚಿತ್ರಗಳಲ್ಲಿ, ಹಾಗೆ ಸ್ಕ್ರಿಪ್ಟ್ ರೈಟಿಂಗ್, ಡೈಲಾಗ್ ರೈಟಿಂಗಲ್ಲೂ ಕೂಡ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಈ ಚಲನಚಿತ್ರದಲ್ಲಿ ಬರುವಂತಹ ಬಹಳಷ್ಟು ವಿಭಾಗಗಳಲ್ಲಿ ತಮ್ಮನ್ನು ತೊಡಸ್ಕೊಂಡಂತಹ ಮಿಮಿಕ್ರಿ ಮಂಜುನಾಥ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮಂಜುನಾಥ್ ಅವ್ರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಸರ್ ನಮಸ್ತೆ ಸರ್.
1: ಮಂಜುನಾಥ್ ಅಂತ ಹೇಳಿದ್ರೆ ಪರಿಚಿತ ಇಲ್ಲ ಅನ್ಸುತ್ತೆ. ಮಿಮಿಕ್ರಿ ಮಂಜುನಾಥ್ ಅಂತ ಹೇಳಿದ್ರೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಬೋದು, ಹೌದಾ?
2: ಹೌದು ಸರ್. ಏನಕ್ಕಂದ್ರೆ ನಾನು ಮಂಜುನಾಥ್ ಮಂಜುನಾಥ್ ಮೈಸೂರು ಮಂಜುನಾಥ್ ಅಂತ ಏನೇನೋ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮಾಡಿದಾಗ ಒಂದಷ್ಟು ಅವಕಾಶಗಳು ಸಿಗಲಿಲ್ಲ, ಜನರುಗಳು ಗುರುತಿಸೋಕ್ಕಾಗಲಿಲ್ಲ. ಯಾವಾಗ ನಾನು ಮಿಮಿಕ್ರಿ ಮಂಜುನಾಥ್ ಅಂತೇಳಿ ಫೇಸ್ಬುಕ್ಕಲ್ಲಿ ಹಾಕ್ತೀನಿ, ಒಂದಷ್ಟು ಗೆಳೆಯರು ನನಗೆ ರಿಕ್ವೆಸ್ಟ್ ಕಳ್ಸೋಕ್ಕಾಗ್ತದೆ, ಸೊ ಯಾರೀತ ಅನ್ನೋದಾಗುತ್ತೆ. ಸೊ ಒಂದಷ್ಟು ಸಿನಿಮಾ ಬಾಂಡಿಂಗ್ ಬೆಳೆಯುತ್ತೆ. ಸೊ ನಮ್ಮ ವೃತ್ತಿನ ನಾವು ಎಕ್ಸ್ಕ್ಲೂಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವಲ್ಲೇ ಬಿದ್ದೋಗ್ತೀವಿ.
1: ಈ ಒಂದು ಫೀಲ್ಡಲ್ಲಿ ಭಾಳ ಮುಖ್ಯ ಅದು ಅಲ್ವಾ, ನಮ್ಮನ್ನು ನಾವು ಯಾವುದಾದ್ರೂ ಒಂದು ವಿಚಾರದಲ್ಲಿ ಬ್ರ್ಯಾಂಡ್ ಮಾಡ್ಕೊಳ್ಳೋವಂಥದ್ದು, ಗುರುತಿಸ್ಬೇಕು ಅಂತ ಹೇಳಿದಾಗ ಮಂಜುನಾಥ್ ಅನ್ನೋರು ಭಾಳಷ್ಟು ಜನ ಇರ್ತಾರೆ. ಅದರಲ್ಲಿ ಡಿಫ್ರೆಂಟ್ ಆಗಿ ನಿಲ್ಲಬೇಕು ಅಂತ ಹೇಳಿದಾಗ ಈ ರೀತಿಯಾದಂಥ ಮಿಮಿಕ್ರಿ ಇರ್ಬೋದು, ಬೇರೆ ಯಾವುದಾದ್ರೂ ಟ್ಯಾಗ್ ಲೈನ್ ಕೊಡುವಂಥದ್ದು, ಈ ಥರ ಇದ್ದಾಗ ಗುರುತಿಸ್ಲಿಕ್ಕೆ ಅನುಕೂಲ ಆಗುತ್ತೆ, ಹೌದಾ?
2: ಹೌದು ಸರ್. ಏನಕಂದ್ರೆ ನಿಮಗೆ ಯಾವುದೇ ಸಪ್ರೇಟ್ ಆಗಿ ಒಂದು ಹೆಸರು ಇಲ್ಲ ಅಂದ್ರೆ, ಈಗ ನಮ್ಮ ಆಡುಭಾಷೆಯಲ್ಲಿ ಅಡ್ಡೆಸರು ಅಂತ ಹೇಳ್ತಾರೆ,
1: ಅಡ್ಡೆಸರು, ಹೌದು,
2: ಅಡ್ಡೆಸರು ಇಲ್ಲ ಅಂತ ಅಂದ್ರೆ ಗುರುತಿಸೋಕ್ಕಾಗಲ್ಲ. ಕೈಲಿ ಊರುಗಳಲ್ಲಿ ಹಳ್ಳಿಗಳಲ್ಲಿ ಬೇರೆ ಬೇರೆ ಹೆಸರುಗಳು ಇರ್ತವೆ. ವೃತ್ತಿಪರ್ವಕ್ಕೆ ಹೋದ್ರೆ ಅಥವಾ ಬೇರೆ ಕಡೆ ನಾನು ಗುರುತಿಸ್ಕೊಳ್ಳೇಬೇಕು ಅನ್ನೋದೊಂದು ಚಾಲೆಂಜ್ ತಗೊಂಡಾಗ ನನಗೊಂದು ಅಡ್ಡೆಸರು ಇಲ್ಲದಂತೆ ಗುರುತಿಸ್ಕೊಳ್ಳೋಕ್ಕಾಗಲ್ಲ. ಏನಕ್ಕಂದ್ರೆ ಎಂಟೇರು ಮಂಜುನಾಥ್ ಅನ್ನೋ ಹೆಸರು ತುಂಬಾ ಜಾಸ್ತಿ ಇದೆ, ಅಥವಾ ಮಂಜು, ಮಂಜುನಾಥ್, ಮಂಜುಶ್ರೀ, ಮಂಜುಳ ಅನ್ನೋ ಹೆಸರುಗಳು ತುಂಬಾ ಇದೆ. ಯಾರ್ದಾರ ಫೋನ್ ತಗೊಳ್ಳಿ, ಸುಮ್ಮನೆ ಮಂಜು ಅಂತ ಹೊಡೀರಿ, ಒಂದು 20 ಕಾಂಟ್ಯಾಕ್ಟ್ ಬಂದೇ ಬರ್ತವೆ, 20ಕ್ಕಿಂತ ಕಡಿಮೆ ಬರದೇ ಇಲ್ಲ, ಬೇಕಾದ್ರೆ ನಿಮ್ಮ ಫೋನೇ ಚೆಕ್ ಮಾಡಿ ಇರುತ್ತೆ. ಸೊ ಹಂಗಾಗಿ ಏನಾದ್ರು ಮಾರ್ಕ್ ಇದ್ರೆ ನಮ್ಗೆ ಅನುಕೂಲ, ದೇವ್ರು ಹೆಂಗೋ ಕೊಟ್ಟರು ನಮಗೆ. ಸೊ ಸಣ್ಣ ಪುಟ್ಟ ಸ್ಕೂಲ್ಗಳಲ್ಲಿ ಮಿಮಿಕ್ರಿ ಮಾಡಿಕೊಂಡು ನಾನು 7th ಇದ್ದಾಗ ಅದು ಪ್ರತಿಭಾ ಕಾರಂಜಿ ಸ್ಟಾರ್ಟ್ ಆಗಿದೆ ಅದು. ಸೊ ಅವತ್ತೇ ನಾನು ಈ ಪ್ರಾಣಿಗಳು ಪಕ್ಷಿಗಳದೆಲ್ಲ ಮಿಮಿಕ್ರಿ ಮಾಡ್ತಿದ್ದವನು. ಹೋಗ್ತಾ ಅದು ಆ್ಯಕ್ಟ್ರ್ಗಳಿಗೆ ಕನ್ವರ್ಟ್ ಆಯಿತು, ಆ್ಯಕ್ಟ್ರ್ಗಳಿಂದ ಪೊಲಿಟಿಷಿಯನ್ಗೆ ಕನ್ವರ್ಟ್ ಆಯಿತು, ಪೊಲಿಟಿಷಿಯನಿಂದ ಇವತ್ತು ಹೀರೋ ಆಗಿ ನಿಂತಿದ್ದೀನಿ. ಸೊ ಹೀರೋ ಆಗಿ ನಿಂತಿದ್ದೀನಿ, ಈಗ ಬೇರೆ ಲ್ಯಾಂಗ್ವೇಜಲ್ಲೂ ಹೋಗಿ ಮಾಡ್ತಾ ಇದ್ದೀನಿ. ಸೊ ನನಗೆ ಖುಷಿ ಆಗ್ತದೆ, ಯಾಕಂದರೆ ನೀನು ಕನ್ನಡದವನು, ಕನ್ನಡದ ಲ್ಯಾಂಗ್ವೇಜಲ್ಲಿ ಇರಬೇಕು. ಹೌದು ಸರ್, ಊಟ ಹಾಕ್ಬೇಕಾದ್ರೆ ಎಲ್ಲರೂ ಹೋಗಲೇಬೇಕು ಸರ್, ಅನ್ನ ಬೇಕು ಅಂದರೆ ಹೊಟ್ಟೆ ಹಸಿದಾಗ ಎಲ್ಲರೂ ತಿನ್ನಲೇಬೇಕು ಸರ್.
1: ಖಂಡಿತ ಮಂಜುನಾಥ್ ಭಾಳ ಚೆನ್ನಾಗಿ ಹೇಳಿದ್ರಿ. ಈಗ ಮಂಜುನಾಥ್ ಮೈಸೂರಿನವರೇನಾ?
2: ಹಾಂ ಸರ್, ಮೂಲತಃ ಮೈಸೂರವನು. ನಮ್ಮ ತಂದೆ ಬಂದು ಇಲ್ಲೇ ಹಳ್ಳಿ ಮರಿಗೋಡನ ಹುಂಡಿ ಅಂತೇಳಿ,
1: ಓಕೆ,
2: ಮೈಸೂರಿಂದ ಒಂದು 16 ಕಿಲೋಮೀಟರ್ ಇದೆ. ಸೊ ನಮ್ಮ ತಾಯಿ ಬಂದು ಸಿದ್ರಾಮ್ ಹುಂಡಿ.
1: ಅಂದರೆ ಮೂಲತಃ ಮೈಸೂರಿನವ್ರೇ?
2: ನಾನು ಮೈಸೂರಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ರಾಘವೇಂದ್ರ ನಗರೇ, ಇಲ್ಲೇ ಮೈಸೂರಲ್ಲಿ ನಾಗಮ್ಮ ಹಾಸ್ಪಿಟಲ್ ಅಂತ ಇದೆ, ಅಲ್ಲೇ ನನ್ನ ಜನನಾಗಿದ್ದು 1991.
1: ಓಕೆ, ಒಬ್ಬನೇ ಮಗನ?
2: ಇಲ್ಲ ಸರ್, ನಾನು ನಮ್ಮ ಅಕ್ಕ ಇದ್ದೀವಿ.
1: ಅಕ್ಕ?

0: ಏನ್ ಮಾಡ್ತಾರೆ ಅಕ್ಕ?
1: ಅಕ್ಕ ಮದುವೆ ಆಗಿದೆ, ಬೆಂಗಳೂರಲ್ಲಿದ್ದಾರೆ.
0: ಬೆಂಗಳೂರಲ್ಲಿದ್ದಾರೆ. ಈಗ ಮಂಜುನಾಥ್ಗೆ ಮಿಮಿಕ್ರಿ ಅನ್ನುವ ಒಂದು ಅಡ್ಡೆಸರು, ನೀವು ಹೇಳೋ ಪ್ರಕಾರ ಅಡ್ಡೆಸರು ಹುಟ್ಕೊಂಡಿದ್ದು ಹೇಗೆ
1: ಸರ್? ಅಡ್ಡೆಸರು ಅಂತ ಅಂದರೆ, ಈಗ ನಾನು ಪ್ರತಿಭಾ ಕಾರಂಚಿ, ಅದರಲ್ಲಿ ಮಿಮಿಕ್ರಿ ಮಾಡಲೇಬೇಕು. ಒಂದಷ್ಟು ಜನ ಮಿಮಿಕ್ರಿ ಯಾರ್ಯಾರು ಮಾಡ್ತೀರಾ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ, ಅಂದರೆ ಹೆಡ್ ಮಿಸ್ ಹೇಳ್ತಾರೆ. ಆಗ ಹೇಳ್ತಾರೆ ಮಿಮಿಕ್ರಿ ಅಂದರೆ ಏನು ಗೊತ್ತೇನ್ರೋ, ನೀವು ಕ್ಲಾಸ್ಗಳಲ್ಲಿ ಕತ್ತೆ ಥರ ಗೂವೆ ಥರ ಕಿರಿಸ್ತಾ ಇರ್ತಿರಲ್ಲ, ನಾವೆಷ್ಟೇ ಸೈಲೆಂಟ್ ಮಾಡಿದ್ರು ಅದೇ ಮಿಮಿಕ್ರಿ, ಅದೇ ಮಿಮಿಕ್ರಿನ. ಅದಾದಮೇಲೆ ಪಿಟಿ ಮಾಸ್ಟ್ರು ಬರ್ತಾರೆ, ಸೊ ಅವ್ರು ಬಂದು ಅಲೋ ಅದೆಲ್ಲ ಮೇಡಮ್ ಸುಮ್ಮನೆ ನಿಮಗೆ ರೇಗಿಸಿದ್ದು. ಮಿಮಿಕ್ರಿ ಅಂತಂದರೆ ಏನಂದರೆ, ಈ ಕೋಳಿ ಕೂಗೋದು, ಚಿರತೆ ಕೂಗೋದು, ಹಸು ಕೂಗೋದು, ಕರು ಕೂಗೋದು, ಮೇಕೆ ಕೂಗೋದು, ಇದೆಲ್ಲನೂ ನೀನು ಅನುಕರಣೆ ಮಾಡಬೇಕು, ಇನ್ನೊಬ್ಬರನ್ನ ಆಡ್ಕೊಳ್ಳೋದೇ ಒಂದು ಮಿಮಿಕ್ರಿ ಅಂತ ಅಲ್ಲೇ ನಮ್ಮ ಪಿಟಿ ಮಾಸ್ಟ್ರು ಯೋಗಲಿಂಗೇಗೌಡರು ಅಂತ ಹೇಳಿ ಅವ್ರು ತಿಳಿಸ್ತಾರೆ ನಮಗೆ. ಯೋಗಲಿಂಗೇಗೌಡರು ತಿಳಿಸಿದ ತಕ್ಷಣ ಒಂದು 10 ಜನ ನಾನು ಇದು ಮಾಡ್ತೀನಿ, ನಾನು ಈ ಕ್ಯಾರೆಕ್ಟರ್ ಮಾಡ್ತೀನಿ, ಈ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂದ್ರೆ ಒಂದು 7-8 ಜನ ಬರ್ತಾರೆ. ಮಾಡ್ರು ಅಂತಲೂ ಹೇಳ್ತಾರೆ. ನಾನು ಒಂದು ಮಾಡಿರ್ತೀನಿ ಮಗುವಳದ್ದು, ಫಸ್ಟ್ ನಾನು ಮಗುವಳದೇ ಮಾಡಿರ್ತೀನಿ. ಎಲ್ಲರ ಬಾಯಿನೂ ನೋಡ್ಕೊತೀನಿ, ಆಮೇಲೆ ಸಂಜೆ ಮನೆಗೆ ಹೋಗ್ತೀನಿ. ನೆಕ್ಸ್ಟು ನಾಳೆ ನಾನು ಕಾಂಪಿಟೇಷನ್ ಕರ್ಕೊಂಡು ಹೋಗ್ಬೇಕು ಅಂತಂದರೆ ನಾನು ಎಲ್ಲನೂ ಮಾಡ್ಬೇಕು ನಾನೇ ಅಂಥೇಳಿ ಇಡೀ ನೈಟು ಒಂದು ದೊಡ್ಡ ಮೈದಾನಕ್ಕೆ ಹೋಗ್ಬಿಟ್ಟು ಇಡೀ ನೈಟ್ ಪ್ರಾಕ್ಟೀಸ್ ಮಾಡ್ತೀನಿ. ಅಂದರೆ 12-1 ಗಂಟೆ ಪ್ರಾಕ್ಟೀಸ್ ಮಾಡ್ತೀನಿ ಹೊರಗಡೆ ಕೂತ್ಕೊಂಡು. ನಮ್ಮ ಅಮ್ಮ ಎಲ್ಲ ಕೂಗಾಡ್ತಾಯಿರ್ತಾರೆ, ಹುಡುಕಾಡ್ತಾಯಿರ್ತಾರೆ, ನಾನು ಅವ್ರ ಕೈಗೆ ಸಿಗಲ್ಲ, ಎಲ್ಲ ಹೋಗ್ಬಿಟ್ಟಿರ್ತೀನಿ. ಅದಾದಮೇಲೆ ಬೆಳಿಗ್ಗೆ ಬರ್ತೀನಿ, ಪಿ ಟಿ ಮಾಸ್ಟ್ರು ಪ್ರೇಯರ್ ಆಗಿ ಒಳಗೋದ ತಕ್ಷಣ ತಿರ್ಗಾ ಬ್ಯಾಗ್ ಮಾಡಿಬಿಟ್ಟು ತಕ್ಷಣ ಪಿ ಟಿ ಮಾಸ್ಟ್ರ ಹತ್ರ ಬಂದರು, ಸರ್ ಅವರೆಲ್ಲ ಮಾಡೋದು ನಾನು ಒಬ್ಬನೇ ಮಾಡ್ತೀನಿ ಸರ್, ದಯವಿಟ್ಟು ನನಗೆ ಅವಕಾಶ ಕೊಡಿ ಅಂತ ಹೇಳ್ತೀನಿ. ಏನಕ್ಕಂದ್ರೆ ಅದು ಹಸಿವು ಇರ್ತದೆ, ಎಲ್ಲರೂ ಸ್ಟೇಜ್ ಮೇಲೆ ನಿಂತ್ಕೋಬೇಕು. ಏನಕ್ಕಂದರೆ ನಾನು ಚಿಕ್ಕದ್ರಿಂದ 7th ಕ್ಲಾಸ್ 8th ಕ್ಲಾಸ್ವರೆಗೂ ನಾನು ಪ್ರೈಸನ್ನೇ ತೊಗೊಂಡಿಲ್ಲ. ಎಲ್ಲರೂ ತೊಗೊಬೇಕಾದ್ರೆ ಈ ಪ್ರೈಸೆಲ್ಲ ನನಗೆ ಯಾವಾಗ ಬರ್ತದೆ, ನನಗೆ ಯಾವಾಗ ಬರ್ತದೆ ಅಂತ ಬೆಳಿ ಬೆಳಿ ಬೆಳಿ ಬೆಳಿ ಬಿಟ್ಕೊಂಡು ಕೂತ್ಕೊಳ್ಳಿ. ಏನು ಒಬ್ಬೊಬ್ಬರು 3-4 5 ಪ್ರೈಸ್ಗಳು ತಟ್ಟೆ ಲೋಟ ಎಲ್ಲ ತಗೊಂಡು ಮನೆಗೆ ಹೋಯ್ತಾಯಿದ್ರು. ಸೊ ಆ ಟೈಮಲ್ಲಿ ನಮಗೇನು ಸಿಗಲ್ವಪ್ಪ, ಏನು ಸಿಗಲ್ವಲ್ಲಪ್ಪ ಅಂತ ಒದ್ದಾಡ್ತಿದ್ವಿ. ಕೊನೆಗೆ ಇದರಲ್ಲಿ ಹಂಗೆ ಹೇಳಿದ್ಮೇಲೆ ಹೆಡ್ ಮಿಸ್ಸು ನಮ್ಮ ಪ್ರೈಮರಿಯಿಂದ ನನ್ನೊಬ್ಬನ ಸೆಲೆಕ್ಟ್ ಮಾಡಿದ್ರು, ಹೈಸ್ಕೂಲಿಂದ ಒಬ್ಬನ ಸೆಲೆಕ್ಟ್ ಮಾಡ್ತಾರೆ. ಸೊ ಚೆನ್ನಾಗಿ ಆಡ್ತಾನೆ. ಮತ್ತು ಮೇಡಮ್ಗಳು ನನ್ನನ್ನು ಜಾಸ್ತಿ ಇದು ಮಾಡ್ತಾರೆ, ಬೈ ಇಲ್ಲ ಹಂಗಲ್ಲ, ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು, ನೀನು ಚೆನ್ನಾಗಿ ಮಾಡ್ತೀಯಾ, ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಫಸ್ಟ್ ಸತಿ ನಮಗೆ ಮೈಸೂರು ಎಕ್ಸಿಬಿಷನಲ್ಲಿ ಪ್ರೋಗ್ರಾಮ್ ಆಗುತ್ತೆ, ಪ್ರತಿಭಾ ಕಾರಂಜಿ ದೊಡ್ಡದಾಗಿ ಎಕ್ಸಿಬಿಷನ್ಲಾಗುತ್ತೆ. ಆ ಎಕ್ಸಿಬಿಷನಲ್ಲಿ ನನಗೆ ಲೈವ್ ಆಗಿ ಒಂದು ಅಮ್ಮ ಅಂತ ಅಂದರೆ ಒಂದು ಲಕ್ಷ ಜನ ಇರ್ತಾರೆ, ಅದರಲ್ಲಿ ನನಗೆ 3rd ಪ್ರೈಸ್, 3ನೇ ಬಹುಮಾನ ದೊಡ್ಡದಾಗಿ ನಾನು ಕೊಂಡಾಡಿದೆ. ಏನಕ್ಕಂದ್ರೆ ಬಂದ್ಬಿಡ್ತಲ್ಲ ಒಂದು ಪ್ರೈಸ್ ಬಂತು, ಒಂದು ಸರ್ಟಿಫಿಕೇಟ್ ಬಂತಲ್ಲ, ನನ್ನ ಜೀವನದಲ್ಲಿ 1st ಸರ್ಟಿಫಿಕೇಟ್ 1st ಪ್ರೈಸ್ ಬಂತಲ್ಲ ಅಂತ ಹೇಳಿ. ಸೊ ಅದಾದ್ಮೇಲೆ ಏನು ಮಾಡ್ತಾರೆ, ಓಕೆ ಆಯಿತು, ಜೋರಾಗಿ ಕೂಗಿದ್ರು, ಎಲ್ಲರೂ ಕ್ಲಾಪ್ ಹಾಕಿದ್ರು. ನಾ ಮಾರನೇ ದಿವಸ ಸ್ಕೂಲಿಗೆ ಬಂದಾಗ ಆ ಪ್ರೈಸ್ನ ಎಲ್ಲರ ಮುಂದೆನೂ ಕೊಟ್ಟರು, ಪಿ ಟಿ ಮಾಸ್ಟ್ರು ಎಲ್ಲ ಆಯಿತು. ಅಲ್ಲಿ ಒಂದಷ್ಟು ನಮ್ಮ ಸ್ಕೂಲ್ಗಳಲ್ಲಿ ಒಂದಷ್ಟು ಗೆಳೆಯರು ಇರ್ತಾರಲ್ಲ, ಅವರೆಲ್ಲ ನಮಗೆ ರೇಗ್ಸಕ್ಕೆ, ಏನಪ್ಪ ಮಿಮಿಕ್ರಿ, ಓ ಮಿಮಿಕ್ರಿ ಮಾಡ್ತಾನೆ ತಗೋಣೋ, ನೋಡೋ ಮಿಮಿಕ್ರಿ ಇವನು, ಓ ನೋಡಪ್ಪ ಅದನ್ನು ಕೂಗ್ತಾನೆ ಕಣಂಗ, ಇದಕ್ಕೆ ಕೂಗ್ತಾನೆ. ರೇಗ್ಸಕ್ಕೆ ಸ್ಟಾರ್ಟ್ ಮಾಡೋದು ಅದನ್ನು. ಆ ರೇಗ್ಸ್ ಅದು ನನ್ನ ಜೀವನದಲ್ಲಿ ಎಷ್ಟು ಮಟ್ಟಕ್ಕೆ ಚಾಲೆಂಜ್ ಆಯಿತು ಅಂದರೆ, ನೆಕ್ಸ್ಟು ಪ್ರತಿಭಾ ಕಾರಂಜಿ ಅಥವಾ ನೆಕ್ಸ್ಟು ಸ್ಕೂಲ್ಗಳಲ್ಲೇ ಕಾಂಪಿಟೇಷನ್ ಇದ್ದಾಗ ಫಸ್ಟ್ ಪ್ರೈಸ್ ತಗೊಳ್ಳೋ ಮಟ್ಟಕ್ಕೆ ಹೋಯ್ತದು. 3rd ಪ್ರೈಸ್ ಇದ್ದಿದ್ದು ಫಸ್ಟು, ನೆಕ್ಸ್ಟ್ ಹೊಡೆದಿದ್ದಲ್ಲ ಫಸ್ಟ್ ಪ್ರೈಸೇ. ನನ್ನ ಹತ್ರ ಈಗಲೂ ಮ್ಯಾಕ್ಸ್ 500 ಸರ್ಟಿಫಿಕೇಟ್ಸ್ಗಳಿದೆ ಈ ಮಿಮಿಕ್ರಿಗಳಿಂದನೆ. ಈಗಲೂ ಮೈರುಮಾನ ನಿಲ್ಲುತ್ತೆ ಅದೆಲ್ಲ. ಆ ಕಷ್ಟ, ಆ ಒಂದು ಮನೆ ಒತ್ತಡ, ಯಾಕಂದರೆ ಸ್ಕೂಲ್ಗೆ ಹೋಗ್ಬೇಕು 4 ಗಂಟೆ, ಬೆಳಿಗ್ಗೆ ಹೋದ್ರೆ ತಿರ್ಗಾ 4 ಗಂಟೆಗೆ ಬಂದು ತಿರ್ಗಾ ಪಾನಿಪುರಿ ಪ್ಲೇಟ್ ತೊಳೆಯೋಕೆ ಹೋಗ್ಬೇಕು. ನಾನು 4ನೇ ಕ್ಲಾಸಿಂದ ಡಿಗ್ರಿ ಮುಗಿಯೋವರೆಗೂ ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿದೆ, ಓದ್ದೋನೆ, ಸ್ಕೂಲ್ ಕರ್ಕೊಂಡು ಹೋಗ್ಬಿಟ್ಟಿರ್ಬೋದು, ಫೀಸ್ ಕಟ್ಟಿರ್ಬೋದು 4ನೇ ಕ್ಲಾಸ್ ಗಂಟ. ಆನಂತರ ಅವರಿಗೆ ತೊಂದರೆನೇ ಕೊಡಲಿಲ್ಲ. ಏನಕ್ಕಂದರೆ ಅವತ್ತಿಂದನೇ ನಾನು ತೊಂದರೆ ಕೊಡಬಾರ್ದು ಅಪ್ಪ ಅಮ್ಮನಿಗೆ ಅಂತ ತೀರ್ಮಾನ ಮಾಡಿದವನು. ಈಗಲೂ ಅಷ್ಟೇ, 1 ರೂಪಾಯಿ ಖರ್ಚು ಮಾಡಲಿಕ್ಕೆ ನಾನು ಒದ್ದಾಡ್ತೀನಿ. ಏನಕ್ಕಂದರೆ ಕಷ್ಟಪಟ್ಟು ದುಡ್ದಂಥದ್ದು ನೀವು ಏನಾರು ಮಾಡಿ ದುಡೀರಿ, ಅದು ಒಂದು ಕಷ್ಟನೇ. ಕಷ್ಟಪಟ್ಟು ದುಡ್ದಂಥ ಲಕ್ಷ್ಮೀನ ಗೌಪ್ಯವಾಗಿ ಅವಳಿಗೆ ಪೂಜಿಸ್ಕೊಂಡು ಅವಳಿಗೆ ಗೌರವ ಕೊಟ್ಕೊಂಡು ನಮ್ಮ ಹತ್ರ ಇಟ್ಕೊಂಡು ಯಾವುದಕ್ಕೆ ಬೇಕು ಯಾವುದಕ್ಕೆ ಬೇಡ ಅನ್ನೋದನ್ನ ಖರ್ಚು ಮಾಡ್ಕೊಂಡಿದ್ದಾಗ ಜೀವನದಲ್ಲಿ ಏನಾರು ಮಾಡ್ಬೋದು. ಹಂಗಾಗಿ ಆ ಮಿಮಿಕ್ರಿ ಅಂತ ಹೆಸರು ಈಗ ಬಂತು. ನೋಡಿ ಮಿಮಿಕ್ರಿ ಅಂತ ಯಾಕೆ ಬಂತು ಅನ್ನೋದಕ್ಕೆ ಇಷ್ಟುದ್ದ ಹೇಳಿದೆ ನಾನು, ಇನ್ನು ಬೇರೆದನ್ನ ಕೇಳ್ಬಿಟ್ಟು ನಿಮ್ಮ ಕತೆ ಏನು ಅಂತ.
0: ಓಕೆ, ಈಗ ಮಂಜುನಾಥ್ ಮಿಮಿಕ್ರಿ ತಮಗೆ ಟ್ಯಾಗ್ ಲೈನ್ ಯಾಕೆ ಬಂತು ಅದ್ರ ಬಗ್ಗೆ ಒಂದು ಇತಿಹಾಸನೇ ಹೇಳಿದ್ರಿ. ಓಕೆ, ಈಗ ನೀವು ಎಜುಕೇಷನ್ ಮಾಡಿದ್ದು ಏನಾಗಾದ್ರೆ?
1: ಸರ್ ನಾನು ಬಿ ಎ ಮಾಡಿದ್ದೀನಿ, ಎಮ್ ಎ ಜರ್ನಲಿಸಮ್ನ ನಾನು ಅರ್ಧಕ್ಕೆ ಕಟ್ ಮಾಡಿದ್ದೆ.
0: ಓಕೆ, ಬಿ ಎ ಮಾಡಿದ್ದೆ ಎಲ್ಲಿ?
1: ಸರ್ ಇಲ್ಲಿ ಕುರ್ಬಾರಳ್ಳಿ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಹೇಳಿ ಸಿದ್ಧಾರ್ಥ ಲವೆಟ್ ಹತ್ರ.
0: ಓಕೆ,
1: ಅಲ್ಲಿ ಬಿ ಎ ಮಾಡಿದ್ದು, ಓದಿದ್ದೆಲ್ಲ ಜ್ಯೋತಿ ಕಾನ್ವೆಂಟ್ ಅಂತ ಹೇಳಿ 10th ಗೆ. ಅವ್ರ ಹತ್ರನೇ PUC ಮಾಡಿದ್ದು, 2500 ರೂಪಾಯಿ, 1000 ರೂಪಾಯಿ, 1.5 ರೂಪಾಯಿ PUC ಮುಗಿಸಿದ್ದೀನಿ ನಾನು. ಡಿಗ್ರಿನೂ ಕೂಡ 1.5 ರೂಪಾಯಿ ಮುಗಿಸಿದ್ದೀನಿ. ಡಿಗ್ರಿ ಮುಗಿದ್ಮೇಲೆ ನಿಮ್ಮದೆ ಕೆಲಸಕ್ಕೆ ಹೋಗ್ಬೇಕು, KSU ಒಂದು ಜರ್ನಲಿಸಮ್ ಕಟ್ಟಬೇಕು, ಇಷ್ಟೇ ಇದ್ದಿದ್ದು ನನಗೆ. ಕಟ್ಟದೆ ಫಸ್ಟ್ ಇಯರ್ ಅಷ್ಟೇ, ಅದು ಪಾಠ ಸ್ಕೂಲಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಮೇಸ್ಟ್ ಹೇಳೋದನ್ನ ಕೇಳ್ಕೊಂಡು ಮಾರ್ಕ್ ಹಾಕೊಂಡು ಬರೆದಷ್ಟು KSU ಈಸಿ ಅಲ್ಲ ಸರ್.
0: ಹೌದು,
1: ಅವ್ರು ಅಷ್ಟು ಬುಕ್ ಕೊಡ್ತಾರೆ, ಏನು ಕಷ್ಟ, ತುಂಬ ಫ್ರೀ ಇದ್ದವ್ರು ಮಾತ್ರ ಮಾಡ್ಕೋಬೋದು ಅಥವಾ ಒಂದು ಕೆಲಸ ಮಾಡೋರು ಮಾತ್ರ ಮಾಡ್ಕೊಬೋದು. ನಾನೇ ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ, ಬೆಳಿಗ್ಗೆ 6:30 to 7:30 ಬಂದು FM ಚಾನಲ್ಒಂದು ಮೈಸೂರಲ್ಲಿ RJ ಅವಿನಾಶ್ ಅಂತ ಹೇಳಿ ಅವ್ರ ಜೊತೆ ನಾನು ವರ್ಕ್ ಮಾಡ್ತಿದ್ದೆ, ಒಂದು ಕಾಮಿಡಿ ಪಾರ್ಟ್ ಆಗಿ ವರ್ಕ್ ಮಾಡ್ತಿದ್ದೆ. 7:30 to 12:00 ಒಂದು ನ್ಯೂಸ್ ಚಾನಲಲ್ಲಿ ಅಯ್ಯಪ್ಪೋ ಕೆಲ ಅಂತ ಹೇಳಿ ನಂದೇ ಸ್ಕ್ರಿಪ್ಟು, ನಂದೇ ಧ್ವನಿ, ನಂದೇ ಒಂದು ಮಾಡಲ್

0: ಪೊಲಿಟಿಷಿಯನ್ಸು, ಈ ಪೊಲಿಟಿಷಿಯನ್ಸ್ ಬಗ್ಗೆ ಒಂದು ಚಿತ್ರಣ ನಾನು ಕೊಡ್ತಾ ಇದ್ದೆ, ಒಂದು ಕಾಮಿಡಿ, ಒಂದು 10-5 ನಿಮಿಷದ್ದು ಕಾಮಿಡಿ ಕೊಡ್ತಾ ಇದ್ದೆ. ಅದಾದ್ಮೇಲೆ 12 PM to 9:30 PM ಒಂದು ಮಾಲ್ ಆಫ್ ಮೈಸೂರು ಅಂತ ಹೇಳಿ ಅಲ್ಲಿ ಒಂದು ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೆ. ವೀಕ್ ಆಫ್ ತಗೋತಾ ಇರಲ್ಲ, ಅಷ್ಟು ಹೆಲ್ಪ್ ಮಾಡ್ತಾ ಇದ್ರು ನಮ್ಮ ಮಾಲ್ ಆಫ್ ಮೈಸೂರು ನನ್ನ ಮ್ಯಾನೇಜರ್ಸ್ಗಳೆಲ್ಲ. ಏನಕ್ಕಂತಂದ್ರೆ ಇವ್ನು ಕಲಾವಿದ ಕಷ್ಟಪಡ್ತಾ ಇದ್ದಾನೆ, ಈ ಕಷ್ಟಕ್ಕೆ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಕೊಡಬಾರ್ದು ಅಂದ್ಬಿಟ್ಟು ಇಷ್ಟೇ ರಜಾ ತಗೊಳಿದ್ರು ನಾನು ಕೇಳ್ತಾ ಇರಲಿಲ್ಲ. ಬಟ್ ರಜಾ ನಾನು ಹೆಂಗೆ ತಗೋತಿದ್ದೆ ಅಂತಂದರೆ ವೀಕ್ ಆಫ್ ತಗೋತಾ ಇರಲಿಲ್ಲ, ನನ್ನ ಕಾರ್ಯಕ್ರಮಗಳಿದ್ದಾಗ 4 ದಿವಸ ಒಟ್ಟಿಗೆ ತೊಗೊಂಡ್ಬಿಡ್ತಿದ್ದೆ.
1: ಓಕೆ,
0: ಅಷ್ಟು ಕಷ್ಟಪಡ್ತಿದ್ದೆ. ಸೊ ಹಿಂಗೆಲ್ಲ ಆಗಿ ಲೈಫಲ್ಲಿ ಒಂದಷ್ಟು ಪಾಠ ಕಲ್ತಿದ್ದೀನಿ, ಉದ್ಧಾರ ಆಗೋವಂಥ ಎಲ್ಲ ಮೆಟ್ಲುಗಳು ನೋಡಿದ್ದೀನಿ.
1: ಮುಂಜಾನೆ ನಿಮ್ಮ ಕಷ್ಟದ ಜೀವನದ ಬಗ್ಗೆ ಹೇಳ್ತಾ ಇದ್ದೀರಿ, ಎಷ್ಟು ಕಷ್ಟ ಇತ್ತು ಓದ್ಲಿಕ್ಕೆ ಆಗ್ಬೋದು, ಜೀವನ ಸಾಗಿಸ್ಲಿಕ್ಕೆ ಆಗ್ಬೋದು, ಆ ಸಣ್ಣ ವಯಸ್ಸಿನಲ್ಲಿ ಕೂಡ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಯಾರಿಗೂ ಹೊರೆಯಾಗದ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ರಿ. ಮಿಮಿಕ್ರಿ ಕೂಡ ಟ್ಯಾಗ್ಲೈನ್ ಶುರು ಆಯಿತು. ಈ ಡಿಗ್ರಿ ಮುಗಿಸ್ತೀರಿ, ಡಿಗ್ರಿ ಮುಗಿದ ಮೇಲೆ ನೀವು ಮಾಸ್ಟರ್ಸಿಗೆ ಜಾಯ್ನ್ ಆಗ್ತೀರಿ KSOUನಲ್ಲಿ. ಹಾಗೆ ಈ ಒಂದು ಗ್ಲಾಮರ್ ವರ್ಲ್ಡ್ಗೆ ಏನು ಹೇಳ್ತೀವಿ, ಈ ಸೆಲೆಬ್ರಿಟಿ ವುಡ್ ನಾವೇನು ಹೇಳ್ತೀವಿ, ಸೀರಿಯಲ್ಸು, ಕಾಮಿಡಿ ಶೋಸು, ಹಾಗೆ ಈ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ಗಳಿಗೆಲ್ಲ ಹೇಗೆ ನೀವು ಆಯ್ಕೆ ಮಾಡ್ಕೊಂಡಿದ್ದು, ಮತ್ತೆ ಹೇಗೆ ಶುರು ಮಾಡ್ಕೊಂಡಿದ್ದು, ಹೇಗೆ ಯಾವಾಗ ಸ್ಟಾರ್ಟ್ ಆಗಿದ್ದೆ ಅವಾಗ ಹೇಗೆ ಅದು?
0: ಸರ್, ನಾನು ನಮ್ಮಮ್ಮ ಅಂದರೆ ಒಂದು 13 ವರ್ಷ ಇದ್ದಾಗಲೇ ನಾನು ಒಂದಷ್ಟು ಸೀರಿಯಲ್ಗಳಲ್ಲಿ ಭಾಳ ನಟ್ಟಂಗೆ ಮಾಡಿರ್ತೀನಿ. ಅತ್ತಿಗೆ ಅಮ್ಮನೇನಿಗಾಗಿ, ಅತ್ತಿಗೆ ತಂಗಾಳಿ ಮಳೆ ಈ ಥರ ಒಂದಷ್ಟು ಸೀರಿಯಲ್ಗಳಲ್ಲಿ ನಾನು ಬಾಲನಟನಾಗಿ ಮಾಡಿರ್ತೀನಿ. ಸೊ ಅವಾಗಕ್ಕೂ ಇವಾಗಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾನೇನಕ್ಕೆ ಈ ಥರ ಎಲ್ಲ ಕಷ್ಟ ಜೀವ ಮಾಡಿದೆ ಅಂದ್ಕೊಂಡ್ರೆ ನಾನು ಯಾರನ್ನೂ ಇಷ್ಟಪಡ್ತಾ ಇರಲಿಲ್ಲ, ಹಂಗಾಗಿ ನಾನು ಕಷ್ಟ ಅನುಭವಿಸ್ದೆ. ಯಾಕೆ ಇಷ್ಟಪಡ್ತಿರ್ಲಿಲ್ಲ ಅಂದರೆ ಭಾಳ ಕಲರ್ ಇದ್ದೆ, ನಾನು ತುಂಬ ಕಲರ್ ಇದ್ದೆ. ಅದು ನನ್ನ ಹತ್ರ ಮುಟ್ಟಕ್ಕೆ ಒದ್ದಾಡ್ತಿದ್ರು, ಗೊಂಡೆ ಸರಿಸ್ಕೊಂಡು ಕೂತ್ಕೊಂಡಿದ್ದನ್ನ ಯಾರು ಮುಟ್ಟಕ್ಕೆ ಒದ್ದಾಡ್ತಿದ್ರು, ಮತ್ತೆ ನಾನು ಹಾಕಂತಿದ್ದ ಬಟ್ಟೆಗಳು ಸಿಕ್ಕಾಬಿಟ್ಟು ಅರ್ಧೋಗಿರ್ತಿತ್ತು, ಅದನ್ನು ಮುಟ್ಟಕ್ಕೆ ಒದ್ದಾಡ್ತಿದ್ರು. ಆ ಮುಟ್ಟಕ್ಕೆ ಒದ್ದಾಡೋರ ಮುದ್ದೆ ನನ್ನನ್ನು ಬೆಂತಟ್ಟಿ ತರಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು. ಹಂಗಾಗಿ ಇವೆಲ್ಲವೂ ಕಷ್ಟಗಳನ್ನ ದಾಟ್ತೆ ಅವತ್ತಿಂದನೇ ನಾನು ಆರ್ಟಿಸ್ಟು. ನಾನು ಅವತ್ತಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಸೀರಿಯಲ್ ಹೀರೋ ಆಗೋ ಗಂಟನೇ ಬರೀ ಓಡಾಡೋಕ್ಕೆ ಅಂತಾನೆ ಒಂದು 3-3.5 ಲಕ್ಷ ರೂಪಾಯಿ ಗಂಟ ಖರ್ಚು ಮಾಡಿರೋಂಥ ಬಿಲ್ಸ್ಗಳು ನನ್ನ ಹತ್ರ ಇದೆ. ಎಷ್ಟೆಷ್ಟು ರೂಪಾಯಿ ಕೊಟ್ಟಿದ್ದೀನಿ ಅಂತ, ಅವಾಗಿನ 25 ರೂಪಾಯಿ ಬಸ್ ಚಾರ್ಜು ಬೆಂಗಳೂರಿಗಿದ್ದಾಗ್ಲಿಂದ ಹಿಡಿದು ಇವತ್ತು ದಿವಸ 210 ರೂಪಾಯಿ 250 ರೂಪಾಯಿ ಆಗೋ ಗಂಟ ನನ್ನ ಹತ್ರ ಬಿಲ್ಸಿದೆ. ಅವತ್ತೇ ನಾನು ಒಂದಷ್ಟು ಮಾಡಬೇಕಾದ್ರೆ 65,000 ರೂಪಾಯಿ 70,000 ರೂಪಾಯಿ ಒಂದು ಡೈರೆಕ್ಟ್ರಿಗೆ ನಂಗೆ ಲೆಕ್ಕ ಕೊಟ್ಟಿದ್ದೆ. ಇಷ್ಟು ಸತಿ ಓಡಾಡಿದ್ದೀನಿ ಆಡಿಷನ್ಸ್ಗಳಿಗೆ, ಇಷ್ಟು ಬೆಳಗ್ಗೆ ಸಂಜೆ ಗಂಟ. ಈಗ ಏನು ಮಾಡ್ತಾರೆ, ಡೈರೆಕ್ಟ್ ಲುಕ್ ಟೆಸ್ಟ್ ಮಾಡ್ತಾರೆ. ಸೊ ಡೈರೆಕ್ಟ್ ಲುಕ್ ಟೆಸ್ಟ್ ಏನಕ್ಕಂದ್ರೆ ಒಂದಷ್ಟು ನಾವು ಅನುಭವ ಆಗಿರುತ್ತೆ ಮಾಡ್ತಾರೆ. ಅಲ್ಲಿ ಎಲ್ಲವೂ ಆದಮೇಲೆ ಡಿಗ್ರಿ ಎಲ್ಲ ಕಳೆದು ಮೈಸೂರಲ್ಲಿ ಎಲ್ಲ ಚಾನಲ್ ಎಲ್ಲ ಮಾಡಿದ್ಮೇಲೆ ಕಾಮಿಡಿ ಕಂಪನಿ ಅಂತ ಹೇಳಿ ಒಂದು ಓಪನ್ ಆಗ್ತು. ಅವತ್ತಿನ ದಿವಸ ನಾವು ಅಮ್ಮಂಗೆ ತುಂಬ ಸೀರಿಯಸ್ ಆಗಿಬಿಟ್ಟಿರ್ತದೆ, ಆಡಿಷನ್ ಮಾಡಲಿಲ್ಲ ಅಲ್ಲಿ. ದೇವ್ರದಯ ಚಂದ್ರಾಸ ಬಲಂಜ ಅಂತ ಹೇಳಿ ಮಂಗಳೂರವರು, ಅವ್ರು ಆಡಿಷನೇ ಮಾಡಲಿಲ್ಲ ನನಗೆ. ನಮ್ಮ ತಾಯಿಗೆ ಹಿಂಗಾಗಿದೆ, ನಾನು ಇವತ್ತು ಆಡಿಷನ್ ಬರಬೇಕಾಯ್ತು ಸರ್, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಾಗ ಅವ್ರಿಗೆ ಪಾಪಚ್ಚಿ ಆಡಿಷನೇ ಮಾಡಲಿಲ್ಲ ನನಗೆ, ಇವ್ರು ತುಂಬ ಕಷ್ಟಪಡ್ತಾ ಇದ್ದಾನೆ ಹುಡುಗ ಅವ್ನು, ಯಾಕಂದ್ರೆ ನನ್ನ ಹಿಸ್ಟ್ರಿ ಎಲ್ಲ ನೋಡಿದ್ರು ಅವರು. ಹಾಗಾಗಿ ಅವರು ಆಡಿಷನ್ ಬೇಡ, ನೀವು ಡೈರೆಕ್ಟಾಗಿ ಬಂದು ಜಾಯ್ನ್ ಆಗಿ ಅಂತಂದರು.
1: ಓಕೆ,
0: ಅಬ್ಬಾ ನನಗೇನಾಯಿತು ಅಂತ ಅಂದ್ರೆ ಒಂದು ಗಿನ್ನೆಸ್ ರೆಕಾರ್ಡ್ ಸಿಕ್ಕಂಗಾಯ್ತು ನನಗೆ.
1: ಮೊದಲನೇ ಅವಕಾಶ,
0: ಮೊದಲನೇ ಅಂದರೆ ದೊಡ್ಡವನ ಅಂದ್ಮೇಲೆ ಮೊದಲನೇ ಅವಕಾಶ ಅದು. ಪುನೀತ್ ಅಂತ ಇರ್ತಾರೆ ಮೆಂಟರ್, ಇನ್ನೊಬ್ಬ ಪುನೀತ್ ಅಂತೇಳಿ, ಪುನೀತ್ ಪ್ರಸನ್ನ ಅಂತೇಳಿ ಮೆಂಟರ್ಸ್ಗಳು ಇರ್ತಾರೆ ಸರ್. ಅವನು ಪೊಲಿಟಿಷಿಯನ್ಸ್ ಎಲ್ಲ ಮೆಮಿಕ್ರಿ ಚೆನ್ನಾಗಿ ಮಾಡ್ತಾನೆ, ಈ ಕ್ಯಾರೆಕ್ಟರ್ ಹಾಕಿದ್ರೆ ಅವ್ನು ಚೆನ್ನಾಗಿ ಮಾಡ್ತಾನೆ ಸರ್, ಅವ್ನಿಗೆ ಒಳ್ಳೆ ಕಲೆ ಇದೆ. ಅವತ್ತೇನು ಮಾಡ್ತಾರೆ ಬೈಲಿ ಅಂತ ಅಂದ್ಬಿಟ್ಟು ನನ್ನ ಕ್ಯಾರೆಕ್ಟರ್ ಮಾಡು, ಈ ಕ್ಯಾರೆಕ್ಟರ್ ಅವ್ನಿಗೆ ಹೇಳ್ಬೇಡ, ನಾನು ಒಬ್ಬನೇ ಮಾಡ್ತೀನಿ, ನೀ ಗೋಪ್ಯವಾಗಿ ನನ್ನ ಹತ್ರ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ. ಆಯಿತು ಅಂತೇಳಿ ಗೋಪ್ಯವಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ರಿಯಲ್ಸಲ್ಲೂ ಕೂಡ ಮಾಡಿರಲಿಲ್ಲ, ಗೋಪ್ಯವಾಗಿ ಸ್ಟೇಜ್ ಮೇಲೆ ಕರ್ಕೊಬರ್ತಾರೆ. ಸಿದ್ದರಾಮಯ್ಯನವ್ರದ್ದು ವೇಷ ಹಾಕೊಂಡು ನಾನು ಬಂದಾಗ ಎಲ್ಲರೂ ದೊಡ್ಡಕ್ಕೆ ಚಪ್ಪಾಳೆ ಹೊಡಿತಾರೆ, ಎಲ್ಲರೂ ಆಸೆ ಆಗ್ತಾರೆ, ಸಾಹೇಬರು ಕೂಡ ಕರೆದು ನನಗೆ ಶಬಾಷ್ಕಿರಿ ಕೊಟ್ಟಿರ್ತಾರೆ. ಆವತ್ತಿಂದ ನಮ್ಮ ಟರ್ನೇ ಚೇಂಜ್ ಆಗುತ್ತೆ. ಸೊ ಎಲ್ಲ ಕಡೆ ಗುರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನನಗೆ ಅಲ್ಲಿ ಒಂದಷ್ಟು ಪ್ರಶಂಸೆಗಳು ಬರುತ್ತೆ. ನಾನು ಅಲ್ಲಿ ಒಂದು ಇದಕ್ಕೆ ಟೈಮಲ್ಲಿ ದಸರಾ ಕಾರ್ಯಕ್ರಮ ಮಾಡ್ತಾರೆ, ಆ ಟೈಮ್ ಜಡ್ಜಾಗೆ ಮಾಡಿಬಿಡ್ತಾರೆ ನನ್ನ. ಸೊ ಹಂಗಾದ್ಮೇಲೆ ಅಲ್ಲಿಂದ ಮಜಾ ಭಾರತಕ್ಕೆ ಹೋಗ್ತೀನಿ. ಮಜಾ ಭಾರತದಿಂದ ಮತ್ತೆ ವಸಂತ ಅಂತೇಳಿ ಆರ್ಜೆ ಕ್ಯಾರೆಕ್ಟ್ರು, ನನಗೆ ತುಂಬ ಪ್ರಿಯವಾದ ಕ್ಯಾರೆಕ್ಟ್ರು ಆರ್ಜೆ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ ಸಿಗುತ್ತೆ. ಅದನ್ನು ಬೇಗ ಮುಗಿಸ್ಕೊಡ್ತೀನಿ. ಒಂದು ಅಮ್ಮ ಅಂದರೆ ಒಂದು 6-7 ತಿಂಗಳು ಕ್ಯಾರೆಕ್ಟರ್ ಇರುತ್ತೆ ಅದು, ಅದನ್ನು ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ವಸಂತ ಅಂತ,
1: ಮತ್ತೆ ವಸಂತ
0: ಸುವರ್ಣದಲ್ಲಿ ಬರ್ತಂತ, ಅದರಲ್ಲಿ ತುಂಬ ಚೆನ್ನಾಗಿ ಒಂದು 3-4 ತಿಂಗಳು ಹೋಗುತ್ತೆ. ರಾಜೇಶ್ ಅಂತ ಹೇಳಿ ಅದಕ್ಕೆ ಮಾವಳ್ಳಿ, ರಾಜೇಶ್ ಮಾವಳ್ಳಿ ಅಂತೇಳಿ ಅದಕ್ಕೆ ಡೈರೆಕ್ಟ್ರು, ತುಂಬ ಚೆಂದ ಮಾಡಿಸ್ತಾರೆ ನನ್ನ ಕೈಲಿ, ಒಳ್ಳೆ ಅದ್ಭುತ ಕ್ಯಾರೆಕ್ಟರ್ ಅದು. ಅದಾದ್ಮೇಲೆ ತುಂಬ ಸೈಕಲ್ಗಳು, ತುಂಬ ಮೀಡಿಯಾಗಳಲ್ಲಿ ಪ್ರೋಗ್ರಾಮ್ ಹೆಡ್ ಆಗಿ, ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ, ಕಾಮಿಡಿ ಕಾರ್ಯಕ್ರಮಗಳು ಮಾಡಿಕೊಂಡು ಎಲ್ಲವೂ ಅಲಿತಾ ಇರ್ತೀನಿ. ಅಲ್ತಾ ಇದ್ದಾಗ ಒಂದಷ್ಟು ಜನಕ್ಕೆ ನಾನು ರೆಫರ್ ಮಾಡ್ತಾ ಇರ್ತೀನಿ, ನೀವು ಹೋಗ್ರಪ್ಪ, ನೀವು ಹೋಗಿ, ನೀವು ಬೆಳೀರಿ, ನೀವು ಬೆಳೀರಿ, ಅಲ್ಲೊಂದು ಕ್ಯಾರೆಕ್ಟರ್ ಇದೆ, ಇಲ್ಲೊಂದು ಕ್ಯಾರೆಕ್ಟರ್ ಇದೆ ಅಂತೇಳಿ. ನಾನು ಫ್ರೀ ಆಗಿ ಕೂತಿದ್ರು, ನನಗೆ ಯಾರು ಬೆಳೆಸಂಥವ್ರು ಬರ್ತಿರಲಿಲ್ಲ, ಮತ್ತು ಆಡಿಷನ್ಗೆ ತೊಗೊಂಡೋಗೋ ಬರ್ತಿರಲಿಲ್ಲ. ಇದನ್ನಾಕೆ ಆನಂದರಾಗ ಅಂತ ಒಂದು ಸೀರಿಯಲ್ ಬರ್ತದೆ ನನಗೆ, ಇದು ಕಪ್ಪಗಿರಬೇಕು, ವಿಕಾರವಾಗಿರಬೇಕು, ಅಂದರೆ ಹೊಟ್ಟೆ ಬಿಟ್ಕೊಂಡಿರಬೇಕು, ಕಪ್ಪಗಿರಬೇಕು, ಈ ವ್ಯಕ್ತಿನೇ ಬೇಕು, ಇನ್ನೋಸೆಂಟ್ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ನಾನೇನು ಮಾಡ್ತೀನಿ, ಸುಮ್ಮನೆ ಒಂದು ಸತಿ ನೋಡೋಣ, ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅವರು ನೋಡಿದ ತಕ್ಷಣ ಎಸ್ ಗೋವಿಂದ್ ಅಂತ ಹೇಳಿ, ಎಸ್ ನಾರಾಯಣ ಅವರ ತಮ್ಮ, ಆ ಸಾಯಿ ಅವರು ಬಂದು, ಏಯ್ ನಾನು ನೋಡ್ತಿದ್ದಂಗೆ ಹಾ ತಮಿಳು ಅಂತಾನೆ ಇದ್ದಾನೆ, ಆ ಕ್ಯಾರೆಕ್ಟರ್ ಸೇಮ್ ಇವನೇ ಫಿಕ್ಸು ಅಂತೇಳಿ

0: ಅಷ್ಟೇ, ಹಾಂ ಬನ್ನಿ ಬನ್ನಿ ಬನ್ನಿ ಅಂತೇಳಿ ನನ್ನ ಮಕ್ಕನೇ ನೋಡ್ತಾ ಇರ್ತಾರೆ, ಬನ್ನಿ ಬನ್ನಿ ಅಂತ ಹೇಳ್ತಾರೆ, ಬೇರೆ ಎಲ್ಲೂ ನೋಡಲ್ಲ ಅವರು, ಮಕ್ಕನೇ ನೋಡ್ತಾ ಇರ್ತಾರೆ, ಕರಿತಾ ಇರ್ತಾರೆ ಅಷ್ಟೇ, ಕೈಗಳು ಮಾತ್ರ ಆಕ್ಷನ್ ಇರ್ತದೆ, ದಿಟ್ಟ ಹಂಗೆ ಇರ್ತದೆ ಮುಖ. ಬನ್ನಿ ಬನ್ನಿ ಅಂತ ಕರೆದು ಅವರು ಮೇಕಪ್ ಮಾಡಿ ಅವರು ಅವ್ರದೇ ಒಂದು ಶರ್ಟ್ ಕೊಟ್ಟು ಎಲ್ಲವೂ ಮಾಡಿ ಮೇಕಪ್ ಮುಂದೆ ನಿಲ್ಲಿಸ್ತಾರೆ. ಅಯ್ಯೋ ಸೂಪರ್ ಆಗಿ ಮಾಡ್ತೀರಾ ಅಂತ ಹೇಳಿ ಅದನ್ನೇ ಒಂದು 4-5 ಸತಿ ಆಗುತ್ತೆ. ಚಾನಲ್ ಅವರು ಇಬ್ಬರನ್ನ ಕಳಿಸಿರ್ತಾರೆ ಅವತ್ತೊಂದು ಟೈಮಲ್ಲಿ, ಇವ್ರದೆಲ್ಲ ಆದಮೇಲೆ ನನ್ನ ಕರಿತಾ ಇದ್ರು, ಸ್ಕ್ರಿಪ್ಟ್ ಇಟ್ಕೋ ಈಚೆ ಹೋಗು, ಇವ್ರದ್ದಾದ್ಮೇಲೆ ನಿಂಗೆ ಕರಿತೀನಿ, ಅವ್ರಿಬ್ಬರದಾಗೋದು ಕರೆಯೋದು, ಅವ್ರಕ್ಕಿಂತ ಜಾಸ್ತಿ ಮಾಡುವೆ ಎಲ್ಲ ಪಾಪ ಚಾಲಿ ಲೈಟ್ ಮೆನ್ಸ್ಗಳೆಲ್ಲ ಚಪ್ಪಾಳೆ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಂಗೆ ಯಾಕೋ ಇದಾಗಲ್ಲ ಬಿಡಿ, ಇಷ್ಟೆಲ್ಲ ಏನೋ 7 ಸತಿ ಕರೆದವ್ರೆ ತಿರ್ಗಾ ಲುಕ್ ಟೆಸ್ಟು ಅಂತ ಯಾರು 7 ಸತಿ ಕರೆದಾರ, ಇದಾಗಲ್ಲ ಹುಡು ಸುಮ್ಮನೆ ಅಲಿಸ್ತಾರೆ ನನಗೆ ಅಂತಂದ್ರು. ಇನ್ನೊಂದು ಸತಿ ಲುಕ್ ಟೆಸ್ಟು ಅಂದರು, ಅಯ್ಯೋ ಶಿವನೇ ಇನ್ನೊಂದು ಸತಿ ಅಂತಂದರೆ ಏನು ಮಾಡೋದು, ಒಂದಷ್ಟು ಬಟ್ಟೆಗಳು ತರಬೇಕು ಅಂತಂದರು. ಹೌದಾ, ಯಾವ್ಯಾವ ಥರ ಸರ್ ಅಂತಂದು, ತೊಳಿ ಈ ಥರದ ಒಂದು ಸೆಲೆಕ್ಷನ್ ತೊಗೊಂಬನ್ನಿ ಅಂತಂದರು. ಒಂದಷ್ಟು ಬಟ್ಟೆ ಹಾಕಿದ್ರು ಮೈಸೂರು,
1: ಅದಕ್ಕೆಲ್ಲ ಕೂಡ ನಾವೇ ಖರ್ಚು ಮಾಡ್ಬೇಕಾ
0: ಸರ್? ಕಂಪ್ಲೀಟ್ಲಿ ಸೀರಿಯಲ್ಗೆ ಎಲ್ಲವೂ ನೀವೇ ತೊಗೊಂಡೋಗ್ಬೇಕು,
1: ಕಾಸ್ಟ್ಯೂಮ್ ಏನು ಕೊಡಲ್ಲ,
0: ಏನು ಕೊಡಲ್ಲ, ಹಬ್ಬ ಹರಿದಿನದ ಬೇಕಾದ್ರೆ ಅರ್ಜಿ ಮಾಡ್ತಾರೆ, ಇನ್ನು ಮಿಕ್ಕಿದ್ದೆಲ್ಲ ನೀವೇ ತೊಗೊಂಡೋಗ್ಬೇಕು.
1: ನಾರ್ಮಲ್ ಮಾಡ್ಲಿಕ್ಕೆ ನಮ್ದೇ ಹೊಸ ಬಟ್ಟೆ,
0: ಎಲ್ಲವೂ ನಿಮ್ದೆ.
1: ಅಂದ್ರೆ ಕಾಸ್ಟ್ಯೂಮ್ಸು ಇದೇ ಇಂಥದ್ದೇ ಬೇಕು ಅಂತ ಹೇಳ್ಬಿಡ್ತಾರ?
0: ಇಂಥದ್ದು ಬೇಕು ಅಂತ ಚಾನಲ್ ಸೆಲೆಕ್ಟ್ ಮಾಡುತ್ತೆ.
1: ಓಕೆ,
0: ಯಾಕಂದ್ರೆ ಚಾನಲ್ಲೇ ಈಗ ಇರೋದ್ರಿಂದ ಒಂದಷ್ಟು ಆರ್ಟಿಸ್ಟ್ಗಳು ಬದುಕ್ತಾ ಇದ್ದಾರೆ, ಚಾನಲ್ಲೇ ಮೇನ್ ಆಗಿರೋದ್ರಿಂದ
1: ಓಕೆ,
0: ಯಾರ್ಯಾರು ಅವಕಾಶ ವಂಚಕರಾಗಿರ್ತಾರೆ ಅವ್ರಿಗೆಲ್ಲ ಕರಿತಾ ಇದ್ದಾರೆ ಚಾನಲ್ಗಳು.
1: ಓಕೆ,
0: ಅವ್ರಿಗೆಲ್ಲ ಚಾನಲ್ ತುಂಬ ಚೆನ್ನಾಗಿ ಗುರುತಿಸ್ತಾ ಇದೆ. ಸೊ ಹಾಗಾಗಿ ಚಾನಲ್ಲೇ ಎಲ್ಲ ಹೇಳುತ್ತೆ ಇಂಥದ್ದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಇಂಥ ಕ್ಯಾರೆಕ್ಟರ್ ಮಾಡಬೇಕು ಅಂತೇಳಿ, ಆ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳೇ ಹಾಕಬೇಕು, ಹಿಂಗಿಂಗೆ ಇರಬೇಕು, ಕೈಗೆ ದಾರ ಕಟ್ಟೋದ್ರಿಂದ ಹಿಡಿದು
1: ಓಕೆ
0: ಪ್ರತಿಯೊಂದು ಚಾನಲ್ ಹೇಳುತ್ತೆ. ಸೊ ಹಂಗಾದಾಗ ಆ ಚಾನಲ್ಲು ಅಷ್ಟೆಲ್ಲ ಹೇಳಿದ್ಮೇಲೆ ಸೊ ನಮ್ಮದೇ ಎಲ್ಲ ಇರುತ್ತೆ. ಸೊ ಅವ್ರಿಗೇನು ಪೇಮೆಂಟ್ ಇರುತ್ತೆ ಅದು ಚಾನಲ್ ಕೊಡಿಸುತ್ತೆ, ಆ ಪೇಮೆಂಟಿಗೆ ತಕ್ಕಂತೆ ನಮಗೆ ಡೈಲಿ ಏನಿರುತ್ತೆ ಅದೆಲ್ಲ ಮಾಡಬೇಕು. ಹೀರೋ ಆದರೆ ನಾನು ಹೀರೋ ಆದರೆ ಬರೀ 2 ಬಟ್ಟೆ ಹಾಕೊಂಡು ರೆಡಿ ಆಗಿಬಿಡ್ಬೋದು ಅಂದ್ಕೊಂಡೆ, ಒಂದು ದಿವ್ಸಕ್ಕೆ 4 ಬಟ್ಟೆ ಬಿಚ್ಚ ಹಾಕ್ಬೇಕು, 5 ಬಟ್ಟೆ ಹಾಕ್ಬೇಕು, ಆ ಒಂದು ಸತಿ ಹಾಕಿದ ಬಟ್ಟೆ ನೆಕ್ಸ್ಟ್ ಹಾಕೋಂಗಿಲ್ಲ. ಈಗಲೇ ನಮ್ಮ ಮನೇಲಿ ಮಮ್ಮ ಅಂದರೆ 500-600 ಶರ್ಟ್ಗಳು, ಒಂದು 50-60 ಪ್ಯಾಂಟ್ಗಳಿದೆ, ಯೂಸೇ ಮಾಡಲ್ಲ. ಅವತ್ತೊಂದು ದಿವಸ ಆನಂದರಾಗಿ ತೊಗೊಂಡಿದೆ, ಎಲ್ಲ ಲೂಸ್, ದೊಗ್ಲೆ ಎಲ್ಲ ಮಿಠಾಯಿ ಕಲರ್ಗಳು, ಎಲ್ಲ ಜಾತ್ರೆ ಕಲರ್ಗಳು. ಸೊ ಇಷ್ಟೆಲ್ಲ ಮಾಡ್ತಾರೆ ಅವ್ರು. ಲಾಸ್ಟಲ್ಲಿ ಏನು ಮಾಡ್ತಾರೆ, ಇಂದಿದ್ದ ಬಟ್ಟೆಗಳು ತರಬೇಕಪ್ಪ ಅಂತ ಒಂದು ದೊಡ್ಡ ಬೇರೆ ಇಲ್ಲ, ಏನು ಮಾಡೋದು ಅಂತೇಳಿ ಅಲ್ಲಿಗೆ ಏನೋ ಅರೇಂಜ್ ಮಾಡಿ ಒಂದು 4 ಜೊತೆ ಬಟ್ಟೆ ತಗೊಂಡು 4 ಪ್ಯಾಂಟ್ ತಗೊಂಡು ಶೂಟಿಂಗ್ಗೆ ಹೋಯ್ತೀನಿ. ಒಂದಷ್ಟು ಒಡವೆಗಳು ಕೇಳ್ತಾರೆ, ಆ ಸೀರಿಯಲಲ್ಲಿ ಒಂದು 5 ಕೆಜಿಯಷ್ಟು ಚಿನ್ನ ಹಾಕಿರ್ತಾರೆ, ಬಪ್ಪ ಇದನ್ನೆಲ್ಲ ತಗೊಂಡು ಅಂತ ಹೇಳ್ತಾರೆ ಮಂಡ್ಯಾಗೆ ಬಪ್ಪ ಕೆ ಎಮ್ ದೊಡ್ಡಿಗೆ ಅಂತ ಹೇಳ್ತಾರೆ. ಅಲ್ಲಿ ನಾನು ಆ ಸೀರಿಯಲಲ್ಲಿ ಅಮರೀಶ್ ಸರ್ ಭಕ್ತ ಆಗಿರ್ತೀನಿ, ಅಪ್ಪಟ ಅಭಿಮಾನಿ ಆಗಿರ್ತೀನಿ, ಸಾರಿ ಎಲ್ಲಗೂ ಅಷ್ಟೇ ಆಗಿರ್ತೀನಿ, ಯಾಕಂದರೆ ಅವರು ವಾಕ್ ಚಾತುರ್ಯ ಹಂಗಿದೆ. ಸ್ಟಾರ್ಟ್ ಕಣಪ್ಪ ಇವತ್ತು ಶೂಟಿಂಗು ಅಂತಾರೆ, ಸಾರ್ ಯಾರಿಗೂ ಹೇಳಿಲ್ಲ ಸರ್ ನೀವು ಏನು ಸರ್ ನಿಮಗೆ ಮಾಡಿಬಿಟ್ರಲ್ಲ ಸರ್ ನನಗೆ ಅಂತ ಹೇಳಿ ಅವ್ರ ಹತ್ರ ಬೇಜಾರಾಗುತ್ತೆ. ಇಲ್ಲ ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತಲೇ ಮಾಡಿದೆ. ಅವತ್ತು ದಿವಸ ನಾನು ಹುಟ್ಟಿದಬ್ಬನಾಯಿತು, ನಾವು ಫೆಬ್ರವರಿ 3ನೇ ತಾರೀಕು ಹುಟ್ಟಿದಬ್ಬನಾಯಿತು, ಅವತ್ತೇ ಮಾಡಬೇಕು ಅಂತ ಹೇಳಿ, ಯಾಕಂದರೆ ಡೇಟ್ ಆಫ್ ಬರ್ತಲ್ಲಿ ತೊಗೊಂಡಿರ್ತಾರಲ್ಲ, ನಂದು ಗ್ರಹಗತಿಗಳೆಲ್ಲ ಚೆನ್ನಾಗಿದೆ, ಅವ್ರ ಗ್ರಹಗತಿಗಳೆಲ್ಲ ನೋಡ್ತಾರೆ ಚೆನ್ನಾಗಿದೆ, ಅವ್ನು ಹುಟ್ಟಿದ ಡೇಟಲ್ಲೇ ಮಾಡೋಣ ಸ್ಟಾರ್ಟು ಅಂತೇಳಿ ಅವತ್ತು ಹೇಳ್ದೆ ನಂಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದು ಸರ್ಪ್ರೈಸ್, ನನ್ನ ಜೀವನದಲ್ಲಿ ಫಸ್ಟು ಸರ್ಪ್ರೈಸ್ ಅದೊಂದು. ನಾನು ಒಂದು ಡೇಟಾ ಎಂಟ್ರಿ ಇದಕ್ಕೆ ಹೋಗ್ತಾ ಇರ್ತೀನಿ, ಕೇಕ್ ಕಟ್ ಮಾಡೋದು ನಂಗೆ ಗೊತ್ತಿರಲಿಲ್ಲ. ಅವಾಗ ಆ ಟೈಮಲ್ಲಿ ಕೇಕ್ ಕಟ್ ಮಾಡಿಸ್ತಾರೆ ಫಸ್ಟು, ಅಂದರೆ ಡೇಟಾ ಎಂಟ್ರಿ ಮಾಡ್ಬೇಕಾದ್ರೆ ಈ ನಾರ್ಮಲ್ ಆಗಿದ್ದಾಗ, ಅದೊಂದು ಸರ್ಪ್ರೈಸ್ ನನ್ನ ಜೀವನದಲ್ಲಿ, 2 ದೊಡ್ಡ ಸರ್ಪ್ರೈಸ್, ಏನಕ್ಕಂದ್ರೆ ಕೇಕ್ ನೋಡದೇ ಇಲ್ದೋ ನಾನು.
1: ಓಕೆ ಮಂಜುನಾಥ್, ಬಹಳ ಕಷ್ಟದ ಜೀವನಗಳನ್ನು ಅಂದರೆ ಈಗ ಈ ಒಂದು ಫೀಲ್ಡ್ಗೆ ಬರಬೇಕು ಅಂತ ಹೇಳಿದಾಗ ಯಾರಾದರೂ ನೀವು ಹೇಳಿದ್ರೆ ಆಗಲೇ ಕೂಡ ಹೇಳಿದ್ರಿ, ಇನ್ಫ್ಲುಯೆನ್ಸ್ ಇರಬೇಕು, ಹಣ ಇರಬೇಕು, ಅಧಿಕಾರ ಇರಬೇಕು, ಅಂಥವ್ರಿಗೇನೆ ಬೆಲೆ, ಅಂಥವ್ರಿಗೇನೆ ಅವಕಾಶ ಜಾಸ್ತಿ. ತಳಮಟ್ಟದಿಂದ ಬಂದಂಥವ್ರಿಗೆ ಇತ್ತೀಚಿನ ದಿನಗಳು ಸ್ವಲ್ಪ ಕಷ್ಟನೇ, ಯಾಕೆ ಅಂತ ಹೇಳಿದ್ರೆ ನೀವು ಆಗಲೇ ಕೂಡ ಹೇಳಿದ್ರಿ ಒಂದು ಲುಕ್ ಇರಬೇಕು ಅನ್ನುವಂತಹ ಫೀಲ್ಡ್ ಇದು. ಆ ಫೀಲ್ಡಲ್ಲಿ ತಳಮಟ್ಟದಿಂದ ಬೆಳೆದು ಬರೋದು ಬಹಳ ಕಷ್ಟ, ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ರಿಂದ ಬಹಳ ಸಂತೋಷ ನಮಗೆ.
0: ಸರ್ ನಮ್ದೇನು, ಯಾಕಂತಂದ್ರೆ ಯಾರನ್ನೂ ನಾನು ಬಿಡಿಲ್ಲ ಇದುವರೆಗೂ, ಯಾಕಂದ್ರೆ ಸರ್ ನಂದು ಅವಕಾಶ ಇದೆ ಸರ್, ನನಗೆ ಒಂದು ಟ್ಯಾಲೆಂಟೆಡ್ ಸರ್, ದಯವಿಟ್ಟು ನೋಡಿ ಸರ್, ಆಕಾಶವಾಣಿಗೆ ಅಷ್ಟೊತ್ತಿ ಬಂದಿದ್ದೀನಿ ನಾನು, ನಿಮ್ಗೆ ಫಸ್ಟೇ ಹೇಳಿದೆ ನಾನು ಪೇಪರ್ ತಗೊಂಬಂದಿದ್ದೀನಿ ಸರ್, 2009 ನಾನು ಬರ್ತಾ ಇದ್ದೀನಿ ಸರ್ ಪೇಪರ್ ತಗೊಂತಗೊಂಡು ಇಸ್ಕತ್ರೆ ಒಳಗೆ ಮಾಡ್ಕೋತಾರೆ, ಇಸ್ಕತ್ರೆ ಒಳಗೆ ಮಾಡ್ಕೋತಾರೆ ಅಂತ ಹೇಳಿದ್ದೀನಿ ನಾನು ನಿಮಗೆ. ಯಾಕಂದರೆ ಅವಕಾಶಗಳಿದ್ದರೆ ಕೊಡ್ತಾರೆ ಸರ್, ಎಲ್ಲರೂ ಅಷ್ಟೇ, ಎಲ್ಲರೂ ಅಷ್ಟೇ, ಅವಕಾಶಗಳಿದ್ದರೆ ಕೊಡ್ತಾರೆ. ಸೊ ಹಂಗಿರ್ಬೇಕಾದ್ರೆ ನಾವೇನು ಮಾಡ್ತೀವಿ, ಬೇರೆ ಕಡೆಗೆಲ್ಲ ಹೋಗಿರ್ತೀವಿ ನಾವು, ಕೆಲವೊಂದು ಕಡೆ ಸಿಕ್ತಾಗ ಅದನ್ನು ಕಂಪ್ಲೀಟ್ಲಾಗಿ, ಅಂದರೆ ಏನಿರ್ತಾರೆ ನಿಮಗೆ ಇಷ್ಟಪಟ್ಟಿದ್ದು ಊಟ ಸಿಕ್ತಾಗ ಚೆನ್ನಾಗಿ ತಿಂದ್ಬಿಡ್ಬೇಕು ಅಂತಾರಲ್ಲ, ಹಾಗೆ ಅವಕಾಶಗಳು ಸಿಕ್ತಾಗ ಚೆನ್ನಾಗಿ ತಿಂದ್ಬಿಡ್ಬೇಕು ಸರ್. ಈಗ ನೋಡಿ, ನಾನು ಸೀರಿಯಲ್ ನಿಂತು 1 ವರ್ಷ ಆಯಿತು, 1 ವರ್ಷದಲ್ಲಿ ನನಗೆ ಯಾವುದೇ ಅವಕಾಶಗಳು ಬರಲಿಲ್ಲ, ಈಗ ಬರ್ತಾ ಇವೆ ಅವಕಾಶಗಳು, ಮೂವಿದು ಸೀರಿಯಲ್ಸು ಮತ್ತೊಂದು ಮತ್ತೊಂದು ಬರ್ತಾ ಇದೆ.
1: ಈಗ ಎಷ್ಟು ಸೀರಿಯಲ್ಗಳು ಮಾಡಿದ್ದೀರಿ ಹಾಗಾದ್ರೆ?
0: ಸರ್ ಅಮ್ಮಮ್ಮ ಅಂದರೆ ಒಂದು 8 ಸೀರಿಯಲ್, 9 ಸೀರಿಯಲ್ ಮಾಡಿದ್ದೀನಿ.
1: ಓಕೆ,
0: ಹಳೆಯದಾಗಿ ಹಳೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಒಂದು 6-7 ಸೀರಿಯಲ್ ಮಾಡಿದ್ದೀನಿ. ಸಿನಿಮಾಗಳು ಬಂದು ಒಂದು 28 ಸಿನಿಮಾಗಳು ಮಾಡಿದ್ದೀನಿ.
1: 28 ಸಿನಿಮಾ.
0: ಮಠ 2 ಅನ್ನೋದು ಒಂದಷ್ಟು ಬ್ರೇಕ್ ತಂದುಕೊಟ್ಟಂಥದ್ದು, ಸ್ವಾಮೀಜಿ ಕ್ಯಾರೆಕ್ಟರ್ ಮಾಡಿದ್ದೆ, ಸಿದ್ದರಾಮೇಶ್ವರ ಸ್ವಾಮೀಜಿ ಅಂತೇಳಿ, ಮಠ 2 ರವೀಂದ್ರ ವಂಶಿ ಅಂತ ಹೇಳಿ.
1: ಓಕೆ,
0: 2 ಡೈಲಾಗ್ ಕೊಟ್ಟು ಇಡೀ ಸಿನಿಮಾನೇ ಯೂಸ್ ಮಾಡ್ಕೊಂಡ್ರು ನನಗೆ, ತುಂಬ ಚಾಲಾಕಿ ಡೈರೆಕ್ಟ್ರು. ಸೊ ಹಂಗಾಗಿ ಅದನ್ನ ಮಠ ಸಿನಿಮಾ ಚೆನ್ನಾಗಾಯ್ತು. ಅದಾದ್ಮೇಲೆ ಅಜೀವ ಮಾಡಿದೆ, ನಕರ ಮಾಡಿದೆ, ಸೊ ಈಗ 10% ಬಡ್ಡಿ ಅಂತ ಮಾಡಿದೆ, ಮಾವುತ ಅಂತ ಮಾಡಿದೆ, ಲಯ ಕೋಕಿಲ ಕಾಂಬಿನೇಷನ್ಸ್ ಅಲ್ಲಿ. ಈಗ ಒಂದಷ್ಟು ಸಿನಿಮಾ

0: ಸಿನಿಮಾಗಳಾಗಿದೆ. ವಿನೋದ್ ಪ್ರಭಾಕರ್ ಸರ್ ಜೊತೆ ಒಂದು ಸಿನಿಮಾ ಮಾಡಂತದ್ದಿದೆ. ಈಗ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಮೂರು ಸಿನಿಮಾ ನನ್ನ ಕೈಲಿದೆ, ಎಲ್ಲವೂ ಕಾಮಿಡಿಯನ್ ಆಗಿದೆ. ಒಂದು ಆಲ್ರೆಡಿ ಈಗ ತಮಿಳ್ ಸೀರಿಯಲ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳಿದೆ, ಅದಿನ್ನೂ ಟೆಲಿಕಾಸ್ಟ್ ಆಗಿಲ್ಲ. ಮತ್ತೆ ನೀವು ಹೇಳಿದ್ರೆ ಕಷ್ಟ ಕಷ್ಟ ಕಷ್ಟ ಕಷ್ಟ ಅಂತ. ನಾನು ಇದನ್ನು ಯಾವಾಗ ಬಿಟ್ಟೆ ಅಂದರೆ ಡಿಗ್ರೀಲಿ ಬಿಟ್ಬಿಟ್ಟೆ. ನಿಮ್ಮ ಥರನೇ ಹೋಲುವಂಥದ್ದು ನಮ್ಮ ಮಂದಾರ ಅಂತ ಇದ್ದಾರೆ, ಅವ್ರಿಗೆ ಯಾವುದೋ ಸ್ಕೂಲಲ್ಲಿ ಮಾಸ್ಟರ್ ಆಗಿದ್ದಾರೆ, ಸೇಮ್ ನಿಮ್ಮಾಗೆ ಹೋಗ್ತಾರೆ. ನೀವು ಅವ್ರನ್ನ ಬಂದಾಗ ಅವನೇನು ಅನ್ಕೊಂಬಿಟ್ಟೆ ನಾನು ನಿಮ್ಮನ್ನು ನೋಡಿ. ಸೊ ಅವನೇನು ಮಾಡ್ತಾನೆ ಅಂತಂದರೆ, ತುಂಬ ಹೇಳ್ತಾ ಇರ್ತೀನಿ ನಾನು ಸಿಂಪದಿಗೋಸ್ಕರ ಯಾರತನ ಕಷ್ಟ ಕಷ್ಟ ಅಂತ ಹೇಳ್ತಾರಲ್ಲ, ಅಪ್ಪ ಕಷ್ಟ ಆಯ್ತು ಗುರು, ಏನಾಯ್ತು ದುಡ್ಡಿಲ್ಲ ಗುರು, ಸುಗುರು ಆಯ್ತು ಬೇಡ ಗುರು, ನಾ ಬರಲ್ಲ ಗುರು, ಅಲ್ಲಿ ಬರಲ್ಲ ಗುರು, ಇಲ್ಲಿ ಬರಲ್ಲ, ಕಾಲೇಜ್ ಸ್ಕೂಲ್ ಬಿಟ್ಟು ಕಾಲೇಜ್ ಬಿಟ್ಟ ತಕ್ಷಣ ಮನೆಗೆ ಹೊಂಟೋಗೋದು ಅಥವಾ ಕೆಲ್ಸಕ್ಕೆ ಹೊಂಟೋಗೋದು, ಹಿಂಗೆ ಮಾಡ್ತೇನೆ. ಅವಾಗ ಒಂದ್ಸತಿ ಕರೆದು ಹೋಗಿತಾನೆ ಅವನು, ಯಾವನಿಗೂ ಕಷ್ಟ ಬರಲ್ವಾ, ನಮ್ಮ ಅಪ್ಪವನೇ ಪೊಲೀಸು, ನಾನು ಪೇಪರ್ ಹಾಕಲ್ವಾ, ಎಲ್ಲರಿಗೂ ಕಷ್ಟ ಕಷ್ಟ ಅಂತ ಹೇಳ್ಕೊಂಡ್ರೆ ನಿನ್ನ ಮರ್ಯಾದೆ ಹೋಗ್ಬಿಡುತ್ತೆ. ನಿನ್ನ ಮರ್ಯಾದೆ ಇರಬೇಕು ಅಂತ ಅಂದರೆ ಎಲ್ಲವೂ ತಡ್ಕೊಂಡು ನೀನು ಇರಬೇಕು, ಅವಾಗ ನೀನು ಬದ್ಕೊಂಡು ಹೋಗ್ತೀಯ. ನೀನು ಕಷ್ಟ ಅಂತ ಹೇಳ್ತಾ ಇದ್ದಾರೆ, ಅಸ್ತು ದೇವತೆಗಳು ಯಾವಾಗಲೂ ಅಸ್ತು ಅಸ್ತು ಅಂತಾರೆ ಅಂತೇಳಿ ಹೋಗಿದಾಗ ಆ ಜೀವನದಿಂದ ನನಗೆ ತುಂಬ ಕಷ್ಟ ಆಯ್ತು ಅಂತ ಯಾವನ ಹತ್ರ ಹೇಳ್ಕೊಂಡಿಲ್ಲ. ನಾನು ಎಷ್ಟೇ ಕಷ್ಟ ಇದ್ದರೆ ನಾನು ಆರಾಮಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ, ಸಖತ್ತಾಗಿದ್ದೀನಿ ಅಂತ ಹೇಳ್ಕೊಳ್ಳೋದು, ಈಗಲೂ ಸಖತ್ತಾಗಿದ್ದೀನಿ ಅಂತಲೇ ಹೇಳ್ಕೊಳ್ಳೋದು, ಯಾಕಂದರೆ ಅಷ್ಟು ಚೆನ್ನಾಗಿದ್ದೀನಿ ಈಗಲೂ. ಅವನು ಅವತ್ತು ಪಾಠ ನನಗೆ ಎಷ್ಟು ಟರ್ನ್ ಆಗೋಯ್ತು ಅಂದರೆ, ಹೌದು ಹೇಳ್ದಂಗೆ ಅಸ್ತು ದೇವತೆಗಳಲ್ಲಿ ಅಸ್ತು ಅಸ್ತು ಅಂದ್ಬಿಟ್ಟು ಜಯಿಸ್ಬಿಡ್ತಾರೆ ನಮ್ಮನ್ನು. ಸೊ ಅದು ಬಿಟ್ಟಾದ್ಮೇಲೆ ನಾನು ಎಲ್ಲೆಲ್ಲೂ ಹೊಂಟಿದೆ. ನನಗೆ ತೊಂದರೆ ತುಂಬ ತಾಪತ್ರೆ, ನನಗೆ ಟೆನ್ಷನು ಅಂತ ಹೇಳಿದ್ರೆ ಅದೆಲ್ಲ ಆಗೇ ಆಗುತ್ತೆ. ಅಸ್ತು ದೇವತೆಗಳು ಒಡೆದೇ ಹೊಡಿತಾರೆ ಸರಿಯಾಗಿ ಮುಟ್ಟು ನೋಡ್ಕೊಳ್ಳೋ ಮಟ್ಟಿಗೆ. ಸೊ ಹಾಗಾಗಿ ಅದೆಲ್ಲ ಮಾಡ್ಕೊಬಾರ್ದು. ಲೈಫಲ್ಲಿ ಚೆನ್ನಾಗಿರಬೇಕು, ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ ಅಂದರೆ ಹೊಟ್ಟೆ ಊಟ ಮಾಡಬೇಕು, ನಾಲ್ಕು ಜನದ ಹತ್ರ ಚೆನ್ನಾಗಿ ಮಾತಾಡಬೇಕು, ಯಾರನ್ನು ನಿಷ್ಠುರ ಆಗಬಾರ್ದು. ಸೊ ಎಲ್ಲೋದ್ರೂ ಏಯ್ ಸೂಪರಪ್ಪ, ಏನು ಕೊಡೋಕ್ಕಾಗ್ದಿಲ್ಲ ಅಂತಂದರೂ ಬೇರೆಯವ್ರ ಕಷ್ಟಕ್ಕೆ ಒಂದು 5 ನಿಮಿಷ ಹೋಗಿ ನಿಂತ್ಕೊಂಡ್ರೆ ಸಾಕು, ಬಂದಿದ್ದ ನಮ್ಮ ಕಷ್ಟಕ್ಕೆ ಬಂದಿದ್ದ ಅನ್ನೋದು ಅವ್ರ ಮನಸ್ಸಲ್ಲಿ ಏನೋ ಬಂತು ಅಂದರೆ ಸಾಕು, ಏನು ಕೊಡೋಕ್ಕಾಗಲಿಲ್ಲ ಅವ್ನ ಕಷ್ಟಕ್ಕೆ ಅಷ್ಟಿಷ್ಟು ಅಲ್ಲಿ ಓಡಾಡೋಕ್ಕೆ ಅಷ್ಟಿಷ್ಟು ಮಾಡೋಕ್ಕೆ ಹೋಗಿ ನಿಂತ್ಕೊಂಡ್ರೆ ಸಾಕು, ಜೀವನದಲ್ಲಿ ನಾವು ಅವ್ರ ಋಣಗಳನ್ನ ತೀರಿಸ್ದಂಗೆ ಆಗ್ತೇವೆ ಒಂದೊಂದು ಟೈಮಲ್ಲಿ.
1: ಖಂಡಿತವಾಗ್ಲೂ. ಈಗ ಸಿನಿಮಾ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡೋದಲ್ಲದೆ ಕೂಡ ನೀವು ಸ್ಕ್ರಿಪ್ಟ್ ರೈಟರ್ ಕೂಡ ಆಗಿದ್ರಿ, ಹಾಗೆ ಡೈಲಾಗ್ ರೈಟರ್ ಕೂಡ ಆಗಿದ್ರಿ.
0: ಹೌದು ಸರ್.
1: ಅದ್ಯಾಕೆ? ಅದೊಂದು ವಿಭಿನ್ನವಾದ ಕಲೆ. ಯಾಕೆಂತಂದ್ರೆ ಆಕ್ಟ್ ಮಾಡೋದು ಬೇರೆ, ಸ್ಕ್ರಿಪ್ಟ್ ಇನ್ನೊಂಥರ ಬೇರೆ, ಅದೊಂಥರ ಚಾಲೆಂಜಿಂಗ್.
0: ಹೌದು ಸರ್.
1: ಸ್ಕ್ರಿಪ್ಟೇ ಆಕ್ಟ್ ಮಾಡಿಸುವಂಥದ್ದು?
0: ಇಲ್ಲ ಸರ್, ನನಗೆ ಡೈರೆಕ್ಷನ್ ಮಾಡೋದು ತುಂಬ ಇಷ್ಟ. ಯಾಕಂದರೆ ಇಲ್ಲಿ ಮೈಸೂರಲ್ಲಿ ಒಂದು ನ್ಯೂಸ್ ಒನ್ ಕನ್ನಡ ಚಾನಲ್ ಅಂತ ಹೇಳಿ, ಆ ಚಾನಲಲ್ಲಿ ನಾನು ಅಯ್ಯಪ್ಪ ಕಿಲಕಲ ಅಂತೇಳಿ ಬರೆದು ಮಾಡಬೇಕಾದ್ರೆ, ಮತ್ತು ಸೀಕ್ವೆನ್ಸ್ ಎಲ್ಲ ನಾನೇ ವೀಡಿಯೋಸ್ಗಳೆಲ್ಲ ಕೊಟ್ಟು ಎಡಿಟ್ ಮಾಡಿಸ್ಬೇಕಾದ್ರೆ, ಮ್ಯೂಸಿಕ್ಗಳೆಲ್ಲ ನಾನೇ ಹಾಕ್ಸ್ಬೇಕಾದ್ರೆ, ಅದು ಬೇರೆ ಬೇರೆ ಹಾಡುಗಳ ಮ್ಯೂಸಿಕ್ ಇರ್ಬೋದು, ಅದನ್ನೆಲ್ಲ ನಾನು ಮಾಡಿಸ್ಬೇಕಾದ್ರೆ ನಂಗೆ ಅನ್ನಿಸ್ತು ಡೈರೆಕ್ಟರ್ ಕೆಲಸ ತುಂಬ ಚೆನ್ನಾಗಿರುತ್ತೆ. ಅಂದರೆ ರಿಸ್ಕಿ ಆಗಿರುತ್ತೆ, ಬಟ್ ಔಟ್ಪುಟ್ ಬಂದಾಗ ಇಷ್ಟು ಸಂತೋಷ ಆಗುತ್ತೆ ಗೊತ್ತಾ, ಅದು ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಲಾನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ಪ್ಲಾನ್ನ ಕರೆಕ್ಟಾಗಿ ಎಕ್ಸ್ಕ್ಯೂಸ್ ಮಾಡಿ ಆ ಪ್ರೋಗ್ರಾಮು ಸಖತ್ ಇಟ್ಟಾದಾಗ ಒಬ್ಬ ಡೈರೆಕ್ಟರ್ಗೆ, ಒಬ್ಬ ಪ್ರೋಗ್ರಾಮ್ ಪ್ರೊಡ್ಯೂಸರ್ಗೆ, ಪ್ರೋಗ್ರಾಮ್ ಹೆಡ್ಗೆ ಆಗೋಂಥ ಖುಷಿ ಮತ್ತೊಬ್ರಿಗೆ ಆಗಲ್ಲ. ಯಾಕಂದರೆ ಚಾನಲಿಂದ ಹೊಗಳಿಕೆ ಬಂದಾಗ ಈ ಚೆನ್ನಾಗಿದೆ ಅಂತ ಅಂದಾಗ ಅವನೇನು ಮಾಡ್ತಾನೆ, ಇನ್ನೂ ಚೆನ್ನಾಗಿ ಮಾಡ್ತಾನೆ. ಏನ ಹಿಂಗೆ ಮಾಡಿದೆ ಅಂತಂದರೆ, ಹೌದಾ ಹಿಂಗಾಗೋಯ್ತು ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಯಾವುದೇ ಆದರೂ ಎನ್ಕರೇಜಿಂಗ್ ಕೆಪಾಸಿಟಿ ಯಾರು ಕೊಡ್ತಾರೋ ಆ ಬೆಳೆ ಹುಡುಗ ಆರಾಮಾಗಿ ಬೆಳೆದ್ಬಿಡ್ತಾನೆ. ಈಗ ನೀವು ಬಂದ ತಕ್ಷಣ ಹೇಳಿ ಮಂಜುನಾಥ್ ಏನು ಖುಷಿ ಆಯ್ತಾ ಅಂದ್ಬಿಟ್ಟು ನೀವು ಒಂದಷ್ಟು ಖುಷಿಯಾಗಿ ಮಾತಾಡಿಸಿದಾಗ ನಮಗೇನಾಗುತ್ತೆ, ಈ ಸರ ಹತ್ರ ಇನ್ನೂ ಖುಷಿ ಖುಷಿಯಾಗಿ ನಾವು ಮಾತಾಡಬೇಕು, ಬಾಂಡಿಂಗ್ ಬೆಳೆಸ್ಕೊಬೇಕು ಅನ್ನೋದಾಗುತ್ತೆ. ನೀವು ಬಂದ ತಕ್ಷಣ ಬೇರೆ ರೀತಿ ನನಗೆ ಮಾತಾಡಿಸಿದ್ರೆ ಅಷ್ಟೇ, ಆಯ್ತು ಸರ್ ನಮಸ್ತೆ ಸರ್ ಅಂದ್ರೆ ನಾನು ಅಷ್ಟೇ ಕೂತ್ಕೊಳ್ಳುವೆ. ಎಷ್ಟು ಖುಷಿ ಖುಷಿಯಾಗಿ ಮಾತಾಡಿಸಿದ್ರೆ ಸೊ ಅಷ್ಟೇ ಖುಷಿ ಖುಷಿಯಾಗಿ ಇವತ್ತು ದಿವಸ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ. ಇಷ್ಟೇ ಜೀವನದಲ್ಲಿ ನಾವೆಲ್ಲಿ ಏನಿರಬೇಕು, ಒಂದು ಹ್ಯಾಪಿನೆಸ್ ಅಂತ ಇದ್ರೆ ಎಲ್ಲ ಕೆಲಸ ಆಗುತ್ತೆ. ಹಂಗಾಗಿ ನನಗೆ ಮಾಲ್ ಆಫ್ ಮೈಸೂರಲ್ಲಿ ಕೆಲಸ ಮಾಡಬೇಕಾದ್ರೆ ಇದೊಂದು ಎರಡು ಅವಕಾಶ ಬರುತ್ತೆ. ಒಂದು ಕೊರಗಜ್ಜ ಅನ್ನೋ ಒಂದು ಮೂವಿ, ಮತ್ತೆ ಅಜೀವ ಅನ್ನೋ ಒಂದು ಮೂವಿ, ಎರಡಕ್ಕೂ ಅಟ್ ಎ ಟೈಮ್ ಬರುತ್ತೆ. ನಾನು ಮ್ಯಾನೇಜರ್ ಹತ್ತು 10 ದಿವಸ ರಜೆ ಕೇಳ್ತೀನಿ, ಏನಕ್ಕೆ 10 ದಿವಸ ರಜಾ, 10 ದಿವಸ ರಜಾ, ಒಂದೊಂದು ತಿಂಗಳಿಗೆ 10 ದಿವಸ ರಜಾ ತಗೋತೀನಿ. ತಗೊಂಡು ಬೆಳಗ್ಗೆ ಸಂಜೆ ಗಂಟ ಅವ್ರ ರೂಮಲ್ಲೇ, ಅಲ್ಲೇ ರೂಮ ಕೊಟ್ಟಿರ್ತಾರೆ ರೂಮಲ್ಲೇ. ಅಜೀವ ಅನ್ನೋದಕ್ಕೆ ಸ್ಕ್ರಿಪ್ಟ್ ಬರೆದಿದ್ದೀನಿ, ಡೈಲಾಗ್ ಬರೆದಿಲ್ಲ. ಬಟ್ ಕೊರಗಜ್ಜ ಅನ್ನೋದಕ್ಕೆ ಕಂಪ್ಲೀಟ್ಲಿ ಡೈಲಾಗ್ ನಾನೇ ಬರೆದಿದ್ದು, ಮತ್ತು ಸ್ಕ್ರಿಪ್ಟು ಎಲ್ಲೆಲ್ಲಿ ಒಂದೊಂಚೂರು ಹೆಚ್ಚು ಕಡಿಮೆ ಆಗುತ್ತೋ ಅದಕ್ಕೆ ನಾನೇ ಬರೆದೆ. ಅದು ಟೇಕ್ ಓವರ್ ಆಗಿಲ್ಲ ಎರಡು ಮೂವಿ, ಬಟ್ ಅಜೀವ ಅನ್ನೋದು ಬಂದು ಹೋಯ್ತು. ಅದು ಕೊರಗಜ್ಜ ಅನ್ನೋದು ಇನ್ನೂ ಟೇಕ್ ಓವರ್ ಆಗಿರಲ್ಲ. ಪ್ರೋಸ್ಟರ್ ಡಿಸೈನ್ ಎಲ್ಲ ಚೆನ್ನಾಗಿತ್ತು. ಅವಾಗಲೇ ನನಗೆ ಸ್ಕ್ರಿಪ್ಟ್ ಆ್ಯಂಡ್ ಡೈಲಾಗ್ ರೈಟರ್ ಮಿಮಿಕ್ರಿ ಮಂಜು ಅಂತ ಕೊಟ್ಟಿದ್ದರು. ಅದು ಇನ್ನೂ ನನ್ನ ಹತ್ರ ಇದೆ ಆ ಪೋಸ್ಟ್ರು. ತುಂಬ ಚೆಂದ ಇತ್ತು. ಆಮೇಲೆ ಅದು ಒಂಥರ ಗೋಲ್ಡ್ ಒಂದೊಂದು ಪಿನ್ ಪಾಯಿಂಟ್ ಥರ ಇರ್ತದಲ್ಲ, ಅದೆಲ್ಲ ಅಲಂಕಾರ ಮಾಡಿ ಕೊರಗಜ್ಜ ಅನ್ನೋದಕ್ಕೆ ಅವಾಗಲೇ ಮಾಡಿದ್ರು. ಅಮ್ಮಂದ್ರೆ 2012 ಅನಿಸುತ್ತೆ, ಅದು
1: 2012
0: ಅನಿಸುತ್ತೆ. ಆ ಥರದ್ದು ಏನು ಈಗ ಗೊತ್ತೇ ಇರಲ್ಲ ಕೊರಗಜ್ಜನ ಬಗ್ಗೆ, ಎಂಟೈರ್ ಕರ್ನಾಟಕ ಅಂದರೆ ಈ ಕಡೆ ಮೈಸೂರು ಮಂಡ್ಯ ವಿಭಾಗದಲ್ಲಿ ಗೊತ್ತಿರಲ್ಲ ಆ ಟೈಮಲ್ಲಿ. ಯಾಕಂದರೆ ಅವರು ಒಂದೊಂದು ವೀಡಿಯೋನು ನೋಡಿ ಅಂತ ಹೇಳ್ತಾರೆ ನನಗೆ, ಅವರು ಮಂಗಳೂರು ವಿಭಾಗದವರು ಹರ್ಷ ಅಂಥೇಳಿ, ಒಂದೊಂದು ವೀಡಿಯೋನು ನೋಡಿ ಅಂತ ಹೇಳ್ತಾರೆ. ಒಂದಷ್ಟು ವೀಡಿಯೋ ರೆಫರೆನ್ಸ್ ಕೊಡ್ತಾರೆ ನಮಗೆ. ಅಜ್ಜನ ಹತ್ರ ಒಂದಷ್ಟು ಜನ ಎಸ್ದಾಗ, ಅದೇನೋ ಕೆಟ್ಟ ಕೆಟ್ಟದಾಗ ಎಸ್ದಾಗ ಅವ್ರ ಕನ್ಸಲ್ ಬಂದಿತ್ತು, ಅವ್ರನ್ನೆಲ್ಲ ಹಾಳು ಮಾಡಿದ್ದು, ಎಲ್ಲವೂ ಈ ವೀಡಿಯೋಗಳು ಕೊಡ್ತಾರೆ ಅವ್ರಿಗೆ. ಮತ್ತು ಅವರು ಅಜ್ಜ ಇರೋ ಟೈಮಲ್ಲಿ ಅವ್ರು ನೈಟ್ ಹೊತ್ತು ಬಲ್ಪ್ ಹಾಕೊಂಡು ಹೋಗಂಗಿಲ್ಲ, ಆ ಥರದ್ದೆಲ್ಲ ಇರ್ತವೆ, ಅದನ್ನೆಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ಸ್ಕ್ರಿಪ್ಟ್ ಬರೆದಿರ್ತೀನಿ. ಇದು ನಂಗೆ ಚಾಲೆಂಜಿಂಗ್ ಆಗಿತ್ತು. ಅದಾದಮೇಲೆ ಒಂದೆರಡು ಶಾರ್ಟ್ ಮೂವಿಗಳಿಗೆ ಸ್ಕ್ರಿಪ್ಟ್ ಮಾಡಿದ್ದೆ.
1: ಅಂದರೆ ಅವಕಾಶ ಇದೆ ಅಲ್ವಾ, ಬಹಳಷ್ಟು ಅವಕಾಶಗಳಿದ್ದಾವೆ, ಹಾಗೆ ಇನ್ನೂ ನಿರ್ದೇಶನ ಮಾಡಲಿಕ್ಕೂ ಕೂಡ ಮುಂದೆ ಅವಕಾಶ ಇದೆ.

0: ನಾನು 7th ಅನಿಸುತ್ತೆ,
1: ಹ್ಮ್ ಹ್ಮ್
0: 2005
1: ಅಂದರೆ ಬಾಲ್ ನಟ್ನಾಗ ಬಂದಿದ್ದು ಅಂತ ಹೇಳಿದ್ರಿ.
0: 5-6
1: ಹ್ಮ್
0: 5-6 ಅನಿಸುತ್ತೆ.
1: 2005-6 ಬಾಲ್ ನಟ್ನಾಗ ಬಂದಿತ್ತು ಅಲ್ವಾ,
0: 2005
1: ಅಲ್ಲಿಂದ ಕೂಡ ಇಲ್ಲಿವರೆಗೂ ಒಂದು 20-22 ವರ್ಷ ಆಯಿತು ಅಂತ ಕಾಣುತ್ತೆ ಇಂಡಸ್ಟ್ರಿಗೆ ಬಂದು ಅಲ್ವಾ. 22 ವರ್ಷಗಳಿಂದ ಬಹಳಷ್ಟು ವಿಭಾಗಗಳಲ್ಲಿ ಕೆಲಸವನ್ನು ಮಾಡಿಕೊಂಡು ಸ್ಕ್ರಿಪ್ಟ್ ರೈಟರ್ ಆಗಿ ಹಾಗೆ
0: ನನಗೇನೋ ಅದೇ ನೀವು
1: ಆಗಿ
0: ಹೇಳಿದ್ರಲ್ಲ ಬ್ಯಾಕ್ ಗ್ರೌಂಡ್ ಇದ್ದಿದ್ರೆ 22 ವರ್ಷದಲ್ಲಿ ನನ್ನ ಬ್ಯಾಕ್ ಗ್ರೌಂಡು ಸ್ವಲ್ಪ ದೊಡ್ಡದಾಗಿರೋದು.
1: ನಂದ ಕೊನೆಯ ಪ್ರಶ್ನೆ ಮಂಜುನಾಥ್,
0: ಹಾಂ ಸರ್,
1: ಈ ಫೀಲ್ಡಲ್ಲಿ ಹಣ ಇದೆಯಾ?
0: ಸರ್ ಸತ್ಯವಾಗ್ಲೂ ಇಲ್ಲ, ಹೊಸದಾಗಿ ಬರೋರಿಗೆ ನಾನೇ ಬೇಡ ಅಂತ ಹೇಳ್ತೀನಿ ಸರ್. ಹಣ ಒಂದು ಚಾನ್ಸ್ ಕೊಡ್ಸೋಣ ಅಂತಂದರೆ ದಯವಿಟ್ಟು ನೀನು ಏನು ಕೆಲಸ ಮಾಡ್ತೀವಿ ಅದು ಮಾಡ್ಕೊ ಇದ್ಬಿಟ್ಟು ಬೆಸ್ಟು ಅಂತ ಹೇಳ್ತೀನಿ ನಾನು. ಯಾಕಂದರೆ ಇದರಲ್ಲಿ ಬಂದವರು ಸರಸ್ವತಿ ಒಲಿದ್ರೂ ಕಷ್ಟನೇ, ಒಲಿಲಿಲ್ಲ ಅಂದರೂ ಕಷ್ಟನೇ ಸರ್. ಹಾಗಾಗಿ ಇದಕ್ಕೆ ಯಾರೂ ಬರೋಕೋಬೇಡಿ. ಆರ್ಟಿಸ್ಟ್ ಫೀಲ್ಡು ನೀವು ಹೋಗ್ತಾ ಹೋಗ್ತಾ ಬರ್ತಾ, ನೀವು ಒಂದು ಚಾನಲ್ ಬರ್ತಾ, ಒಂದು ಟಿ ವಿಲಿ ಬರ್ತಾ, ಒಂದು ಸಿನಿಮಾದಲ್ಲಿ ಬರ್ತಾ, ವಾವ್ ಅಂತ ಚಪ್ಪಾಳೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಜನಗಳಿಗೆ, ಡೈರೆಕ್ಟ್ರ್ಗಳಿಗೆ, ಪ್ರೊಡ್ಯೂಸರ್ಗಳಿಗೆ ಈ ವ್ಯಕ್ತಿ ಬೇಜಾರು ಅಂತ ಗೊತ್ತಾದಮೇಲೆ ನಿಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಯಾಕಂದರೆ ಯಾವ ಕೆಲಸ ನಂಬಿರಲ್ಲ, ನೀವು ಇದೊಂದೇ ಕೆಲಸ ಇರ್ತದೆ. ಮತ್ತು ಒಂದಷ್ಟು ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಮಾಡಿದಂಥವ್ರಿಗೆ ಬೇರೆ ಕಡೆ ಕೆಲಸ ಕೊಡಿ ಅಂತ ಅಂದರೆ ಯಾರೂ ಕೆಲಸ ಕೊಡೋಲ್ಲ. ಸರ್ ನಿಮ್ಗೆ ಸಾರ್ ಏನು ಸರ್ ನೀವು ತಮಾಷೆ ಮಾಡ್ತಿದ್ದೀರಾ ಅಂತ ಅಂದ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂತ ಅಂದರೆ ಯಾಕೆ ನಾನು ಇದು ತಪ್ಪು ಮಾಡಿಬಿಟ್ಟೆ ಅಂತ ಆವಾಗ ಪಶ್ಚಾತ್ತಾಪ ಪಟ್ಕೊಳ್ಳೋಕ್ಕಿಂತ ಮುಂಚೆನೇ ಈ ಫೀಲ್ಡಿಗೆ ಬರೋಕ್ಕೆ ಹೋಗ್ಬಿಡಿ. ಹೊಸಬ್ರು ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ. ರೀಲ್ಸ್ ಮಾಡೋರು ದಯವಿಟ್ಟು ರೀಲ್ಸ್ ಮಾಡ್ಕೊಂಡು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಹಣ ಸಂಪಾದನೆ ಮಾಡ್ಕೊಳ್ಳಿ. ಅದೇ ಸಿನಿಮಾಗೆ ಬರೋಕ್ಕೆ ಹೋಗ್ಬಿಡಿ. ಆ ರೀಲ್ಸ್ನ ಜಾಸ್ತಿ ದಿವಸ ಯೂಸ್ ಮಾಡಿಬಿಡಿ. ಸೊ ಕೆಲಸ ಇಂಪಾರ್ಟೆಂಟು, ಮನೆ ಫ್ಯಾಮಿಲಿ ಇಂಪಾರ್ಟೆಂಟು, ಬಟ್ ಏನೇ ರೀಲ್ಸಲ್ಲಿ ದುಡ್ಡು ಗಳಿಸಿದ್ರು ಅದೊಂಚೂರು ಸೇವಿಂಗ್ಸ್ ಅನ್ನೋದೆಲ್ಲ ಮಾಡ್ಕೊಳ್ಳಿ. ಲೈಫ್ ಚೆನ್ನಾಗಿರುತ್ತೆ. ಏನೂ ಸೇವಿಂಗ್ಸ್ ಮಾಡಿಸಿಲ್ಲ, ಅಲ್ಲಿ ಬರ್ತಾ ಇದ್ದೆ, ದುಡಿತಾ ಇದ್ದೀನಿ, ಇಲ್ಲಿ ಖರ್ಚು ಮಾಡ್ತಾ ಇದ್ದೀನಿ, ಕಂಡ್ಕಂಡಿದ್ದೆಲ್ಲ ತಿಂತಾ ಇದ್ದೀನಿ, ಕುಡಿತಾ ಇದ್ದೀನಿ, ಧರಿಸ್ತಾ ಇದ್ದೀನಿ ಅಂತ ಅಂದಾಗ ವೇಸ್ಟ್ ಮಾಡಿದಾಗ ನಿಮ್ಮ ಲೈಫ್ ತುಂಬ ವೇಸ್ಟ್ ಆಗುತ್ತೆ, ಹಣ ವೇಸ್ಟ್ ಆಗುತ್ತೆ ಅನ್ನೋದು ನಮ್ಗೆ ಆಸೆ.
1: ಬಹಳ ಸಂತೋಷ ಮಿಮಿಕ್ರಿ ಮಂಜುನಾಥ್ ಅವರು ಇಷ್ಟೊತ್ತು ಆಕಾಶವಾಣಿಗೆ ಬಂದು ಯುವ ಸೆಲೆಬ್ರಿಟಿ ಅನ್ನುವ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಈ ಜರ್ನಿಯ ಬಗ್ಗೆ.
0: ಹಾಂ ಸರ್,
1: ಸುಲಭ ಅಲ್ಲ, ಅಷ್ಟು ಸುಲಭ ಇಲ್ಲ. ಬ್ಯಾಕ್ಗ್ರೌಂಡ್ ಇಲ್ಲದೆ ಈ ಫೀಲ್ಡಲ್ಲಿ ಸರ್ವೈವಲ್ ಆಗೋದು ಎಷ್ಟು ಕಷ್ಟ ಇದೆ ಅನ್ನುವಂಥದ್ದನ್ನು ಬಹಳಷ್ಟು ಉದಾಹರಣೆಗಳನ್ನ ನೋಡಿದ್ವಿ. ಆ ಉದಾಹರಣೆಗಳಲ್ಲಿ ಮಂಜುನಾಥ್ ಕೂಡ ಒಬ್ಬರು. ಒಂದು ನೆಲೆಯನ್ನು ಕಟ್ಕೊಳ್ಳೋವಂಥದ್ದು, ಒಂದು ಜಾಗವನ್ನು, ಪ್ರತ್ಯೇಕವಾದ ಜಾಗವನ್ನು ಈ ಇಂಡಸ್ಟ್ರೀಲಿ ಮಾಡುವಂಥದ್ದು ಬಹಳ ಕಷ್ಟ ಇದೆ. ಜನ ಗುರುತಿಸ್ಬಿಟ್ರೆ ಒಂದು ಪಕ್ಷ ಓಕೆ, ಗುರುತಿಸ್ಲಿಲ್ಲ ಅಂತಂದರೆ ಬಹಳ ಕಷ್ಟ ಇದೆ. ಒಂದು ಒಳ್ಳೆ ಮಾತು ಹೇಳಿದ್ರಿ, ಹೊಸದಾಗಿ ಆರಂಭ ಮಾಡ್ತಿರೋರು ನಾನು ಏನೋ ಸಾಧನೆ ಮಾಡ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅನ್ನೋರು ಎಲ್ರಿಗೂ ಒಲಿಲಿಕ್ಕೆ ಕಷ್ಟ. ಯಾರಿಗೂ ಒಲಿಯುತ್ತೋ ಗೊತ್ತಿಲ್ಲ. ಆದರೆ ಇದನ್ನು ಆಲ್ಟರ್ನೇಟಿವ್ ಇಟ್ಕೊಳ್ಳಿ ಹೊರತು ಇದನ್ನೇ ಮೇನ್ ಇಟ್ಕೊಳಕ್ಕೆ ಹೋಗಬೇಡಿ ಅನ್ನುವ ಒಂದು ಸಜೆಷನ್ ನಿಮ್ಮ ಮುಖಾಂತರ ಬಂತು. ಭಾಳ ಸಂತೋಷ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ರಿ. ಹಾಗೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳೇನಿದೆ ಅದಕ್ಕೆಲ್ಲದಕ್ಕೂ ಶುಭಾಶಯಗಳು, ಒಳ್ಳೇದಾಗಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದು ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೆ ಯುವ ಸೆಲೆಬ್ರಿಟಿ ನಟ, ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ಮಹಾರಾಣಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ ಆಲಿಸುವಿರಿ.
2: ಇಂಗ್ಲಿಷ್ ಪ್ರಪಂಚಕ್ಕಿರುವ ಕಿಟಕಿ, ಆದ್ರೆ ನಮ್ಮ ಮಾತೃಭಾಷೆ ಭಾವನೆಗಳನ್ನ ಬೆಸೆಯೋ ಕೊಂಡಿ. ನಮ್ಮವರೇ ನಮ್ಮ ಭಾಷೆನ ಬಳಸ್ತೇ ಇದ್ರೆ ಮತ್ತಾರೋ ಬಳಸ್ತಾರೆ.
1: ನೆನಪಿಡಿ, ಇದೇ ಗುರುವಾರ ರಾತ್ರಿ 8:15 ಯುವವಾಣಿ FM 100.6.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ ಆಲಿಸೋಣ. ಮೊದಲಿಗೆ ವೀಣಾ ಕುಪ್ಪಯ್ಯರವರು ರಚಿಸಿರುವ ಒಂದು ವರ್ಣ, ರಾಗ ಬೇಗಡೆ, ಆದಿತಾಳ.

ಇನ್ನು ಮುಂದೆ ತ್ಯಾಗರಾಜರ ಕೃತಿ ಪೂರ್ವಿ ಕಲ್ಯಾಣಿ ರಾಗದಲ್ಲಿ ರೂಪಕತಾಳದಲ್ಲಿ ಕೇಳಿ ಜ್ಞಾನ ಮೊಸಗರಾದ ಗರುಡಗಮನವಾದ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯ ಸರಿಯಾಗಿ 10:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು.

0: ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
1: ಶ್ರೀ ಜಯಚಾಮರಾಜೇಂದ್ರ ಒಡೆಯರವರು ರಾಜರಾಜೇಶ್ವರಿ ಸ್ವರೂಪವನ್ನು ಹಿಂದೋಳ ವಸಂತ ರಾಗದಲ್ಲಿ ದರ್ಶಿಸಿರುವ ರೀತಿ ಅನುಪಮ. ರಾಜರಾಜೇಶ್ವರಿಯನ್ನು ಕುರಿತು ಇನ್ನೂ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಈ ಪ್ರಸ್ತುತ ಕೃತಿಯ ವಿಶೇಷತೆ ಎಂದರೆ ಸುಜನ ಮನೋರಥ ಪೂರ್ಣ ಕರೀಂ ಶ್ರೀವಿದ್ಯಾಧೀಶ್ವರೀಂ, ಈ ಸಾಲಿನ ಅಂತರಾರ್ಥ ಹಾಗೂ ಸಂದೇಶ ರಾಜರಾಜೇಶ್ವರಿ ಮಾತೆ, ನಾವು ಮೊದಲು ಸುಜನರಾಗಿ ನಡೆದುಕೊಂಡರೆ ಸಾಕು, ತಾಯಿ ತಾನಾಗೇ ನಮ್ಮ ಇಚ್ಛೆಯನ್ನು ಪೂರೈಸುತ್ತಾಳೆ ಎಂದು. ಆ್ಯಸ್ ಯು ಸೋ ಶೆಲ್ ಯು ರೀಪ್, ಅಂದರೆ ಬಿತ್ತಿದಂತೆ ಬೆಳೆ ಎಂಬುದಾಗಿ ಆಂತರಿಕ ರೂಪವನ್ನು ಕೂಡ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ.
2: ಈ ರೀತಿ ಲೌಕಿಕಾರ್ಥಗಳನ್ನು ಸಂದೇಶದಂತೆ ಭಕ್ತಿ ಸಾಹಿತ್ಯಗಳ ಮೂಲಕ ಮಹಾರಾಜರಾಗಿದ್ದರೂ ಕೂಡ ಸಾಮಾನ್ಯ ಜನರಿಗೂ ತಿಳಿಸುವ ಜಾಣ್ಮೆ ಕಲೆ ವಿಸ್ಮಯವಾದುದು, ಹಾಗೂ ಇದೊಂದು ರೀತಿಯ ಮಜಲು ಎಂದೇ ಹೇಳಬಹುದು. ಕೃತಿ ಸಾಹಿತ್ಯ ಮಾಡುತ್ತಿದ್ದಾಗ ಒಡೆಯರ್ ಮನಸ್ಸು ಆಧ್ಯಾತ್ಮದೆಡೆಗೆ ಬಂದು ಈ ಕೃತಿ ಸಾಹಿತ್ಯದ ಕೊನೆಯ ಸಾಲು ಉನ್ನತ ಮಟ್ಟದ ವಿಚಾರವಾದ ನಿರ್ವಿಕಲ್ಪ ಸವಿಕಲ್ಪ ಸಮಾಧಿಸ್ಥಾಂ ವರ ಹಿಂದೋಳ ವಸಂತ ರಾಗ ರಾಗಾನ್ವಿತಾಂ ಎಂಬಲ್ಲಿಗೆ ಅವರ ಸ್ಥಾಯಿ ಭಾವಕ್ಕೆ ಬಂದು ನಿಲ್ಲುತ್ತಾರೆ ಒಡೆಯರವರು. ರಾಜತ್ವ ಮತ್ತು ರಾಜವಿದ್ಯೆಯಂತಹ ವಿಚಾರಗಳನ್ನು ಭಕ್ತಿ ಅಂಚಿನಲ್ಲಿ ಸಮನ್ವಯಿಸಿ ಎರಡನ್ನೂ ಕೃತಿ ಸಾಹಿತ್ಯದಲ್ಲಿ ನಿರೂಪಿಸುವ ಮಹಾಜ್ಞಾನಿ ಒಡೆಯರವರು.

0: ಒಡೆಯರವರ ಕೃತಿಗಳಲ್ಲಿ ಅಳವಡಿಸಲಾಗಿರುವಂತಹ ರಾಗಗಳ ವಿಶೇಷತೆಯನ್ನು ವಿದ್ವಾನ್ ವಿ ನಂಜುಂಡಸ್ವಾಮಿಯವರು ಹೀಗೆ ವಿಶ್ಲೇಷಣೆ ಮಾಡಿದ್ದಾರೆ.
1: ತಮಗೆಲ್ಲ ಗೊತ್ತು, ಜಯಚಾಮರಾಜೇಂದ್ರ ಒಡೆಯರು ಸಂಸ್ಕೃತದಲ್ಲಿ 94 ರಚನೆಗಳನ್ನು ರಚಿಸಿದ್ದಾರೆ ಅಂದರೆ, ಆದರೆ ಅದರ ರಾಗಗಳ ಹೆಸರಿನಲ್ಲಿ ವಿಶೇಷತೆ ಇದೆ. ಉದಾಹರಣೆಗೆ ನೋಡಿ, ಹಿಂದೋಳ, ಇದು ಚಿಂತೆಯಾಮಿ ಜಗದಂಬ, ಇದಲ್ಲದೇ ಹಿಂದೋಳ ದೇಶಿಕ ಪಾಹಿ ಮಾಂ ಸತತಂ ಅಂತ ಒಂದು ಕೃತಿ, ಹಿಂದೋಳ ದರ್ಬಾರ್ ಪಾಯಿ ಮಾಂ ಶ್ರೀ ಪರಮೇಶ್ವರಿ, ಹಿಂದೋಳ ವಸಂತ ರಾಜರಾಜೇಶ್ವರೀಂ ಆಶ್ರಯೇಂ, ಮಾರ್ಗ ಹಿಂದೋಳ ಭುವನೇಶ್ವರಿ ಪರಿಪಾಯಿ ಮಾಂ. ಇನ್ನು ವಸಂತ ಅನ್ನೋ ಹೆಸರಿನಲ್ಲಿ, ವಸಂತ ಅನ್ನೋದರಲ್ಲೇ ಕಾಮಾಕ್ಷೀಂ ವರಲಕ್ಷ್ಮೀಂ, ಕಲ್ಯಾಣ ವಸಂತ ಶ್ರೀರಂಗನಾಥ ಪಾಯಿ ಮಾಂ, ವಿಜಯ ವಸಂತ ವಿಮಲಾಂಬಿಕೆ ಪರಿಪಾಯಿ ಮಾಂ, ಭೋಗ ವಸಂತ ಅಂಬಾಶ್ರೀ ರಾಜರಾಜೇಶ್ವರಿ, ಹಿಂದೋಳ ವಸಂತ ರಾಜರಾಜೇಶ್ವರಿ ಆಶ್ರಯೇಹಂ, ವಸಂತ ಭೈರವಿ ವಂದೇ ಜಗದಂಬಿಕೆ, ವೀರ ವಸಂತ ಚಿಂತಯಾಮಿ ಸತತಂ ಹಸ್ತಿವದನಂ. ಈ ಎಲ್ಲ ಕೃತಿಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ, ಆದರೆ ಆ ರಾಗಗಳ ಹೆಸರನ್ನು ಎಷ್ಟು ಚೆನ್ನಾಗಿ ಮಹಾರಾಜರು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ. ಇದಲ್ಲದೇ ಈ 32 ರಚನೆಗಳಲ್ಲಿ ಋಷಿಮುನಿಗಳನ್ನು ಸ್ಮರಣೆ ಮಾಡಿದ್ದಾರೆ. ಉದಾಹರಣೆಗೆ ಕಪಿಲ ಮುನಿ, ಗರ್ಗಮುನಿ, ಅಗಸ್ತ್ಯ ಮುನಿ, ದೂರ್ವಾಸರು, ವಸಿಷ್ಠ, ಗೌತಮ ಈ ರೀತಿ. ಇನ್ನು ಲಲಿತ ರಾಗದ ಬಗ್ಗೆ, ಲಲಿತ ಇದು ಶ್ರೀ ರಾಜರಾಜೇಶ್ವರಿ ಆಶ್ರಯಾಮಿ, ಶುದ್ಧ ಲಲಿತ ರಾಗದಲ್ಲಿ ಶ್ರೀ ಚಕ್ರಪುರ ನಿವಾಸಿನಿ ಅಂಬ, ಲಲಿತ ಪಂಚಮ ಶ್ರೀವಿದ್ಯೆ ಪಾಹಿಮುದಂ ದೇವಿ. 15 ಕೃತಿಗಳಲ್ಲಿ ರಾಜರಾಜೇಶ್ವರಿ ಪ್ರಯೋಗ ಮಾಡಿದ್ದಾರೆ. ಶ್ರೀಕಾರ ಪ್ರಯೋಗ 94 ರಚನೆಗಳಲ್ಲಿ ನಾನು ಎಣಿಕೆ ಮಾಡಿದಾಗ 300 ಹೆಚ್ಚು ಸಾರಿ ವಿವಿಧ ಅರ್ಥಗಳಲ್ಲಿ ಸಾಂದರ್ಭಿಕವಾಗಿ ಇದನ್ನು ಒಂದು ಲಲಿತಾ ತ್ರಿಶತಿ, ಜಯಚಾಮರಾಜೇಂದ್ರ ಒಡೆಯರವರ ಲಲಿತಾ ತ್ರಿಶ್ರತಿ ಎಂದರೆ ಹೇಳಿದರು ಅದು ಅತಿಶಯೋಕ್ತಿಯಾಗುವುದಿಲ್ಲ. ಅಷ್ಟು ಶ್ರೀಕಾರ ಪ್ರಯೋಗವನ್ನು ಮಾಡಿದ್ದಾರೆ ಅರ್ಥಪೂರ್ಣವಾಗಿ. ಆದರ್ಶ ಸಂಸ್ಕೃತ ವಾಗ್ಗೇಯಕಾರರು, ಆದರ್ಶ ಶ್ರೀವಿದ್ಯಾ ವಿಶಾರದ ವಾಗ್ಗೇಯಕಾರರು ಎಂದೆಲ್ಲ ನಾವು ಇವುಗಳ ಮೂಲಕ ಕರೆಯಬಹುದು.
0: ಒಡೆಯರವರಿಗೆ ರಾಗ ಹಿಂದೋಳ ಮತ್ತು ಆ ಪದದ ಬಳಕೆ ಬಹಳ ಪ್ರಿಯವಾದದ್ದು. ಹೀಗಾಗಿ ಹಿಂದೋಳ, ಹಿಂದೋಳ ದೇಶಿಕ, ಹಿಂದೋಳ ದರ್ಬಾರ್, ಹಿಂದೋಳ ವಸಂತ ಮತ್ತು ಈಗ ನೀವು ಆಲಿಸಲಿರುವ ಮಾರ್ಗ ಹಿಂದೋಳ ಈ ರಾಗದ ರಚನೆಗಳನ್ನು ಮಾಡಿದ್ದಾರೆ. ಪಲ್ಲವಿಯ ಆರಂಭ ಭುವನೇಶ್ವರಿ ಪರಿಪಾಹಿ ಮಾಂ ಭಕ್ತವಶಂಕರಿ ಶ್ರೀಹರಿ ಸೋದರಿ ಶಿವಶಂಕರೀಂ ಎಂಬುದಾಗಿ ಆರಂಭವಾಗಿದೆ.
2: ಆಧ್ಯಾತ್ಮಿಕ ಭಾವಾರ್ಥಗಳು ಎಲ್ಲರ ಅರಿವಿಗೂ ತಕ್ಷಣ ಬರುವುದು ಸ್ವಲ್ಪ ಕಷ್ಟ ಎಂಬುದು ಒಡೆಯರವರಿಗೂ ತಿಳಿದಿತ್ತು. ವ್ಯಕ್ತಿಯಾಗಿ ವೈಯಕ್ತಿಕವಾದ ಕೆಲವು ಸಮಸ್ಯೆಗಳನ್ನು ಎದುರಿಸುವ ಸಂದರ್ಭಗಳಲ್ಲಿ ಮನುಷ್ಯನ ಯೋಚನೆ ಹೇಗಿರುತ್ತದೆ ಎಂಬುದರ ಪರಿಜ್ಞಾನವೂ ಕೂಡ ಅವರಿಗೆ ಇತ್ತು. ಈ ರೀತಿ ವರಿ ಹರಿ ಕರಿ ಮನುಷ್ಯನನ್ನು ಕಾಡುವುದು ಸಹಜ ಎಂಬ ಅರಿವಿತ್ತು ಒಡೆಯರವರಿಗೆ. ಅದಕ್ಕೆ ಪದಮೈತ್ರಿ ಮೂಲಕ ಏಕೈಕ ಪರಿಹಾರ ಎಂದರೆ ಭುವನೇಶ್ವರಿ. ಎಷ್ಟೋ ವೇಳೆ ನಮ್ಮೆಲ್ಲರ ನಿತ್ಯ ಜೀವನದಲ್ಲಿ ಸಮಸ್ಯೆ ಎದುರಾದಾಗ ಆತ್ಮಪೂರಕವಾಗಿ ನಾವೆಲ್ಲ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಾಗಿದೆ, ಆ ಎಲ್ಲ ವರಿಯನ್ನು ಭುವನೇಶ್ವರಿಗೆ ಬಿಟ್ಟು ಬಿಡೋಣ ಎಂದೆನಿಸುತ್ತದೆ ಅಲ್ಲವೇ? ಈ ರೀತಿ ಕೆಲವು ರಚನೆಗಳು ಕವಿ ಹೃದಯವಿದ್ದ ಒಡೆಯರವರಿಗೆ ಸಹಜವಾಗಿ ಬಂದಿರಬಹುದು. ಹಾಗೆಯೇ ನಾವು ಈ ಮಾರ್ಗ ಹಿಂದೋಳರಾಗದ ರಚನೆಯನ್ನು ಆಲಿಸಿ ನಮ್ಮ ನಮ್ಮ ಸಮಸ್ಯೆಗೆ ವರಿ ಮಾಡಿಕೊಳ್ಳದೆ ಒಳ್ಳೆಯ ಮಾರ್ಗಗಳನ್ನು ಕಂಡುಕೊಳ್ಳೋಣ ಅಲ್ಲವೇ?

0: 28ನೇ ಮೇಳಕರ್ತರಾಗ ಹರಿ ಕಾಂಬೋಜಿಯಲ್ಲಿ ವಿಂಧ್ಯಾಚಲ ನಿವಾಸಿನಿ ಪಾಹಿಮಾಮ್ ಎಂದು ಬೇಡುತ್ತಾರೆ ಒಡೆಯರವರು. ಆ ದೇವಿಯನ್ನು ಕಂಡ ರೀತಿ ವೀಣಾ ಪುಸ್ತಕಧಾರಿಣಿ ಜಗನ್ಮೋಹಿನಿ ಎಂಬ ರೂಪ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬ ಉಕ್ತಿ ಸ್ವತಃ ವಿದ್ವಾಂಸರಾದ ಒಡೆಯರವರಿಗೆ ತಿಳಿದಿತ್ತು. ವಿದ್ಯೆಯ ಬೆಲೆ ಅವರಿಗೆ ಅರಿವಿತ್ತು. ಅದರಲ್ಲೂ ಎಲ್ಲ ಲಲಿತ ಕಲೆಗಳ ಬಗ್ಗೆ ಲಲಿತಾ ಮಾತೆ ಉಪಾಸಕರಾಗಿ ಭಕ್ತಿಯಿಂದ ಅಧ್ಯಯನವನ್ನು ಮಾಡಿ ಆನಂದಪಟ್ಟ ಪುಣ್ಯಜೀವಿ ಒಡೆಯರವರು. ಹೀಗಾಗಿ ಸಂಗೀತ, ಆಪಾತ ಮಧುರ, ಸಾಹಿತ್ಯ, ಆಲೋಚನಾಮೃತ ಎಂಬುದನ್ನೆಲ್ಲ ಚೆನ್ನಾಗಿಯೇ ಅರಿತು ಸಂಸ್ಕೃತದಲ್ಲಿ 94 ಕೃತಿಗಳನ್ನು ರಚಿಸಿದ ಮಹಾತ್ಮ ಒಡೆಯರವರಿಗೆ ನಾದ ಬ್ರಹ್ಮೋಪಾಸಿತ ಪರಿಪಾಲಿನಿ ಎಂಬ ಸಾಹಿತ್ಯ ಸ್ಫುರಿಸಿರುವುದು ಸಹಜವೇ ಆಗಿದೆ.
1: ನಹಿ ಜ್ಞಾನೇನ ಸದೃಶಂ ಎಂಬ ಧ್ಯೇಯವಾಕ್ಯ ಮೈಸೂರು ವಿಶ್ವವಿದ್ಯಾನಿಲಯದ ಲಾಂಛನದಲ್ಲಿರುವುದು ಆ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿ ಹಾಗೂ ಅವರ ಹಿರಿಯರು ಸ್ಥಾಪಿಸಿದ್ದು ಎಂಬುದನ್ನೆಲ್ಲ ಮನನ ಮಾಡಿಕೊಂಡು ಜ್ಞಾನಕ್ಕೆ ಮಿತಿ ಮತಿ ಎಂಬುದು ಇಲ್ಲವೇ ಇಲ್ಲ, ಜ್ಞಾನ ಅನಂತಾನಂತ ಎಂಬುದನ್ನೆಲ್ಲ ವಿವರಿಸಿರುವ ಹರಿಕಾಂಬೋಜಿ ರಾಗದ ಕೃತಿಯನ್ನು ಕೇಳಿ ವಿಂಧ್ಯಾಚಲ ನಿವಾಸಿನಿಯಲ್ಲಿ ಜ್ಞಾನವನ್ನು ನಾವು ಕೂಡ

0: ಮೈಸೂರು ಸಂಸ್ಥಾನದ ಗೀತೆ ಕಾಯೌ ಶ್ರೀಗೌರಿ ಈ ರಚನೆಯನ್ನು ಕುರಿತಾಗಿ ವಿದ್ವಾನ್ ವಿ ನಂಜುಂಡಸ್ವಾಮಿಯವರ ಅಭಿಪ್ರಾಯ ಹೀಗೆ.
1: ಅರಮನೆಯ ನಾಡಗೀತೆ ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯಾ ಜಾಕ್ಷಿ ಶಂಕರೀಶ್ವರಿ, ಇದರ ಸಾಹಿತ್ಯ ರಚನೆ ಬಸಪ್ಪ ಶಾಸ್ತ್ರಿಗಳು, ಸಂಗೀತ ಸಂಯೋಜನೆ ವೀಣಾ ವೆಂಗಡಗಿಯಪ್ಪನವರು. ಇದನ್ನ ಕರ್ನಾಟಕ ಬ್ಯಾಂಡ್ನಲ್ಲಿ ಅರಮನೆಯಲ್ಲಿ ನಡೆಯುವ ಎಲ್ಲ ಶುಭ ಸಮಾರಂಭಗಳಲ್ಲಿ ನುಡಿಸ್ತಾರೆ. ರಾಗ ಶಂಕರಾಭರಣ. ಹಿಂದೆ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಸ್ಕೂಲ್ಗಳಲ್ಲಿ ರಚನೆ ಪ್ರಾರ್ಥನೆ ಗೀತೆ ಕೂಡ ಆಗ್ತಾ ಇತ್ತು. ಈಗ ಕೊನೆಯ ಸಾಲನ್ನು ಆಯಾ ಕಾಲದ ರಾಜರ ಹೆಸರನ್ನು ಬದಲಾಯಿಸುವ ಅಂದರೆ ಒಂದು ಪೈಟಿಕ್ ಲೈಸೆನ್ಸ್ ತಗೊಂಡು, ಉದಾಹರಣೆಗೆ ಚಾಮುಂಡಿಕೆ ಆದ ಮೇಲೆ ಬೇಕಾದರೆ ಈಗಿನ ಮಹಾರಾಜರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಮಾಂಕಿತ ಭೂಮೀಂದ್ರ ಲಲಾಮನ ಮುದದೆ ಎಂದು ಕೂಡ ಹೇಳಬಹುದು.

0: ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಅವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ.
2: ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು

0: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿರುವ ಕೆಲವು ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ಇಳಯರಾಜಾ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಯುಗಳ ಧ್ವನಿಯಲ್ಲಿರುವ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸೀತಾರಾಮು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸತ್ಯಂ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಗುಣ ನೋಡಿ ಹೆಣ್ಣು ಕೊಡು ಚಿತ್ರಕ್ಕಾಗಿ ಆರ್ ಎನ್ ಜೈಗೋಪಾಲ್ ಅವರು ಬರೆದಿರುವ ಗೀತೆ. ಸಂಗೀತ ಸಂಯೋಜಕರು ಎಂ ರಂಗರಾವ್.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಮುಗಿಯದ ಕಥೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

ಇದುವರೆಗೂ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 11:10. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ, 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು, 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ 6:50, 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ,

ಸಂದರ್ಶಕರು ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. 7:30 ಸೇವಾವಾಹಿನಿ, 7:45, ಮಧ್ಯಾಹ್ನ 2:40, ಸಂಜೆ 5:35 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎನ್ ಗಿರೀಶ್ ಮತ್ತು ಎಂಎಸ್ ಪುಟ್ಟರಾಜು ಅವರ ಯುಗಳ ನಾಗಸ್ವರ ವಾದನ. 10:30 ಹಾಗೂ ರಾತ್ರಿ 8:15 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕತೆ, ಪ್ರಸ್ತುತಿ ಸಹನಾ ಆರ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳ ಕಾರ್ಯಕ್ರಮ. 12:45 ಕನ್ನಡದಲ್ಲಿ ಭಾಷಣ, ವಚನ ಹಾಗೂ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಾಯಕ ಪರಿಕಲ್ಪನೆ. ಈ ಕುರಿತು ಮಾತನಾಡುತ್ತಾರೆ ಉಪನ್ಯಾಸಕರಾದ ಡಾಕ್ಟರ್ ರಮೇಶ್ ಎಂ ಸಿದ್ದನಹುಂಡಿ. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ನವನೀತ್ ಕೃಷ್ಣನ್ ಅವರಿಂದ. 1:30 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ವಿ ಸತ್ಯನಾರಾಯಣ ಅವರ ವೇಣುವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ, ಎನ್ಸಿಇಆರ್ಟಿ, ನವದೆಹಲಿ. 4:00 ಕಥಾ ಕಾಲಕ್ಷೇಪದಲ್ಲಿ ಪ್ರಸಂಗ ನಲ್ಲ ತಂಗಾದೇವಿ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜಲು ನಾಯ್ಡು. ನಾಳೆ ಸಂಜೆ 5:00 ಕ್ಯಾಂಗರೂ ಕೇರ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ಐಯುಐ ಹಾಗೂ ಐವಿಎಫ್, ಲಕ್ಷಣಗಳು ಮತ್ತು ಚಿಕಿತ್ಸಾ ವಿಧಾನ. ಭಾಗವಹಿಸುತ್ತಾರೆ ಡಾಕ್ಟರ್ ದೀಪ್ತಿ, ಪ್ರಸ್ತುತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಂಗರೂ ಕೇರ್ ಆಸ್ಪತ್ರೆ, ಮೈಸೂರು. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗ. ಸಂದರ್ಶಕರು ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ನಾಳೆ ಸಂಜೆ 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗದಲ್ಲಿ ನಾವು ನಮ್ಮೂರು, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಕೆರೆಕಟ್ಟೆಗಳ ಸಂರಕ್ಷಣೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರಿನ ಕ್ರೆಡಿಟ್ ಐ ಸಂಸ್ಥೆಯ ಸಂಸ್ಥಾಪಕರಾದ ಡಾ ಎಂಪಿ ವರ್ಷ ಹಾಗೂ ಮಂಡ್ಯದ ಜನರಕ್ಷಕ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣೇಗೌಡ, ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:30 ರಂಗಗೀತೆಗಳಲ್ಲಿ ಸುಭದ್ರ ನಾಟಕದ ಹಾಡುಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರವಿಕಿರಣ್ ಎನ್ ಅವರ ಚಿತ್ರವೀಣಾ ವಾದನ. 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿ ಮುದ್ರಣದ ಪ್ರಸಾರ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.